ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 20 ಭಾನುವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಭಾದ್ರಪದ ಮಾಸ, ನವಮಿ ತಿಥಿ, ಸೌಭಾಗ್ಯ ಯೋಗ, ಕೌಲವಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ವಿನಾಯಕ ಲೋಕ ಸಾವಿರಾರು ವೈವಿಧ್ಯಮಯ ಗಣಪತಿಗಳ ಸಂಗ್ರಹ ಕಾರ್ಯಕ್ರಮ ಇರಲಿದೆ. ಇದನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಲಿದ್ದಾರೆ. ಬೆಳಗ್ಗೆ 9 ಶಿವಮೊಗ್ಗದ ಪ್ರಮುಖ ಗಣಪತಿಗಳ ಮಾಹಿತಿ ಇರಲಿದೆ. ಇದನ್ನು ಆರ್ಜೆ ಅರ್ಪಿತಾ ನಡೆಸಲಿದ್ದಾರೆ. ಬೆಳಗ್ಗೆ 10 ಮಧುರ ಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11 ಶಿವಮೊಗ್ಗದ ಪ್ರಮುಖ ಆಕರ್ಷಣೀಯ ಗಣಪತಿಗಳ ವಿಶೇಷ ಮಾಹಿತಿ ಇರಲಿದೆ. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ಒಂದು ಯೋಚನೆ ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಯೋಚನೆ ಏನು ಗೊತ್ತಾ? ನಮ್ಮ ಬೆಳ್ಳಿ ತೆರೆಯ ಮೇಲಿರುವ ಆ ಸಾಂಸ್ಕೃತಿಕ ಕನ್ನಡಿಯೊಳಗೆ ಕರುಣೆಯ ಕಡಲು ಉಕ್ಕಿಸಿದ ಅಮ್ಮನ ನಗು, ಮನೆ ಮನೆ ಮನಸ್ಸನ್ನು ಗೆದ್ದ ಕೌಟುಂಬಿಕ ಅಕ್ಕರೆ, ಬೆಳ್ಳಿ ತೆರೆಯ ಮೇಲೆ ನಲಿದಾಡಿದ ಮುಗ್ಧ ಚೆಲುವೆ, ಸಿಂಹಾಸನವನ್ನೇ ಅಲುಗಾಡಿಸಿದ ರುದ್ರ ರೌದ್ರ ಅವತಾರ, ಮತ್ತು ಈ ಎಲ್ಲಾ ಭಾವನೆಗಳ ದೃಶ್ಯ ಲೋಕಕ್ಕೆ ತನ್ನ ಸಿರಿಕಂಠದ ಮೂಲಕ ಜೀವ ತುಂಬುವ ಇಂದಿನ ಗಾನ ಗಂಧರ್ವಿ. ಈ 5 ಭಿನ್ನ ಆಯಾಮಗಳು, 5 ವಿಭಿನ್ನ ಕಾಲಘಟ್ಟಗಳು, 5 ಅಪ್ರತಿಮ ಶಕ್ತಿಗಳು, ಒಟ್ನಲ್ಲಿ ಒಂದೇ ಹಾದಿಯನ್ನು ಹಿಡಿದುಕೊಂಡರೆ ಹೇಗಿರುತ್ತೆ ಗೊತ್ತಾ?
2: ಎಸ್ ಹೌದು ಸ್ನೇಹಿತರೆ, ತೆರೆಯ ಮರೆಯಲ್ಲಿ ಕಣ್ಣೀರು ತರಿಸಿದ ಪಂಡರೀಬಾಯಿ ಅವರ ತ್ಯಾಗದಿಂದ ಹಿಡಿದು ಸುಮಿತ್ರಾ ಅವರ ಮಮತೆ, ಮೀನಾ ಅವರ ನಗು, ರಮ್ಯಕೃಷ್ಣ ಅವರ ರಾಜಗಾಂಭೀರ್ಯ ಹಾಗೂ ಅನನ್ಯ ಭಟ್ ಅವರ ಮಧುರ ಗಾಯನ, ಇವರೊಬ್ಬರ ಕಥೆಯಲ್ಲ, ಇವರೊಬ್ಬರ ಪಯಣವಲ್ಲ, ಇವರೆಲ್ಲರ ಅಂತರಂಗದ ದಾರಿಯೊಂದು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿದೆ ಗೊತ್ತಾ? ಬನ್ನಿ ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಭಾವಗಳ ಬೆಸುಗೆಯಲ್ಲಿ ಈ ಐದು ಅದ್ಭುತ ಚೇತನಗಳ ಬೆರಗು ಹುಟ್ಟಿಸುವ ಪಯಣದ ಒಳನೋಟವನ್ನು ಬಿಚ್ಚಿಡಲಿದ್ದೇನೆ. ಈಗ ಮೊದಲನೇದಾಗಿ ಸಿನಿಮಾ ರಂಗದ ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುಗಿ ನೋಡಿದಾಗ ತೆರೆ ಮೇಲೆ ಕಣ್ಣೀರು ತರಿಸುವ ವಾತ್ಸಲ್ಯದ ಮಮತೆಯಾಗಿ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಮಹಾನ್ ಚೇತನ ನೆನಪಿಗೆ ಬರ್ತಾರೆ. ಹೌದು, ದಕ್ಷಿಣ ಭಾರತದ ಚಿತ್ರರಂಗದ ಮೊದಲ ಯಶಸ್ವಿ ನಾಯಕಿ, ಬರೋಬ್ಬರಿ 1000ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಕರುನಾಡಿನ ಮನೆ ಮನೆಯ ಮನಗೆದ್ದ ಮೇರು ನಟಿ ಪಂಡರೀಬಾಯಿ. ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಆಗಿರಬಹುದು, ಅಥವಾ ತಮಿಳಿನ ದಿಗ್ಗಜ ಶಿವಾಜಿ ಗಣೇಶನ್ ಅವರ ಚೊಚ್ಚಲ ಚಿತ್ರ ಪರಶಕ್ತಿ ಆಗಿರಬಹುದು. ಎರಡರಲ್ಲೂ ನಾಯಕಿಯಾಗಿ ಮಿಂಚಿದ ಏಕೈಕ ಹೆಗ್ಗಳಿಕೆ ಇವರದ್ದು. ಮುಂದೆ ನಾಯಕಿಯಾಗಿ ಮಾತ್ರವಲ್ಲ, ಅದೆಷ್ಟೋ ಸ್ಟಾರ್ ನಟರಿಗೆ ತಾಯಿಯಾಗಿ ಬೆಳ್ಳಿತೆರೆಯಲ್ಲಿ ಜೀವ ತುಂಬಿದ ಅಮ್ಮನವರು. ಬನ್ನಿ ಹಾಗಿದ್ರೆ ಈ ಕಲಾ ತಪಸ್ವಿಯ ಬದುಕಿನ ಪಯಣ ಮತ್ತು ಅವರ ರೋಚಕ ಮೈಲಿಗಲ್ಲುಗಳನ್ನು ಒಮ್ಮೆ ಮೆಲುಕು ಹಾಕೋಣ. ಪಂಡರೀಬಾಯಿಯವರು 1928 ಸೆಪ್ಟೆಂಬರ್ 18 ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗವಿಠಲ, ಕೀರ್ತನಾಕಾರರು. ತಾಯಿ ಕಾವೇರಿಬಾಯಿ, ಶಿಕ್ಷಕಿ. ಪಂಡರೀಬಾಯಿಯವರ ಜನ್ಮನಾಮ ಗೀತಾ. ಅದೊಮ್ಮೆ ಪಂಡರಾಪುರಕ್ಕೆ ಹೋಗಿ ಬಂದ ರಂಗರಾಯರು ವಿಠಲನ ಮೇಲಿನ ಭಕ್ತಿಯಿಂದ ಮಗಳಿಗೆ ಪಂಡರೀಬಾಯಿ ಎಂದು ಕರೆದರು. ಅದೇ ಶಾಶ್ವತವಾಯಿತು ಸ್ನೇಹಿತರೆ. ಪಂಡರೀಬಾಯಿಯವರು ಚಿಕ್ಕ ವಯಸ್ಸಿನಲ್ಲೇ ಸೊಗಸಾಗಿ ಹರಿಕತೆ ಮಾಡ್ತಾ ಇದ್ರು. ಅದು ಅವರ ತವರು ಮನೆಗೆ ಬಂದ ಬಳುವಳಿ. ಪಂಡರೀಬಾಯಿಯವರ ಮೊದಲ ಚಿತ್ರ 1943 ತೆರೆ ಕಂಡ ಮೈಸೂರು ಟಿ ಚೌಡಯ್ಯ ಅವರ ನಿರ್ಮಾಣದ ವಾಣಿ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿದರು. ಹಾಗೆ ಸ್ನೇಹಿತರೆ, ದಿಗ್ಗಜರ ಜೊತೆ ನಟನೆ ಅದ್ಭುತ ಅಂತಾನೆ ಹೇಳಬಹುದು. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಹಾಗೂ ತಮಿಳಿನ ದಿಗ್ಗಜ ನಟ ಶಿವಾಜಿ ಗಣೇಶನ್ ಅವರ ಮೊದಲ ಚಿತ್ರ ಪರಾಶಕ್ತಿ, ಎರಡರಲ್ಲೂ ನಾಯಕಿಯಾಗಿ ನಟಿಸಿದ ಹೆಗ್ಗಳಿಕೆ ಇವರದ್ದು. ಹಾಗೆ ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಸೇರಿದಂತೆ ಒಟ್ಟು 1000ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿ ದಕ್ಷಿಣ ಭಾರತದಾದ್ಯಂತ ಜನಪ್ರಿಯತೆ ಗಳಿಸಿದರು. ವಯಸ್ಸಿಗೆ ತಕ್ಕಂತೆ ನಟನೆ ಬದಲಾಯಿಸಿಕೊಂಡ ಇವರು ಮುಂದೆ ತಮ್ಮ ಸಮಕಾಲೀನ ನಾಯಕರಿಗೂ ಹಾಗೂ ಮುಂದಿನ ತಲೆಮಾರಿನ ನಟರಿಗೂ ತೆರೆಯ ಮೇಲೆ ತಾಯಿಯಾಗಿ ನಟಿಸಿ ಪಂಡರೀ ತಾಯಿ ಎಂದೇ ಖ್ಯಾತರಾದರು. ರಾಯರ ಸೊಸೆ ಮತ್ತು ಸಂತ ಸುಖು ಮುಂತಾದ ಉತ್ತಮ ಸಂದೇಶವಿರುವ ಚಿತ್ರಗಳನ್ನು ತಮ್ಮದ್ದೇ ಪಾಂಡುರಂಗ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದರು. ಹಾಗೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ, ಬೆಳ್ಳಿ ಮೋಡ ಹಾಗೂ ನಮ್ಮ ಮಕ್ಕಳು ಚಿತ್ರಗಳಿಗೆ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿ ಮತ್ತು ತಮಿಳುನಾಡು ಸರ್ಕಾರದ ಕಲೈಬಾಮಣಿ ಪ್ರಶಸ್ತಿ ಪಡೆದಿದ್ದಾರೆ. ಈ ಮೇರುನಟಿಯ ಆದರ್ಶ ಜೀವನ ಹಾಗೂ ಸಾಧನೆಯನ್ನು ಗೌರವಿಸಲು ಕರ್ನಾಟಕ ಸರ್ಕಾರವು 9ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಗುಣಸಾಗರಿ ಪಂಡರೀಬಾಯಿ ಪಾಠವನ್ನು ಸೇರಿಸಿದೆ. ಪಂಡರೀಬಾಯಿಯವರು ಸುಮಾರು 6 ದಶಕಗಳ ಕಾಲ ಭಾರತೀಯ ಚಿತ್ರರಂಗಕ್ಕೆ ತಮ್ಮ ಅಮೂಲ್ಯ ಸೇವೆಯನ್ನು ನೀಡಿದ ಅವರು 2003 ಜನವರಿ 29 ಚೆನ್ನೈನಲ್ಲಿ ನಿಧನರಾದರು. ಬಣ್ಣದ ಲೋಕದಲ್ಲಿದ್ದರೂ ಸ್ವಂತ ಹೃದಯಿ ಮಾತೃ ಶಿರೋಮಣಿಯಾದ ಪಂಡರೀಬಾಯಿಯವರು 2023 ಜನವರಿ 29 ಚೆನ್ನೈನಲ್ಲಿ ನಿಧನರಾದರು ಸ್ನೇಹಿತರೆ. ಸೊ ಈಗ ನಮ್ಮ ಪಂಡರೀಬಾಯಿಯವರು ನಟಿಸಿರುವಂತಹ ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಭಾವಗಳ ಬೆಸುಗೆಯಲ್ಲಿ ಐದು ಅದ್ಭುತ ಚೇತನಗಳ ಬಗ್ಗೆ ಬೆರಗು ಹುಟ್ಟಿಸುವ ಪಯಣದ ಒಳನೋಟವನ್ನ ತಿಳಿತಾ ಇದ್ದೇವೆ. ಅದೇ ಮಮತೆಯ ಮುಂದುವರಿದ ಭಾಗವಾಗಿ ಕೌಟುಂಬಿಕ ಕಥನಗಳಿಗೆ ಭಾವನೆಯ ಜೀವ ತುಂಬಿ ತೆರೆಯ ಮೇಲೆ ನೈಜತೆಯ ಸೊಬಗನ್ನು ತಂದವರು ಮತ್ತೊಬ್ಬ ಮೇರು ನಟಿ ಸುಮಿತ್ರಾ ಅವರು. ತಾಯಿಯ ಪ್ರೀತಿಯಿಂದ ಹಿಡಿದು ಅಕ್ಕ ಸೊಸೆ ತನಕ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದ ಅವರದ್ದು ಸುಂದರ ಪಯಣ. ಸುಮಿತ್ರಾ ಅವರು ಉತ್ತಮ ಕಲಾವಿದೆ. ಅವರ ಅಭಿನಯವನ್ನು ಮಕ್ಕಳ ಸೈನ್ಯ, ಕರ್ಣ, ರಾಮಚಾರಿ ಮುಂತಾದ ಅನೇಕ ಕನ್ನಡ ಚಿತ್ರಗಳಲ್ಲಿ ಅಲ್ಲದೆ ಕೆಲವು ತಮಿಳು ಚಿತ್ರಗಳಲ್ಲೂ ಕಂಡು ಪ್ರೇಕ್ಷಕರು ಇಷ್ಟಪಟ್ಟಿದ್ದಾರೆ. ಸುಮಿತ್ರಾರವರು 1953 ಸೆಪ್ಟೆಂಬರ್ 18 ತಿರುಚೂರಿನಲ್ಲಿ ಜನಿಸಿದರು. ತಂದೆ ರಾಘವನ್ ನಾಯರ್, ತಾಯಿ ಜಾನಕಿ. ಸುಮಿತ್ರಾ ಅವರ ಬಾಲ್ಯದಲ್ಲಿ ಮುರುಗಪ್ಪನ್ ಅವರಲ್ಲಿ ಶಾಸ್ತ್ರೀಯ ನೃತ್ಯವನ್ನು ಅಭ್ಯಾಸ ಮಾಡಿದ್ದರು. ಸುಮಿತ್ರಾ ಅವರು 1972 ಮಲಯಾಳಂ ಚಿತ್ರ ನಿರ್ತಸಾಲ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಸ್ನೇಹಿತರೆ, ನಾಯಕಿಯಾಗಿ ಅವರು ಅಭಿನಯಿಸಿದ ಮೊದಲ ಚಿತ್ರ ಮಲಯಾಳಂನ ನಿರ್ಮಾಲ್ಯಂ. ಪ್ರಖ್ಯಾತ ಸಾಹಿತಿ ಎನ್ಟಿ ವಾಸುದೇವನ್ ನಾಯರ್ ಅವರು ತಮ್ಮ ಕಿರುಕಥೆಯನ್ನು ಆಧರಿಸಿ ನಿರ್ಮಿಸಿ ನಿರ್ದೇಶಿಸಿದ ಈ ಹೊಸ ಅಲೆಯ ಚಿತ್ರದಲ್ಲಿ ಸುಮಿತ್ರಾ ಅವರು ನೀಡಿದ ನೈಜ್ಯ ಅಭಿನಯ ಚಿತ್ರ ಪಂಡಿತರ ಗಮನ ಸೆಳೆಯಿತು. ಈ ಚಿತ್ರ 1973 ಸಾಲಿನ ಅತ್ಯುತ್ತಮ ಚಿತ್ರವಾಗಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿತ್ತು. ಸ್ನೇಹಿತರೆ, ಸುಮಿತ್ರಾ ಅವರ ಅಭಿನಯದ ಮೊದಲ ತಮಿಳು ಚಿತ್ರ ಅವಳುಂ ಪೆಂಡಾನೆ. ಈ ಚಿತ್ರದಲ್ಲಿ ಅವಿಸ್ಮರಣೀಯ ಅಭಿನಯ ನೀಡಿದ ಸುಮಿತ್ರಾ ಅವರು ತಮಿಳು ಚಿತ್ರರಂಗದಲ್ಲಿ ಬೇಡಿಕೆಯ ನಟಿಯಾದರು. ಶಿವಾಜಿ ಗಣೇಶನ್ ಅವರೊಂದಿಗೆ, ಕಣ್ಣನ್ ಒರು ಕೋಯಿಲ್ ಮತ್ತು ರಜನೀಕಾಂತ್ ಶಿವಕುಮಾರ್ ಅವರೊಂದಿಗೆ ಭುವನ ಒರು ಕೇಳ್ವಿಕುರಿ ಚಿತ್ರಗಳಲ್ಲಿಯೂ ಕೂಡ ಅವರ ಅಭಿನಯ ಹೆಸರಾಯಿತು. ಹೀಗೆ ಅನೇಕ ಚಿತ್ರಗಳಲ್ಲಿ ಪ್ರಭಾವಶಾಲಿ ಪಾತ್ರಗಳನ್ನು ನಿರ್ವಹಿಸಿದ ಸುಮಿತ್ರಾ ಅವರು ಕೆ ಬಾಲ್ಚಂದರ್ ನಿರ್ದೇಶನದಲ್ಲಿ ಕಮಲಹಾಸನ್ ಅವರಿಗೆ ನಾಯಕಿಯಾಗಿ ನಿಳಲ್ ನಿಜಮಾಗಿರದು ಚಿತ್ರದಲ್ಲಿ ಅಭಿನಯಿಸಿ ಹೆಸರಾದರು. ಮುಂದೆಯೂ ಸಹ ಅನೇಕ ತಮಿಳು ಮತ್ತು ಮಲಯಾಳದಲ್ಲಿ ಪ್ರಸಿದ್ಧ ಚಿತ್ರಗಳಲ್ಲಿ ನಟಿಸಿದರು. ಸ್ನೇಹಿತರೆ, ಸುಮಿತ್ರಾ ಅವರು ತಮ್ಮ ಪ್ರಸಿದ್ಧ ತಮಿಳು ಚಿತ್ರವಾದ ಅವಳುಂ ಪೆಂಡಾನೆ, ಅವತಾರಿಣಿಕೆಯಾದ ಮುಗಿಯದ ಕತೆ ಮೂಲಕ 1976 ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಹಾಗೆ ಸ್ನೇಹಿತರೆ, ಸುಮಿತ್ರಾ ಅವರು ವಿಷ್ಣುವರ್ಧನ್ ಅವರೊಂದಿಗೆ ಮಕ್ಕಳ ಸೈನ್ಯ ಮತ್ತು ಸತ್ಯಂ ಶಿವಂ ಸುಂದರಂ ಚಿತ್ರಗಳಲ್ಲಿ ಉತ್ತಮ ಅಭಿನಯ ನೀಡಿದರು. ಮುಂದೆ ಪೋಷಕ ಪಾತ್ರಗಳಿಗೆ ಬಂದ ಸುಮಿತ್ರಾ ಅವರು ರಾಮಚಾರಿ, ಕರ್ಣ, ಒಂದಾಗಿ ಬಾಳು, ಗೋಪಿಕೃಷ್ಣ, ಶ್ರೀರಾಮಚಂದ್ರ, ಕುರುಬನ ರಾಣಿ, ಅಪ್ಪು, ಅಭಿ, ಮಿಲನ, ಜಾಕಿ, ಮೈನಾ ಮುಂತಾದ ಅನೇಕ ಕನ್ನಡ ಚಿತ್ರಗಳಲ್ಲದೆ ಅನೇಕ ಇತರ ಭಾಷಾ ಚಿತ್ರಗಳಲ್ಲೂ ಕೂಡ ನಟಿಸಿ ಹೆಸರಾಗಿದ್ದಾರೆ. ಕರ್ಣ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಅತ್ತಿಗೆಯಾಗಿ ಪ್ರಧಾನ ಪಾತ್ರವೆಂಬಂತೆ ನೀಡಿದ ಅಭಿನಯ ಸದಾ ನೆನಪಿನಲ್ಲಿ ಉಳಿಯುವಂತದ್ದು. ಸ್ನೇಹಿತರೆ, ಸುಮಿತ್ರಾ ಅವರು ಕನ್ನಡದ ಜನಪ್ರಿಯ ನಿರ್ದೇಶಕ ದಿವಂಗತ ಡಿ ರಾಜೇಂದ್ರ ಬಾಬು ಅವರ ಪತ್ನಿ. ಇವರ ಪುತ್ರಿಯರಾದ ಉಮಾಶಂಕರಿ ಮತ್ತು ನಕ್ಷತ್ರ ಕೂಡ ಅಭಿನಯದಲ್ಲಿ ಹೆಸರಾಗಿದ್ದಾರೆ. ಸುಮಿತ್ರಾ ಅವರಿಗೆ ತಮಿಳುನಾಡಿನ ಕಲೈ ಮಾಮಣಿ ಗೌರವ ಸೇರಿದಂತೆ ಅನೇಕ ಗೌರವಗಳು ಸಂದಿವೆ ಅಂತ ಹೇಳ್ತಾ ಈಗ ಸುಮಿತ್ರಾ ಅವರು ಅಭಿನಯಿಸಿದ ಕನ್ನಡ ಚಿತ್ರ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಭಾವಗಳ ಬೆಸುಗೆಯಲ್ಲಿ ಐದು ಅದ್ಭುತ ಚೇತನಗಳ ಬೆರಗು ಹುಟ್ಟಿಸುವ ಪಯಣವನ್ನ ನಡೆಸ್ತಾ ಇದ್ದೇವೆ. ಕಳೆದ ಭಾಗದಲ್ಲಿ ತಾಯಿಯ ಪ್ರೀತಿಯಿಂದ ಹಿಡಿದು ಅಕ್ಕ ಸೊಸೆ ತನಕ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದ ಸುಮಿತ್ರಾ ಅವರ ಸುಂದರ ಪಯಣವನ್ನ ತಿಳ್ಕೊಂಡಿದ್ದಾಯ್ತು. ಹಾಗೆ ಈಗ ಆ ಮಮತೆಯ ನಗುವಿನಿಂದ ಕೊಂಚ ಕಣ್ಣು ಹಾಯಿಸಿದರೆ ಸಾಕು, ಬೆಳ್ಳಿ ತೆರೆಯ ಮೇಲೆ ಮೈದುಂಬಿ ನಲಿಯುವ ಆಕರ್ಷಕ ಕಣ್ಣುಗಳು, ಮುಗ್ಧತೆಯ ನಗು, ನೃತ್ಯದ ಮೂಲಕ ಕೋಟ್ಯಾಂತರ ಹೃದಯಗಳನ್ನು ಕದ್ದ ಮಧುರ ತಾರೆ. ದಕ್ಷಿಣ ಭಾರತದ ಹೆಮ್ಮೆಯ ನಾಯಕಿ ಮೀನಾ ಅವರು ಜ್ಞಾಪಕಕ್ಕೆ ಬರ್ತಾರೆ. ತೆರೆಯ ಮೇಲೆ ಅವರ ಉಪಸ್ಥಿತಿಯೇ ಒಂದು ಹಬ್ಬ ಅಂತಾನೆ ಹೇಳಬಹುದು. ಮೀನಾ ಅವರು ದಕ್ಷಿಣ ಭಾರತದ ಸುಂದರ ಮತ್ತು ಪ್ರತಿಭಾನ್ವಿತ ಅಭಿನೇತ್ರಿ. ಮೀನಾ ಅವರು 1974 ಸೆಪ್ಟೆಂಬರ್ 16 ಚೆನ್ನೈನಲ್ಲಿ ಜನಿಸಿದರು. ತಾಯಿ ಕೇರಳದವರು, ತಂದೆ ದೊರೈರಾಜ್ ಆಂಧ್ರದವರು. ಅವರ ಪತಿ ದಿವಂಗತ ವಿದ್ಯಾಸಾಗರ್ ಬೆಂಗಳೂರಿನವರು. ಹೀಗಾಗಿ ಮೀನಾ ಅವರು ಎಲ್ಲೆಡೆ ಸೇರಿದರೂ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿಯಲ್ಲಿ ನಟಿಸಿರುವುದಲ್ಲದೆ ಈ ಎಲ್ಲಾ ಭಾಷೆಗಳಲ್ಲೂ ಸಂಭಾಷಿಸುತ್ತಾರೆ ಅಂತಾನೆ ಹೇಳಬಹುದು. ಬಾಲನಟಿಯಾಗಿ ಚಿತ್ರರಂಗಕ್ಕೆ ಬಂದು ನಿರಂತರ ಮೇಲೇರಿದ ಇವರು ಕೆಲ ಚಿತ್ರಗಳಲ್ಲಿ ಹಾಡಿದ್ದಾರೆ. ಇತರ ಕಲಾವಿದರಿಗೆ ಡಬ್ಬಿಂಗ್ ಕಲಾವಿದೆಯಾಗಿ ಕೂಡ ಧ್ವನಿಯನ್ನ ನೀಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಬಂದು ಕಾಲೇಜಿಗೆ ಹೋಗದಿದ್ದರೂ ಮನೆಯಲ್ಲೇ ಓದಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸ್ನೇಹಿತರೆ, ಮೀನಾ ಅವರು 1982 ಶಿವಾಜಿ ಗಣೇಶನ್ ಅವರ ಜೊತೆಗೆ ನೆಂಜಂಗಳ್ ಎಂಬ ಚಿತ್ರದಲ್ಲಿ ಬಾಲನಟಿಯಾಗಿ ಚಿತ್ರ ಜೀವನ ಪ್ರಾರಂಭಿಸಿ ಸುಮಾರು 45 ಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸಿದರು. ತೆಲುಗಿನ ಪ್ರಸಿದ್ಧ ಚಿತ್ರ ಸೀತಾರಾಮಯ್ಯ ಗಾರಿ ಮನವರಳ್ಳು ಅವರ ಪ್ರಥಮ ಪ್ರಧಾನ ಯಶಸ್ಸು ಅಂತಾನೆ ಹೇಳಬಹುದು. ಮುಂದೆ ಅವರು ದಕ್ಷಿಣ ಭಾರತದ ಬಹಳಷ್ಟು ಪ್ರಸಿದ್ಧ ನಾಯಕರುಗಳ ಜೊತೆಯಲ್ಲಿ 1 ಮತ್ತು 2 ದೃಶ್ಯಂ 1 ಮತ್ತು 2 ಅನೇಕ ಪ್ರಸಿದ್ಧ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ರವಿಚಂದ್ರನ್ ಅವರ ಜೊತೆಗೆ ಪುಟ್ನಂಜ, ವಿಷ್ಣುವರ್ಧನ್ ಅವರ ಜೊತೆಗೆ ಸಿಂಹಾದ್ರಿಯ ಸಿಂಹ, ಸುದೀಪ್ ಅವರ ಜೊತೆಗೆ ಮೈ ಆಟೋಗ್ರಾಫ್, ಸ್ವಾತಿ ಮುತ್ತು, ರಮೇಶ್ ಅರವಿಂದ್ ಅವರ ಜೊತೆಗೆ ಹೆಂಡ್ತೀರಾ ದರ್ಬಾರ್ ಮುಂತಾದ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಭಾರತಿ ಕಣ್ಣಮ್ಮ, ರಿಧಮ್, ವೀರ, ಮುತ್ತು ಮುಂತಾದವು ಅವರ ದಕ್ಷಿಣ ಭಾರತದ ಇನ್ನಿತರ ಬಹು ಯಶಸ್ವಿ ಚಿತ್ರಗಳಲ್ಲಿ ಸೇರಿವೆ. ಸ್ನೇಹಿತರೆ, ಮೀನಾ ಅವರಿಗೆ ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿ ಮತ್ತು ವಿವಿಧ ಭಾಷೆಗಳಲ್ಲಿನ ಚಿತ್ರಗಳ ಅಭಿನಯಕ್ಕಾಗಿ ಹಲವು ಪ್ರಶಸ್ತಿಗಳು ಸಂದಿವೆ. ಸೊ ಸ್ನೇಹಿತರೆ, ಈಗ ಮೀನಾ ಅವರು ನಟಿಸಿರುವಂತಹ ಒಂದು ಕನ್ನಡದ ಚಿತ್ರಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸಿಂಹಾಸನವನ್ನೇ ಅಲುಗಾಡಿಸಬಲ್ಲ ಸಾಮ್ರಾಜ್ಯದ ಮಹಾರಾಣಿ, ಶಿವಗಾಮಿಯಾಗಿ ಇಡೀ ದೇಶವೇ ಬೆರುಗಾಗುವಂತೆ ಮಾಡಿದ ಧೀಮಂತ ನಟಿ ರಮ್ಯಾ ಕೃಷ್ಣ ಅವರು. ಅವರ ಆ ಗತ್ತು, ಆ ಅಭಿನಯದ ಗಾಂಭೀರ್ಯಕ್ಕೆ ಸಾಟಿ ಇಲ್ಲ. ಸೊ ಸ್ನೇಹಿತರೆ, ರಮ್ಯಾ ಕೃಷ್ಣ ಅವರು ಚಲನಚಿತ್ರರಂಗದ ಪ್ರತಿಭಾನ್ವಿತ ಅಭಿನೇತ್ರಿಯಲ್ಲೊಬ್ಬರು. ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲದಿಂದ ಅವರು ನಿರಂತರವಾಗಿ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಭಾಷೆಗಳಲ್ಲಿ ನಟಿಸಿದ್ದಾರಲ್ಲದೆ ದೂರದರ್ಶನದ ಅನೇಕ ಜನಪ್ರಿಯ ಕಾರ್ಯಕ್ರಮಗಳ ನಿರ್ವಾಹಕಿಯಾಗಿಯೂ ಪ್ರಸಿದ್ಧಿ ಪಡೆದಿದ್ದಾರೆ. ರಮ್ಯಾ ಕೃಷ್ಣ ಅವರು 1970ರ ಸೆಪ್ಟೆಂಬರ್ 15ರಂದು ಚೆನ್ನೈನಲ್ಲಿ ಜನಿಸಿದರು. ಹಾಸ್ಯ ಬರಹ ಮತ್ತು ನಟನೆಗಳಿಗೆ ಹೆಸರಾದ ಚೋ ರಾಮಸ್ವಾಮಿ ಅವರ ಸಂಬಂಧಿಕರು. ರಮ್ಯಾ ಅವರು ಭರತನಾಟ್ಯ, ಕೂಚಿಪುಡಿ ಹಾಗೂ ಪಾಶ್ಚಾತ್ಯ ನೃತ್ಯಗಳ ಸಾಧಕರಾಗಿದ್ದು ಅನೇಕ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ತಮ್ಮ ಚಿತ್ರ ಜೀವನದಲ್ಲಿ ರಮ್ಯಾ ಕೃಷ್ಣನ್ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿನ ಅನೇಕ ದೇವತೆಗಳ ಪಾತ್ರಕ್ಕೆ ಪ್ರಸಿದ್ಧಿ ಪಡೆದವರಾದರೂ ನಾಯಕಿ ಪಾತ್ರಗಳಲ್ಲೂ ಖಳನಾಯಕಿ ಪಾತ್ರದಲ್ಲೂ ಅಷ್ಟೇ ಪ್ರಸಿದ್ಧಿ ಪಡೆದವರು. ರಜನೀಕಾಂತ್ ಅವರ ಪ್ರಸಿದ್ಧ ಚಿತ್ರವಾದ ಪಡೆಯಪ್ಪದಲ್ಲಂತೂ ಅವರು ನಿರ್ವಹಿಸಿದ ಖಳಾ ಪಾತ್ರ ಅತ್ಯಂತ ಜನಪ್ರಿಯವಾದದ್ದು. ಬಾಹುಬಲಿ ಚಿತ್ರದಲ್ಲೂ ಅವರ ಅಭಿನಯ ಎಲ್ಲೆಡೆ ಮೆಚ್ಚುಗೆ ಗಳಿಸಿತು. ಸ್ನೇಹಿತರೆ, ತಮ್ಮ ಪ್ರಾರಂಭಿಕ ಚಿತ್ರ ಜೀವನದ ದಿನಗಳಲ್ಲೇ ರಮ್ಯಾ ಕೃಷ್ಣ ಅವರು ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರೊಂದಿಗೆ ಕೃಷ್ಣ ರುಕ್ಮಿಣಿ ಚಿತ್ರದಲ್ಲಿ ಅಭಿನಯಿಸಿದ್ದರು. ಮುಂದೆ ಗಡಿಬಿಡಿ ಗಂಡ, ಮಾಂಗಲ್ಯಂ ತಂತು ನಾನೇನ, ಏಕಾಂಗಿ, ನೀಲಾಂಬರಿ, ಚಾಮುಂಡಿ, ರಕ್ತ ಕಣ್ಣೀರು, ಜಾಗ್ವಾರ್ ಮುಂತಾದ ಅನೇಕ ಕನ್ನಡ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಹಿಂದಿಯ ಚಾಹತ್, ಖಳನಾಯಕ್, ಪರಂಪರಾ, ದಯವಾನ್ ಮುಂತಾದ ಚಲನಚಿತ್ರಗಳಲ್ಲೂ ಕೂಡ ನಟಿಸಿರುವ ಅವರು ತಮಿಳು, ತೆಲುಗು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಎಲ್ಲ ಪ್ರಸಿದ್ಧರೊಂದಿಗೆ ನಟಿಸಿ ಜನಪ್ರಿಯತೆ, ಪ್ರಶಸ್ತಿ ಕೀರ್ತನೆಗಳಿಗೆ ಭಾಜನರಾಗಿದ್ದಾರೆ. ಹಲವು ಪ್ರಸಿದ್ಧ ಕಿರುತೆರೆಯ ಕಾರ್ಯಕ್ರಮಗಳ ತೀರ್ಪುಗಾರತಿಯಾಗಿ, ನಿರ್ವಾಹಕಿಯಾಗಿ ಕಾರ್ಯನಿರ್ವಹಿಸಿರುವ ರಮ್ಯಾ ಕೃಷ್ಣ ಅವರು ತಮ್ಮ ಪುತ್ರ ರಿತ್ವಿಕ್ ಹೆಸರಲ್ಲಿ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ತೆಲುಗು ಚಿತ್ರ ನಿರ್ದೇಶಕರಾದ ಕೃಷ್ಣ ವಂಶಿ ಅವರ ಪತಿ ಇವರು. ಸೊ ಸ್ನೇಹಿತರೆ, ಈಗ ರಮ್ಯಾ ಕೃಷ್ಣನ್ ಅವರ ಕನ್ನಡ ಚಿತ್ರದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಭಾವಗಳ ಬೆಸುಗೆಯಲ್ಲಿ ಐದು ಅದ್ಭುತ ಚೇತನಗಳ ಬೆರಗು ಹುಟ್ಟಿಸುವ ಪಯಣದ ಒಳನೋಟವನ್ನ ತಿಳ್ಕೊಳ್ತಾ ಇದ್ವಿ. ಈಗ ತೆರೆಯ ಮೇಲಿನ ಈ ಎಲ್ಲಾ ಜೀವಂತ ಭಾವನೆಗಳಿಗೆ, ಈ ದಿಟ್ಟತನಕ್ಕೆ, ಈ ಮಮತೆಗೆ ಒಂದು ಅತಿ ಸುಂದರವಾದ ಗಾನದ ಜೀವ ತುಂಬಿದರೆ ಹೇಗಿರುತ್ತೆ ಅಲ್ವಾ? ಈಗ ನಮ್ಮ ಸಿನಿರಂಗದ ದೃಶ್ಯ ವೈಭವಕ್ಕೆ ತನ್ನ ಘರ್ಜಿಸುವ ಹಾಗೂ ಅಷ್ಟೇ ಮಧುರವಾದ ಧ್ವನಿಯ ಮೂಲಕ ಜೀವ ತುಂಬುತ್ತಿರುವ ಇವತ್ತಿನ ಯುವ ಪೀಳಿಗೆಯ ಅಚ್ಚುಮೆಚ್ಚಿನ ಗಾನ ಕೋಗಿಲೆ ಅನನ್ಯ ಭಟ್ ಅವರು. ಸೋಜುಗಾದ ಸೂಜು ಮಲ್ಲಿಗೆ ಎಂಬ ಗೀತೆಯ ಗಾಯನ ಅಂತರ್ಜಾಲದಲ್ಲಿ ಜನಮನ ಸೆಳೆದ ರೀತಿ ಅನನ್ಯ. ಆ ಗೀತೆಯನ್ನು ಹಾಡಿದ ಗಾಯಕಿಯೂ ಕೂಡ ಅನನ್ಯ ಅವರು. ಅನನ್ಯ ಭಟ್ ಅವರು ಹುಟ್ಟಿದ್ದು ಬೆಳಗಾವಿಯ ಅಂಕಲಿಯಲ್ಲಿ. ಅನನ್ಯ ಅವರು ಮೈಸೂರಿನಲ್ಲಿ ಓದಿ ಬೆಳೆದರು. ತಂದೆ ವಿಶ್ವನಾಥ್ ಭಟ್, ತಾಯಿ ರೇವತಿ ಪುರಾಣಿಕ್. ಅನನ್ಯ ಭಟ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ವಿಶ್ವೇಶ್ವರ ನಗರದ ಸೇಂಟ್ ಥಾಮಸ್ ಶಾಲೆಯಲ್ಲಿ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ವಿಜಯ ವಿಠಲ ಶಾಲೆಯಲ್ಲಿ ಪೂರೈಸಿ, ಪಿಯುಸಿಯಲ್ಲಿ ಮರಿಮಲ್ಲಪ್ಪ ಕಾಲೇಜ್, ಬಿಕಾಂ ಪದವಿಯನ್ನು ಮಹಾಜನ ಶಿಕ್ಷಣ ಸಂಸ್ಥೆಯಲ್ಲಿ ಪೂರೈಸಿದರು. ಪ್ರಸ್ತುತ ಅವರು ಬೆಂಗಳೂರು ನಿವಾಸಿ. ಗಾಯನದಲ್ಲಿ ಆಸಕ್ತಿ ಮೂಡಿಸಿಕೊಂಡ ಅನನ್ಯ ಅವರು ಅನನ್ಯ ಭಟ್ ಕನ್ವರ್ಟ್ಸ್ ಎಂಬ ಸಂಗೀತ ತಂಡವನ್ನು ಕಟ್ಟಿ ಜನಪದ ಗೀತೆಗಳ ಗಾಯನಕ್ಕೆ ಪ್ರಾಧಾನ್ಯತೆ ನೀಡಿದರು. ನಿಂಬಿಯ, ಎಲ್ಲಿ ಕಾಣೆ, ಸೋಜುಗಾದ ಮುಂತಾದ ಅವರ ಗೀತ ಗಾಯನಗಳು ಅಪಾರ ಜನಮನ ಸೆಳೆದವು. ಜನಪದ ಗೀತೆಗಳ ಗಾಯನಕ್ಕೆ ಬ್ಲೂಸ್, ಜಾಸ್ ಮುಂತಾದ ಆಧುನಿಕ ಸ್ಪರ್ಶ ತಂದ ಇವರ ಗಾಯನ ಜನರನ್ನು ಆಕರ್ಷಿಸಿತು. ಅನನ್ಯ ಭಟ್ ಅವರ ಗಾಯನ ಜನಪ್ರಿಯತೆ ಕನ್ನಡ ಚಿತ್ರರಂಗವನ್ನು ಮಾತ್ರವಲ್ಲದೆ ತಮಿಳು, ತೆಲುಗು ಚಿತ್ರರಂಗವನ್ನು ಆಕರ್ಷಿಸಿತು. ಸ್ನೇಹಿತರೆ, ಕೆಜಿಎಫ್ ಚಿತ್ರದ ಹಿಂದಿ ಅವತರಣಿಯನ್ನು ಒಳಗೊಂಡಂತೆ ಹಲವು ಭಾಷೆಗಳನ್ನು ಇವರ ಧ್ವನಿ ತಲುಪಿದೆ. ಅನನ್ಯ ಭಟ್ ಅವರು 14ನೇ ವಯಸ್ಸಿಗೆ ಖ್ಯಾತ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಒಲವೇ ಜೀವನ ಲೆಕ್ಕಾಚಾರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಇವರು ಯಶ್ ಅಭಿನಯದ ಕೆಜಿಎಫ್ ಸೇರಿದಂತೆ ಅನೇಕ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಕೆಜಿಎಫ್ ಚಿತ್ರದ ಗೀತೆಗಾಗಿ ಸೈಮಾ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಪಡೆದರು. 2016ರಲ್ಲಿ ತೆರೆ ಕಂಡ ರಾಮ ರಾಮ ರೇ ಚಿತ್ರದ ನಮ್ಮ ಕಾಯೋ ದೇವನೇ ಗೀತೆಗಾಗಿ ಸೌತ್ ಫಿಲ್ಮ್ ಫೇರ್ ಪ್ರಶಸ್ತಿ ಗಳಿಸಿದರು. ತಮಿಳಿನ ಕರುಪ್ಪನ್, ತೆಲುಗಿನ ಆಟಗದರ ಶಿವ ಚಿತ್ರಗಳ ಹಿನ್ನೆಲೆ ಗಾಯನಕ್ಕೆ ಅವಕಾಶ ಬಂತು. ಮುಂದೆ ಟಗರು ಚಿತ್ರದ ಮೆಂಟಲ್ ಹೋ ಜಾವೋ ಗೀತೆಗೆ ಇನ್ನಷ್ಟು ಜನಪ್ರಿಯತೆ ತಂದಿತ್ತು ಅಂತಾನೆ ಹೇಳಬಹುದು. ಒಲವೇ ಜೀವನ ಲೆಕ್ಕಾಚಾರ, ಸಿದ್ಧಗಂಗಾ, ಲೂಸಿಯಾ, ರಾಕೆಟ್, ಚತುರ್ಭುಜ, ಭುಜಂಗ, ರಾಮ ರಾಮ ರೇ, ಮಾಫಿಯಾ, ಜಿಜಿಂಬೆ, ಡಾಕ್ಟರ್ ಸುಕನ್ಯಾ, ದಯವಿಟ್ಟು ಗಮನಿಸಿ, ಟಗರು, ಕಾಂತಾರ ಮುಂತಾದ ಅನೇಕ ಚಿತ್ರಗಳಲ್ಲಿ ಅವರ ಗಾಯನವಿದೆ. ಸ್ನೇಹಿತರೆ, ಕೆಲವು ಗೀತೆಗಳಿಗೆ ಸಂಯೋಜನೆಯನ್ನೂ ಮಾಡಿದ್ದಾರೆ. ಅನನ್ಯ ಅವರು ಚೋರ ಚರಣದಾಸ ನಾಟಕದಲ್ಲಿ ಗಾಯಕಿಯಾಗಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಬೆಂಗಳೂರಿನ ಬೆನಕ ತಂಡದೊಡನೆ ಸೇರಿ ಹಯವದನ, ಗೋಕುಲ ನಿರ್ಗಮನ, ಹರಿಶ್ಚಂದ್ರ ಕಾವ್ಯ, ಜೋಕುಮಾರ ಸ್ವಾಮಿ ಮುಂತಾದ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡದ ಊರ್ವಿ ಮುಂತಾದ ಹಲವಾರು ಚಿತ್ರಗಳಲ್ಲಿ ಪಾತ್ರವಹಿಸಿದ್ದಾರೆ. ಅವರಿಗೆ ಫಿಲಂ ಫೇರ್ ಪ್ರಶಸ್ತಿಯೂ ಸೇರಿ ಅನೇಕ ಗೌರವಗಳು ಸಂದಿವೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಪಂಡರೀಬಾಯಿ ಅವರ ತ್ಯಾಗದ ಮಮತೆಯಿಂದ ಶುರುವಾದ ಈ ನಟನಾ ಪಯಣ ಸುಮಿತ್ರಾ ಅವರ ಕೌಟುಂಬಿಕ ಭಾವನೆಗಳ ಮೂಲಕ ಹರಿದು, ಮೀನಾ ಅವರ ಚಲುವಿನಲ್ಲಿ ಮೈತೊಳೆದು, ರಮ್ಯಾಕೃಷ್ಣನ್ ಅವರ ರಾಜಗಾಂಭೀರ್ಯದಲ್ಲಿ ಗಟ್ಟಿಗೊಂಡು, ಇವತ್ತು ಅನನ್ಯ ಭಟ್ ಅವರ ಸಾಟಿ ಇಲ್ಲದ ಗಾಯನ ಸಿರಿಕಂಠದೊಂದಿಗೆ ಒಂದಕ್ಕೊಂದು ಬೆಸೆದುಕೊಂಡು ನಿಂತಿದೆ. ಈ ಐದು ಅಪ್ರತಿಮ ತಾರೆಯರ ಸ್ಮರಣೀಯ ಸಾಧನೆ ಹಾಗೂ ಅವರ ಸುಂದರ ಕಲಾಲೋಕದ ರೋಚಕ ಪಯಣವನ್ನು ನಾವು ಈಗಷ್ಟೇ ತಿಳ್ಕೊಂಡಿದ್ದಾಯ್ತು. ಈ ಭಾವಗಳ ಬೆಸುಗೆ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
9: ಎಪಿಸೋಡ್ 18, ಕೀಟನಾಶಕಗಳ ಬಗ್ಗೆ ತಮಗೆ ಈಗ ನಾನು ತಿಳಿಸಿಕೊಡುತ್ತೇನೆ. ಕೀಟನಾಶಕ ಅಥವಾ ಕೀಟಗಳ ನಿಯಂತ್ರಣಕ್ಕೆ ಉಪಯೋಗಿಸುವ ರಾಸಾಯನಿಕ ಸಂಯುಕ್ತ ಕೀಟನಾಶಕಗಳೆಂದು ಕರೆಯುತ್ತಾರೆ. ಕೃಷಿ ಕ್ಷೇತ್ರದಲ್ಲಿ ಹಲವಾರು ಹೆಸರಿನ ರಾಸಾಯನಿಕಗಳನ್ನು ಬಳಸುತ್ತಾರೆ. ಕಳೆನಾಶಕ, ಹರ್ಬಿಸೈಡ್ಸ್, ಕೀಟನಾಶಕ, ಪೆಸ್ಟಿಸೈಡ್ಸ್, ಫಂಗಿಸೈಡ್, ನೆಮೆಟೋಸೈಡ್ಸ್, ಇಂಥ ವಿವಿಧ ಹೆಸರುಗಳಿಂದ ಈ ಕೀಟನಾಶಕಗಳನ್ನು ಬಳಸುತ್ತಾರೆ. ಹಸಿರು ಕ್ರಾಂತಿಗೆ ಆಹಾರ ಧಾನ್ಯಗಳನ್ನು ಹೆಚ್ಚಿಸಲು ಮೇಲೆ ತಿಳಿಸಿರುವ ಕೀಟನಾಶಕಗಳ ಹಾಗೂ ಕಳೆನಾಶಕಗಳು ಅತ್ಯವಶ್ಯಕವಾಗಿವೆ. ಆದರೆ ರೈತರು ಅವಶ್ಯಕತೆಗಿಂತ ಹೆಚ್ಚಿನ ಕೀಟನಾಶಕ ಮತ್ತು ಕಳೆನಾಶಕಗಳನ್ನು ಬಳಸುವುದರಿಂದ ನೀರಿನ ಮತ್ತು ವಾಯುಮಾಲಿನ್ಯತೆ ಹೆಚ್ಚಾಗುತ್ತದೆ. ಇವು ಹೆಚ್ಚಾಗದಂತೆ ಅಲ್ಲಿಯ ಸ್ಥಳೀಯ ಅಗ್ರಿಕಲ್ಚರಲ್ ಆಫೀಸರ್ಗಳು ರೈತರಿಗೆ ಈ ಕೀಟನಾಶಕಗಳನ್ನು ಯಾವ ಯಾವ ವೇಳೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂದು ಆಗಾಗ ಅವರಿಗೆ ತಿಳಿಸುತ್ತಿರಬೇಕಾಗುತ್ತದೆ. ಈ ಸಂಯುಕ್ತ ರಾಸಾಯನಿಕ ವಸ್ತುಗಳನ್ನು ನ್ಯಾಯೋಚಿತವಾಗಿ ಅವಶ್ಯಕತೆಗಿಂತ ಹೆಚ್ಚಾಗಿ ಬಳಸಿದಾಗ ಬೆಳೆಯುವ ಆಹಾರ ಧಾನ್ಯಗಳಲ್ಲಿ ಹಾಗೂ ನದಿ ನೀರು, ಮಣ್ಣು ಮತ್ತು ವಾಯುವಿನಲ್ಲಿ ಸೇರಿ ಅವುಗಳನ್ನು ಮಲಿನ ಮಾಡುತ್ತವೆ. ಕಳೆ ಅಥವಾ ಕೀಟನಾಶಕಗಳನ್ನು ದುರುಪಯೋಗ ಪಡಿಸಿಕೊಂಡರೆ ಪರಿಸರದ ವಿನಾಶ ಖಂಡಿತ ಸತ್ಯವಾಗುತ್ತದೆ. ಇದು ಭಾರತದಂತೆ ಮುಂದುವರಿದ ಅನೇಕ ದೇಶಗಳಲ್ಲಿ ಈ ಕೀಟನಾಶಕಗಳಿಂದ ಹಾನಿಯುಂಟಾಗಿದೆ. ಕೃಷಿ ಪ್ರದೇಶದಲ್ಲಿ ಈ ಕೀಟನಾಶಕಗಳನ್ನು ಸಿಂಪಡಿಸಿದಾಗ ತುಂಬ ಜಾಗ್ರತೆ ವಹಿಸಬೇಕು. ಇಲ್ಲದಿದ್ದಲ್ಲಿ ಅಲ್ಲಿ ಕೆಲಸ ಮಾಡುವವರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನುಂಟು ಮಾಡುತ್ತದೆ. ಬೆಳೆಗಳಲ್ಲಿ ಕಟಾವು ಮಾಡಲು ಬೇಕಾದ ದಿನಗಳನ್ನು ಸರಿಯಾಗಿ ಲೆಕ್ಕ ಹಾಕದೆ ಬೆಳೆಗಳನ್ನು ಕಟಾವು ಮಾಡುವುದರಿಂದ ಕೀಟನಾಶಕಗಳು ಆಹಾರ ಧಾನ್ಯಗಳಲ್ಲಿಯೇ ಉಳಿದುಕೊಳ್ಳುತ್ತವೆ ಮತ್ತು ಆಹಾರದ ಸರಪಳಿಯ ಮೂಲಕ ಮಾನವನ ದೇಹ ಸೇರಿ ವಿವಿಧ ಕಾಯಿಲೆಗಳನ್ನು ತರುತ್ತವೆ. ಕೀಟನಾಶಕಗಳನ್ನು ತಯಾರಿಸಲು ಹೆಚ್ಚಿನ ಇಂಧನ ಖರ್ಚಾಗುತ್ತದೆ. ಸಾಮಾನ್ಯವಾಗಿ ಕೀಟನಾಶಕಗಳನ್ನು ಪೆಟ್ರೋಲಿಯಂ ಅಥವಾ ನೈಸರ್ಗಿಕ ಅನಿಲ ಮೀಥೇನ್ದಿಂದ ತಯಾರಿಸುತ್ತಾರೆ. ಕೀಟನಾಶಕಗಳನ್ನು ತಯಾರಿಸಲು ಹೆಚ್ಚು ಹಣ ವ್ಯಯವಾಗುತ್ತದೆ. ಆದ್ದರಿಂದ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕೀಟನಾಶಕಗಳನ್ನು ಬಳಸಬಾರದು. ಕಾರ್ಖಾನೆಗಳಿಂದ, ಪ್ರಾಣಿಗಳ ತ್ಯಾಜ್ಯದಿಂದ, ಕೃಷಿ ತ್ಯಾಜ್ಯದಿಂದ, ವಾಹನದ ಹೊಗೆಯಿಂದ, ಕೃಷಿಗೆ ಬಳಸುವ ರಾಸಾಯನಿಕದಿಂದ, ಅಂದರೆ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕಗಳಿಂದ ಪರಿಸರವು ಮಾಲಿನ್ಯವಾಗುತ್ತಿದೆ. ಕೀಟನಾಶಕಗಳನ್ನು ಕೃಷಿ ಪ್ರದೇಶಗಳಲ್ಲಿ ಸಿಂಪಡಿಸುವುದರಿಂದ ಸಿಂಪಡಿಸಿದ ಧೂಳು ಗಾಳಿಯಲ್ಲಿ ತೇಲಿ ಗಾಳಿಯ ವೇಗಕ್ಕೆ 1 ಕಿಲೋಮೀಟರ್ ಇಂದ ಹಿಡಿದು 5 ಕಿಲೋಮೀಟರ್ ದೂರದವರೆಗೆ ಪರಿಸರವನ್ನು ಹಾಳು ಮಾಡಬಹುದು. ಪರಿಸರ ಅಂದರೆ ಗಾಳಿ, ನೀರು, ಮಣ್ಣು ಇವೆಲ್ಲವೂ ಸೇರಿರುತ್ತವೆ. ಅಲ್ಲದೆ ಅಲ್ಲಿ ವಾಸಿಸುವಾಗಿರುವ ಪ್ರಾಣಿಗಳು, ಪಕ್ಷಿಗಳು ಅಥವಾ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತವೆ. ಅಷ್ಟೇ ಅಲ್ಲದೆ ಪ್ರಾಣಿ ಮತ್ತು ಪಕ್ಷಿಗಳು ಹಾಕುವ ಮರಿಗಳ ಮೇಲೆ ಅಥವಾ ಮೊಟ್ಟೆಗಳ ಮೇಲೆಯೂ ಸಹ ಈ ಕೀಟನಾಶಕಗಳು ದುಷ್ಪರಿಣಾಮವನ್ನು ಬೀರಿ ಅವುಗಳ ಸಂತತಿಯೇ ನಾಶವಾಗುವಂತೆ ಮಾಡಲೂಬಹುದು. ಈ ಕೀಟನಾಶಕದ ಉಳಿದ ಭಾಗವು ಸಣ್ಣ ಹಳ್ಳ ಕೊಳ್ಳಗಳ ಮೂಲಕ ನದಿ ಕೆರೆಯನ್ನು ಸೇರುತ್ತವೆ. ಜಲಚರಗಳಲ್ಲಿ ಕೀಟನಾಶಕವು ಶೇಖರಣೆಯಾಗುತ್ತವೆ. ಇದನ್ನು ಬಯೋ ಮ್ಯಾಗ್ನಿಫಿಕೇಶನ್ ಎಂದು ಕರೆಯುತ್ತಾರೆ. ಆಹಾರ ಸರಪಳಿಯಲ್ಲಿ ಈ ಕೀಟನಾಶಕವು ಪ್ರಾಣಿಗಳ ಪಕ್ಷಿಗಳ ಮೂಲಕ ಮಾನವ ಶರೀರ ಸೇರಿ ಮಾನವನಿಗೆ ವಿವಿಧ ರೋಗಗಳನ್ನು ಉಂಟು ಮಾಡುತ್ತವೆ. ಅಲ್ಲದೆ ಪ್ರಾಣಿಗಳ ಸಂತತಿಯಲ್ಲಿಯೂ ಸಹ ಹಾಗೂ ಪಕ್ಷಿಗಳ ಸಂತತಿಯಲ್ಲಿಯೂ ಸಹ ಈ ಕೀಟನಾಶಕಗಳು ಅವುಗಳ ಸಂತತಿಯನ್ನು ನಾಶ ಮಾಡುವ ಸಾಧ್ಯತೆಯೂ ಇರುತ್ತದೆ. ರಸಗೊಬ್ಬರವು ಸಹ ನೀರಿನ ಜೊತೆ ಸೇರಿ ಕೆರೆಗಳನ್ನು ಸೇರುತ್ತದೆ. ಕೆರೆಗಳಲ್ಲಿ ಹೆಚ್ಚಿನ ಗೊಬ್ಬರದ ಸಾಂದ್ರತೆಯಿಂದಾಗಿ ಸೂಕ್ಷ್ಮಾಣು ಸಸ್ಯಗಳು ಹೆಚ್ಚಾಗಿ ಬೆಳೆಯುವಂತೆ ಮಾಡುತ್ತದೆ. ಸೊ ಕೆರೆಗಳಲ್ಲಿ ಕಾಣುವ ಹಸಿರು ಬಣ್ಣವು ಆಲ್ಗೆ ಎಂಬ ಹೆಸರಿನ ಮೈಕ್ರೋಸ್ಕೋಪಿಕ್ ಸಸ್ಯವಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಬೆಂಗಳೂರಿನಲ್ಲಿರುವ ಸುಮಾರು 50 ಕೆರೆಗಳನ್ನು ನೀರನ್ನು ವಿಶ್ಲೇಷಣೆ ಮಾಡುತ್ತಿದೆ. ಈ ಎಲ್ಲ 50 ಕೆರೆಗಳಲ್ಲಿಯೂ ನೀರು ಹಸಿರು ಬಣ್ಣದಲ್ಲಿರ್ತದೆ. ಇದಕ್ಕೆ ಕಾರಣ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂತ ಹೇಳಬಹುದು. ಕೀಟನಾಶಕಗಳನ್ನು ಅವುಗಳಲ್ಲಿರುವ ರಾಸಾಯನಿಕಗಳಿಗೆ ಅನುಗುಣವಾಗಿ ವಿಂಗಡಿಸಬಹುದು. ಒಂದು ಕ್ಲೋರಿನ್ಯುಕ್ತ ಕೀಟನಾಶಕಗಳು, ಇನ್ನೊಂದು ರಂಜಕ ಸಹಿತ ಕೀಟನಾಶಕಗಳು. ಈ ಕೀಟನಾಶಕಗಳು ನೀರಿನ ಮೂಲಕ ದೇಹ ಪ್ರವೇಶಿಸಿದರೆ ಹೊಟ್ಟೆಯಲ್ಲಿರುವ ಕರುಳಿನ ಮೂಲಕ ರಕ್ತದ ನಾಳಗಳನ್ನು ಪ್ರವೇಶಿಸುತ್ತವೆ ಅಥವಾ ಸಿಂಪಡಿಸಿದಾಗ ಉಸಿರಾಟದ ಮೂಲಕ ಶ್ವಾಸಕೋಶವನ್ನು ಪ್ರವೇಶಿಸಿ ಮಾನವನಿಗೆ ವಿವಿಧ ಕಾಯಿಲೆಗಳನ್ನು ಉಂಟು ಮಾಡುತ್ತವೆ. ರಂಜಕ ಸಹಿತ ಕೀಟನಾಶಕಗಳು ಮಾನವನ ಚರ್ಮದ ಮೂಲಕ, ಉಸಿರಾಟದ ಮೂಲಕ, ಆಹಾರದ ಮೂಲಕ ದೇಹವನ್ನು ಸೇರುತ್ತವೆ ಹಾಗೂ ದೇಹದಲ್ಲಿ ಇರುವ ಎನ್ಝೈಮ್ಸ್ ಅಥವಾ ಕಿಣ್ವಗಳ ಕ್ರಿಯೆಯನ್ನು ಸ್ಥಗಿತಗೊಳಿಸುತ್ತವೆ. ಈ ಕೀಟನಾಶಕಗಳು ನರಮಂಡಲದಲ್ಲಿನ ಕಾರ್ಯವನ್ನು ಏರುಪೇರು ಮಾಡುತ್ತವೆ. ಅಲ್ಲದೆ ಮೆದುಳನ್ನು ಸಹ ನಿಷ್ಕ್ರಿಯಗೊಳಿಸುತ್ತವೆ. ನಂತರ ಸಾವು ಸಂಭವಿಸಬಹುದು. ಈ ಕೀಟನಾಶಕವು ದೇಹದ ಎಲ್ಲ ಭಾಗಗಳಿಂದ ದೇಹವನ್ನು ಸೇರುತ್ತದೆ, ಕಿಣ್ವಗಳ ಕಾರ್ಯವನ್ನು ಸ್ಥಗಿತಗೊಳಿಸುತ್ತವೆ. ಇದರಿಂದಾಗಿ ಮಾನವನ ದೃಷ್ಟಿ ಮಂದವಾಗುತ್ತದೆ, ರಕ್ತದ ಒತ್ತಡ ಅತಿ ಹೆಚ್ಚಾಗುತ್ತದೆ ಹಾಗೂ ದೇಹದಲ್ಲಿ ಹೆಚ್ಚು ಬೆವರು ಬಂದು ಕೊನೆಗೆ ಸಾವು ಸಂಭವಿಸುತ್ತದೆ. ಈ ಕೀಟನಾಶಕವನ್ನು ಯಾರಾದರೂ ನೇರವಾಗಿ ಸೇವಿಸಿದರೆ ಸಾವು ತಕ್ಷಣ ಬರುತ್ತದೆ. ಯಾರಾದರೂ ಕೀಟನಾಶಕಗಳನ್ನು ನೇರವಾಗಿ ಸೇವಿಸಿದರೆ ಅಂಥವರನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕಾಗುತ್ತದೆ, ಇಲ್ಲವೆಂದರೆ ಸಾವು ಖಂಡಿತ. ಈ ಕೀಟನಾಶಕವು ಸಹ ಮಾನವನ ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸಿ ಮಾಂಸಖಂಡಗಳನ್ನು ಸಂಕೋಚಿತಗೊಳಿಸಿ ಸಾವನ್ನು ತರುತ್ತದೆ. ಈ ಕೀಟನಾಶಕವು ದೇಹದಲ್ಲಿ ನಿಧಾನವಾಗಿ ಶೇಖರಣೆಯಾಗಿ ಗಂಟಲು ಬೇನೆಯನ್ನು ಸಹ ತರಬಹುದಾಗಿರುತ್ತದೆ. ಈ ಕೀಟನಾಶಕವು ತಕ್ಷಣವೇ ದೇಹದಲ್ಲಿ ಹೀರಲ್ಪಡುತ್ತದೆ ಮತ್ತು ನಪುಂಸಕತ್ವ ಅಲ್ಲದೆ ಅಲ್ಲಿ ವಾಸವಾಗಿರುವ ಪ್ರಾಣಿ ಪಕ್ಷಿಗಳು ಹಾಗೂ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಪಾದರಸಯುಕ್ತ ಕಳೆನಾಶಕಗಳು ಸಹ ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಈ ಕಳೆನಾಶಕ ಬಹಳ ಜನರನ್ನು ಸಾವನ್ನಪ್ಪಿದ್ದಾರೆ. ಈ ಕಳೆನಾಶಕದಿಂದ ಬಹಳ ಜನರು ಸಾವನ್ನಪ್ಪಿದ್ದಾರೆ, ಇಲ್ಲವೇ ಮಾನಸಿಕವಾಗಿ ಅಸ್ತವ್ಯಸ್ತಗೊಂಡಿದ್ದಾರೆ, ಇಲ್ಲವೇ ನಿರಂತರವಾಗಿ ಕಾಯಿಲೆಯಲ್ಲಿ ದಿನ ಕಳೆಯುತ್ತಿದ್ದಾರೆ. ಮಣ್ಣಿನಲ್ಲಿರುವ ಕೀಟಗಳನ್ನು ನಾಶಪಡಿಸುವುದಕ್ಕೆ ಫ್ಯೂಮಿಗೇಷನ್ ಎಂದು ಕರೆಯುತ್ತಾರೆ. ಈ ರಾಸಾಯನಿಕದಿಂದ ಅಲ್ಲಿರುವ ಕೀಟಗಳಿಗೆ ಪ್ರಾಣಿಗಳು ಸಾಯುತ್ತವೆ. ಯಕೃತ್ತಿನ ಟ್ಯೂಮರ್ ಆಗಿ ಈ ಪ್ರಾಣಿಗಳು ಸಾಯುತ್ತವೆ ಅಥವಾ ಕೀಟಗಳು ಸಾಯುತ್ತವೆ. ಮಾನವನು ಸೇವಿಸಿದರೆ ಗಾಳಿಯ ಮೂಲಕ ಅಥವಾ ನೀರಿನ ಮೂಲಕ ಅದೇ ಟ್ಯೂಮರ್ ಮನುಷ್ಯನಿಗೂ ಬಂದು ಮನುಷ್ಯ ಅಸುನೀಗುವ ಸಾಧ್ಯತೆ ಇರುತ್ತದೆ. ಮರಿ ಹಾಕುವ ಪ್ರಾಣಿಗಳಿಗೆ ಈ ಕೀಟನಾಶಕಗಳು ಮಾರಕವಾಗಿವೆ. ಇದರ ದುರ್ಬಳಕೆ ಮಾನವನಿಗೆ ಮತ್ತು ಸಾಕು ಪ್ರಾಣಿಗಳಿಗೂ ಸಹ ಮಾರಕವಾಗಿದೆ. ಆಕಸ್ಮಿಕವಾಗಿ ಸೋಡಿಯಂ ಸೈನೇಟ್ ಮಾನವನ ದೇಹ ಪ್ರವೇಶಿಸಿದರೆ ನರಮಂಡಲವನ್ನು ನಿಷ್ಕ್ರಿಯಗೊಳಿಸುತ್ತದೆ. ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಲಕ್ಕ ಹೊಡೆದು ಸಾಯುತ್ತಾರೆ ಎಂದು ವರದಿ ತಿಳಿಸುತ್ತದೆ. ಕೀಟನಾಶಕಗಳನ್ನು ಸಾಮಾನ್ಯವಾಗಿ ಕೆಲಸಗಾರರು ಟ್ರ್ಯಾಕ್ಟರ್ಗಳ ಅಥವಾ ಸಣ್ಣ ವಿಮಾನಗಳಿಂದ ಮಣ್ಣಿನ ಮೇಲೆ, ಗಿಡಗಳ ಮೇಲೆ, ನೀರಿನ ಮೇಲೆ ಮತ್ತು ಜನವಸತಿ ಪ್ರದೇಶ ಕೊಳಚೆ ಪ್ರದೇಶದಲ್ಲಿ ಸಿಂಪಡಿಸುತ್ತಾರೆ. ಕೀಟನಾಶಕಗಳು ನೀರಿನಲ್ಲಿ ಕರಗಿಸಿ ಅಥವಾ ಧೂಳಿನ ರೂಪದಲ್ಲಿ ಸಿಂಪಡಿಸುತ್ತಾರೆ. ಈ ಸಿಂಪಡಣೆಗೆ ನಿಗದಿತ ಸ್ಥಳದಲ್ಲಿ ಬಿದ್ದರೆ ಅದರಿಂದ ಪರಿಸರಕ್ಕೆ ಅತ್ಯಂತ ಕಡಿಮೆ ಆಘಾತವಾಗುತ್ತದೆ. ಸಣ್ಣ ವಿಮಾನದಲ್ಲಿ ಸಿಂಪಡಿಸಿದಾಗ 25-50%ನಷ್ಟು ಕೀಟನಾಶಕಗಳು ನಿಗದಿತ ಸ್ಥಳದಲ್ಲಿ ಬೀಳದೆ ಉಳಿದ ಭಾಗಗಳಾದ ನೀರು, ಗಾಳಿ ಹೀಗೆ ವಿವಿಧ ಕಡೆ ಬೀಳುತ್ತವೆ ಹಾಗೂ ಗಾಳಿಯಲ್ಲಿ ಸುಮಾರು 5 ಕಿಲೋಮೀಟರ್ ದೂರದವರೆಗೂ ಪಸರಿಸಿ ಅಲ್ಲಿ ಇರತಕ್ಕಂಥ ಪರಿಸರವನ್ನು ಹಾಗೂ ಮಾನವನ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುತ್ತದೆ. ಕೀಟನಾಶಕಗಳು ಪರಿಸರದಲ್ಲಿ ಎಷ್ಟು ಕಾಲ ಉಳಿಯುತ್ತವೆ ಎನ್ನುವುದು ಹವಾಗುಣದ ಮೇಲೆ ಅವಲಂಬಿತವಾಗಿದೆ. ಅಂದರೆ ತಾಪಮಾನ, ಬೆಳಕಿನ ಸಾಂದ್ರತೆ, ತೇವಾಂಶ, ಗಾಳಿಯ ವೇಗ ಹಾಗೂ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಪರಿಸರದಲ್ಲಿ ಕೀಟನಾಶಕದ ಆಘಾತಕಾರಿ ಅಪಾಯಕಾರಿ ಕೀಟನಾಶಕಗಳು ಪರಿಸರದಲ್ಲಿ ಎಷ್ಟು ದಿನ ಉಳಿಯುತ್ತವೆ ಎನ್ನುವುದರ ಮೇಲೆ ತಿಳಿಯುತ್ತದೆ. ಹೆಚ್ಚು ದಿನ ಪರಿಸರದಲ್ಲಿ ಉಳಿದರೆ ಅಂಥ ಕೀಟನಾಶಕಗಳಿಂದ ಪರಿಸರಕ್ಕೆ ಹೆಚ್ಚು ಆಘಾತವಾಗುತ್ತದೆ. ಕ್ಲೋರಿನ್ಯುಕ್ತ ಕೀಟನಾಶಕಗಳು ನಿಧಾನವಾಗಿ ಒಂದು ಹಂತದ ಜೀವಿಗಳಿಂದ ಮತ್ತೊಂದು ಹಂತದ ಜೀವಿಗಳಲ್ಲಿ ಶೇಖರಣೆಯಾಗಿ ಸುಮಾರು 10 ಪಟ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಇದನ್ನೇ ಬಯೋಮ್ಯಾಗ್ನಿಫಿಕೇಶನ್ ಎಂದು ಕರೆಯುತ್ತಾರೆ. ಉಷ್ಣವಲಯಗಳಲ್ಲಿ ಸಿಂಪಡಿಸಿದ ಕೀಟನಾಶಕಗಳು ಕಾಲಕ್ರಮೇಣ ಮಣ್ಣಿನಿಂದ ವಾತಾವರಣವನ್ನು ಸೇರುತ್ತವೆ. ಫ್ಯೂಮಿಗೇಷನ್ ಮತ್ತು ನಾಶಕಗಳು ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸುತ್ತವೆ ಇಲ್ಲವೇ ನಿಯಂತ್ರಿಸುತ್ತವೆ. ಆದರೆ ಇದು ಶಾಶ್ವತವಲ್ಲ. ಸ್ವಲ್ಪ ಸಮಯದ ನಂತರ ಮಣ್ಣಿನಲ್ಲಿ ಉಳಿದ ಸೂಕ್ಷ್ಮಾಣುಜೀವಿಗಳು ಈ ಕೀಟನಾಶಕಗಳಿಗೆ ಪ್ರತಿರೋಧವನ್ನುಂಟು ಮಾಡುತ್ತವೆ. ಈ ಕೀಟನಾಶಕಗಳು ಸಾರಜನಕವು ನ್ಯೂಟ್ರಿಫಿಕೇಶನ್ ಆಗುವುದನ್ನು ತಡೆಯುತ್ತವೆ. ಇದು ಪರಿಸರಕ್ಕೆ ವಿರೋಧವಾಗಿದೆ. ಸಸ್ಯನಾಶಕವು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ನ್ಯೂಟ್ರಿಫಿಕೇಶನ್ ಕ್ರಿಯೆ ಹೆಚ್ಚಾಗುತ್ತದೆ. ಆರ್ಗನೋಫಾಸ್ಫೇಟ್ ಮತ್ತು ಕಾರ್ಬೊನೈಲ್ ಕೀಟನಾಶಕಗಳು ಮಣ್ಣಿನಲ್ಲಿ ನಡೆಯುವ ಎನ್ಸೈಮ್ಸ್ ಕ್ರಿಯೆಯನ್ನು ಕಡಿಮೆಗೊಳಿಸುತ್ತವೆ. ಇಲ್ಲಿಗೆ ಎಪಿಸೋಡ್ 18 ಮುಕ್ತಾಯವಾಗುತ್ತದೆ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
8: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
11: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ಧೋ ಎಂದು ಸುರಿಯುವ ಮಳೆ, ಜೋರಾಗಿ ಬೀಸುವ ಗಾಳಿಗೆ ಮರದ ಕೊಂಬೆಗಳು ತುಂಡಾಗಿ ಬೀಳುವಂತೆ ಅಲ್ಲಾಡ್ತಿದ್ವು. ನಾಯಿ ತನ್ನ ಮರಿಗಳನ್ನು ಹೊರಗಡೆ ಕರೆದುಕೊಂಡು ಹೋಗಿತ್ತು. ಅದೇ ಸಮಯಕ್ಕೆ ಮಳೆ ಬಂದ ಕಾರಣ ರಸ್ತೆಯ ನಡುವಿನಲ್ಲಿ ಸಿಕ್ಕಾಕ್ಕೊಂಡಿತು. ಎತ್ತ ಹೋಗಬೇಕು ಎಂದು ದಿಕ್ಕು ತೋಚದಾಯಿತು. ಮರಿಗಳಿಗೆ ತಂಡಿ ಹೆಚ್ಚಾಗತೊಡಗಿ ನಾಯಿಯ ಮಡಿಲಿನೊಳಗೆ ಬಂದು ಸೇರಿಕೊಂಡವು. ಕುಯಿಂ ಕುಯಿಂ ಕುಯಿಂ ಕುಯಿಂ ಕುಯಿಂ ಎಂದು ಕೂಗುತ್ತಾ ನಡುಗುತ್ತಿದ್ವು. ನಾಯಿಗೂ ಚಳಿ ಇರ್ತು, ಆದರೆ ಮರಿಗಳ ರಕ್ಷಣೆ ಮಾಡುವುದು ಅದರ ಹೊಣೆಯಾಗಿತ್ತು. ನಿಧಾನ

ಎದ್ದು ನೋಡಿ ಹಚ್ ಹಚ್ ಎಂದು ಓಡಿಸ್ತ. ಕಾರೊಂದು ರಸ್ತೆಯಲ್ಲಿನ ಗುಂಡಿಯಿಂದ ಜಟಾರನೆ ನೀರು ಹಾರಿಸಿ ಹೋಯಿತು. ನಾಯಿ ಹಾಗೂ ಮರಿಗಳು ಮತ್ತಷ್ಟು ನೀರಿನಿಂದ ನೆನೆದು ಒದ್ದೆಯಾದವು. ಆದರೆ ಓಡುವುದು ನಿಲ್ಲಿಸಲಿಲ್ಲ. ಬಸ್ಸು ತಂಗುದಾಣ ಸಿಗುತ್ತದೆಯೇ ಎಂದು ನೋಡಿತು. ಅದೇ ಸಮಯಕ್ಕೆ ಆದಿತ್ಯ ಪುಟ್ಟ ಮತ್ತು ಅವನ ತಾಯಿ ರೀನಾಳ ಜೊತೆಗೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದರು. ಅಮ್ಮಿಗೆ ನಾಯಿಯನ್ನು ನೋಡಿದ ತಕ್ಷಣ ಮರುಕ ಹುಡ್ತು. ಅಮ್ಮ ಅಮ್ಮ, ಅಲ್ಲಿ ನೋಡು, ನಾಯಿ ಮರಿಗಳು ಎಷ್ಟು ಮುದ್ದಾಗಿವೆ, ಜೊತೆಗೆ ತಾಯಿ ಬೇರೆ ಇದೆ ಎಂದನು. ಆಗ ರೀನಾ, ಹೌದಲ್ವೇ, ಯಾವುದೋ ಕಾಟು ನಾಯಿ ಅಲ್ಲ, ಬೀದಿ ನಾಯಿಯೂ ಅಲ್ಲ, ಯಾರದ್ದೋ ಮನೆಯಿಂದ ತಪ್ಪಿಸ್ಕೊಂಡು ಬಂದಿರಬಹುದು ಅಥವಾ ದಾರಿ ತಪ್ಪಿ ಬಂದಿರಬಹುದು ಎಂದು ಯೋಚಿಸಿದಳು. ಕೂಡಲೇ ಆದಿತ್ಯ ಪುಟ್ಟ, ಅಮ್ಮ ಅಮ್ಮ ಗಾಡಿ ನಿಲ್ಲಿಸು, ಆ ನಾಯಿ ಮರಿಗಳನ್ನು ಮನೆಗೆ ಕರೆದುಕೊಂಡು ಹೋಗೋಣ ಎಂದನು. ಆಗ ತಾಯಿ ರೀನಾ, ಬೇಡ ಮಗು, ನಾಯಿ ಮರಿಗಳನ್ನು ಮನೆಗೆ ತಂದರೆ ನಿನ್ನ ತಂದೆ ಬೈತಾರೆ ಎಂದಳು. ಹಾಗಾದರೆ ಏನು ಮಾಡುವುದು, ಪಾಪ ನೋಡಲ್ಲಿ ಎಷ್ಟು ಒದ್ದೆಯಾಗಿವೆ, ಗಡಗಡ ನಡುಕ್ತಿವೆ, ಎಲ್ಲಿಯಾದರೂ ಜ್ವರ ಬಂದರೆ ಏನು ಮಾಡೋದು, ಬಸ್ ನಡೆಯಲ್ಲಿ ಸಿಲುಕಿದ್ರೆ ಎಂದು ಭಯಗೊಂಡು ಜೊತೆಗೆ ಅಳಲು ಶುರು ಮಾಡ್ದ. ಇದನ್ನು ಗಮನಿಸಿದ ರೀನಾ, ಸ್ವಲ್ಪ ಇರು ಪುಟ್ಟ, ಗಾಬರಿ ಪಡಬೇಡ, ಏನಾದರೂ ಮಾಡೋಣ, ನಮ್ಮ ಡಿಕ್ಕಿಯಲ್ಲಿ ಇರುವ ಕೊಡೆ ತಂದುಕೊಡು, ಅದನ್ನು ಬಿಡಿಸಿ ಈ ನಾಯಿಗೆ ಕೊಡೆ ಹಿಡಿದು ಮಳೆ ನಿಲ್ಲುವ ತನಕ ಇಲ್ಲೇ ಇರೋಣ ಎಂದರು. ಆದಿತ್ಯನಿಗೆ ಎಲ್ಲೆಲ್ಲದ ಖುಷಿಯಾಯಿತು, ನಾಯಿ ಹಾಗೂ ನಾಯಿ ಮರಿಗಳ ರಕ್ಷಿಸಿದ ಖುಷಿ. ಒಡನೆಯೇ ಅತಿ ದೊಡ್ಡದಾದ ಕೊಡೆಯನ್ನು ಬಿಡಿಸಿ ಅವುಗಳನ್ನು ಅದರ ಅಡಿಯಲ್ಲಿ ತಂದು ನಿಲ್ಲಿಸಿದನು. ಭಯ ಪಡಬೇಡ, ನಾನು ನಿನಗೆ ಏನು ಮಾಡುವುದಿಲ್ಲ ಎಂದು ಧೈರ್ಯದ ಮಾತನಾಡಿದನು. ತಾಯಿ ತನ್ನ ಮರಿಗಳ ಜೊತೆ ಬಂದು ನಿಂತಿತು. ರೀನಾಗೆ ಕರೆ ಬಂದಿತು. ಎಲ್ಲಿದ್ದೀರಿ, ಜೋರಾಗಿ ಮಳೆ ಸುರಿತಿದೆ, ಬೇಗ ಮನೆಗೆ ಬನ್ನಿ ಎಂದು ಕೇಳಿಸಿಕೊಂಡ ರೀನಾ ಮಗನ ಕರೆದು, ಬಾರೋ ಪುಟ್ಟ, ನಿನ್ನ ತಂದೆ ಕರೆ ಬಂದಿತು, ಮನೆಗೆ ಹೋಗೋಣ ಎಂದಳು. ಆದಿತ್ಯನಿಗೆ ನಾಯಿ ಮರಿಗಳನ್ನು ಬಿಟ್ಟು ಮನೆಗೆ ಹಿಂದಿರುಗಲು ಮನಸ್ಸೇ ಆಗಲಿಲ್ಲ. ನಾನು ಇಲ್ಲೇ ಇರುವೆ ಎಂದು ಹಠ ಮಾಡ್ದ. ಆದರೆ ಮಳೆಯಲ್ಲಿ ನೆನೆದ್ರೆ ನಿನಗೆ ಜ್ವರ ಬರ್ತದೆ, ಮನೆಗೆ ಹೋಗೋಣ ಎಂದು ಗಾಡಿಯಲ್ಲಿ ಕೂರಿಸಿಕೊಂಡು ಹೊರಟರು. ಮಳೆಗೆ ಕೊಡೆಯನ್ನಿಟ್ಟು ತನ್ನ ಹಾಗೂ ತನ್ನ ಮರಿಗಳ ರಕ್ಷಣೆ ಮಾಡಿದ ಆದಿತ್ಯನನ್ನು ನಾಯಿ ನೋಡುತ್ತಲೇ ನಿಂತಿತ್ತು. ಆದಿತ್ಯ ಪುಟ್ಟ ಟಾಟಾ ಮಾಡುತ್ತಾ ಹೊರಟ. ಅವನ ಕಣ್ಣಲ್ಲಿ ಏನೋ ಬೇಸರದ ಛಾಯೆ ಮೂಡ್ತು. ಛೆ, ಹೇಗೆ ಈ ಮಳೆಯಲ್ಲಿ ಬಿಟ್ಟು ಹೋಗುವುದು ಎಂಬ ಬೇಸರ. ನಾಯಿ ಕಣ್ಗಳಲ್ಲೇ ಧನ್ಯವಾದಗಳನ್ನು ತಿಳಿಸ್ತು. ತನ್ನ ಮರಿಗಳ ಜೊತೆ ಇದ್ದು ಮಳೆ ನಿಂತ ಮೇಲೆ ಮನೆ ದಾರಿ ಹಿಡಿಯಿತು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ನೇಹ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಋಣಮಾರ್ಗ. ನಿನ್ನೇಳು ಬೀಳುಗಳು, ನಿನ್ನ ಸೊಗಗೋಳುಗಳು, ನಿನ್ನೊಬ್ಬ ನೋಸುಗವೇ ನಡೆವ ಯೋಜನೆಯೇಂ. ಇನ್ನದೆ ನಿಬರ ಜೀವ ಪಾಕವದರಿಂದ ಹುದೋ ಚನ್ನವಾ ಋಣಮಾರ್ಗ ಮಂಕುತಿಮ್ಮ. ನಿನ್ನೇಳು ಬೀಳುಗಳು, ನಿನ್ನ ಏಳು ಬೀಳುಗಳು, ನಿನ್ನ ಸೊಗ ಗೋಳುಗಳು, ನಿನ್ನ ಸೊಗ ಅಂದರೆ ಸುಖ, ಗೋಳುಗಳು ಅಂದರೆ ದುಃಖಗಳು. ನಿನ್ನೊಬ್ಬ ನೋಸುಗವೇ, ನಿನ್ನ ಒಬ್ಬನ ಓಸುಗವೇ, ನಿನ್ನೊಬ್ಬನಿಗಾಗಿಯೇ ಇರುವಂಥದ್ದ. ನಡೆವ ಯೋಜನೆಯೇಂ, ನಿನ್ನೊಬ್ಬನಿಗಾಗಿಯೇ ನಡೆಯುವಂತಹ ಯೋಜನೆಯ. ಇನ್ನದೆನಿಬರ, ಇನ್ನು ಅದು ಎನಿಬರ ಅಂದರೆ ಇನ್ ಎಷ್ಟು ಜನರ. ಜೀವಪಾಕವದರಿಂದ ಹುದೋ, ಜೀವಪಾಕ ಅದರಿಂದ ಅಹುದೋ, ಇನ್ನು ಎಷ್ಟು ಜನರ ಜೀವಪಾಕ ಅದರಿಂದ ಇದೆಯೋ ಗೊತ್ತಿಲ್ಲ. ಚನ್ನವಾ ಋಣಮಾರ್ಗ, ಚನ್ನ ಅಂದರೆ ಗೂಢ, ರಹಸ್ಯವೇ ಋಣಮಾರ್ಗ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನಿನ್ನ ಏಳು ಬೀಳುಗಳು, ನಿನ್ನ ಸೊಗ ಗೋಳುಗಳು, ನಿನ್ನ ಒಬ್ಬನ ಓಸುಗವೇ ನಡೆವ ಯೋಜನೆಯೇಂ. ಇನ್ನು ಅದು ಎನಿಬರ ಜೀವ ಪಾಕವು ಅದರಿಂದ ಅಹುದೋ ಚನ್ನವಾ ಋಣಮಾರ್ಗ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಮ್ಮ ಉದ್ಧಾರ, ಅವನತಿ, ನಮ್ಮ ಸುಖ ದುಃಖಗಳು ನಮ್ಮ ಒಬ್ಬರಿಗಾಗೇ ನಡೆಯೋ ಯೋಜನೆ ಅಲ್ಲ. ನಮ್ಮ ಮನೆ ನೆರೆಹೊರೆಯವರ ಜೀವ ಪಾಕಕ್ಕಾಗಿ ರೂಪಿತವಾದದ್ದು. ಇದು ಗುಪ್ತವಾಗಿ ಬಚ್ಚಿಟ್ಟ ಋಣಾನುಬಂಧದ ದಾರಿ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ನೋಡಿ, ಪ್ರಪಂಚದಲ್ಲಿ ಸಂಪೂರ್ಣ ಪ್ರತ್ಯೇಕತೆ ಅನ್ನೋದಿಲ್ಲ. ಎಲ್ಲವೂ ಪರಸ್ಪರ ಸಂಬಂಧದಿಂದ, ಪರಸ್ಪರ ಪ್ರಭಾವಗಳಿಂದ ಕೂಡಿರುವಂಥದ್ದು. ಜಗತ್ತು ಒಂದು ಚಿತ್ರ ಇದ್ದಾಗೆ, ಅದರಲ್ಲಿ ಪ್ರತಿಯೊಂದು ಗೆರೆ, ಪ್ರತಿಯೊಂದು ಬಣ್ಣ ಪರಸ್ಪರ ಸಂಬಂಧದಿಂದ ಕೂಡಿದೆ. ಅದನ್ನ ಚಿತ್ರದಿಂದ ಬೇರ್ಪಡಿಸಿದ್ರೆ ಅರ್ಥ ಕಳೆದುಕೊಳ್ಳುತ್ತೆ. ಮೇಲ್ನೋಟಕ್ಕೆ ಬೇರೆ ಅಂತ ತೋರುವಂತಹ ವಸ್ತುಗಳು ಆಳದಲ್ಲಿ ಸಂಬಂಧಿಗಳಾಗಿದೆ. ನೋಡಿ, ಹೂವು ಮತ್ತು ಗೊಬ್ಬರ ಬೇರೆ ಅನ್ನೋ ಹಾಗೆ ಕಂಡ್ರು, ಗೊಬ್ಬರ ಮರನ ಸೇರಿ ಹೂವಾಗತ್ತೆ, ಹೂವು ಕೊಳೆತು ಗೊಬ್ಬರ ಆಗತ್ತೆ. ಅದೇ ರೀತಿ ಆಂತರಿಕ, ಪ್ರಾಕೃತಿಕ ಮತ್ತು ಸಾಮಾಜಿಕ ವಾತಾವರಣಗಳು ಮನುಷ್ಯನ ವ್ಯಕ್ತಿತ್ವವನ್ನು ನಿರ್ಮಿಸುತ್ತೆ. ಅಂದರೆ ನಾನು ನಾನಾಗಿರೋದಕ್ಕೆ ಅನೇಕ ಕಾರಣಗಳು. ಆಂತರಿಕವಾಗಿ ನನಗೆ ಬಂದ ವಂಶವಾಹಿನಿಗಳು ನನ್ನ ಸ್ವಭಾವವನ್ನು, ದೇಹ ಲಕ್ಷಣಗಳನ್ನು ತೀರ್ಮಾನ ಮಾಡುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಬಾಲ್ಯದಲ್ಲಿಯ ನೈಸರ್ಗಿಕ ಪರಿಸರ, ನೀರು, ಗಾಳಿ, ಹಸಿರು, ಸುತ್ತಮುತ್ತಲಿನ ನೈರ್ಮಲ್ಯ ಇವೆಲ್ಲ ವ್ಯಕ್ತಿತ್ವವನ್ನು ನಿರ್ಮಿಸುತ್ತೆ. ಕೊನೆಯದಾದ ಸಾಮಾಜಿಕ ಅಥವಾ ಮಾನವೀಯ ವಾತಾವರಣ ನಮ್ಮ ಬದುಕಿನ ಗತಿಯನ್ನು ನಿರ್ಧರಿಸುತ್ತೆ. ನೆರೆಹೊರೆಯ ಜನರು, ಸ್ನೇಹಿತರು ಮುಂತಾದವರು ವ್ಯಕ್ತಿತ್ವದ ನಿರ್ಧಾರಕ ಅಂಶಗಳಾಗ್ತಾರೆ. ಕೆಲವೊಮ್ಮೆ ಆಕಸ್ಮಿಕವಾಗಿಯೋ, ಪ್ರಯತ್ನಪೂರ್ಣವಾಗಿಯೋ ಸಂಧಿಸಿದ ಜನರು ವ್ಯಕ್ತಿತ್ವದ ವಿಕಾಸದಲ್ಲಿ ತಿರುವನ್ನು ತರ್ತಾರೆ. ವಿವೇಕಾನಂದರ ಜೀವನದಲ್ಲಿಯೇ ಶ್ರೀರಾಮಕೃಷ್ಣರ ಆಗಮನ ತಂದ ಬದಲಾವಣೆ ಅಭೂತಪೂರ್ವವಾದದ್ದು. ಆಮೇಲೆ ವಿವೇಕಾನಂದರಿಂದ ಪ್ರಭಾವಿತರಾಗಿ ಜೀವನವನ್ನು ಬದಲಿಸಿಕೊಂಡವರು ಅದೆಷ್ಟು ಜನರೋ ಗೊತ್ತಿಲ್ಲ. ಹೀಗೆ ಯಾರಾದರೂ ಬದುಕಲ್ಲಿ ತುಂಬ ಏರಿಳಿತಗಳನ್ನು ಕಂಡಿದ್ರೆ ಅನೇಕ ಸಲ ಅವರಿಗದು ಗೊತ್ತೇ ಇರೋದಿಲ್ಲ. ಅದ್ಯಾವ ಕಾರಣಕ್ಕೂ ಯಾವ ಋಣ ಸಂದಾಯಕ್ಕೂ ಅವರು ಅದರ ಭಾಗ ಆಗ್ಬಿಡ್ತಾರೆ. ಒಬ್ಬ ಜನಮನ್ನಣೆ ಗಳಿಸಿರುವಂಥ ವಿಜ್ಞಾನಿ, ಯಾವ ಹುದ್ದೆನೂ ಅಪೇಕ್ಷಿಸದ ವ್ಯಕ್ತಿ ಇನ್ಯಾವುದೋ ಕಾರಣಕ್ಕೂ ರಾಷ್ಟ್ರದ ಅತ್ಯಂತ ಎತ್ತರದ ಹುದ್ದೆಗೆ ಏರ್ಬಿಡ್ತಾರೆ. ಅದವ್ರ ಯೋಜನೆ ಆಗಿರಲೇ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ತನ್ನ ಮನಸ್ಸಿಗೊಪ್ಪಿದ ಕೆಲಸನ ಮಾಡ್ತಾ ದಶಕಗಳನ್ನು ಕಳೆದಾಗ ಯಾವುದೋ ವಿಧಾನಕ್ಕೆ ಯಾರಿಗೋ ಸೂಕ್ತ ವ್ಯಕ್ತಿಯಾಗಿ ಕಂಡು ದೇಶದ ಅತ್ಯುನ್ನತ ಪದವಿಗೆ ಭಾಜನರಾಗ್ತಾರೆ. ಇನ್ನು ಕೆಲವರು ಉನ್ನತ ಹುದ್ದೆಯಲ್ಲಿದ್ದವರು ಅವರಿಗೆ ಗೊತ್ತಿಲ್ಲದ ಹಾಗೆ ಅವ್ರಿಗೆ ಸಂಬಂಧವಿಲ್ಲದ ಇನ್ಯಾವುದೋ ಸಂಚಿಗೆ ಸಿಲುಕಿ ಅಧಿಕಾರ ಕಳೆದುಕೊಳ್ತಾರೆ. ಕಗ್ಗ ಅದನ್ನು ಚಿತ್ರಿಸ್ತಾ ಇದೆ. ನಮ್ಮ ಏಳು ಬೀಳುಗಳು ನಮ್ಮ ಯೋಜನೆಗಳಲ್ಲ. ಅದ್ಯಾವ ಕಾರಣಕ್ಕೋ ನಾವು ಅದರ ಭಾಗ ಆಗ್ತೀವಿ. ಅದರಿಂದ ಎಷ್ಟು ಜನರ ಮೇಲೆ ಪ್ರಭಾವ ಆಗತ್ತೋ, ಹಾಗಾಗಿ ಈ ಋಣದ ಮಾರ್ಗ ರಹಸ್ಯವಾದದ್ದು ಅಂತ. ಅಡುಗೆ ಮಾಡಬೇಕಾದ್ರೆ ಒಂದು ಪದಾರ್ಥಕ್ಕೆ ಒಂದು ನಿರ್ದಿಷ್ಟ ರುಚಿ ಬಂದಿದೆ ಅಂದರೆ ಅದಕ್ಕೆ ಹಾಕಿದ ಒಂದಷ್ಟು ಸಾಮಾನುಗಳು ಅಂದರೆ ನೀರು, ತರಕಾರಿ, ಬೇಳೆ, ಹುಣಸೆ, ಉಪ್ಪು, ಖಾರದ ಪುಡಿ, ಹೀಗೆ ಪ್ರತಿ ವಸ್ತುವಿನ ಗುಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರ್ಕೊಂಡಿದೆ ಅಂತಲೇ ಅರ್ಥ ಅಲ್ವಾ? ಆದರೆ ಆ ರುಚಿ ಬರಬೇಕಾದ್ರೆ ಯಾವುದು ಎಷ್ಟು ಪ್ರಮಾಣದಲ್ಲಿ ಸೇರ್ಕೊಂಡಿದೆ ಅಂತ ಹೇಳೋದು ಅಸಾಧ್ಯ. ಅದೇ ರೀತಿ ನಮ್ಮ ರೂಪ, ನಮ್ಮ ಸ್ವಭಾವ ಮತ್ತು ನಮ್ಮ ಗುಣಗಳು ಸಹ ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಬೇರೆ ಬೇರೆ ಪ್ರಮಾಣದಲ್ಲಿ ಬಂದು ಸೇರ್ಕೊಂಡಿದೆ. ನಾವು ತಾಯಿಯ ಗರ್ಭದಲ್ಲಿ

0: ಕಷ್ಟ ಅಷ್ಟೇ ಅಲ್ಲ, ಅಸಾಧ್ಯ ಕೂಡ. ನಮ್ಮ ಪ್ರಮೇಯವೇ ಇಲ್ಲದೆ ತಾನೇ ತಾನಾಗಿ ನಮ್ಮೊಳಗೆ ಸೇರಿಕೊಳ್ಳೋ ಬಹಳಷ್ಟು ಗುಣಗಳಿಂದ ನಾವು ರೂಪುಗೊಳ್ತೀವಿ ಅಂತ ಅರ್ಥ ಮಾಡಿಕೊಂಡ್ರೆ, ಈ ಜಗತ್ತನ್ನ ಒಂದು ಸೂತ್ರದಲ್ಲಿ ಬಂಧಿಸಿ ಜಗನ್ನಾಟಕವನ್ನಾಡಿಸೋ ಆ ಪರಮಾತ್ಮನ ಕೈ ಚಳಕ ನಮಗೆ ಅರ್ಥ ಆಗತ್ತೆ. ಆಗ ನಮಗೆ ನಾನು ಅನ್ನೋ ಭಾವ ನಶಿಸಿ ಅಹಂಕಾರ ಕಡಿಮೆ ಆಗ್ಬಹುದು. ನಮ್ಮ ಅಸ್ತಿತ್ವಕ್ಕೆ ಪ್ರತಿ ಕ್ಷಣವೂ ಆ ಪರಮಾತ್ಮನಿಗೆ ಕೃತಜ್ಞತೆಯನ್ನು ತೋರೋ ಸ್ವಭಾವ ನಮ್ಮದಾಗಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನೋಡಲ್ಲೇ, ಲೈಟ್ ಗಳು ಆಫ್ ಮಾಡಿಲ್ಲ.
3: ಅಯ್ಯೋ ಬಿಡಾಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
2: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
3: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
2: ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
3: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
4: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
5: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
6: ಸ್ನೇಹಿತರೆ, ನಾವು ಈಗ 19 ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ವಿಶೇಷವಾಗಿ ಏನು ಭಾವವಿರೇಚನೆಗೆ ಸಂಬಂಧಪಟ್ಟಾಗೆ ಅಲ್ಲಿವರೆಗೂ ನಾವು ಚರ್ಚೆಗಳನ್ನು ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಇವತ್ತು ಅದು ಮುಂದುವರೆದ ಭಾಗವಾಗಿ ಚಿಂತನೆಯನ್ನು ಮುಂದುವರ್ಸೋಣ. ಶ್ರೀನಿವಾಸ್ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ನಮಸ್ಕಾರ.
7: ನೋಡಿ, ನಾವು ಕಳೆದ ಸಂಚಿಕೆಯಲ್ಲಿ ಅಥವಾ ಮಾಡಿದ್ದನ್ನೇ ಇನ್ನು ಮುಂದುವರ್ಸೋದ್ರ ಆ ಭಾಗನ ಕೆಥಾರ್ಸಿಸ್ ನಾವು ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಕೆಥಾರ್ಸಿಸ್ ಅನ್ನೋದು ಮೆಡಿಕಲ್ ಟರ್ಮಲ್ಲಿರೋವಂಥದ್ದು ಈ ಭೇದೀಕರಣ ಅಂತ ನಾವು ಅರ್ಥ ಮಾಡ್ಕೋದು. ಅಂದರೆ ಅಜೀರ್ಣವಾದದನ್ನು ಪರ್ಗೇಷನ್ ಆಗ ಇದಕ್ಕೆ, ಹಾಗೆ ಮೈಂಡಲ್ಲಿ ಮನಸ್ಸಲ್ಲಿ
6: ಉಳ್ಕೊಂಡಿರೋ
7: ಪರ್ಗೇಟ್ ಆಗೋದಕ್ಕೆ ಕೆಥಾರ್ಸಿಸ್ ಅನ್ನೋದನ್ನು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಫ್ರಾಯ್ಡ್ ಅವರು ಅವರ ಚಿಕಿತ್ಸಾ ಪ್ರಕ್ರಿಯೆಯಲ್ಲಿ ಈ ಕೆಥಾರ್ಸಿಸ್ ಮತ್ತು ಅಬ್ರಿಯಾಕ್ಷನ್ನ ನಿಷೇಧಿಸಿದರು ಅವರ ಅನುಭವದ
6: ಆಧಾರದಲ್ಲಿ.
7: ಆದರೆ ಎಲ್ಲ ಮನೋವಿಶ್ಲೇಷಕ ಸೈಕೋ ಅನಾಲಿಟಿಕ್ ಕೊಲೀಗ್ಸ್ಗಳು ಆಗ ನಿಷೇಧ ಮಾಡಲಿಲ್ಲ. ದೇ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್. ಅವರು ಅದನ್ನು ಬೇಡ ಅಂತ ಬಿಟ್ಬಿಟ್ರೆ ಅದ್ರ ಪ್ರಭಾವಿತರಾದರೂ ಅದನ್ನು ಮುಂದುವರಿಸ್ತಾ
6: ಚಿಕಿತ್ಸೆ ಮುಂದುವರಿಸ್ತಾ ಇದ್ದಾರೆ.
7: ನೋಡಿ, ಅವರ ಸಹೋದ್ಯಗಳಲ್ಲಿ ಒಂದು ಕಾಲದಲ್ಲಿ ಇದ್ದವರು ವಿಲ್ಹ್ಯಾಮ್ ಲೈಟ್ ಅವರು, ಅಭಿವ್ಯಕ್ತಿಗೊಳಿಸಲಾಗದ ಪರಿಣಾಮಗಳು ಅನ್ಎಕ್ಸ್ಪೆಕ್ಟ್ ಅಫೆಕ್ಟ್
6: ಮಾಡಲಿಕ್ಕೆ
7: ಅದನ್ನು ಅಭಿವ್ಯಕ್ತಿ ಪಡಿಸಿದ್ರೆ ಚಿಕಿತ್ಸಕ ಪ್ರಾಮುಖ್ಯತೆ, ಅದನ್ನು ಅಭಿವ್ಯಕ್ತಿ ಥೆರಪಿಟಿಕ್ ಇಂಪಾರ್ಟೆನ್ಸ್ ಆಫ್ ಎಕ್ಸ್ಪ್ರೆಷನ್ ಕುರಿತು ಭಾಳ ಪ್ರಭಾವಿತರಾಗಿದ್ದರು. ರೈಚ್ ಅವರ ಕಲ್ಪನೆಗಳು ಇಂದಿನ ಆರ್ಗ್ಯಾನಿಕ್ ಥೆರಪಿ ಅಂತ ಏನು ಕರಿತೀವಿ, ಜೀವಿ ಚಿಕಿತ್ಸೆ ಅಂತ ಏನು ಕರಿತೀವಿ, ಅಥವಾ ಬಯೋ ಎನರ್ಜೆಟಿಕ್ಸ್ ಅಂತ ಏನು ಕರಿತೀವಿ, ಜೈವಿಕ ಶಕ್ತಿಗಳು ಅಂತ, ಅಥವಾ ಪಾದಾಂಕ ರ್ಯಾಡಿಕ್ಸ್ಗಳಲ್ಲಿ ಅದು ಕಂಡು ಬರ್ತಾ ಇದೆ. ಪ್ರಸಕ್ತ ಕಾಲಘಟ್ಟದ ನವೋರಿಚಿಯನ್ ಆ್ಯಂಡ್ ನಿಯೋರಿಚಿಯನ್ ವಿಧಾನಗಳಲ್ಲಿ ಭಾವನೆಗಳ ಅಭಿವ್ಯಕ್ತಿ, ಎಕ್ಸ್ಪ್ರೆಷನ್ ಆಫ್ ಎಮೋಷನ್ಸ್ ಮತ್ತು ಅವುಗಳನ್ನ ಬಳಸಿಕೊಳ್ಳುವ ತಂತ್ರ, ಯೂಟಿಲೈಸಿಂಗ್ ಟೆಕ್ನಿಕ್ಸ್ ಉಳಿಸ್ಕೊಂಡು ಭಾವಶೋಧನೆ ಅಥವಾ ಭಾವವಿರೇಚನಾ ಹೊರಹೊಮ್ಮಿಸುವಂತೆ ಡಿಸೈನ್ ಮಾಡಿದೆ.
6: ಇದು ಹೊಸ ಮಾಡ್ಯೂಲ್ ಡೆವಲಪ್ ಆಯ್ತು.
7: ಯಾರು ಅಂದ್ರೆ
6: ಒಳಗೊಂಡು ಹೋಗಿ
7: ಅಂದ್ರೆ ಇದು ಈ ತರದ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅನ್ನೋದ್ರ ಮಾಹಿತಿ ನಮ್ಮ ಜನಕ್ಕೆ ಇಲ್ಲ, ಏನೂ ನಡೀತಾ ಇಲ್ಲ ಹಾಗೆ ಇದೆ ಅಂತ ಹೇಳಿದ್ರೆ ದೇರ್ ಆರ್ ಸರ್ಟನ್ ಪ್ರೋಬಿಂಗ್

0: ರೀಆರ್ಗನೈಸಿಂಗ್ ರೀಅಸೆಂಬ್ಲಿಂಗ್ ಮಾಡ್ತಾ
1: ಇರೋದ್ರಲ್ಲಿ
0: ರಂಗಭೂಮಿ ಕೂಡ ತನ್ನ ಜವಾಬ್ದಾರಿನ ಅರ್ಥ ಮಾಡ್ಕೋಬೇಕಾಗುತ್ತೆ. ಬರೀ ಎಂಟರ್ಟೈನ್ಮೆಂಟು ಅಥವಾ ಮನೋರಂಜನೆ ಅಷ್ಟಕ್ಕೆ ಸೀಮಿತ ಆಗಬಾರ್ದಿಲ್ಲ. ಸಮಾಜವಾಗತಕ್ಕಂಥ ಸಾಧ್ಯತೆಗಳು, ಅದಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಏನು, ವಾಟ್ ಆರ್ ದಿ ಸ್ಟೇಕ್ ಹೋಲ್ಡಿಂಗ್ ಅನ್ನೋದನ್ನು ಕೂಡ ತೋರಿಸ್ಬೇಕಾಗುತ್ತೆ. 1960 ಮತ್ತು 1970 ದಶಕದ ಆರಂಭದ ವರ್ಷದಲ್ಲಿ ಅಭಿವೃದ್ಧಿಪಡಿಸಲಾದ ಭಾವಶೋಧನೆ ಅಥವಾ ಭಾವವಿರೇಚನ ಚಿಕಿತ್ಸಾ ವಿಧಾನ, ಈ ಥೆರಪೆಟಿಕ್ ಥ್ರೂ ಕೆಥಾರ್ಸಿಸ್ ಅನ್ನತಕ್ಕಂಥ ಒಂದು ಮೆಥಡ್ಗೆ ಹಲವಾರು ತಜ್ಞರ ಲೇಖನ. ಪ್ರೈಮಲ್ ಥೆರಪಿ ಅಂತ ಹೇಳ್ತಾರೆ ಜನೌ 1970 ನ್ಯೂ ಐಡೆಂಟಿಟಿ ಪ್ರೋಸೆಸ್ ಅಥವಾ ಕ್ರೇಸಿಯಸ್ ಸ್ಕೀಮ್ ಥೆರಪಿ 1972 ಗೆಸ್ಟಾಲ್ಟ್ ಥೆರಪಿ ಪೆರಿಸ್ 1969 ಇವೆಲ್ಲವೂ ಒಳಗೊಂಡಿದೆ. ಇವೆಲ್ಲೂ ಒಂದಲ್ಲ ಒಂದು ಹಂತದಲ್ಲಿ ಈ ಕೆಥಾರ್ಸಿಸ್ಸು ಕಲಾಭಿವ್ಯಕ್ತಿ
1: ಇವೆಲ್ಲವನ್ನು
0: ಇವೆಲ್ಲೂ ಒಂದಕ್ಕೊಂದು
1: ಒಳಗೊಂಡು
0: ಮಿಕ್ಸ್ ಮಾಡಿ ಹೋಗ್ತಾ ಇದೆ. ದೀರ್ಘಕಾಲದಿಂದ ಉಪಯೋಗಿಸ್ತಾ ಇರೋ ಮನೋಚಿಕಿತ್ಸಾ ವಿಧಾನ ಅದು ಸೈಕೋಥೆರಪಿ ಮೆಥಡ್ಸು. ಕೆಥಾರ್ಸಿಸ್ ಚಿಕಿತ್ಸಾ ಪರಿಣಾಮ ಕುರಿತು ಫ್ರಾಯ್ಡ್ ಅವರ ಮಾರ್ಗಾನುಸರಿಸಿ ತಿರಸ್ಕಾರ ಮಾಡಿಬಿಟ್ಟಿದೆ. ಕನ್ವೆನ್ಷನಲ್ ಥೆರಪಿಸ್ಟ್ಗಳು
1: ಫ್ರಾಯ್ಡ್
0: ಹೇಳಿದ್ದಾರೆ ನಾವು ಮುಟ್ಟಂಗಿಲ್ಲ ಅಂತ ಬಿಟ್ಬಿಡ, ಬರ್ ಉಳಿದವರು ಸುಮ್ಮನಾಗಲಿಲ್ಲ, ಇವ್ರು ಬೇಡ ಅಂತ ಬಿಟ್ಟಿದ್ದನ್ನು ಕಂಟಿನ್ಯೂ ಮಾಡ್ತಾರೆ. ಆದಾಗ್ಯೂ ಕೆಲವು ಜಾಗೃತ ಸಂಶೋಧಕರು ಭಾವವಿಸರ್ಜನೆ ಭಾವವಿರೇಚನದ ಯಾವುದು ಅಬ್ರಿಯಾಕ್ಟಿವ್ ಕೆಥಾರ್ಸಿಸ್ ಅಂತ ಏನಿದೆ, ವಿಸರ್ಜನೆಯೂ ಆಗಬೇಕು ಕತ್ತಿಸಿದಂಗೆ ಆಗಿರೋದು ಅನ್ನೋದು ನಕಾರಾತ್ಮಕ ಫಲಿತಾಂಶಗಳನ್ನ ವರದಿ ಮಾಡಿದ್ದಾರೆ. ಉದಾಹರಣೆಗೆ ನಿಕೋಸ್ ಮತ್ತು ಇಫ್ರಾನ್ 1985 ಮಾಡಿದ್ದಾರೆ. ಭಾವಶೋಧನೆ ಭಾವವಿರೋಚನೆಗೆ ಮಾನಸಿಕ ಚಿಕಿತ್ಸೆಯಲ್ಲಿ ಒತ್ತು ನೀಡುವ ಹಲವಾರು ಚಿಕಿತ್ಸಾ ವಿಧಾನಗಳಲ್ಲಿ ಭಾವನೆಗಳ ಅಭಿವ್ಯಕ್ತಿ ಬಿಡುಗಡೆ ಅಥವಾ ವಿಸರ್ಜನೆಗೆ ಎಕ್ಸ್ಪ್ರೆಷನ್ ಆಫ್ ರಿಲೀಸ್ ಆರ್ ಡಿಸ್ಚಾರ್ಜ್ ಆಫ್ ಎಮೋಷನ್ ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಅಂದರೆ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕೂ ಮಹತ್ವ ಕೊಡಬೇಕು, ವಿಸರ್ಜನೆಗೂ
1: ಅವಕಾಶ ಇರಬೇಕು
0: ಅಂತ ನೀಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಫ್ರಾಯ್ಡ್ ಅವರ ಮೂಲ ಕಲ್ಪನೆ ಆದ ಬಲಚಾಲಿತ ಭಾವನೆಗಳ ತದ್ದತೆ ಹೈಡ್ರಾಲಿಕ್ ಕಾನ್ಸೆಪ್ಚುಲೈಸೇಷನ್ ಆಫ್ ಎಮೋಷನ್ಸ್ ಅವರ ಪವರ್ ಆಫ್ ಎಮೋಷನ್ಸ್ ಇದೆಯಲ್ಲ ಅದು ಹೆಂಗೆ ಜನರೇಟ್ ಮಾಡುತ್ತೆ ಅದನ್ನು ತಿರಸ್ಕರಿಸಲಾಗಿದೆ. ಇದನ್ನು ಪ್ರಿಟ್ಸ್ಗರ್ ಫ್ರಾಯ್ಡ್ ಅವರ ಭಾವನೆಗಳ ವಿಸರ್ಜನಾ ತತ್ವ ಫ್ರಾಯ್ಡ್ಸ್ ಎಕ್ಸ್ಕ್ರೆಟರಿ ಥಿಯರಿ ಆಫ್ ಎಮೋಷನ್ಸ್ ಅಂತ ಕರೀತಾರೆ. ಆದರೂ ಕೆಲವು ಮನೋಚಿಕಿತ್ಸಕರು ಭಾವನೆಗಳನ್ನು ಅಭಿವ್ಯಕ್ತಿಸದೆ ತಡೆದರೆ ಅದು ದೇಹದ ಯಾವುದಾದರೂ ಒಂದು ಭಾಗದಲ್ಲಿ ಸಂಗ್ರಹಿತವಾಗುತ್ತದೆ ಎಂದು ಇಂದಿಗೂ ಕೂಡ ಪರಿಗಣಿಸುತ್ತಾರೆ.
1: ಓ ಬ್ಯೂಟಿಫುಲ್.
0: ಈ ಭಾವನೆಗಳು ಮುಕ್ತವಾಗುವವರೆಗೆ ಅಥವಾ ಬಿಡುಗಡೆ ಆಗುವವರೆಗೂ ಅದು ರೋಗಶಾಸ್ತ್ರೀಯ ಪರಿಣಾಮಗಳನ್ನು ಪೆಥಾಲಾಜಿಕಲ್ ಕಾನ್ಸಿಕ್ವೆನ್ಸಸ್ಗಳನ್ನು ಉಂಟು ಮಾಡುತ್ತದೆ.
1: ಒಳಗೆ ಆ ಕೆಲಸ ಮಾಡ್ತಾ ಇರುತ್ತೆ.
0: ಈ ಮೇಲಿನ ಚಿಂತನೆಯಲ್ಲಿ ಆಗಿರೋ ತಪ್ಪ್ಯಾವುದು ಅಂದರೆ ಭಾವನೆಗಳ ಕುರಿತು ಅವರು ಒಂದು ವಸ್ತು ಅಥವಾ ಅದನ್ನು ಸಂಗ್ರಹಿಸಿ ಇಡಬಹುದು ಅಂತ ಪರಿಗಣಿಸಿರೋದು. ಅದರ ಡೈನಾಮಿಕ್ ನೇಚರು ನೋಡಿದ್ರೆ
1: ಅರ್ಥ ಮಾಡ್ಕೊಂಡಿಲ್ಲ.
0: ಭಾವನೆಗಳು ಸಂಬಂಧಗಳನ್ನ ರಿಲೇಷನ್ಶಿಪ್ಸ್ಗಳನ್ನ ಪ್ರತಿನಿಧಿಸುತ್ತೆ ಹೊರತು ಒಡೆತನ ಪೊಸೆಷನ್ ಅನ್ನು ಪ್ರತಿನಿಧಿಸೋದಿಲ್ಲ ಅಂತ ನಿಕೋಲ್ಸ್ ಮತ್ತು ಎಫ್ರಾನ್ 1985 ಉಲ್ಲೇಖಿಸ್ತಾರೆ. ಅಪ್ರೋಚಸ್ಗಳು ಸ್ವಲ್ಪ ಮಿಸ್ ಹೊಡೆಯೋದ್ರಿಂದ ಅಲ್ಲಿ ಬ್ಲಾಕ್ ಆಗಿತ್ತು. ಭಾವನೆಗಳನ್ನು ನಾವೀಗ ಇರುವ ಸನ್ನಿವೇಶಕ್ಕೆ ನೀಡುವ ಆರಂಭಿಕ ಪ್ರತಿಕ್ರಿಯೆ, ಆ ಸಂದರ್ಭಕ್ಕೆ ನೀಡೋ ಪ್ರತಿಕ್ರಿಯೆ, ಅದು ಸನ್ನಿವೇಶದಲ್ಲಿ ಉಂಟಾದ ಮಹತ್ವದ ಬದಲಾವಣೆ ನೀಡೋ ಆರಂಭಿಕ ಪ್ರತಿಕ್ರಿಯೆ ಎಂದು ಆಲೋಚನೆ ಮಾಡಬಹುದು. ಆವಾಗ ಅದು ವಾಸ್ತವವಾಗಿ ಬದಲಾವಣೆ ಹೊಸ ಸನ್ನಿವೇಶಗಳನ್ನೇ
1: ಸೃಷ್ಟಿ
0: ಮಾಡುತ್ತೆ. ಭಾವನೆಗಳು ಎಂಬ ಪದದ ಮೂಲ ಲ್ಯಾಟಿನ್ನಲ್ಲಿ ಎಮೋವೇರ್ ಅಂತ ಆಗಿತ್ತು.
1: ಎಮೋಷನ್ ಅಲ್ಲ,
0: ಎಮೋವೇರ್, ಇದರ ಅರ್ಥ ಹೊರಗೆ ಹಾಕು, ಟು ಮೂವ್ ಔಟ್ ಅಂತ. ಆರಂಭದಲ್ಲಿ ಈ ಪದನ ಜನರ ಗುಂಪನ್ನು ವೇದಿಕೆಯಿಂದ ಹೊರಗೆ ಹಾಕುವ ದೃಷ್ಟಿಯಿಂದ ಉಪಯೋಗಿಸಲಾಗ್ತಾ ಇತ್ತು. ಮಾಡ್ತಾ ಇದ್ರು ಅಂದರೆ ಅಧಿಕಾರದಲ್ಲಿ ಇರುವ ಶಕ್ತಿಗಳು ತಮ್ಮನ್ನು ಪ್ರತಿಭಟಿಸುವ ಗುಂಪಿನ ವಿರುದ್ಧ ಈ ಪದನ ಬಳಸ್ತಾ
1: ಇದ್ರು.
0: ಇದು ಡಿ ರಿವೇರಾ 1977 ಹೇಳ್ತಾ ಹೋಗ್ತಾರೆ. ಭಾವನೆಗಳ ಪ್ರಮುಖವಾದ ಗುಣಲಕ್ಷಣ ಅಂದರೆ ತೀವ್ರವಾಗಿ ಭಾವನೆಗಳ ಪ್ರಭಾವಕ್ಕೆ ನಾವು ಒಳಗಾದಾಗ ಒಂದು ರೀತಿಯ ಮಾನಸಿಕ ಸಂಚಲಿಕೆ ಸಂಚಲನ ಬೀಯಿಂಗ್ ಮೂಡ್ಗೆ ಒಳಗಾಗ್ತದೆ ಅಂದ್ರೆ ಮೂವ್ ಆಗ್ಬಿಟ್ಟ ಕಣೆಯ ಅಂತ ನಾವು ಹೇಳ್ಬಿಡ್ತೀವಿ. ಆ ಸಂದರ್ಭದಲ್ಲಿ ನಾವು ಹೀಗೆ ಹೇಳ್ತೀವಿ, ನಾವು ಭಾವನೆಗಳ ಹಿಡಿತಕ್ಕೆ ಸಿಕ್ಕಾಗ ನಮ್ಮ ಪ್ರಜ್ಞೆಯ ತೀರ್ಮಾನ ಇವುಗಳನ್ನು ಮಾಡುವುದು ಬೇಡ ಅಂತ ತಡೆಯಲು ಬಯಸಿದರೂ ಕೂಡ ಕಾನ್ಶಿಯಸ್ ಆಗಿ ಬೇಡ ಅನ್ಸಿದ್ರು, ನಮಗೆ ಹಿಟ್ ಹಗ್ ಥಳಿಸುವ ಮತ್ತು ಆಲಂಗಿಸುವ ಅಥವಾ ಇನ್ನಿತರ ಯಾವುದಾದರೂ ಕ್ರಿಯೆಗಳನ್ನ ಮಾಡುವ ಬಯಕೆ ಉಂಟಾಗುತ್ತೆ.
1: ಸರಿ ಸರಿ,
0: ಇಲ್ಲ ಅದನ್ನು ತಗೊಂಬಿಡೋಣ ಅನಿಸುತ್ತೆ, ಇಲ್ಲ
1: ಪ್ರೆಗ್ನೆಂಟ್ ಆಗೋದಿಲ್ಲ, ನಿಲ್ಲೋದಿಲ್ಲ ಅದು.
0: ಅದು ಅನ್ಸ ಆ ಭಾವ ಭಯ ಆ ಥರದ ವಿಷ್ಗಳು
1: ಒಳಗಡೆ ಶುರು ಆಗ್ತಾ ಇರತ್ತೆ, ತುಳಿತ.
0: ನಾವು ನಮ್ಮ ಒಳಗೊಂದು ಸಕ್ರಿಯವಲ್ಲದ ನಿಷ್ಕ್ರಿಯ ಸಂಚಲನ ಪ್ಯಾಸಿವ್ಲಿ ಬೀಯಿಂಗ್ ಮೂಡ್ ಭಾವನೆ ಹೊಂತೀವಿ, ಒಳಗಡೆ ಕೊರಗ್ತಾ
1: ಇರ್ತೀವಿ.
0: ಈ ರೀತಿಯ ಸಂಚಲನ ನಮ್ಮ ಒಳಗಿನಿಂದಲೇ ಬರುತ್ತಿದೆ ಅನ್ನೋ ನಮ್ಗೆ ಕಾಣಿಸ್ತಾ ಇರ್ತದೆ. ನಾವು ಇರುವ ಇಂಥ ಸಂದರ್ಭಗಳಲ್ಲಿ ಯಾವ ರೀತಿಯಲ್ಲಿ ವರ್ತಿಸಬೇಕು ಎಂಬುದರ ಸೂಚನೆಯನ್ನು ಭಾವನೆಗಳು ನೀಡಲಾಗುತ್ತದೆ. ಅದು ಅದನ್ನು ಸಿಂಪ್ಟಮ್ಸ್ ತೋರಿಸ್ತಾ ಇರ್ತೀನಿ, ನೀನು ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು, ಬುದ್ಧಿ ಬೇಡ ಬೇಡ, ಅಲ್ಲೊಂದು ಪ್ರೊಟಾಗನಿಸ್ಟ್ ಮತ್ತು
1: ಆಂಟಗನಿಸ್ಟ್
0: ಒಂದು ಮನೋರಂಗದಲ್ಲಿ ಒಂದು ಪ್ರೊಟಾಗನಿಸ್ಟ್ ಆ್ಯಂಡ್ ಆಂಟಗನಿಸ್ಟ್ ನಡೀತಾ ಇರುತ್ತೆ. ಈ ಸೂಚನೆಗಳನ್ನ ಜಾರಿಗೊಳಿಸಿದಾಗ ಅದಕ್ಕೆ ತಡೆಯಾಗಿ ನಿಲ್ಲುವ ಅಂಶಗಳು ಕೂಡ ಎದುರಾಗಿ ನಿಲ್ಲುತ್ತೆ. ಉದಾಹರಣೆಗೆ ಕೆಲವು ಸಂದರ್ಭದಲ್ಲಿ ಸಿಟ್ಟು ಹಾಗೂ ಆ ಸಿಟ್ಟನ್ನು ವ್ಯಕ್ತಪಡಿಸಿದರೂ ಭಯ ಅದಾ, ಅದನ್ನು ವ್ಯಕ್ತಪಡಿಸೋಕೆ ಭಯ ಸಿಟ್ಟಂತೂ ಇದೆ, ಆಗ ಈ ಎರಡೂ ಭಾವನೆಗಳು ಉಂಟಾಗ್ತದೆ. ಆಗ ಅದನ್ನು ಪೋಷಕರಿಗೆ ತಮ್ಮ ಮಗುವಿನ ಆಸೆಯನ್ನು ಈಡೇರಿಸಲು ಇಷ್ಟವಿಲ್ಲದಿರಬಹುದು, ಆದರೆ ಅದನ್ನು ವ್ಯಕ್ತಪಡಿಸಿದರೆ ಅದು ಉಂಟು ಮಾಡುವ ಪರಿಣಾಮಗಳ ಬಗ್ಗೆ ಭಯವೂ
1: ಇರಬಹುದು.
0: ಹಲವು ವರ್ಷಗಳನ್ನು ಕಳೆದ ನಂತರ ಈ ರೀತಿಯ ಘಟನೆಗಳು ನೆನಪಿಸ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟ ಭಾವನೆಗಳು ಮತ್ತೆ ಮರುಕಳಿಸುವಂತೆ ಆಗ್ತದೆ.
1: ಅದು ಮತ್ತೆ ಮತ್ತೆ ಆಗ್ತಾ ಇರುತ್ತೆ.
0: ಹೌದಾ, ಮತ್ತೆ ಮರುಕಳಿಸುವಂತೆ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಭಾವನೆಗಳನ್ನು ಅದು ಡೈನಾಮಿಕ್ ಆಗಿ ಟ್ರಾನ್ಸ್ಫರ್ ಆಗ್ತಿರುತ್ತೆ, ಒಂದಕ್ಕೊಂದಕ್ಕೆ ತಳಕಾಕೊಂಡಿರುತ್ತೆ ಅಂತ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಾವಾಗ ಈ ಭಾವಶೋಧನೆ ಮತ್ತು ಭಾವವಿರೇಚನೆಗೆ ಪ್ರಾಯಶಃ ಇಡೀ ರಂಗಭೂಮಿ ಯೋಚನೆ ಮಾಡಿದ್ದು ಸೆಕೆಂಡ್ರಿ ಕೆಥಾಸಿಸ್
1: ಅಂತ
0: ಅನ್ನೋದ್ರ ಬಗ್ಗೆ ಅರಿಸ್ಟಾಟಲ್ ಅವರು ಮೆನ್ಷನ್ ಮಾಡ್ತಾರೆ. ರಂಗಭೂಮಿಯ ದುರಂತ ನಾಟಕಗಳು ಸೆಕೆಂಡ್ರಿ ಕೆಥಾಸಿಸ್ನ ಪ್ರೇಕ್ಷಕನ ಮೇಲೆ
1: ಉಂಟುಮಾಡುತ್ತೆ.
0: ಸೊ ನಾವೀಗ ಅರಿಸ್ಟಾಟಲ್ ಏನು ಹೇಳಿದ್ದು ಆ ಸಾವಿರಾರು ವರ್ಷದ ಹಿಂದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ರಂಗಭೂಮಿಯ ಮನೋನಾಟಕದಲ್ಲಿರುವ ನಾಟಕದ ಅಂಶಗಳ ಕೆಥಾರ್ಸಿಸ್ ಮನೋನಾಟಕದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಅರಿಸ್ಟಾಟಲ್ ಏನು ಹೇಳಿದರು
1: ನೋಡ್ಬೇಕು.
0: ಇಡೀ ಪಾರಂಪರಿಕ ರಂಗಭೂಮಿ ಯಾವುದನ್ನು ಅನುಸರಿಸ್ಕೊಂಬಂದಿತ್ತು, ಪಾರಂಪರಿಕ ರಂಗಭೂಮಿ ಇದುವರೆಗೂ ಅಂದ್ಕೊಂಡಿರೋದು ನಾವು ಸೆಕೆಂಡ್ರಿ ಕೆಥಾರ್ಸಿಸ್ ಎಫೆಕ್ಟ್ ಆನ್ ಪ್ರೇಕ್ಷಕ ಮಾಡಿದ್ದೀನಿ. ಇಫ್ ದೇರ್ ಇಸ್ ಎ ಸೆಕೆಂಡ್ರಿ ಕೆಥಾರ್ಸಿಸ್, ವೇರ್ ಇಸ್ ದಿ ಪ್ರೈಮರಿ
1: ಕೆಥಾರ್ಸಿಸ್?
0: ಅದು ಆಕ್ಟರ್ನ ಕಡೆ ತೋರಿಸ್ತಾ ಹೋಗ್ತದೆ. ಸೊ ಪ್ರೇಕ್ಷಕನ ಮೇಲೆ ಸೆಕೆಂಡ್ರಿ ಕೆಥಾರ್ಸಿಸ್ ಆಗುತ್ತೆ ಅನ್ನೋದಾದರೆ ಸೆಕೆಂಡ್ರಿ ಕೆಥಾರ್ಸಿಸ್ ಟೆಂಪ್ರರಿ ಆಗಿರ್ತದೆ, ತಾತ್ಕಾಲಿಕವಾಗುತ್ತೆ. ಇದನ್ನು ಪ್ರೈಮರಿ ಕೆಥಾರ್ಟಿಕ್ ಆಗಿ ಅಕಸ್ಮಾತ್ ಪ್ರೇಕ್ಷಕನೇ ನಟನ ಆಗಿಬಿಟ್ರೆ ಆ ಪ್ರೈಮರಿ ಕೆಥಾರ್ಸಿಸ್ ಎಫೆಕ್ಟು ಆ ಭಾವಶೋಧನೆ ಬರ್ತದೆ ಅನ್ನೋ ಹಂತದಲ್ಲಿ ನಾವು ಅರಿಸ್ಟಾಟಲ್ ಮತ್ತು ಪ್ರೇಕ್ಷಕನಲ್ಲಿ ಭಾವಶೋಧನೆ ಭಾವವಿರಚನೆ ಬಗ್ಗೆ ಏನು ಯೋಚನೆ ಮಾಡಿದ್ರು ಅನ್ನೋದನ್ನು
1: ಮುಂದಿನ ಸಂಚಿಕೆಯಲ್ಲಿ ನಾವು ಯೋಚನೆ ಮಾಡ್ಬೋದು ಅನ್ಸುತ್ತೆ. ಓಕೆ, ಈಗ ಒಂದು ಹಂತಕ್ಕೆ ಮುಟ್ಟಿದ್ದೇವೆ ನಾವೀಗ. ಏನು ಚಿಕಿತ್ಸಕ ದೃಷ್ಟಿಯಿಂದ ಹೇಗೆ ನೋಡಿ ಬಳಸ್ಕೋಬೋದು ಇದನ್ನು, ಹೇಗೆ ಮಾಡ್ಬೋದು ಅಂತ ಈಗ ಪ್ರಯೋಗಗಳಾಗಿದೆ, ಅದರದ ಕುರಿತೇ ನಾವು ಈಗ ಚಿಂತನೆ ಮುಂದುವರಿಸೋಂಥದ್ದು ಮಾಡ್ತೇವೆ. ಓಕೆ, ಹಾಗಾದ್ರೆ ಇವತ್ತು ಇಲ್ಲಿ ಸದ್ಯಕ್ಕೆ ನಿಲ್ಲಿಸೋಣ ಅಷ್ಟಕ್ಕೆ. ಓಕೆ, ನಮಸ್ಕಾರ.
0: ನಮಸ್ಕಾರ.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
5: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
6: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ನಂದಿನಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಗಣೇಶ ಹಬ್ಬ ಅಂದ್ರೆ ಕೇವಲ ಒಂದು ಮೂರ್ತಿಯ ಪೂಜೆ ಅಲ್ಲ, ಅದು ಭಕ್ತಿಯ ಸಂಭ್ರಮ, ಕಲೆಯ ವೈಭವ ಅಂತ ಹೇಳ್ಬೋದು. ಈ ಬಾರಿ ಅಂತಹದೊಂದು ಅದ್ಭುತ ಲೋಕವೇ ತೆರೆದುಕೊಂಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1,500 to 2,000 ಹೆಚ್ಚು ಗಣೇಶ ಮೂರ್ತಿಗಳು ಒಂದೇ ಸೂರಿನಡಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತಲ್ವಾ? ಹಿತ್ತಾಳೆಯ ಗಣಪತಿ, ಸ್ಫಟಿಕದ ಗಣಪತಿ, ಮಣ್ಣಿನ ಗಣಪತಿ, ಬೆಳ್ಳಿಯ ಗಣಪತಿ, ಬಾಲ ಗಣಪತಿ, ತರಕಾರಿಯಿಂದ ಮಾಡಿದಂತಹ ಗಣಪತಿ, ಪೇಪರ್ನಿಂದ ಮಾಡಿದ ಗಣಪತಿ, ಈ ಎಲ್ಲ ಗಣಪತಿಗಳು ಒಂದೇ ಕಡೆ ನೋಡೋದಕ್ಕೆ, ಹಾಗೆ ದೇಶ ವಿದೇಶಗಳ ಶೈಲಿಯ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಗಣಪತಿಗಳು ಒಂದೇ ಕಡೆ ನೋಡಲು ಸಿಗುತ್ತೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಸ್ನೇಹಿತರೆ? ತುಂಬಾ ವರ್ಷಗಳಿಂದ ಪ್ರೀತಿಯಿಂದ ಭಕ್ತಿಯಿಂದ ಸಂಗ್ರಹಿಸಿದಷ್ಟೇ ಅಲ್ಲ, ಇದರ ಜೊತೆಗೆ ಪ್ರತಿಯೊಂದು ಗಣಪತಿಗೂ ಕೂಡ ಒಂದೊಂದು ಕತೆ ಇದೆ. ಇದರ ಜೊತೆಗೆ ದೇಶಭಕ್ತಿಯನ್ನ ಸಾರುವ ವಂದೇ ಮಾತರಂ ದೇಶಭಕ್ತಿ ಗೀತೆ ರಚನೆಗೊಂಡು 150 ವರ್ಷಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಬಾರಿ ವಂದೇ ಮಾತರಂ ಗಣೇಶ ಸಂಭ್ರಮವನ್ನ ಆಚರಿಸಿದ್ದಾರೆ. ಇವರ ವೈವಿಧ್ಯಮಯ ಸಾವಿರಾರು ಗಣೇಶ ವಿಗ್ರಹಗಳ ಪ್ರದರ್ಶನವನ್ನ ನೋಡಬಹುದು. ಹಾಗಾದ್ರೆ ನಾ ಇಷ್ಟೊತ್ತು ಎಲ್ಲವನ್ನ ಹೇಳಿದ್ದು ಯಾರ ಬಗ್ಗೆ ಅಂತ ಹೇಳ್ತೀರಾ ಸ್ನೇಹಿತರೆ? ಶಿವಮೊಗ್ಗ ಜಿಲ್ಲೆ ಹೊಸನಗರದವರೇ ಆದ ವಿನಾಯಕ ಲೋಕದ ಮಾಲೀಕರಾದ ಶ್ರೀಯುತ ವಿನಾಯಕ್ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಗೌರಿ ಗಣೇಶ ಹಬ್ಬಕ್ಕೆ ಸಾವಿರಾರು ಗಣಪತಿ ವಿಗ್ರಹಗಳನ್ನ ಪ್ರದರ್ಶನಕ್ಕೆ ಇಡ್ತಾರೆ. ಇವರು ಇದಕ್ಕೆ ವಿನಾಯಕ ಲೋಕ ಅನ್ನುವಂತಹ ಒಂದು ಹೆಸರನ್ನ ಇಟ್ಟು 1,500 ಹೆಚ್ಚು ಗಣೇಶ ಮೂರ್ತಿಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ವಂದೇ ಮಾತರಂ ಧ್ಯೇಯ ವಾಕ್ಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಗಣಪತಿ ವಿನಾಯಕನ ಹಲವು ವಿವಿಧ ಭಾವಚಿತ್ರಗಳು, ಭಂಗಿಗಳು, ಹಾಗೆ ವಿವಿಧ ರೀತಿಯ ಗಣಪತಿಗಳನ್ನ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಸ್ನೇಹಿತರೆ, ವಿನಾಯಕ ಲೋಕ ಸಂಗ್ರಹಾಲಯದ ಮಾಲೀಕರಾದಂತಹ ಶ್ರೀಯುತ ವಿನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಹವ್ಯಾಸ ಹೇಗ್ ಬೆಳೆದ್ ಬಂತು, ಇವರ ಈ ಪಯಣದ ಕುರಿತು ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ನಮಸ್ತೆ ಮೇಡಮ್.
9: ಸರ್, ನಿಮ್ಮ ಪರಿಚಯವನ್ನು ಹೇಳ್ಬೋದಾ ಸರ್?
10: ಕೆ ಎಸ್ ವಿನಾಯಕ ಅಂತ ನಮ್ಮ ಹೆಸರು. ನಮ್ಮ ತಂದೆ ಹೆಸರು ಶ್ರೀನಪ್ಪ ಶೆಟ್ಟಿ, ತಾಯಿ ಸುಬ್ಬಲಕ್ಷ್ಮಮ್ಮ.
9: ಸರ್, ಈ ಗಣಪತಿ ವಿಗ್ರಹಗಳನ್ನ ಸಂಗ್ರಹಿಸುವಂತ ಒಂದು ಹವ್ಯಾಸ ಬೆಳೆದಿದ್ದು ಹೇಗೆ ಸರ್?
10: ಬಾಲ್ಯದಿಂದಲೂ ವಿಶೇಷವಾಗಿ ಗಣಪತಿಯ ಚಿತ್ರಗಳನ್ನ ಗಣಪತಿ ಕಂಡಾಗ ನನಗೆ ವಿಶೇಷ ಆಸಕ್ತಿ. ಜೊತೆಗೆ ನನ್ನ ಹೆಸರು ವಿನಾಯಕ. ಆ ಒಂದು ಕಲ್ಪನೆಯಲ್ಲಿ ನನಗೆ ಗಣಪತಿ ಚಿತ್ರಗಳನ್ನ ಬಾಲ್ಯದಿಂದಲೂ ಸಂಗ್ರಹಿಸ್ತಾ ಬಂದಿದ್ದೆ. ಈಗ ಒಂದು 22 ವರ್ಷಗಳಿಂದ ನಾನು ಸಂಗ್ರಹ ಮಾಡಿದಂತ ಎಲ್ಲ ಗಣೇಶಗಳನ್ನ ನಾಡಿನ ಜನತೆಗೆ ಪ್ರದರ್ಶನ ನೋಡ್ಬೇಕಂತೇಳಿ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇನೆ. 22 ವರ್ಷಗಳ ಕೆಳಗೆ 150 ಗಣಪತಿಗಳು ನನ್ನ ಸಂಗ್ರಹದಿದ್ದು, ಇವತ್ತು 1,500 ಹೆಚ್ಚು ಗಣಪತಿ ವಿಗ್ರಹಗಳು ನನ್ನ ಈ ಸಂಗ್ರಹದಲ್ಲಿದೆ.
9: ನಿಮ್ಮ ಈ ಹವ್ಯಾಸವನ್ನ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಬಾಲ್ಯದಲ್ಲಿಯೇ ಈ ರೀತಿಯ ಒಂದು ಒಳ್ಳೆಯ ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದೀರಾ ಅಂತ ತಿಳಿಸಿದ್ರಿ ಸರ್. ಸಾಕಷ್ಟು ಗಣಪತಿಯ ಸಂಗ್ರಹ ನಿಮ್ಮಲ್ಲಿದೆ ಅಂತ ತಿಳಿಸಿದ್ರಿ. ಅದರಲ್ಲಿ ನೀವು ಮೊದಲು ಸಂಗ್ರಹಿಸಿದಂತಹ ಗಣಪತಿ ಯಾವ್ದು ಅಂತ ನೆನಪಿದೆಯಾ ಸರ್?
10: ಅದು ಮಣ್ಣಿನ ಗಣಪತಿ. ನಮ್ದು ವೃತ್ತಿ ವ್ಯಾಪಾರ
9: ಮೇಡಮ್.
10: ನಾವು ಅಂಗಡಿಗಳಲ್ಲಿ ಪರ್ಚೇಸ್ ಅಂದ್ರೆ ವ್ಯಾಪಾರ ಮಾಡ್ಬೇಕಾದ್ರೆ ಗಣಪತಿಗಳ ವೈವಿಧ್ಯಮಯ ಒಂದು 5-6 ಗಣಪತಿಗಳನ್ನ ನೋಡಿದೆ. ನೋಡಿದಾಗ ತುಂಬಾ ನನಗೆ ಮನದಲ್ಲಿ ಒಂಥರ ಏನೋ ಆಸಕ್ತಿ, ಪ್ರೇರಣೆ, ಒಂದು ಯಾಕೆ ಗಣಪತಿಗಳನ್ನ ಸಂಗ್ರಹ ಮಾಡಬಾರ್ದು ಒಂದು ಕಲ್ಪನೆ ಮೇಲೆ ಗಣಪತಿಗಳು ಸಂಗ್ರಹ ಮಾಡಿದೆ.
9: ಸರ್, ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಕುಟುಂಬದ ಮನೆಯವರ ಸಹಕಾರ, ಪ್ರೋತ್ಸಾಹ ತುಂಬಾ ಮುಖ್ಯ ಆಗುತ್ತೆ. ನೀವು ಈ ರೀತಿಯ ಸಂಗ್ರಹವನ್ನ, ಗಣಪತಿಯ ಸಂಗ್ರಹವನ್ನ ಮಾಡ್ಲಿಕ್ಕೆ ನಿಮ್ಮ ಮನೆಯವರ ಸಹಕಾರ, ಪ್ರೋತ್ಸಾಹ ಹೇಗಿದೆ ಸರ್?
10: ಪ್ರೋತ್ಸಾಹವಾಗಿ ತುಂಬಾ ಇದೆ ಮೇಡಮ್. ನನ್ನ ಪತ್ನಿ ಗೀತಾ ನನ್ನ ಈ ಕಾರ್ಯದಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಜೊತೆಗೆ ಮಗ ಇವತ್ತು ಇಂಜಿನಿಯರಿಂಗ್ ಓದಿದರು, ನನ್ನ ಒಂದು ಈ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮಗಳು, ಮೊಮ್ಮಗ, ಅಳಿಯ ಎಲ್ಲರ ಒಂದು ಸಹಕಾರ ಇದೆ. ಜೊತೆಯಲ್ಲಿ ಹೊಸನಗರ ಜನತೆಯ ಸಂಪೂರ್ಣ ಸಹಕಾರ ಇದೆ ಮೇಡಮ್.
9: ಸಂಪೂರ್ಣ ಸಹಕಾರದಿಂದ ನೀವು 22 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದೀರಾ. ಇಡೀ ಕುಟುಂಬದವರ ಸಹಕಾರ, ಹಾಗೆ ಊರಿನವರ ಸಹಕಾರ, ಪ್ರೋತ್ಸಾಹದಿಂದ ಈ 22 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದ್ದೀರಾ ಈ ಗಣಪತಿಯ ಸಂಗ್ರಹದಲ್ಲಿ.
10: ಹೌದು
9: ಸರ್, ತುಂಬಾ ಗಣಪತಿಗಳನ್ನ ಸಂಗ್ರಹಿಸಿಟ್ಟಿದ್ದೀರಾ. ಅದರಲ್ಲಿ ಅತಿ ಚಿಕ್ಕ ಗಣಪತಿ ಮೂರ್ತಿ ಯಾವ್ದು, ಹಾಗೆ ತುಂಬಾ ದೊಡ್ಡ ಗಣಪತಿ ಯಾವ್ದು ಅಂತ ಹೇಳ್ಬೋದಾ ಸರ್?
10: ಚಿಕ್ಕ ಗಣಪತಿ ಅಂದ್ರೆ ಗಿನ್ನಿಸ್ ರೆಕಾರ್ಡ್ ಮಾಡಿದಂತ ಪೆನ್ಸಿಲ್ ಮದ್ದಿನಲ್ಲಿ ಇರುವಂತ ಒಂದು ಚಿಕ್ಕ ಗಣಪತಿ ಇದೆ ನನ್ನದು. ಅದೇ ರೀತಿ ದೊಡ್ಡ ಗಣಪತಿ ಈ ವರ್ಷದ ವಿಶೇಷ ಗಣಪತಿಯಾಗಿ ಪೇಪರ್, ಬರೀ ನ್ಯೂಸ್ ಪೇಪರ್ ನಲ್ಲಿ ಮಾಡಿದಂತ ಒಂದು ಗಣಪತಿಯ ಸಂಗ್ರಹ ನನ್ನಲ್ಲಿದೆ ಮೇಡಮ್.
9: ಸರಿಗ, ತುಂಬಾ ಗಣಪತಿಗಳನ್ನ ಸಂಗ್ರಹಿಸಿಟ್ಟಿದ್ದೀರಾ. ನಿಮ್ಗೆ ಈ ರೀತಿಯ ಸಂಗ್ರಹಿಸಿಟ್ಟಿರೋದನ್ನ ನೋಡಿ ಯಾರಾದ್ರೂ ನಿಮ್ಗೆ ಪ್ರೀತಿಯಿಂದ ಈ ರೀತಿಯ ಗಣಪತಿಗಳನ್ನ ಇಟ್ಕೊಳ್ಳಿ ಸರ್ ಅಂತ ಕೊಟ್ಟಿದ್ದೀರಿಯಾ ಸರ್?
10: ಕೆಲವನ್ನ ನಾನು ಇನ್ನೊಬ್ಬರಿಂದ ಖರೀದಿ ಮಾಡಿದ್ದೇನೆ, ಜೊತೆಗೆ ಇನ್ನೊಬ್ಬರ ಸಹಕಾರ ಕೊಡುಗೆನೂ ಇದೆ ಮೇಡಮ್.
9: ಸಂಗ್ರಹ ಮಾಡ್ತೀರಾ ಅಂತ ಹೇಳಿದಾಗ ಬೇರೆಯವರು ನಿಮ್ಗೆ ಗಣಪತಿನ ಕೊಡುಗೆಯಾಗಿ ಕೂಡ ಕೊಟ್ಟಿದ್ದಾರೆ.
10: ಇದು ಇದರ ಜೊತೆಯಲ್ಲಿ ನನಗೆ ಗಣಪತಿಯ ಸಾಹಿತ್ಯಕ್ಕೆ 2,500-3,000 ಗಣಪತಿಗೆ ಸಂಬಂಧಪಟ್ಟಂತ ಸಾಹಿತ್ಯ, ಉದಾಹರಣೆಗೆ ರಂಗೋಲಿ, ಚುಕ್ಕ ರಂಗೋಲಿ ಅಂತ ಕೇಳಿರ್ಬೋದು, ಅದರಲ್ಲಿ 350 ಚುಕ್ಕೆ ರಂಗೋಲಿ ಚಿತ್ರಗಳಿದೆ
9: ಗಣಪತಿ ಶೇಪಿಂದ.
10: ಗಣಪತಿ ಜೊತೆಗೆ ಕರ್ನಾಟಕದ ಎಲ್ಲ ಗಣಪತಿ ದೇವಸ್ಥಾನಗಳ ವಿವರ ಚಿತ್ರ ಸಮೇತ ನನ್ನ ಈ ಸಂಗ್ರಹದಲ್ಲಿದೆ.
9: ನಿಮ್ಮೆಲ್ಲ ಮಾಹಿತಿಯನ್ನ ಕೇಳಿ ತುಂಬಾ ಖುಷಿ ಆಯ್ತು ಸರ್. ನಿಮ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಕೇಳಿದ್ರಲ್ಲ ಸ್ನೇಹಿತರೆ, ಹೊಸನಗರದ ವಿನಾಯಕ ಲೋಕ ಗಣಪತಿ ಸಂಗ್ರಹಾಲಯದ ಮಾಲೀಕರಾದಂತಹ ಶ್ರೀಯುತ ಕೆ ಎಸ್ ವಿನಾಯಕ್ ಸರ್ ಅವ್ರು ನಮ್ ಜೊತೆಗಿದ್ದಾರೆ. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಗಣೇಶ ಹಬ್ಬದ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
2: ನಂದಿನಿ.
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.
8: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ವಿನಾಯಕ ಲೋಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆ ಹೊಸನಗರದಲ್ಲಿರುವಂತಹ ವಿನಾಯಕ ಲೋಕದ ಮಾಲೀಕರಾದಂತಹ ಶ್ರೀಯುತ KS ವಿನಾಯಕ್ ಸರ್ ಅವರು ಸುಮಾರು 25 ವರ್ಷಗಳಿಂದ ವಿನಾಯಕ ವಿಗ್ರಹಗಳನ್ನ, ಗಣಪತಿಯ ವಿಗ್ರಹಗಳನ್ನ ಸಂಗ್ರಹಿಸ್ತಾ ಇದ್ದೀವಿ. ಜೊತೆಗೆ ವೈವಿಧ್ಯಮಯವಾದಂತಹ ಸಂಗ್ರಹ ನಮ್ಮಲ್ಲಿದೆ ಅಂತ ಹೇಳಿ ತಿಳಿಸಿದ್ರು. ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಸರಿಗ 1,500 ರಿಂದ 2,000 ತನಕ ಗಣಪತಿಗಳನ್ನ ಸಂಗ್ರಹಿಸಿಟ್ಟಿದ್ದೀರಾ. ಇವೆಲ್ಲ ಸಂಗ್ರಹಗಳನ್ನ ನಾವು ಈ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯನಾ, ಅಥವಾ ಬೇರೆ ಸಂದರ್ಭದಲ್ಲಿ ಬಂದಾಗ ಕೂಡ ನೋಡ್ಲಿಕ್ಕೆ ಅವಕಾಶ ಇದೆಯಾ ಸರ್?
9: ಮ್ಯೂಸಿಯಂ ಅಂತ ಮಾಡಿದೀವಿ, ಬೇರೆ ಸಂದರ್ಭದಲ್ಲಿ ಒಂದು 500-600 ಗಣಪತಿಗಳನ್ನ ನೋಡ್ಬೋದು. ಜೊತೆಗೆ ಆಸಕ್ತಿ ಇದ್ದು ಯಾರ ಗಣಪತಿ ಬಗ್ಗೆ ಏನಾರ ಕೇಳಿದ್ರೆ ಆ ವಿವರಗಳನ್ನ ಒದಿಸ್ತೇವೆ. ಈ ವರ್ಷ ಹೊಸನಗರದ ಕೊಡಚಾದಿ ಕಾಲೇಜಿನ ಒಂದು ವಿದ್ಯಾರ್ಥಿಗಳು ನನ್ನ ಈ ಗಣಪತಿಯ ಸಂಗ್ರಹದ ಬಗ್ಗೆ ಒಂದು ಥೀಸಿಸ್ ಅನ್ನು ರೆಡಿ ಮಾಡಿದ್ರು ಮೇಡಮ್. ನನ್ನ ಸಂಗ್ರಹ ನನ್ನ ಯಾಕಾಯ್ತು ಹವ್ಯಾಸದ ಬಗ್ಗೆ ಈ ಕೊಡಚಾದಿ ಕಾಲೇಜಿನ ಮಕ್ಕಳು ಥೀಸಿಸ್ ಬರೆದ್ರು ಮೇಡಮ್.
8: ಎಷ್ಟು ಒಳ್ಳೆಯ ವಿಚಾರವನ್ನ ತಿಳಿಸಿದ್ರಿ ಸರ್. ಸರಿ, ಈ ಗಣಪತಿ ಸಂಗ್ರಹದ ಜೊತೆ ಜೊತೆಗೆ ಇನ್ಯಾವ್ಯಾವ ಹವ್ಯಾಸಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸರ್ ನಿಮ್ಮನ್ನ?
9: ಈ ಹವ್ಯಾಸದ ಜೊತೆಯಲ್ಲಿ ನನಗೆ ಕಳೆದ 2-3 ವರ್ಷದಿಂದ ಕವನಗಳನ್ನು ಬರೆಯುವಂತ ಹವ್ಯಾಸ ಇದೆ. ನಾನೂರಿಂದ 500 ಕವನಗಳ ರಚನೆ ಮಾಡುತ್ತೇನೆ. ಸಾಹಿತ್ಯ ಪರಿಷತ್ತಿನ ಬೇರೆ ಬೇರೆ ಸಾಹಿತ್ಯ ಗೋಷ್ಠಿಗಳಲ್ಲಿ ಕವನ ವಾಚನ ಮಾಡಿರುತ್ತೇನೆ.
8: ಸಾಹಿತ್ಯದ ಬಗ್ಗೆ ಕೂಡ ಹೆಚ್ಚು ಆಸಕ್ತಿ ಇದೆ.
9: ಆಮೇಲೆ ಹೊಸನಗರದಲ್ಲಿ ನಡೆದ, ಕಳೆದ ವರ್ಷ ಹೊಸನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಂಜಲೀಸ್ ಕವಿ ಸಮ್ಮೇಳನದಲ್ಲಿ ನನ್ನ ಕವನ ಅತ್ಯುತ್ತಮ ಕವನ ಎಂದು ಬಹುಮಾನ ಪಡೆದು ಅಂಜಲಿ ಪ್ರಶಸ್ತಿಯನ್ನು ಪಡೆಯುತ್ತೆ.
8: ಅಭಿನಂದನೆಗಳು ಸರ್.
9: ವಿಶೇಷವಾಗಿ ಕವನಗಳಲ್ಲಿ ಹೆಣ್ಣಿನ ಬಗ್ಗೆ, ಅಮ್ಮನ ಬಗ್ಗೆ ತುಂಬಾ ಕಳಕಳಿ ಕವನಗಳನ್ನು ಬರೆದಿರುತ್ತೇನೆ ಮೇಡಮ್.
8: ಬರ್ತಿದ್ದೀರಾ? ಇದೇನಾದ್ರು ಪುಸ್ತಕ ಬಿಡುಗಡೆ ಮಾಡಿದ್ದೀರಾ? ಹೇಗೆ ಸರ್?
9: ಇತ್ತೀಚೆಗೆ ಮಾಡಬೇಕು, ಮುಂದಿನ ವರ್ಷ ಒಂದು ಎಲ್ಲರ ಕಲಾ ಆಸಕ್ತರ ಅಭಿಪ್ರಾಯ ಒಂದರ ಆಸಕ್ತಿ ಮೇಲೆ ಪುಸ್ತಕ ಬಿಡುಗಡೆ ಮಾಡಬೇಕಂದ್ರೆ ಯೋಚನೆ ಇದೆ ಮೇಡಮ್.
8: ಯೋಚನೆ ಇದೆ, ಮುಂದಿನ ವರ್ಷದಲ್ಲಿ ಆಗ್ಬಹುದು ಅಂತ. ಶೀಘ್ರದಲ್ಲಿ ಆಗ್ಲಿ ಸರ್. ಸರ್, ನೀವು ತುಂಬಾ ಗಣಪತಿಗಳನ್ನು ಸಂಗ್ರಹ ಮಾಡಿದೀರಾ ಅಂತ ಹೇಳಿದ್ರಲ್ಲ ಸರ್, ಆ ಎಲ್ಲ ಗಣಪತಿಗಳಲ್ಲಿ 1,500 ಗಣಪತಿಯನ್ನ ಸಂಗ್ರಹ ಮಾಡಿದೀರಾ ಅಂತ ಹೇಳಿದ್ರಿ, ಅದ್ರಲ್ಲಿ ನಿಮಗೆ ತುಂಬಾ ಇಷ್ಟವಾದಂತಹ ಗಣಪತಿ ಯಾವ್ದು ಅಂತ ಹೇಳ್ಬೋದಾ?
9: ತುಂಬಾ ಇಷ್ಟವಾದಂತ ತರ್ಕಾರಿಗಳ ವೈವಿಧ್ಯಮಯ ಗಣೇಶ ನೋಡಿ ನಮ್ ಸಂಗ್ರಹದಲ್ಲಿ ಮೇಡಮ್.
8: ತರ್ಕಾರಿ ಗಣಪತಿಯನ್ನು ಕೂಡ ಇಟ್ಟಿದ್ದೀರಾ?
9: ತರ್ಕಾರಿ ಮಾಧ್ಯಮ ನೋಡಿ, ಹುಣಸೆ ಹಣ್ಣಿಂದು, ಮೂಲಂಗಿ, ಬೆಂಡೆಕಾಯಿ, ಬದನೆಕಾಯಿ, ಹೀಗೆ ಆಮೇಲೆ ಬಾಳೆಹಣ್ಣು, ತೆಂಗಿನಕಾಯಿ, ಇದರ ಮಾಧ್ಯಮಗಳನ್ನು ಉಪಯೋಗಿಸಿ ಮಣ್ಣಿನಲ್ಲಿ ಮಾಡಿದ ಗಣಪತಿಗಳಿದೆ. ಕ್ರಿಕೆಟ್ನ ಟೀಮ್ ಗಣೇಶ ಇದೆ.
8: ಮತ್ತೆ ಯಾವ್ದೆಲ್ಲ ವಿಶೇಷ ಗಣಪತಿಗಳಿದೆ ಸರ್ ನಿಮ್ಮಲ್ಲಿ?
9: ಕಾಫಿ ಬೇರಿನ ಗಣಪತಿ ಇದೆ, ಲಾವಂಚ ಗಣಪತಿ ಇದೆ ಮೇಡಮ್. ಹೀಗೆ ಯಾವುದೇ ಊರಿನಲ್ಲಿ ಹೋದ್ರು ಅಥವಾ ಯಾವುದೇ ಪ್ರವಾಸದ ಹೋದ್ರು ನನ್ನ ಕಣ್ಣಿಗೆ ಕಂಡಂತ ಎಲ್ಲ ಗಣಪತಿ ನನ್ನ ಸಂಗ್ರಹದಲ್ಲಿ ಇದ್ದಂತ ಇಲ್ಲದೇ ಇರುವಂತ ಗಣಪತಿಗಳನ್ನ ಸಂಗ್ರಹ ಮಾಡಿ ಖರೀದಿ ಮಾಡಿ ನನ್ನ ಈ ವಿನಾಯಕ ಲೋಕಕ್ಕೆ ಸೇರಿಸ್ತಾ
10: ಬಂದಿದ್ದೇನೆ.
9: ಆಮೇಲೆ ಜೊತೆಗೆ ವಿನಾಯಕ ಲೋಕದಲ್ಲಿ 22 ವರ್ಷದ ಗಣಪತಿ ಸಂಗ್ರಹ ಬರೀ ವಿಚಾರಗಳನ್ನ ನೀಡಲ್ಲ, ಪ್ರತಿ ವರ್ಷ ಒಂದೊಂದು ವಿಚಾರಗಳನ್ನ ಇಟ್ಕೊಂಡು ಗಣಪತಿ ಸಂಗ್ರಹ ಮಾಡ್ತೇನೆ. ಈ ವರ್ಷ ಒಂದೇ ಮಾತ್ರಮ್ ಅಂತೇಳಿ ಒಂದು ಕಾನ್ಸೆಪ್ಟ್ ಅಂದ್ರೆ ವಿಚಾರಗಳನ್ನು ಪೂರ್ಣಿಟ್ಟು ಗಣಪತಿಯ ಅದರ ಒಂದು ಚೌಕಟ್ಟಿನಲ್ಲಿ ಗಣಪತಿಗಳು ಸಂಗ್ರಹ ಮಾಡಿದ್ದೇನೆ. ಉದಾಹರಣೆಗೆ ಒಂದೇ ಮಾತರಮ್ ಯಾವ ರೀತಿ ಬೆಳವಣಿಗೆ ಆಯ್ತು, ಒಂದೇ ಮಾತರಮಿನ ಆ ಸಂಭ್ರಮದ ಸೆರೆಮನೆ ಹಟ್ಟಿ ಮನೆ, ಆಮೇಲೆ ಆ ಒಂದು ಬಂದವರಿಗೆ ಕಲ್ಪನೆ ಬರಬೇಕಂತೇಳಿ ರಾಷ್ಟ್ರಭಕ್ತರ ಘೋಷವಾಕ್ಯಗಳು ರಾಷ್ಟ್ರಭಕ್ತ ಚಿತ್ರಗಳನ್ನು ಸಂಗ್ರಹ ಮಾಡಿದ್ದೇನೆ. ಈ ವರ್ಷದ ಒಂದು ವಿಚಾರ ಕೇಳಿ ಒಂದೇ ಮಾತರಮ್ ಎಷ್ಟೋ ಜನಕ್ಕೆ, ಈಗಿನ ಕೆಲವು ಸಣ್ಣ ಮಕ್ಕಳಿಗೆ ಒಂದೇ ಮಾತರಮ್ ಗೊತ್ತಿಲ್ಲ ಮೇಡಮ್,
10: ಗೊತ್ತಿಲ್ಲ,
9: ತುಂಬಾ ವಿಚಾರ ಬೇಸರ ಆಗುತ್ತೆ. ಯಾಕೆಂದ್ರೆ ಈ ವರ್ಷ 150 ವರ್ಷ ಆದ್ದರಿಂದ ಮಕ್ಕಳಿಗೂ ಗೊತ್ತಿದೆ ರಾಷ್ಟ್ರಭಕ್ತಿ ವಿಚಾರ ಗೊತ್ತಾಗ್ಬೇಕು. ಅವತ್ತಿನ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರಕ್ಕಾಗಿ ದುಡಿದಂತ ಆ ಕೆಲಸಗಳು ಆ ಪರಿಸರ ಅವತ್ತಿನ ವಿಚಾರಗಳು ಇವತ್ತು ಸಮಾಜದಲ್ಲಿ ನನಗೆ ಇಂಥ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಬೇಕು ಅಂತೇಳಿ ಕಳಕಳೆಯಿಂದ ಈ ರೀತಿಯ ಒಂದು ವಿಚಾರಗಳನ್ನಿಟ್ಟು ಗಣಪತಿಯನ್ನು ಸಂಗ್ರಹ ಮಾಡಿದ್ರೆ ಇದ್ರ ಜೊತೆಗೆ ಪರಿಸರ ಪರಿಸರವನ್ನ ಪ್ರಕೃತಿಯನ್ನು ಪೂಜಿಸುವಂತ ಕೆಲಸ ಮಾಡಿ. 2 ವರ್ಷದಿಂದ ಪ್ರಕೃತಿ ವಿಕೋಪ ಆಗಿ ಮಳೆಯ ಹಾನಿ ಆಯ್ತು, ಇದು ಯಾಕೆ ಆಯ್ತು ಅನ್ನೋದನ್ನ ಸಣ್ಣ ಸಣ್ಣ ವಿಚಾರಗಳನ್ನ ಗಣಪತಿ ಘೋಷ ವಾಕ್ಯಗಳ ಜೊತೆಯಲ್ಲಿ ಗಣಪತಿಯ ವಿಚಾರವನ್ನ ಮಂಡಿಸಿದ್ದೀನಿ ಮೇಡಮ್.
10: ಮಂಡಿಸಿದ್ದೀರಾ
11: ಸರ್? ಹಿಂದಿನ ವರ್ಷ ಯಾವ ತೀಮನ ಇಟ್ಕೊಂಡಿದ್ರಿ ಸರ್ ಗಣಪತಿ ಸಂಗ್ರಹದಲ್ಲಿ?
9: ಹಿಂದಿನ ದಿನದಲ್ಲಿ ಆಪರೇಷನ್ ಸಿಂಧೂರ ಅನ್ನೋ ಒಂದು ಕಲ್ಪನೆ ಮೇಲೆ ಗಣಪತಿ ಮಾಡಿದ್ದೆ
11: ಸರ್. ಆ ದಿನಗಳಲ್ಲಿ ಒಂದೇ ಮಾತರಂ ಗೀತೆ ಸಾವಿರಾರು ದೇಶಭಕ್ತರನ್ನ ಹುಟ್ಟಾಕಿತು. ಸಾವಿರಾರು ಜನ ಈ ಗೀತೆಯಿಂದಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದ್ರು. ಬಾಲಗಂಗಾಧರನಾಥ್ ತಿಲಕ್ ಅವರು ಸಾರ್ವಜನಿಕವಾಗಿ ಗಣಪತಿ ಆಚರಣೆಯನ್ನ ತಂದ್ರು. ಹಾಗೆ ನೀವು ಸಹ ಗಣಪತಿಗೂ ಸ್ವಾತಂತ್ರ್ಯ ಚಳವಳಿಗೂ ಇರುವಂತಹ ಸಂಬಂಧವನ್ನ, ದೇಶಭಕ್ತಿಯನ್ನ, ತ್ಯಾಗ ಬಲಿದಾನವನ್ನ ನೆನಪಿಸುವ ರೀತಿಯಲ್ಲಿ ಈ ಗಣಪತಿ ಹಬ್ಬವನ್ನ ಆಚರಿಸುವ ಮೂಲಕ, ಗಣಪತಿಯ ವಿಗ್ರಹಗಳ ಸಂಗ್ರಹದ ಮೂಲಕ ದೇಶಭಕ್ತಿಯನ್ನ ಎಲ್ಲರಲ್ಲಿ ಮೂಡಿಸ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಚಾರ ಸರ್. ಹಾಗೆ ಸರ್, ಈ ನಿಮ್ಮ ವಿನಾಯಕ ಲೋಕ ಗಣಪತಿ ಸಂಗ್ರಹವನ್ನ ನೋಡ್ಲಿಕ್ಕೆ ಸಾರ್ವಜನಿಕರು ಬರ್ತಾರಲ್ಲ, ಅವರೆಲ್ಲ ಹೇಗೆ ನಿಮ್ಗೆ ಪ್ರೋತ್ಸಾಹಿಸ್ತಾರೆ ಸರ್?
9: 22 ವರ್ಷಗಳಲ್ಲಿ ನನ್ನ ಈ ಒಂದು ಕಲೆಗೆ ಪ್ರೋತ್ಸಾಹವಾಗಿ ಹೊಸನಗರ ಜನತೆ ಪತ್ರಕರ್ತರು ತುಂಬಾ ನನಗೆ ಬೆನ್ತೊಟ್ಟಿ ಆಶೀರ್ವಾದಿಸಿದ್ದಾರೆ. 60-70 ನನ್ನ ಈ ಗಣಪತಿಯ ಸಂಗ್ರಹದ ಬಗ್ಗೆ ಲೇಖನಗಳು ಬಂದಿದೆ ಮೇಡಮ್.
11: ಇಡೀ ಹೊಸನಗರ ಜನತೆ ನಿಮ್ಮನ್ನ ಪ್ರೋತ್ಸಾಹಿಸೋದನ್ನ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಹಾಗೆ ಸರ್, ಪರಿಸರ ಸ್ನೇಹಿಯಾಗಿ ಹಬ್ಬವನ್ನ ಆಚರಿಸಬೇಕು ಹೇಳ್ತಾರಲ್ಲ, ಅದ್ರ ಬಗ್ಗೆ ನೀವೇನಾದ್ರೂ ಜಾಗೃತಿಯನ್ನ ಮೂಡಿಸಿದ್ರ?
9: ನನ್ನ ಗಣಪತಿ ಸಂಗ್ರಹದಲ್ಲಿ ಆ ವಿಚಾರವಾಗಿ ಒಮ್ಮೆ ಒಂದು ವರ್ಷ ಪರಿಸರ ಪ್ರಕೃತಿ ವಿಕೋಪ ಆಯ್ತಲ್ಲ, ಆ ವರ್ಷ ಪ್ರಕೃತಿಯಿಂದ ನಮ್ಮ ಮಾನವನ ದುರಾಸೆಯ ಪ್ರತಿಫಲನ ಪ್ರಕೃತಿ ವಿಕೋಪ. ಯಾಕಂದ್ರೆ ತನಗೆ ಬೇಕು ಬೇಕು ಅಂತೇಳಿ ನಾಡಿನ ಒಂದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಾವು ಒಂದು ಆಹಾರವನ್ನ ಕಿತ್ತಂತ ಇದೀವಿ ನಾವು.
10: ಹೌದು,
9: ನಮಗ್ ಬೇಕು ಅಂತೇಳಿ ಎಲ್ಲದನ್ನು ನಾವು ನಮಗೆ ಬೇಕು ಬೇಕು ಅಂತ ಒಂದು ಪ್ರಾಣಿಗೆ ಏನು ಉಳಿಸ್ತಾ ಇಲ್ಲ ಮೇಡಮ್, ಆ ಪ್ರಾಣಿಗಳು ನಾಡಿನಲ್ಲಿ ಬಂದು ನಮ್ಮನ್ನ ಇದು ಮಾಡ್ತಾ ಇದೀವಿ.
10: ಹೌದು
9: ಸರ್, ಪ್ರಕೃತಿಯನ್ನ ಪರಿಸರವನ್ನ ಪೂಜಿಸ್ಬೇಕು, ಸಂರಕ್ಷಿಸ್ಬೇಕು ಮೇಡಮ್.
11: ಖಂಡಿತ ಖಂಡಿತ ಸರ್.
9: ಅದೇ ವಿಶೇಷವಾಗಿ ಈ ವರ್ಷ ಒಬ್ಬ ವ್ಯಕ್ತಿನ ಅದೇ ರೀತಿ ಒಬ್ಬ ವ್ಯಕ್ತಿನ ಸನ್ಮಾನ ಮಾಡ್ತೀನಿ. ವೀರಪ್ಪ ಅಂತೇಳಿ ಒಂದು ಕಾಲದಲ್ಲಿ ಮದ್ಯಕ್ಕೆ ಅಂದ್ರೆ ಹೆಂಡದ ದಾಸನಾಗಿದ್ದ ಮೇಡಮ್. ಇವತ್ತು ಅದನ್ನೆಲ್ಲ ಬಿಟ್ಟು ಹೊಸನಗರ ನಗರದಲ್ಲಿರುವಂತ ಎಲ್ಲ ಪ್ಲಾಸ್ಟಿಕ್ ಗಳನ್ನ ಸಂಗ್ರಹಿಸಿ ಅವನು ಜೀವನ ಮಾಡ್ತಾನೆ. ಒಬ್ಬರ ತರ ಒಂದು ಕೈ ಚಾಚಲ್ಲ ಮೇಡಮ್,
10: ಚಾಚಲ್ಲ
9: ಅಂತ ಪ್ರಾಮಾಣಿಕ ವ್ಯಕ್ತಿ ಅದು. ಆ ವ್ಯಕ್ತಿ ಇವತ್ತು ಈ ವರ್ಷ ಸನ್ಮಾನ ಮಾಡ್ಬೇಕಂತೇಳಿ ಒಂದು ಇದೇ ಇನ್ನೊಂದು 2-3 ದಿನದಲ್ಲಿ ಮಾಡ್ತೀವಿ. ಜೊತೆಗೆ ಪ್ರತಿ ವರ್ಷವೂ ಈ ರೀತಿ ವಿಭಿನ್ನ ವ್ಯಕ್ತಿಗಳನ್ನ ಸನ್ಮಾನ ಮಾಡ್ತೀವಿ. ಕಳೆದ ವರ್ಷ ಸುಮಾರು ಶಾಲೆಯ ಮಕ್ಕಳಿಂದ ಆಪರೇಷನ್ ಸಿಂಧೂರ ಎನ್ನುವ ಕಲ್ಪನೆಯಲ್ಲಿ ಗಣಪತಿ ಚಿತ್ರಗಳನ್ನು ಮಾಡಿಸಿ ಮಕ್ಕಳಿಗೆ ಬಹುಮಾನ ಕೊಟ್ಟಿರುತ್ತೇವೆ ಮೇಡಮ್.
10: ಬಹುಮಾನ ಕೊಟ್ಟಿದೆ ಅಂದ್ರೆ ಪ್ರತಿ ವರ್ಷನೂ ಪರಿಸರಕ್ಕೆ ಪೂರಕವಾದಂತಹ ವಿಚಾರಗಳನ್ನ ಇಟ್ಕೊಂಡು ಮಾಡ್ತೀರ.
9: ಹೊಸ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡ್ಬೇಕು. ಹೊಸ ಪ್ರತಿಭೆ ಏನೇ ಇರ್ಲಿ ಮೇಡಮ್, ಅವರನ್ನು ನಾವು ಗುರುತಿಸಿ ಅವರು ಬರೆದ ಚಿತ್ರ ಇರ್ಲಿ ಕಲಾಕೃತ ಇರ್ಲಿ ಅವ್ರು ನಮ್ಮ ಗಣಪತಿ ಸಂಗ್ರಹದಲ್ಲಿ. ಉದಾಹರಣೆಗೆ ಈ ವರ್ಷ ಒಂದು ನ್ಯೂಸ್ ಪೇಪರ್ ಒಂದು ಗಣಪತಿ ಚೈತ್ರ ಅನ್ನೋ ಚೈತ್ರ ಅರ್ಜುನ್ ಅನ್ನೋ ಗಣಪತಿ ಮಾಡಿಕೊಟ್ಟಿರ್ತಾನೆ, ಅದನ್ನ ನನ್ನ ಸಂಗ್ರಹದಲ್ಲಿ ಇಟ್ಟಿರ್ತೀನಿ ಮೇಡಮ್. ವಿಶೇಷ ಗಣಪತಿಗಳನ್ನ ಜನ ನೋಡ್ಬೇಕು. ನಾನು ಒಬ್ಬ ಬೆಳೆಯದಲ್ಲಿ ಜೊತೆಗೆ ಇನ್ನೊಬ್ಬನ್ನು ಬೆಳೆಸುವಂತ ಕಾಯಕವು ನನ್ನಲ್ಲಿ ಇದೆ ಮೇಡಮ್.
10: ಮಾಡ್ಬೇಕು ಅಂತೇಳಿ ಅಂತ
11: ಸರ್, ಈ ರೀತಿಯ ಸಂಗ್ರಹದ ಹವ್ಯಾಸ ನಿಮಗೆ ಹೇಗ್ ಬಂತು ಅಂತ ಸ್ವಲ್ಪ ಹೇಳ್ಬೋದಾ?
9: ಸಂಗ್ರಹದ ಹವ್ಯಾಸ ತುಂಬಾ ಇದೆ ಮೇಡಮ್. ಸುಮಾರು ನನಗೀಗ 72 ವರ್ಷ, 22 ವರ್ಷದಲ್ಲಿ ಸುಧಾ ತರಂಗಿಗಳು ಬಂದಾಗ ಮೊದಲಿಗೆ ಏನೋ ಒಂದು ವಿಚಾರಗಳನ್ನು ಇದ್ದಾಗ ಕಟ್ ಮಾಡಿ ಪೇಪರ್ ನಲ್ಲಿ ಮಾಡಿ ಕಟಿಂಗ್ ಮಾಡಿ ಇಟ್ಟಿದ್ದೆ ಮೇಡಮ್. ಆವಾಗಲೇ ಸುಮಾರು 50 ವರ್ಷಗಳ ವ್ಯಂಗ್ಯಚಿತ್ರಗಳು, ಗಣಪತಿಗೆ ಸಂಬಂಧಪಟ್ಟ ವ್ಯಂಗ್ಯಚಿತ್ರಗಳು ನನ್ನ ಸಂಗ್ರಹದಲ್ಲಿದೆ ಮೇಡಮ್. 50 ವರ್ಷ
10: ಗಣಪತಿಗೆ ಸಂಬಂಧಿಸಿದೆಲ್ಲ ಇದೆ.
9: ಗಣಪತಿಗೆ ಸಂಬಂಧಪಟ್ಟಿದ್ದು ಇದೇ ರೀತಿ ಪ್ರವಾಸಕ್ಕೆ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲದನ್ನು ಸಂಗ್ರಹ ಮಾಡ್ತಿದ್ದೆ. ಇತ್ತೀಚೆಗೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಗಣಪತಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಗಣಪತಿಗೆ ಸಂಬಂಧಪಟ್ಟಂತ ಚಿತ್ರಗಳನ್ನ ಸಾಹಿತ್ಯಗಳನ್ನ ಸಂಗ್ರಹ ಮಾಡಿದೆ. ಉದಾಹರಣೆಗೆ ಬನವಾಸಿ ಅಂತೇಳಿ ದೊಡ್ಡ ಕರ್ನಾಟಕದ ದೊಡ್ಡ ದೇವಸ್ಥಾನ ಮೇಡಮ್.
10: ದೇವಸ್ಥಾನ
9: ಬನವಾಸಿಯಲ್ಲಿ ಅರ್ಧ ಗಣಪತಿ ಇದೆ ಮೇಡಮ್. ಇನ್ನರ್ಧ ಗಣಪತಿ ಕಾಶಿಯಲ್ಲಿ ಇದೆ ಮೇಡಮ್.
10: ಕಾಶಿಯಲ್ಲಿ
9: ಇದು ತುಂಬಾ ಜನಕ್ಕೆ ವಿಚಾರ ಗೊತ್ತಿಲ್ಲ. ಈ ವಿಚಾರ ನನ್ನ ಸಂಗ್ರಹದಲ್ಲಿದೆ. ಹಾಲು ಕುಡಿದ ಗಣೇಶ ಅಂತೇಳಿ ಒಮ್ಮೆ ಬಂದಿತ್ತು ಆ ವಿಚಾರವಾಗಿ. ಆಮೇಲೆ ಕಳಸದಲ್ಲಿ ಗಂಡು ಆನೆ ಗಣಪತಿ, ಹೆಣ್ಣು ಆನೆ ಗಣಪತಿ ಎನ್ನುವ ಒಂದು ಎರಡು ಆನೆಗಳಿದೆ ಮೇಡಮ್. ಗಣಪತಿ ಆ ರೀತಿ ಅಂದ್ರೆ ವಿಶೇಷವಾದ ಗಣಪತಿಗಳ ಸಂಗ್ರಹದಲ್ಲಿ ಅದೇ ವಿಚಾರಗಳ ಕರ್ನಾಟಕದಲ್ಲಿ ಏನೇನು ನಡೀತು
10: ಎಲ್ಲವೂ ಕೂಡ ಸಂಗ್ರಹಿಸಿದೆ.
11: ನಮ್ ಜೊತೆ ಇದುವರೆಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನ ಜೀವನವನ್ನೇ ಗಣಪತಿಗೆ ಅರ್ಪಿಸಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಇವರು ಜೀವಂತ ಉದಾಹರಣೆ. ಗಣಪತಿಯ ಜೊತೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಮಾಡಿಸ್ತ ನಮ್ಮ ಮಕ್ಕಳಲ್ಲಿ ದೇಶ ಪ್ರೇಮ, ದೇಶ ಭಕ್ತಿಯ ಬೀಜವನ್ನ ಬಿತ್ತುತ್ತ ಪರಿಸರ ಸ್ನೇಹಿ ಗಣಪತಿಯ ಮೂಲಕ ಪರಿಸರದೊಂದಿಗೆ ಪರಿಸರ ಸ್ನೇಹಿಯಾಗಿ ಬದುಕಬೇಕು ಎನ್ನುವಂತಹ ಇವರ ಕನಸು. ಹೀಗೆ ಸುಮಾರು 1-2 ಸಾವಿರದವರೆಗೆ ಗಣಪತಿ ವಿಗ್ರಹಗಳನ್ನ ಸಂಗ್ರಹಿಸುವ ಮೂಲಕ ಜೊತೆ ಜೊತೆಗೆ ದೇಶ ಪ್ರೇಮವನ್ನ ಬಿತ್ತುತ್ತಿರುವಂತಹ ಹೊಸನಗರದ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ವಿನಾಯಕ ಲೋಕದ ಮಾಲೀಕರಾದಂತಹ ಶ್ರೀಯುತ ಕೆಎಸ್ ವಿನಾಯಕ್ ಸರ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇವರು ಕೇವಲ ಗಣಪತಿಯ ವಿಗ್ರಹಗಳನ್ನ ಸಂಗ್ರಹಿಸ್ತಾ ಇಲ್ಲ, ಇದು ಒಂದು ತಪಸ್ಸು, ಒಂದು ಸಮಾಜ ಸೇವೆ ಅಂತಾನೆ ಹೇಳ್ಬೋದು. ತಮ್ಮ ಅಮೂಲ್ಯ ಸಮಯವನ್ನ ಎಲ್ಲರಿಗಾಗಿ ಮೀಸಲಿಟ್ಟು ವಿನಾಯಕ ಲೋಕ ಬಾಗಿಲನ್ನ ಎಲ್ಲರಿಗೂ ತೆರೆದಿಡುವ ಮೂಲಕ ಪ್ರತಿಯೊಬ್ಬರೂ ಕೂಡ ಇವರ ವಸ್ತು ಸಂಗ್ರಹಾಲಯದಲ್ಲಿ ಪ್ರತಿ ಗಣಪತಿಯನ್ನ ಕೂಡ ವೀಕ್ಷಿಸುವ ಮೂಲಕ ಆನಂದವನ್ನ ಪಡಿಬಹುದು. ಇವರ ಈ ಸೇವೆ ಹೀಗೆ ಮುಂದುವರಿಲಿ, ನಿಮ್ಮ ಈ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಸಾಗಲಿ ಅಂತ ಹೇಳ್ತಾ ಸರ್ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ಪಟ್ಟಣದಲ್ಲಿರುವಂತಹ ವಿನಾಯಕ ಲೋಕದ ಮಾಲೀಕರಾದಂತಹ ಶ್ರೀಯುತ ವಿನಾಯಕ ಲೋಕ ಗಣಪತಿ ವಿಗ್ರಹಗಳ ಸಂಗ್ರಾಹಕರಾದಂತಹ ಶ್ರೀಯುತ ವಿನಾಯಕ್ ಎಸ್ ಅವ್ರ ಜೊತೆ ಮಾತುಕತೆಯನ್ನ ಕೇಳಿದ್ರಿ. ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕಳಿಸಬಹುದು ಅಂತ ಹೇಳ್ತಾ, ನೀವು ಸಹ ಒಮ್ಮೆ ಒಂದು ವಾರಗಳ ಕಾಲ ವಿನಾಯಕ ಲೋಕ ನಿಮಗಾಗಿ ತೆರೆದಿಡುತ್ತೆ, ನೀವು ಕೂಡ ಹೋಗಿ ಗಣೇಶನ ದರ್ಶನವನ್ನ ಮಾಡಿ ಬನ್ನಿ. ಸಾವಿರಾರು ಗಣೇಶನನ್ನ ಒಟ್ಟಿಗೆ ಒಮ್ಮೆಯೇ ನೋಡುವಂತಹ ಈ ಸದಾವಕಾಶವನ್ನ ಮಿಸ್ ಮಾಡದೆ ನೀವು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
13: ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ
12: ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
13: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
12: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
14: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ನಾವೆಲ್ಲರೂ ಭಾರತೀಯರು, ನಮ್ಮಲ್ಲಿ ಹಬ್ಬ ಸಂಪ್ರದಾಯಗಳು ಹೆಚ್ಚಾಗಿನೇ ಇರುತ್ತೆ. ಹಬ್ಬ ಅಂತ ಹೇಳುವಾಗ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದಂಥ ವಿಶೇಷತೆ ಇದ್ದೇ ಇರುತ್ತೆ ಅಲ್ವಾ? ಇನ್ನು ವಿಘ್ನಗಳನ್ನ ನಿವಾರಿಸಿ ಸುಖ ಸಮೃದ್ಧಿ ನೀಡುವ ವಿಘ್ನ ನಿವಾರಕ ಮಹಾಗಣಪತಿಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಂತ. ಯಾವುದೇ ಒಳ್ಳೆ ಕೆಲಸ ಶುರು ಮಾಡೋ ಮುಂಚೆ ಗಣಪತಿಯನ್ನ ನಮಸ್ಕಾರ ಮಾಡ್ತೀವಿ. ಹಾಗೆ ಗಣಪತಿ ಹಬ್ಬ ಅಂದ್ರೇನೆ ಸಾಕು, ಎಲ್ಲಾ ಕಡೆ ಗಣೇಶನನ್ನ ನೋಡುವಂತ ಸಂಭ್ರಮವೇ ಬೇರೆ, ಅದನ್ನ ವಿವರಿಸೋಕಾಗೋದಿಲ್ಲ. ನಾವೆಲ್ಲರೂ ಗಣಪತಿ ಹಬ್ಬಕ್ಕಾಗಿ ಕಾಯ್ತಾ ಇರ್ತೀವಿ. ಇನ್ನು ವಿಶೇಷವಾಗಿ ಗಣಪತಿಯನ್ನ ಗಲ್ಲಿ ಗಲ್ಲಿಯಲ್ಲಿ, ಮುಖ್ಯ ರಸ್ತೆಗಳಲ್ಲಿ, ಎಲ್ಲಾ ಕಡೆ ನೋಡುವಾಗ ಖುಷಿನೋ ಖುಷಿ. ಇನ್ನು ನಾವು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿರುವಂತಹ ನಾವೆಲ್ಲರೂ ಕೂಡ ಗಣಪತಿ ಹಬ್ಬವನ್ನ ತುಂಬಾ ಅದ್ಧೂರಿಯಾಗಿ ಭಕ್ತಿ ಭಾವದಿಂದ ಆಚರಣೆ ಮಾಡ್ತೀವಿ. ಹಾಗೆ ಇವತ್ತು ವಿಶೇಷವಾಗಿ ಗಣಪತಿ ಹಬ್ಬದ ಆಚರಣೆ ಕುರಿತು ಮಾತಾಡೋಣ. ನಮ್ಮ ಶಿವಮೊಗ್ಗದಲ್ಲಿರುವಂತಹ ಸಾಕಷ್ಟು ಗಣಪತಿಯ ಬಗ್ಗೆ ಮಾಹಿತಿಯನ್ನ ನೀಡೋಣ ಅಂತ. ಕೇಳುಗರೆ, ಭಾರತವನ್ನ ಬ್ರಿಟಿಷ್ ಆಡಳಿತದ ಸಂಕೋಲೆಯಿಂದ ಬಿಡಿಸೋಕೆ ಹೋರಾಟ ನಡೆಸಿದ್ದಾಗ ಸಾರ್ವಜನಿಕರಲ್ಲಿ ನವ ಚೈತನ್ಯ ತುಂಬೋಕೆ ಸ್ವಾತಂತ್ರ್ಯ ನಮ್ಮ ಆ ಜನ್ಮ ಸಿದ್ಧ ಹಕ್ಕು ಅನ್ನೋ ಘೋಷಣೆಯನ್ನ ಸಾರದಂಥ ಲೋಕಮಾನ್ಯ ಶ್ರೀ ಬಾಲಗಂಗಾಧರ್ ತಿಲಕ್ ರವರು ಶ್ರೀ ವಿನಾಯಕೋತ್ಸವ ಹಾಗೆ ಶಿವಾಜಿ ಮಹಾರಾಜರ ಜಯಂತಿಗಳನ್ನ ಸಾಮೂಹಿಕವಾಗಿ ಆಚರಿಸಿದ್ರು. ಇದೆಲ್ಲವೂ ನಿಮಗೆ ಗೊತ್ತಿರುವಂತದ್ದು. ಇನ್ನು 1929 ಕರೆ ಕೊಟ್ಟು ಜಾರಿಗೆ ತಂದ್ರು. ಇದೇ ವರ್ಷ ಶಿವಮೊಗ್ಗದಲ್ಲಿ ಛತ್ರಪತಿ ಶಿವಾಜಿ ಸಂಘವು ಸಾರ್ವಜನಿಕವಾಗಿ ಈಗಿನ ಗಾಂಧಿ ಬಜಾರ್ನಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಶ್ರೀ ವಿನಾಯಕೋತ್ಸವವನ್ನು ಆಚರಿಸೋಕೆ ಪ್ರಾರಂಭ ಮಾಡಿದ್ರು.
3: ಇನ್ನು ಈ ಸಂಘ 1953 ಶ್ರೀ ಸರ್ವಸಿದ್ಧಿ ವಿನಾಯಕ ಸ್ವಾಮಿ ಸೇವಾ ಸಮಿತಿ ಅನ್ನೋದಾಗಿ ಹೆಸರು ಕೂಡ ಬದಲಾಯಿತು. ಹಾಗೆ 1954 ರಜತ ಮಹೋತ್ಸವವನ್ನ ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ವಿಶೇಷವಾಗಿ ಇವತ್ತು ನಾವು ನಮ್ಮ ಶಿವಮೊಗ್ಗದ ರಾಮಣ ಶೆಟ್ಟಿ ಪಾರ್ಕ್ ಅಲ್ಲಿರುವಂತಹ ಗಣಪತಿಯನ್ನ ವೀಕ್ಷಣೆ ಮಾಡೋದಕ್ಕಾಗಿ ಬಂದಿದ್ದೀವಿ. ಹಾಗೆ ಈ ಒಂದು ದೇವಸ್ಥಾನದ ಇತಿಹಾಸ ಏನು, ಜೊತೆಗೆ ಈ ಗಣಪತಿಯ ಆಚರಣೆ ಹಿಂದೆ ಇರುವಂತಹ ವಿಶೇಷತೆ ಏನು, ಇದೆಲ್ಲದರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ನೀಡೋದಕ್ಕಾಗಿ ಶ್ರೀ ಸರ್ವಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದ ಪ್ರಮುಖ ಅರ್ಚಕರಾಗಿರುವಂತಹ ಶ್ಯಾಮ್ ಭಟ್ರ ಅವರು ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಶ್ಯಾಮ್ ಭಟ್ರೆ, ನಮಸ್ತೆ.
6: ನಮಸ್ತೆ.
3: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಧನ್ಯವಾದಗಳು.
3: ಹಾಗೆ ಗಣಪತಿ ಹಬ್ಬದ ಶುಭಾಶಯಗಳು.
6: ನಿಮಗೂ ಅಷ್ಟೇ ಶುಭಾಶಯಗಳು.
3: ಓಕೆ ಅರ್ಚಕ್ರೆ, ನನಗೆ ಮೊದಲನೇದಾಗಿ ಈ ಗಣಪತಿಯನ್ನ ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ, ಹಾಗೆ ಈ ಗಣಪತಿಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ಕೂಡ ಇದೆ. ಸುಮಾರು ಎಷ್ಟು ವರ್ಷದಿಂದ ಈ ಆಚರಣೆ ನಡ್ಕೊಂಡು ಬಂದಿದೆ, ಅದ್ರ ಬಗ್ಗೆ ಹೇಳ್ಬೋದಾ?
6: ಖಂಡಿತ. ಇದು ಈ ವರ್ಷದ 97 ಗಣಪತಿಯ ಪ್ರತಿಷ್ಠಾಪನೆ. ಇದು ಬ್ರಿಟಿಷರ್ ಭಾರತವನ್ನ ಹೋಗಲಾಡ್ಸಕ್ಕೆ ಮಾಡ್ತಕ್ಕಂತ ಏನು ಬಾಲಗಂಗಾಧರ ತಿಲಕ್ ಅವರು ನಮ್ಮಲ್ಲಿ ಚೈತನ್ಯ ತುಂಬದಕ್ಕೋಸ್ಕರ ಹೇಳಿರ್ತಕ್ಕಂಥ ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಎಂಬ ವಾಕ್ಯದೊಂದಿಗೆ ನಾವು ವಿನಾಯಕವನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು 1929 ಅವರು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆವಾಗಿಂದ ಗಣಪತಿಯನ್ನು ಇಟ್ಟು 1953 ನಾವೇನು ಮಾಡಿದ್ವಿ, ಮೊದಲು ಇದು ಬಸವೇಶ್ವರ ಗಾಂಧಿ ಬಜಾರಿನ ಬಸವೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಇಡ್ತಾ ಇತ್ತು. ತದನಂತರದಲ್ಲಿ 1953 ಹೆಸರು ಬದಲಾವಣೆ ಮಾಡಿ ಶ್ರೀ ಸರ್ವಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ಮತ್ತು ಸರ್ವಸಿದ್ಧಿ ವಿನಾಯಕ ಸ್ವಾಮಿ ಪ್ರತಿಷ್ಠಾಪನಾ ಅಂತೇಳಿ ಮಾಡಿಕೊಂಡು ಇಲ್ಲಿ ದೇವಸ್ಥಾನವನ್ನು ಮಾಡಿರ್ತ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಹಾಗೂ 1954 ರಜತ ಮಹೋತ್ಸವವನ್ನು ಆಚರಣೆ ಮಾಡಿರ್ತೀವಿ. ಹಾಗೂ ರಾಷ್ಟ್ರಪಿತ ಗಾಂಧೀಜಿಯವರು ಈ ಕರೆಗೆ ಸ್ವಾತಂತ್ರ್ಯ ಕೇಂದ್ರವಾದ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕ್ ಇಲ್ಲಿ 1959 ಶ್ರೀ ವಿನಾಯಕೋತ್ಸವ ಪ್ರತಿ ವರ್ಷ ಆಚರಿಸಿಕೊಂಡು ಬರ್ತಾ ಇರ್ತೇವೆ. ಹಾಗೂ 1967 ಮೈಸೂರು ಮಹಾಸಂಸ್ಥಾನ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಇವರು ದೇವಸ್ಥಾನ ಮತ್ತು ಸಾರ್ವಜನಿಕ ಸಮುದಾಯ ಭವನ ಶಂಕುಸ್ಥಾಪನೆಯನ್ನು ಮಾಡಿರ್ತಾರೆ. ಹಾಗೂ 1973 ಶೃಂಗೇರಿ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಶ್ರೀ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಶ್ರೀ ವಿನಾಯಕ ಸ್ವಾಮಿಯ ಸ್ಥಿರಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗೂ 1976 ಉಪರಾಷ್ಟ್ರಪತಿಗಳಾದಂಥ ಬಿ ಡಿ ಜತ್ತಿಯವರು ಸಾರ್ವಜನಿಕ ಸಮುದಾಯ ಭವನ ಇದು ಉದ್ಘಾಟನೆ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿ ದಿವಸ 21 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಾವು ಆಚರಣೆ ಮಾಡ್ತೀವಿ ಸಂಜೆ.
3: ಹಾಗಿದ್ರೆ 97 ಕೂಡ ಈ ಗಣಪತಿಯ ಪ್ರತಿಷ್ಠಾಪನೆ ಮಾಡಿಕೊಂಡು ಬರ್ತಾ ಇದ್ರೆ ಅಲ್ವಾ ಅರ್ಚಕರೇ?
6: ಖಂಡಿತ ಖಂಡಿತ. ಇನ್ನು 3 ನಾವು 100 ಆಲ್ರೆಡಿ ತಯಾರಿ ನಡೀತಾ ಇದೆ. ಯಾವ ತರ ಹೇಗೆ ಅಂತ ಹೇಳಿ,
3: ಇದು ಒಂದ್ ರೀತಿ ಇಡೀ ಶಿವಮೊಗ್ಗದವರೇ ಹೆಮ್ಮೆ ಪಡುವಂತ ವಿಷಯ ಕೂಡ ಹೌದು ಅಲ್ವಾ?
6: ಖಂಡಿತ ಖಂಡಿತ ಖಂಡಿತ. ಯಾಕಂದ್ರೆ
3: ಗಣಪತಿಯ ಆಚರಣೆ 100 ಸತತವಾಗಿ ನಡೀತಾ ಇದೆ ಅಂದ್ರೆ ನಿಜಕ್ಕೂ ಹೆಮ್ಮೆ ಪಡುವ ವಿಷಯನೇ.
6: ಖಂಡಿತ ಹೌದು. ಇದು ಶಿವಮೊಗ್ಗ ಜನತೆಗೂ ಹೌದು, ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥ ಸೇನಾನಿಗಳು ಕೂಡ ಹೌದಾಗಿರುತ್ತೆ. ಹಾಗಾಗಿ ಇದು ಒಂಥರ ಹೆಮ್ಮೆಯ ಸಂಗತಿ. ನಾವು ಇಲ್ಲಿ ಅರ್ಚಕರಾಗಿರ್ತಕ್ಕಂಥದ್ದು ಕೂಡ ನಮಗೊಂದು ಹೆಮ್ಮೆಯ ಮನೋಭಾವ ಇರತಕ್ಕಂಥದ್ದು.
3: ಹಾಗಿದ್ರೆ ಈ ಒಂದು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರೆ ಅಂತಂದ್ರೆ ಗಣಪತಿ ಹಬ್ಬ ದಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೀರ, ತದನಂತರ ಎಷ್ಟು ದಿನಗಳವರೆಗೆ ಈ ಸಂಭ್ರಮಾಚರಣೆ ಇರುವಂಥದ್ದು?
6: ಇದು ಒಟ್ಟು 21 ಅಂದರೆ ಈ ತಿಂಗಳು 14 ಗಣಪತಿ ಹಬ್ಬ ಇದ್ದಿದ್ದು 21 ಅಂದರೆ 4 ಅಕ್ಟೋಬರ್ 4 ನಾವು ಏನು ಮಾಡ್ತೀವಿ ವಿಸರ್ಜನೆ ಅಂದರೆ ರಾತ್ರಿ ರಾಜಬೀದಿ ಉತ್ಸವ ಇರ್ತಕ್ಕಂಥದ್ದು. 5 ಮಧ್ಯಾಹ್ನ ಬೆಳಗ್ಗೆ ಇನ್ನೊಂದು ಬದಿಯಲ್ಲಿ ರಾಜಬೀದಿ ಉತ್ಸವ ಮುಗಿಸ್ಕೊಂಡು ತದನಂತರದಲ್ಲಿ ವಿಸರ್ಜನೆ ಹಿಂದ್ಗಡೆ ತುಂಗಾ ನದಿಯಲ್ಲಿ ಏನು ಮಾಡ್ತೀವಿ ನಾವು ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು.
3: ಓಕೆ ಅರ್ಚಕರೇ, ನಾನು ಸ್ವತಃ ಶಿವಮೊಗ್ಗದೊಳೇ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ಕೂಡ ಈ ಗಣಪತಿನ ನೋಡೋಕೆ ತುಂಬಾ ದೂರದಿಂದೆಲ್ಲ ಬರ್ತಾ ಇರ್ತಾರೆ, ನಾವು ಕೂಡ ಬರ್ತಿರ್ತೀವಿ. ಹಾಗೆ ವಿಶೇಷವಾಗಿ ಪ್ರತಿ ಒಂದು ದಿನ ಕೂಡ ಒಂದೊಂದು ಆಚರಣೆ, ಒಂದೊಂದು ಕಲೆಗೆ ಒಂದು ಅವಕಾಶ ಕೊಡುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ವರ್ಷ ಕೂಡ ಇದು ಇದೆಯಾ?
6: ಖಂಡಿತ ಖಂಡಿತ. ಯಾಕಂದ್ರೆ 21 ಯಾಕಂದರೆ ಬಂದಿರತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಬಂದವರಿಗೆ ದೇವರ ಸೇವೆ, ನಂತರದಲ್ಲಿ ಮನೋರಂಜನೆ ಎರಡನ್ನೂ ಇದ್ದಾಗ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ. ಯಾಕಂದರೆ ನಮ್ಮ ಕಲೆಯನ್ನು ಒಂದು ಬೆಲೆಯನ್ನು ಇದು ಮಾಡುವಂಥದ್ದು ಇದಾಗಿರ್ತದೆ. ಹಾಗಾಗಿ ಸಂಜೆ 7 ನಂತರದಲ್ಲಿ ದಿವಸಕ್ಕೆ ಒಂದೊಂದು ಥರ ಯಕ್ಷಗಾನ ಆಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಹರಿಕಥೆ ಆಗಿರ್ಬೋದು, ಈ ಥರದ್ದು ಕಾರ್ಯಕ್ರಮಗಳನ್ನ ಕಮಿಟಿ ಸಂಸ್ಥೆಯಿಂದ ಹಮ್ಮಿಕೊಂಡಿರ್ತಾರೆ.
7: ಓಕೆ, ಸೊ ಈ ಬಾರಿ ಕೂಡ 21 ದಿನಗಳು ಕೂಡ 21 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಿರಾ?
6: ಖಂಡಿತ ಖಂಡಿತ ಇದೆ.
7: ಅಂದ್ರೆ ಇಲ್ಲಿ ಬರೀ ಶಿವಮೊಗ್ಗದ ಕಲಾವಿದರಿಗೆ ಮಾತ್ರ ಅವಕಾಶ ಕೊಡ್ತೀರಾ ಅಥವಾ ಬೇರೆ ಬೇರೆ ಕಲಾವಿದರಿಗೂ ಅವಕಾಶ ಕೊಡ್ತೀರಾ?
6: ಇಲ್ಲ, ಯಾವ ಮೂಲೆಯಿಂದ ಬಂದರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಅಂದ್ರೆ ಕಮಿಟಿಯ ವತಿಯಿಂದ ಅವರು ಅವಕಾಶ ಮಾಡಿಕೊಡ್ತಾರೆ. ಇದರಲ್ಲಿ ಆ ಭೇದ ಭಾವ ಆ ಊರಿನವರು ಈ ಊರಿನವರು ಅಂತ ಏನಿಲ್ಲ. ಅವರ ಯಾವಾಗ ಬೇಗ ಅವರ ಅಪ್ಲಿಕೇಶನ್ಗಳನ್ನ ಕೊಟ್ಟು ಅವ್ರು ಏನು ಮಾಡ್ಕೋತಾರೆ ಆ ಪ್ರಕಾರವಾಗಿ ಅವರು ಅದಕ್ಕೆ ಅವರ ಅನುಭವದ ಮೇಲೆ ಮತ್ತು ಇದರ ಮೇಲೆ ಅವರ ಅವಕಾಶವನ್ನು ಮಾಡಿಕೊಡ್ತಾರೆ.
7: ಹಾಗೆ ಶ್ಯಾಮ್ ಭಟ್ರೆ, ಗಣಪತಿನ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಸುಮಾರು ಎಷ್ಟು ಅಡಿ ಆ ಗಣಪತಿ ಇದಾಗಿದೆ?
6: ಅಂದಾಜು ಒಂದು 14 ಅಡಿ ಬರಬಹುದು.
7: ಒಂದು ಅಂದಾಜಲ್ಲಿ 14 ಅಡಿ ಗಣಪತಿಯ ವಿಗ್ರಹವನ್ನ ಇಲ್ಲಿ ನೀವು ಕೂರಿಸಿದಿರಾ. ಹಾಗೆ ಈ ವರ್ಷ ಏನಾದರೂ ವಿಶೇಷತೆ ಇದೆಯಾ?
6: ಈ ವರ್ಷದ ಅಲಂಕಾರ ಗಜರಾಜನ ವೈಭವ ಅಂತೇಳಿ ಮಾಡಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಒಂದೊಂದು ತರ ಇತ್ತು. 75ನೇ ವರ್ಷಕ್ಕೆ ದಶಭುಜ ಅಂತೇಳಿ ಇದು ಮಾಡಿತ್ತು, ಹಾಗೆ ಈ ವರ್ಷ 97ನೇ ವರ್ಷಕ್ಕೆ ಗಜರಾಜನ ವೈಭವ ಅಂತೇಳಿ ಮಾಡಿದ್ದಾರೆ.
7: ಹಾಗೆ ಈ ಒಂದು ಅಲಂಕಾರ ಏನಿದೆ, ಅಂದ್ರೆ ಹೂವಿನ ಅಲಂಕಾರ ಇರ್ಬೋದು ಅಥವಾ ಪೂಜೆ ಇರ್ಬೋದು, ಹೇಗೆ ಮಾಡ್ತೀರಾ? ದಿನಕ್ಕೆ ಎಷ್ಟು ಬಾರಿ ಪೂಜೆ ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದಾ?
6: ಖಂಡಿತ, ಇದು ಬೆಳಗ್ಗೆ 1 ಬಾರಿ ಪೂಜೆ ಆಗತ್ತೆ, 9 ಗಂಟೆಗೆ ಮಹಾಮಂಗಳಾರತಿ ಆಗತ್ತೆ, ರಾತ್ರಿ 8:00 ಒಂದು ಮಹಾಮಂಗಳಾರತಿ ಆಗುತ್ತೆ. 2 ಹೊತ್ತು ಪೂಜೆ ಆಗತ್ತೆ, ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು. ಈ ಮಧ್ಯದಲ್ಲಿ ಯಾರಾದರೂ ಪೂಜೆ ಮಾಡ್ಸಕ್ಕೆ ಬಂದರೂ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ.
7: ಸಾರ್ವಜನಿಕರಿಗೆ ಎಷ್ಟು ಸಮಯದವರೆಗೆ ದರ್ಶನಕ್ಕೆ ಅವಕಾಶ ಇರುತ್ತೆ?
6: ಸಮಯ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಯಾವಾಗ ಬೇಕಾದರೂ ಬರಬಹುದು ಅವರು. ಅದರಲ್ಲಿ ಟೈಮಿಂಗ್ ಮಧ್ಯದ ಬ್ರೇಕ್ ಆ ಥರ ಅನ್ನೋಂಥದ್ದು ಏನಿಲ್ಲ, ಯಾವಾಗ ಬೇಕಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು.
7: ಪ್ರಸಾದ ವ್ಯವಸ್ಥೆ ಏನಾದರೂ ಇರುತ್ತಾ?
6: ಇಲ್ಲ, ಸಾರ್ವಜನಿಕ ಏನು ದಾನಿಗಳು ಯಾರಾದರೂ ಬಂದು ಪ್ರಸಾದ ಇದು ಮಾಡ್ತಾರೆ ಅಂದರೆ ಮಾಡ್ಬೋದು ಅಥವಾ ಆಗತ್ತೆ.
7: ನಿಮ್ಮ ಕಮಿಟಿಯಲ್ಲಿ ಒಟ್ಟಾರೆ ಅಂದರೆ ಸಮಿತಿಯಲ್ಲಿ ಎಷ್ಟು ಜನ ಇದ್ದಾರೆ ಸರ್?
6: ಇದು ದೊಡ್ಡ ಸಂಸ್ಥೆ ಆಗಿರೋದ್ರಿಂದ ಹೆಚ್ಚು ಕಮ್ಮಿ 20 ಜನದ ಮೇಲೆ ಇದ್ದಾರೆ, ಹಾಗಾಗಿ 20-25 ಜನ ಇದ್ದಾರೆ ಕಮಿಟಿಯಲ್ಲಿ.
7: ಈ ಒಂದು ಗಣಪತಿ ಹಬ್ಬದ ಸಂಭ್ರಮಾಚರಣೆ ಎಷ್ಟು ದಿನದಿಂದ ಪ್ರಾರಂಭ ಆಗುತ್ತೆ? ಅಂದ್ರೆ ಈಗ ಹಬ್ಬ 15 ದಿನ ಇದೆ ನಂಗು, 1 ತಿಂಗಳು ಇದೆ ನಂಗು, ಅಥವಾ ಎಷ್ಟು ದಿನದಿಂದ ಆಚರಣೆ ಮಾಡ್ತೀರಾ?
6: 1 ತಿಂಗಳ ಹಿಂದಿಂದನೇ ಅವರು ತಯಾರಿ ಜೋರಾಗೆ ಮಾಡಿರ್ತಾರೆ. ಯಾಕೆ ಗಣಪತಿಯಿಂದ ತಂದು ಮಂಟಪ ಪೂಜೆ ಮಾಡಿ ತದನಂತರದಲ್ಲಿ ಗಣಪತಿ ಅಲಂಕಾರ ಮಾಡಿಕೊಂಡು ಅದಕ್ಕೆ ಮತ್ತೆ ಮಣ್ಣು ಎಲ್ಲ ರೆಡಿ ಮಾಡಿಕೊಂಡು 1 ತಿಂಗಳು ಟೈಮ್ ಬೇಕಾಗತ್ತೆ ಅವರಿಗೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ.
7: ಈ ಗಣಪತಿಯನ್ನ ಎಲ್ಲಿಂದ ತರ್ತೀರಾ? ಅಂದ್ರೆ ಯಾವ ಶಿಲ್ಪಿಗೆ ಕೊಟ್ಟು ಮಾಡಿಸೋದಾಗಿರ್ಬೋದು ಅಥವಾ ಯಾವ ಊರಿಂದ ತರಿಸ್ತೀರಾ?
6: ಇದು ಶಿವಮೊಗ್ಗದ್ದೇವರಾದಂಥ ರಾಜಶೇಖರ್ ಅಂತ ಹೇಳಿದ್ದಾರೆ, ಅವರು ಇದನ್ನ ರೆಡಿ ಮಾಡುವಂಥ.
7: ಪ್ರತಿ ವರ್ಷ ಅವರೇ ಮಾಡೋದಾ ಅಥವಾ ಹೇಗೆ, ವರ್ಷ ವರ್ಷ ಬೇರೆ ಅವರಿಗೆ ಕೊಡ್ತೀರಾ?
6: ಇಲ್ಲ, ಈಗ ಅವರೇ ಮಾಡ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಮೊದಲು ಕಾಶಿನಾಥ್ ಅಂತೇಳಿ ಮಾಡ್ತಾ ಇದ್ರು, ತದನಂತರದಲ್ಲಿ ಈಗ ರಾಜಶೇಖರ್ ಅನ್ನೋರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ.
7: ರಾಜಶೇಖರ್ ಅನ್ನೋರು ಸ್ವತಃ ಈ ಒಂದು ವಿಗ್ರಹವನ್ನ ತಯಾರು ಮಾಡಿದ್ದಾರೆ ಅಲ್ವಾ?
6: ಖಂಡಿತ ಖಂಡಿತ ಖಂಡಿತ.
7: ಅದರಲ್ಲೂ ಆ ಮೂಷಕವನ್ನ ನೋಡ್ಲಿಕ್ಕೆ ಒಂದ್ ರೀತಿ ಖುಷಿ ಆಗುತ್ತೆ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಕಡೆ ಸರ್ಪರಾಜ ಇರ್ಬೋದು, ಮತ್ತೊಂದು ಕಡೆ ಮೂಷಕ ಇನ್ನೊಂದು ಗಜರಾಜನ ಅವತಾರದಲ್ಲಿರುವಂತಹ ಗಣೇಶವನ್ನ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ?
6: ಹೌದು ಖಂಡಿತ, ಯಾಕಂದ್ರೆ ಇದು ಅವಾಗಲೇ ಹೇಳ್ದಂಗೆ ಒಂಥರ ಹೆಮ್ಮೆ ಇದು ಜನ. ಯಾಕಂದ್ರೆ 1929 ಇಡ್ತಾ ಬಂದಿರತಕ್ಕಂಥದ್ದು, 97 ವರ್ಷಗಳ ಕಾಲ ಈಗ ಗಣಪತಿಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ದೊಡ್ಡ ಸಂಸ್ಥೆ ಒಂದು. ಹಾಗಾಗಿ ಎಲ್ಲಾ ತರದಲ್ಲೂ ನೋಡಕ್ ಹೋದ್ರು ಒಂದು ಖುಷಿ, ಮತ್ತು ಶಿವಮೊಗ್ಗದ ಜನರಿಗೂ ಒಂದು ಹೆಮ್ಮೆಯ ವಿಚಾರ. 97 ವರ್ಷಗಳ ಕಾಲ ನಡ್ಸ್ಕೊಂಡು ಹೋಗಿ ಬಂದಿದ್ದೀವಿ, ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋಂಥದ್ದು ಹೇಳ್ಕೊಳ್ಳೋಕ್ಕೂ ಒಂದು ಹೆಮ್ಮೆ ಆಗತ್ತೆ.
7: ಅರ್ಚಕರಾಗಿ ನೀವೇ ಹೇಳಿದ ಹಾಗೇನೆ, ಸುಮಾರು 97 ವರ್ಷ ಆಗಿದೆ ಅಂತ ಹೇಳಿದ್ರಿ ಈ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡೋಕೆ ಹೇಳಿದ್ರು. ಈಗಿರುವಾಗ ಇಲ್ಲಿ ವಿಶೇಷವಾಗಿ ಬರುವಂತಹ ಭಕ್ತಾದಿಗಳಿಗೆ ಬೇರೆ ಬೇರೆ ಪೂಜೆಗಳೆಲ್ಲ ಮಾಡ್ಕೊಡ್ತೀರಾ ಅಥವಾ ಹೇಗೆ, ಅದ್ರ ಬಗ್ಗೆ ಹೇಳ್ಬೋದಾ?
6: ಖಂಡಿತ ಖಂಡಿತ, ಯಾಕಂದ್ರೆ ನಮ್ಮಲ್ಲಿ ಪಂಚಾಮೃತ ಸೇವೆ ಮಾಡೋದಾಗಿರ್ಬೋದು ಅಥವಾ ಹೂವಿನ ಅಲಂಕಾರ ಇರ್ಬೋದು. ಈಗ 21 ದಿವಸ ಮೂಲ ಗಣಪತಿಗೆ ನಾವೇನು ಮಾಡ್ತೀವಿ, ಬೆಳ್ಳಿ ವಿಗ್ರಹನ ಅಲಂಕಾರ ಮಾಡ್ತೀವಿ. ಹಾಗೆ 6 ದಿವಸ ಸ್ವರ್ಣಗೌರಿಯ ಪ್ರತಿಷ್ಠಾಪನೆಯನ್ನು ಮಾಡಿರ್ತೀವಿ. ಹೀಗೆ ಬಂದ ಭಕ್ತಾದಿಗಳಿಗೆ ಅವರಿಗೆ ಯಾವ ಥರ ಮೋದಕ ಹಾರ ಆಗಿರ್ಬೋದು, ಅದು ಮೋದಕ ಸೇವೆ ಆಗಿರ್ಬೋದು, ಕರಗಡಬಿನ ಹಾರ ಆಗಿರ್ಬೋದು ಅಥವಾ ಏನು ಕಡಬಿನ ಹಾರ ಆಗಿರ್ಬೋದು, ಈ ಥರದ ಎಲ್ಲದನ್ನು ನಾವು ಸೇವೆಯನ್ನು ನಾವು ಮಾಡಿಕೊಡ್ತೀವಿ.
7: ಭಕ್ತಾದಿಗಳು ಬಂದು ಇಲ್ಲಿ ಸೇವೆಯನ್ನು ಮಾಡ್ಬೋದು?
6: ಮಾಡ್ಬೋದು, ಖಂಡಿತ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಸಂಜೆ ಹೊತ್ತಲ್ಲಿ ಪ್ರಸಾದ ವಿತರಣೆ ಮಾಡ್ತೀವಿ ಅನ್ನೋರು ಕೂಡ ಕಮಿಟಿಯಲ್ಲಿ ಅವ್ರು ಮಾತಾಡಿಕೊಂಡ್ರೆ ಅದಕ್ಕೆ ಕಮಿಟಿ ವತಿಯಿಂದನೂ ವ್ಯವಸ್ಥೆ ಮಾಡಿಕೊಡ್ತಾರೆ.
7: ಅಷ್ಟೇ, ನೀವು ಹೇಳಿದ್ರಿ ಈ ಬಾರಿ ಗಜರಾಜನ ಒಂದು ಅವತಾರ ಇರುವಂತಹ ಥೀಮ್ನ ಇಟ್ಟಿದ್ದೀರಾ ಅಂತ. ಈ ಒಂದು ಥೀಮ್ ಕಮಿಟಿಯವರೆಲ್ಲ ಸೇರಿ ನಿರ್ಧಾರ ಮಾಡೋದಾ ಅಥವಾ ಹೇಗೆ?
6: ಹೌದು, ಇದು ಕಮಿಟಿಯವರ ನಿರ್ಧಾರ ಆಗಿರುತ್ತೆ. ಅವರೊಂದು 4-5 ಹೆಸರುಗಳನ್ನ ಇಟ್ಕೊಂಡಿರ್ತಾರೆ, ಆ ಹೆಸರು ವಿಚಾರವಾಗಿ ಅವ್ರೇನು ಮಾಡ್ತಾರೆ, ಒಂದು ಸಭೆಯನ್ನು ಸೇರಿ ಅವ್ರು ಯಾವುದು ಸೂಕ್ತ ಆಗತ್ತೆ ಈಗಿನ ಅಲಂಕಾರಕ್ಕೂ ಮತ್ತು ಹೆಸರಿಗೂ ಎಲ್ಲದೂ ಕೂಡೋಂಗೆ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಹೆಸರನ್ನು ಇಡ್ತಾರೆ.
7: ಹಾಗೆ ಅರ್ಚಕರೇ, ಗಣಪತಿ ಹಬ್ಬ ಅಂತ ಹೇಳುವಾಗ ಗೌರಿಯನ್ನ ಮರೆಯೋ ಹಾಗಿಲ್ಲ. ಗೌರಿ ಗಣೇಶ ಅನ್ನೋ ಒಂದು ಪ್ರತಿದಿನ ಇದೆ ಆಯ್ತಾ. ನಾನಲ್ಲಿ ನೋಡ್ತಿದ್ದೆ ಗೌರಿಯನ್ನ ಕೂಡ ತುಂಬಾ ಅದ್ಭುತವಾಗಿ ಕೂರಿಸಿರುವಂತದ್ದು. ಆ ಒಂದು ಆಚರಣೆ ಬಗ್ಗೆ ಹೇಳ್ಬೋದಾ, ಎಷ್ಟು ವರ್ಷದಿಂದ ಈ ಒಂದು ಆಚರಣೆ ನಡ್ಕೊ ಬರ್ತಾ ಇದೆ?
6: ಗೌರಿ ಪ್ರತಿಷ್ಠಾಪನೆ ಅಷ್ಟು ಬಹಳ ವರ್ಷಗಳಿಂದ ಆಚರಣೆ ಮಾಡ್ಕೊಂಬರ್ತಾ ಇದೆ. ಆದರೆ ಗೌರಿ ನಾವೇನು ಮಾಡ್ತೀವಿ, 5 ದಿನಗಳ ಕಾಲ ಇಡ್ತೀವಿ ಯಾವಾಗೂ. ಬಟ್ ಈಗ ಈ ವರ್ಷ ಏನಾಗಿದೆ, ಶುಕ್ರವಾರ 5ನೇ ದಿವಸ ಬಂದಿರೋದ್ರಿಂದ ಶುಕ್ರವಾರ ವಿಸರ್ಜನೆ ಮಾಡದಲ್ಲೇ ಇರೋದ್ರಿಂದ ನಾವೇನು ಮಾಡ್ತೀವಿ, ಶನಿವಾರ ಅಂದರೆ 6 ದಿವಸಗಳ ಕಾಲ ಈ ವರ್ಷ ಇಟ್ಟು ಶನಿವಾರ ಶುಕ್ರವಾರ ಬೆಳಗ್ಗೆ ಗೌರಿಗೆ ಸಾಮೂಹಿಕ ಗೌರಿ ಸೂಕ್ತ ಹೋಮವನ್ನು ಮಾಡಿ ಶನಿವಾರ ಸಂಜೆ ವಿಸರ್ಜನೆ ಮಹಾಮಂಗಳಾರತಿ ಮಾಡಿ ಮತ್ತು ಇದರಲ್ಲಿ ವಿಸರ್ಜನೆಯನ್ನು ಮಾಡ್ತೀವಿ.
7: ಹಾಗೆ ಅರ್ಚಕ್ರಿ, ಈಗ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ರೇಡಿಯೋ ಶಿವಮೊಗ್ಗದ ಕೇಳುಗರಿಗಾಗಿರ್ಬೋದು ಅಥವಾ ಶಿವಮೊಗ್ಗದ ಜನತೆಗೆ ಏನಂತ ಆಶಿಸ್ತೀರಾ? ಅಂದರೆ ಅವರು ಗಣಪತಿಯನ್ನು ನೋಡೋಕೆ ಯಾಕೆ ಬರಬೇಕು, ಈ ಒಂದು ರಾಮಣ್ಣ ಶೆಟ್ಟಿ ಗಣಪತಿಯ ವಿಶೇಷತೆ ಏನು, ಜೀವನದಲ್ಲಿ ಒಂದ್ಸರಿ ಆದರೂ ಈ ಗಣಪತಿಯನ್ನು ನೋಡಲೇಬೇಕು ಅಂದರೆ ಯಾಕೆ, ಜನಕ್ಕೆ ಏನು ಹೇಳ್ತೀರಾ?
6: ಹೇಳಿದಾಗೇನೆ, ಇದು 97 ವರ್ಷಗಳಿಂದ ನಡ್ಕೊಂಬಂದಿರ್ತಕ್ಕಂಥ ಒಂದು ಭಾಳ ಪುರಾತನ ಇರತಕ್ಕಂಥ ದೇವಸ್ಥಾನ, ಒಂದು ಹಳೆ ಅವಾಗಿಂದ ನಡ್ಕೊಂಬಂದಿರತಕ್ಕಂಥ ಪೂಜೆ ಪುನಸ್ಕಾರಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಅಥವಾ ಇಡತಕ್ಕಂಥ ಗಣಪತಿಯನ್ನು ನೋಡೋದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆಲ್ಲ ವಿಚಾರವನ್ನು ಒಗ್ಗೂಡಿಸಿ ಜನಗಳು ಬಂದು ಇಲ್ಲಿ ಗಣಪತಿಯ ದರ್ಶನವನ್ನು ಪಡೆದು ಆಶೀರ್ವಾದಕ್ಕೆ ಪ್ರಾರ್ಥನೆಯಾಗಬೇಕು ಅಂತೇಳಿ ಕೇಳ್ಕೊತೀವಿ.
7: ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ರಾಮಣ್ಣ ಶೆಟ್ಟಿ ಪಾರ್ಕ್ ಗಣಪತಿಯ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿನ ಹಂಚಿಕೊಂಡ್ರಿ ಅರ್ಚಕರೇ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು.
6: ಧನ್ಯವಾದಗಳು ನಿಮಗೂ ಅಷ್ಟೇ. ಗಣಪತಿ ಹಬ್ಬದ ಶುಭಾಶಯಗಳು ಹಾಗೂ ನಿಮ್ಮ ಸಂಸ್ಥೆಗೂ ಕೂಡ ಒಳ್ಳೆಯದಾಗಲಿ.
3: ಮತ್ತೊಮ್ಮೆ ಧನ್ಯವಾದಗಳು ಅರ್ಚಕರೇ. ಕೇಳಿಸಿಕೊಂಡಿರಲ್ಲ ಸ್ನೇಹಿತರೆ, ಶ್ರೀ ಸರ್ವಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 97ನೇ ವರ್ಷದ ಶ್ರೀ ವಿನಾಯಕೋತ್ಸವವನ್ನು ಅದ್ಧೂರಿಯಿಂದ ಭಕ್ತಿಯಿಂದ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಹಾಗೆ ಈಗ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಒಬ್ರು ಭಕ್ತಾದಿಗಳು ಮಾತಾಡ್ತಾ ಇದ್ದಾರೆ, ಅವರೇನು ಹೇಳ್ತಾರೆ ಕೇಳೋಣವಾ. ನಮಸ್ತೆ ಸರ್.
8: ನಮಸ್ಕಾರ.
3: ನರಸಿಂಹ ಐತಾಳ್ ಅವರೇ, ನಿಮಗೆ ಗಣಪತಿ ಹಬ್ಬದ ಶುಭಾಶಯಗಳು.
8: ನಿಮಗೂ ಸಹ.
7: ಹಾಗೆ ನೀವು ಈ ಒಂದು ಸನ್ನಿಧಿಗೆ ಬಂದಿದ್ದೀರಾ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
8: ಒಂದು 50-55 ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಈ ದೇವಸ್ಥಾನದಲ್ಲಿ ಅರ್ಚಕರಾದಂಥವ್ರವರ ಅಜ್ಜನ ಕಾಲದಿಂದಲೂ ನಾವು ಬರ್ತಾ ಇದ್ದೀವಿ. ಈಗ ಅಂದರೆ ದಿನ ದಿನ ಹೋದಂಗೆ ಜನಸಂಖ್ಯೆ ಜಾಸ್ತಿ, ಜನ ಇದು ಜಾಸ್ತಿ, ಆದರೂ ಕಾರ್ಯಕ್ರಮ ಚೆನ್ನಾಗಿ ಹಾಕಿ ಮಾಡ್ತಾ ಇದ್ದಾರೆ. ಅದೇ ಇಲ್ಲಿ ಒಂದು ಕಮಿಟಿಯವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜನಗಳಿಗೂ ಒಂದು ಕೂರ್ಲಿಕ್ಕೂ ಎಲ್ಲ ವಿಸ್ತಾರವಾಗಿ ಜಾಗ ಇದೆ, ಏನು ತೊಂದರೆ ಆಗುದಿಲ್ಲ.
7: ಅಂದ್ರೆ 50 ವರ್ಷದಿಂದ ಕೂಡ ಈ ಒಂದು ಗಣಪತಿಯನ್ನ ವೀಕ್ಷಣೆ ಮಾಡಕ್ ಬರ್ತಿದೀನಿ ಅಂದ್ರಲ್ಲ, ಆ ಒಂದು ನೆನಪು ಹೇಗಿತ್ತು? 50 ವರ್ಷದ ಹಿಂದೆ ಆಚರಣೆ ಹೇಗಿತ್ತು, ಈಗ ಹೇಗಿದೆ?
8: ತುಂಬಾ ಡಿಫ್ರೆನ್ಸ್ ಇದೆ, ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಆವಾಗಲಿನ ಒಂದು ಲೆಕ್ಕಾಚಾರಕ್ಕೂ ಈಗಿನ ಲೆಕ್ಕಾಚಾರಕ್ಕೂ ತುಂಬಾ ಹೆಚ್ಚು ಕಮ್ಮಿ. ಆವಾಗ ಹಿರಣ್ಣಯ್ಯನ ಮಿತ್ರ ಮಂಡಳಿ ನಾಟಕ ಅಂತ ಬರ್ತಿತ್ತು, ಅಂದ್ರೆ ಹಿರಣ್ಯ ಅವ್ರದ್ದು ಹರಿಕತೆ ಬರ್ತಿತ್ತು, ಭಾರಿ ಚೆನ್ನಾಗಿದ್ದಿತ್ತು. ಆವಾಗ ಇಡೀ ಇಲ್ಲಿ ಎಲ್ಲ ಜನ ತುಂಬಾ ಸೇರಿ, ಅಂದರೆ ರಾಮಣ್ಣ ಶೆಟ್ಟಿ ಪಾರ್ಕ್ ಅಂದ್ರೆ ಅದು 12 ಗಂಟೆವರೆಗೂ ಹರಿಕತೆ ಅಂತ ಇದ್ದಿತ್ತು ಅವರದ್ದು. ತುಂಬ ಚೆನ್ನಾಗಿತ್ತು, ಆವಾಗ
7: ಚೆನ್ನಾಗಿತ್ತು,
8: ತುಂಬ ಚೆನ್ನಾಗಿತ್ತು. ಅದನ್ನ ಸವಿತಾ ಇದ್ದೀವಿ ನಾವು, ಆ ಒಂದು ನೆನಪು ಅನ್ನೋದು ಇಂದಿಗೂ ಅದನ್ನು ನಮಗೆ ಮೆಲಕು ಹಾಕ್ತಾ ಇರ್ತೀವಿ. ಹಾಗೆ
7: ಈಗಿನ ಯುವ ಜನತೆಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
8: ಅಂದ್ರೆ ಕಿವಿ ಮಾತು ಹೇಳೋಕ್ಕಿಂತಲೂ ಈಗಿನ ಜನ ಅದೇ ರೀತಿ ನಡ್ಕೊಂಡು ಮುಂದೆ ಬರ್ತಾ ಇದ್ದಾರಲ್ಲ, ಅಂದರೆ ಅದೇ ರೀತಿ ಅದನ್ನು ಒಂದು ಕುಂಠಿತ ಮಾಡದೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ಸಂತೋಷ ಪಡಬೇಕು ವಿನಃ ಮತ್ತೇನಿಲ್ಲ, ಇದರಲ್ಲಿ ಏನು ಮಾತೇನಿಲ್ಲ.
7: ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.
8: ನಮಸ್ಕಾರ.
3: ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಕೂರಿಸಿರುವಂತಹ ಗಣಪತಿಯನ್ನ ವೀಕ್ಷಿಸೋಕೆ ಬಂದಿರುವಂತಹ ಭಕ್ತಾದಿಗಳು ಅವರ ಒಂದು ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಸುಮಾರು 97 ವರ್ಷಗಳ ಕಾಲ ಸತತವಾಗಿ ಗಣಪತಿಯ ಆಚರಣೆಯನ್ನ ಮಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ನಾವು ಶಿವಮೊಗ್ಗದವರೆಲ್ಲರೂ ಕೂಡ ಖುಷಿ ಪಡುವಂತಹ ವಿಷಯ ಕೂಡ ಹೌದು. ಹಾಗಿದ್ರೆ ನೀವು ಕೂಡ ಒಮ್ಮೆ ಹೋಗಿ ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಕೂರಿಸಿರುವಂತಹ ಗಣಪತಿ ವಿಗ್ರಹವನ್ನ ಕಣ್ತುಂಬಿಕೊಳ್ಳಿ, ಅದರಲ್ಲೂ ವಿಶೇಷವಾಗಿ ಗಣರಾಜನ ವೈಭವವನ್ನ ಕಣ್ತುಂಬಿಕೊಳ್ಳಿ ಅಂತ ತಿಳಿಸ್ತಾ ನಾನು ಮತ್ತೆ ವಾಪಸ್ ಬರ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ನೀವು ವಾಪಸ್ ಬನ್ನಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇದು ವಿಶೇಷವಾದ ಕಾರ್ಯಕ್ರಮ, ಗಣೇಶೋತ್ಸವ ಕಾರ್ಯಕ್ರಮ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಈಗ ಕೋಟೆ ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಶ್ರೀ ವಿದ್ಯಾ ಗಣಪತಿ ಸೇವಾ ಸಂಘದವರು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು ಗಣಪತಿ ಹಬ್ಬದ ಆಚರಣೆ ಹೇಗಿದೆ, ಇದರ ಹಿನ್ನೆಲೆ ಹೇಗಿದೆ, ಜೊತೆಗೆ ಎಷ್ಟು ವರ್ಷದಿಂದ ಗಣಪತಿಯ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ನಮ್ಮೊಟ್ಟಿಗೆ ಶ್ರೀ ವಿದ್ಯಾ ಗಣಪತಿ ಸೇವಾ ಸಂಘದ ಕಾರ್ಯದರ್ಶಿಗಳಾಗಿರುವ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರು ಮಾತಾಡ್ತಾ ಇದ್ದಾರೆ. ಅವರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಸುಬ್ರಹ್ಮಣ್ಯ ಶಾಸ್ತ್ರಿ ಅವರೇ, ನಮಸ್ತೆ.
9: ನಮಸ್ತೆ, ನಮಸ್ತೆ ಮೇಡಮ್.
4: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
4: ಹಾಗೆ ಗಣಪತಿ ಹಬ್ಬದ ಶುಭಾಶಯಗಳು.
9: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೂ ಸಹ ಗಣಪತಿ ಹಬ್ಬದ ಶುಭಾಶಯಗಳು.
4: ಧನ್ಯವಾದಗಳು ಸರ್. ನನಗೆ ಮೊದಲನೇದಾಗಿ ಈ ಒಂದು ಶ್ರೀ ವಿದ್ಯಾ ಗಣಪತಿಯ ಪರಿಚಯವನ್ನು ಮಾಡಿಕೊಡ್ಬೋದಾ? ಎಷ್ಟು ವರ್ಷದಿಂದ ಈ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀರಾ?
9: ನಾವು 79 ವರ್ಷಗಳಿಂದ ಶ್ರೀ ವಿದ್ಯಾ ಗಣಪತಿ ಸೇವಾ ಸಂಘದ ಆಶ್ರಯದಲ್ಲಿ ಭಾರತೀಯ ಸಂಗೀತ ಶಾಸ್ತ್ರದ ಒಂದು ಪರಂಪರೆಯನ್ನು ಉಳಿಸಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈಗ 79 ವರ್ಷಗಳಿಂದಲೂ ಸಹ ಈ ಕಾರ್ಯಕ್ರಮಗಳನ್ನು ಬರೀ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎರಡೇ ಪ್ರಕಾರಗಳಿಗೋಸ್ಕರ ಮೀಸಲಿಟ್ಟು ಇಡೀ ಮುಖಾಲ್ವಾಸಿ ನನ್ನ ಅಂದಾಜಿನಲ್ಲಿ ಇಡೀ ಕರ್ನಾಟಕದಲ್ಲಿ 79 ವರ್ಷಗಳ ಕಾಲ ಸತತವಾಗಿ ನಡೆಸ್ಕೊಂಡ್ಬಂದಿರತಕ್ಕಂಥದ್ದು ನಮ್ಮ ಗಣಪತಿ ಸಂಘ ಒಂದು, ಆದರೆ ಮುಖಾಲ್ವಾಸಿ ಪ್ರಥಮವಾಗಿ ನಿಲ್ಲತ್ತೆ ಅಂತ ಭಾವಿಸ್ತೇನೆ ನಾನು. ಇದು ನಾವು ಏನು ಮಾಡಿದ್ದೀವಿ ಅಂತಂತಂದರೆ, ಮೊದಲು 1 ಗಂಟೆ ಕಾರ್ಯಕ್ರಮವನ್ನು ಯುವ ಕಲಾವಿದರಿಗೋಸ್ಕರ ಅಂಥೇಳಿ ಮೀಸಲಿಟ್ಟು ಯುವ ಕಲಾವಿದರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಅನ್ನೋ ದೃಷ್ಟಿಯಿಂದ 1 ಗಂಟೆ ಕಾರ್ಯಕ್ರಮನ ಅಂದರೆ ಇವತ್ತಿನ ಸಹ ಮುಂದಕ್ಕೆ ಬರ್ತಾ ಇರತಕ್ಕಂಥ ಕಲಾವಿದರಿಗೆ ಅವಕಾಶಗಳನ್ನು ಕೊಟ್ಟು, ಯುವ ಪೀಳಿಗೆಗೆ ಅವಕಾಶ ಕೊಟ್ಟು ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂಥೇಳಿ 1 ಗಂಟೆ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲೇ 3 ಗಂಟೆ ಕಾರ್ಯಕ್ರಮವನ್ನು ಹಿರಿಯ ಸಂಗೀತ ವಿದ್ವಾಂಸರಾಗಿರ್ತಕ್ಕಂಥ ಕರ್ನಾಟಕದವರು ಹಾಗೂ ಹೊರದೇಶಗಳಿಂದ ತಮಿಳುನಾಡು, ಆಂಧ್ರ, ಅದೇ ಥರದಲ್ಲಿ ಬೊಂಬಾಯಿ ಎಲ್ಲ ಕಡೆಯಿಂದಲೂ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಯಕ್ರಮ ನೀಡ್ತಾ ಬಂದಿದ್ದೀವಿ. ಇದರೊಳಗೆ ಬಹಳ ದೊಡ್ಡ ದೊಡ್ಡ ಕಲಾವಿದ ನಮ್ಮ ದಕ್ಷಿಣ ಭಾರತದ ಬಹಳ ದೊಡ್ಡ ದೊಡ್ಡ ಕಲಾವಿದರಾಗಿರ್ತಕ್ಕಂಥ ಮದುರೆ ಸೋಮಸುಂದರಂ ಇರ್ಬೋದು, ಲಾಲ್ಗಡಿ ಜಯರಾಮನ್ ಅವರದ್ದು, ವೀಣೆ ದೊರಸಾಮಯ್ಯಂಗರ್ ಇರಬಹುದು, ಅದೇ ರೀತಿಯಲ್ಲಿ ನಮ್ಮ MS ಸುಬ್ಬಲಕ್ಷ್ಮಿ, ಡಾಕ್ಟರ್ MLವಸಂತ್ ಕುಮಾರಿ, ಅದೇ ರೀತಿಯಲ್ಲಿ ನಮ್ಮ ಅಲತ್ತೂರು ಸಹೋದರರು, ಆಮೇಲೆ ರಾಧಾ ಜಯಲಕ್ಷ್ಮಿ ಅವರು, ಈ ಥರದ ದೊಡ್ಡ ದೊಡ್ಡ ಕಲಾವಿದರುಗಳು, ಅದೇ ಥರದಲ್ಲಿ ವೀಣೆಯಲ್ಲಿ ಇಮನಿ ಶಂಕರಶಾಸ್ತ್ರಿಗಳು, SBalachandrarವರು, ಈ ಥರದಲ್ಲಿ ವೀಣೆ ನಡುಗೂ ಸಹ ಹಲವಾರು ಕಾರ್ಯಕ್ರಮಗಳು, ಹಲವಾರು ವಿದ್ವಾಂಸರು ಬಂದಿದ್ದಾರೆ. ನಮ್ಮ ಶಿವಮೊಗ್ಗ ಶ್ರೋತೃಗಳಿಗೆ ಹಿರಿಯ ಕಲಾವಿದರನ್ನು ಕರೆಸಿ ಪರಿಚಯ ಮಾಡಿಸಿ ಅವರ ಸಂಗೀತನ ರಸೋತ್ತರಣ ಉಣಿಸೋದು ನಮ್ಮ ಒಂದು ಧ್ಯೇಯವಾಗಿದೆ. ಈ ರೀತಿ ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬಂದಿದ್ದೀವಿ 79 ವರ್ಷಗಳಿಂದ.
4: ಖಂಡಿತ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರೇ, ಕೇಳೋಕೆ ತುಂಬ ಖುಷಿ ಆಗ್ತದೆ. ಯಾಕಪ್ಪ ಅಂದರೆ ಕರ್ನಾಟಕ ಸಂಗೀತ ಹಾಗೆ ಭಾರತೀಯ ಸಂಗೀತಕ್ಕೇ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಆ ಒಂದು ಕಾನ್ಸೆಪ್ಟಲ್ಲೇ ಇಷ್ಟು ವರ್ಷಗಳ ಕಾಲ ಗಣಪತಿಯ ಆಚರಣೆಯನ್ನು ನಡೆಸ್ಕೊಂಡು ಬಂದಿದ್ದೀರಾ. ಹೀಗಿರುವಾಗ ಈ ಒಂದು ಆಚರಣೆ ಎಷ್ಟು ದಿನಗಳವರೆಗೆ ಇರುವಂಥದ್ದು?
9: ಇದು ಈ ಪ್ರತಿ ವರ್ಷವೂ 7 ದಿವಸಗಳ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಗಣಪತಿ ಪ್ರತಿಷ್ಠಾಪನೆ ಮಾಡಿ ಅವತ್ತಿನ ದಿವಸ ಏನು ಕಾರ್ಯಕ್ರಮ ಇರೋದಿಲ್ಲ, ಮಾರನೇ ದಿವಸದಿಂದ 7 ದಿವಸ ಕಾರ್ಯಕ್ರಮ ನಡೆಸಿ 9ನೇ ದಿವಸ ಗಣಪತಿಯನ್ನು ವಿಸರ್ಜಿಸಿ ನಾವು ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಈ 79 ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ನಮ್ಮ ಒಂದು ಪ್ರೊಸೆಷನ್ ಅಂದರೆ ವಿಸರ್ಜನಾ ಮೆರವಣಿಗೆಯಲ್ಲಿ ಶುದ್ಧ ಶಾಸ್ತ್ರೀಯ ಸಂಗೀತಕ್ಕೆ ಬೇಸಾಗಿರ್ತಕ್ಕಂಥ ನಾಗಸ್ವರವೊಂದನ್ನೇ ಇಟ್ಕೊಂಡು ನಾಗಸ್ವರ ಜೊತೆಗೆ ನಾವು ಒಂದು ಮೆರವಣಿಗೆಯನ್ನು ತಗೊಂಡು ಹೋಗಿ ಕೋರ್ಪಲ್ಯನ್ ಛತ್ರದಲ್ಲಿ ಅಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡ್ತಾ ಇರೋದು ಇಲ್ಲಿವರೆಗೂ ನಡ್ಕೊಂಡ್ಬಂದಿರತಕ್ಕಂಥ ಒಂದು ಪದ್ಧತಿ. ಇದೇ ರೀತಿಯಲ್ಲಿ 25 ವರ್ಷದಲ್ಲಿ 25 ಕಾರ್ಯಕ್ರಮಗಳನ್ನು ನಡೆದೀವಿ, 50ನೇ ವರ್ಷದಲ್ಲಿ 50 ಕಾರ್ಯಕ್ರಮಗಳನ್ನು ನಡೆದೀವಿ, 75ನೇ ವರ್ಷದಲ್ಲಿ 75 ಸಂಗೀತ ಕಾರ್ಯಕ್ರಮಗಳನ್ನು ನಡೆದೀವಿ ಈ ಥರದಲ್ಲಿ ನಾವು.
4: ಇದು ತುಂಬಾ ವಿಶೇಷವಾಗಿರುವಂತಹ.
9: ಖಂಡಿತ ಖಂಡಿತ ಮೇಡಮ್.
4: ಹಾಗೆ ಇನ್ನು ಶಿವಮೊಗ್ಗದಲ್ಲಿ ಬಂತ ಸಾಕಷ್ಟು ಜನಕ್ಕೆ ಈ ಮಾಹಿತಿನೇ ಗೊತ್ತಿರ್ಲಿಕ್ಕಿಲ್ಲ. ಸೊ ಅಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ ಅಲ್ವಾ?
9: ಹೌದು, ಈ ಎಲ್ಲ ಸಂಗೀತ ಪ್ರಕಾರಗಳಿಗೂ ಕೂಡ ಶಾಸ್ತ್ರೀಯ ಸಂಗೀತನೇ ಬುನಾದಿ. ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಏನೋ ಬೈ ಕೆಲವು ಸತಿ ಕೆಲವರಿಗೆ ಬೈ ಬರ್ತ್ ಕೆಲವು ಸತಿ ಗಿಫ್ಟ್ ಆಗಿ ಬಂದಿರುತ್ತೆ, ಅವರು ಅದನ್ನು ನಡ್ಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಬುನಾದಿ ಶಾಸ್ತ್ರೀಯ ಸಂಗೀತ ಇದ್ದಾಗ ಅವರು ಮೇಲಕ್ಕೆ ಬರ್ತಾರೆ ಅಂದಕ್ಕೆ ನಮ್ಮ ಶಿವಮೊಗ್ಗ ಸುಬ್ರಹ್ಮಣ್ಯನೇ ಸಾಕ್ಷಿ. ಅವನು ಸಂಗೀತದೊಳಗೆ ಸೀನಿಯರ್ವರೆಗೂ ಕಲಿತು ನಂತರದಲ್ಲಿ ಲಘುಶಾಸ್ತ್ರಿ ಸಂಗೀತಕ್ಕೆ ಹೋದ. ಇವತ್ತಿನ ದಿವಸ ಅವನಿಗೆ ರಾಷ್ಟ್ರ ಪ್ರಶಸ್ತಿಯೂ ಬಂತು. ಅಂದರೆ ಈ ಇದಕ್ಕೆ ಬುನಾದಿ ಶಾಸ್ತ್ರೀಯ ಸಂಗೀತ ಬೇಕೇ ಬೇಕು, ಯಾವುದೇ ಪ್ರಕಾರ ಇರಲಿ ಅದಕ್ಕೆ ಶಾಸ್ತ್ರೀಯ ಸಂಗೀತ ಇದ್ದೇ ಇರಬೇಕು, ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅದರೊಳಗೆ. ಹಾಗಾಗಿ ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಶೇಷ ಅಂತ ಭಾವಿಸ್ತೇನೆ ನಾನು.
7: ಹಾಗೆ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ಕೂಡ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಾ?
9: ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ದೆ, ಆದರೆ ನಾನು ಒಳ್ಳೆಯ ಶ್ರೋತೃ ಅದ್ರ ಬಗ್ಗೆ, ನಾನು ಅದನ್ನು ಯೋಚನೆ ಮಾಡಬಲ್ಲೆ, ಅದರ ಬಗ್ಗೆ ಸ್ವಲ್ಪ ಒಂಚೂರು ನನ್ನ ಮನಸ್ಸಿನಾಗೆ ಒಂಚೂರು ಅಸೆಸ್ ಕೂಡ ಮಾಡ್ಕೊಳ್ಬಲ್ಲೆ ಇಷ್ಟು.
7: ಹಾಗೆ ಈ ಗಣಪತಿನ ನೋಡುವಾಗ ತುಂಬ ಖುಷಿಯಾಗುತ್ತೆ. ಹಾಗೆ ಕೊಳಲನ್ನು ಇಟ್ಕೊಂಡಿರುವಂಥ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಾ, ಈ ಒಂದು ಕಾನ್ಸೆಪ್ಟ್ ಇದ್ರ ಬಗ್ಗೆ ವಿಶೇಷತೆ ತಿಳಿಸ್ಕೊಡ್ಬೋದಾ?
9: ನಾವು ಪ್ರತಿ ವರ್ಷವೂ ಗಣಪತಿಯನ್ನು ಅವನಿಗೆ ಒಂದು ಯಾವುದಾದ್ರು ಅಲ್ಲ ಒಂದಲ್ಲ ಒಂದು ವಾದ್ಯವನ್ನು ಕೊಡೋದು ನಮ್ಮ ಪದ್ಧತಿ ಇಲ್ಲಿವರೆಗೂ. ಕೆಲಸತೆ ರಿಪೀಟು ಆಗಿದೆ, ಯಾಕಂದರೆ 79 ವರ್ಷಗಳಲ್ಲಿ ರಿಪೀಟ್ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ಈ ವರ್ಷ ಕೊನೆಯ ದಿವಸ ಕೊಳಲು ಕಾರ್ಯಕ್ರಮನೇ ಇರೋದ್ರಿಂದ ಗಣಪತಿಗೆ ಕೊಳಲನ್ನು ಕೊಡೋಣ ಅನ್ನೋ ಒಂದು ಯೋಚನೆ ಮೇಲುಗಡೆ ಕೊಳಲು ಸೈ ಹಿಡ್ಕೊಂಡಿರ್ತಕ್ಕಂಥ ಗಣಪತಿಯನ್ನು ಯೋಚನೆ ಮಾಡಿ, ಕೃಷ್ಣ ಕೊಳಲು ಹೆಂಗೆ ಹಿಡ್ಕೊಂಡು ಕೂತಿದ್ದಾನೋ ಅದೇ ಥರ ಗಣಪತಿಯನ್ನು ಕೂಡ ಕೊಳಲು ಹಿಡ್ಕೊಂಡು ಕೂತ್ಕೊಳ್ಬೇಕು ಅಂತ ಅನ್ನೋ ಯೋಚನೆ ಮೇಲುಗಡೆ ಅದನ್ನು ಮಾಡಿದ್ವಿ. ಅದಕ್ಕೆ ತಕ್ಕಂತೆ ಹಿಂದ್ಗಡೆ ನಮ್ಮ ವಿಕ್ರಮಾರ್ಸನ ವಾಸುರವರು ಕನಕನ ಕಿಂಡಿನ ಒಂದು ರೂಪ ಮಾಡಿ ಅದನ್ನು ನಮಗೆ ಪ್ರಸ್ತುತಪಡಿಸ್ಕೊಟ್ಟಿದ್ದಾರೆ. ತುಂಬ ಸೊಗಸಾಗಿ ಕಾಣಿಸ್ತಾ ಇದೆ ಗಣಪತಿ. ಹಾಗಾಗಿ
7: ಈ ಗಣಪತಿನ ಎಲ್ಲಿಂದ ತರಿಸಿರೋದು ಅಂದರೆ, ಕೆಲವರು ಇಲ್ಲೇ ಶಿವಮೊಗ್ಗದಲ್ಲೇ ತಯಾರಿಸ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಜಿಲ್ಲೆಗಳನ್ನು ತಯಾರಿಸ್ತಾರೆ, ಹಾಗೆ ಈ ಒಂದು ಕೊಳಲು ಗಣಪನ್ನು ಎಲ್ಲಿಂದ ತಂದಿರೋದು?
9: ನಾವು ಇದಕ್ಕೆ ಎಲ್ಲ ಮೂಲವಾಗಿ ಅಂತಂದರೆ ನಮ್ಮ ಕಾಶಿ ಶಿಲ್ಪಿ ಕಾಶಿನಾಥ್ ಅವರು, ಅವರು ಮತ್ತು ಅವರ ತಮ್ಮ ಜ್ಞಾನೇಶ್ವರ, ಶಿಲ್ಪಿ ಜ್ಞಾನೇಶ್ವರ ಅವರು, ಅವ್ರ ನಂತರದಲ್ಲಿ ಅವರ ಮಗ ಪ್ರವೀಣ್ ಅವರು ಸಹ ಕೆಲವು ವರ್ಷ ಮಾಡಿಕೊಟ್ರು. ಈಗ ಅವರು ಶಿಷ್ಯರುಗಳಿಗೆ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಶಿಷ್ಯ ಆಗಿರ್ತಕ್ಕಂಥ ವೆಂಕಟೇಶನ್ ಅವರು ಇವತ್ತು ಈಗ ಗಣಪತಿನ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅವರು ಈಗ ಸುಮಾರು 8 ವರ್ಷಗಳಿಂದ ಅವರೇ ಗಣಪತಿನ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರಿಗೆ ಒಂದು ನಾವು ಏನು ಬೇಕು ಅಂತ ನಾವು ಹೇಳಿದರೆ ಸುಂದರವಾಗಿ ಮಾಡಿಕೊಡುವಂಥ ಒಂದು ಕೆಪಾಸಿಟಿ ಅವರಲ್ಲಿದೆ, ಒಳ್ಳೆ ಕಲಾವಿದ. ಹಾಗಾಗಿ
7: ನೀವು ಈ ಒಂದು ಸಮಿತಿಗೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಎಷ್ಟು ವರ್ಷ ಆಗಿದೆ?
9: ಅಂದರೆ ನಡುಮಧ್ಯದಲ್ಲಿ ಗ್ಯಾಪ್, ಅಂದರೆ ನಮ್ಮಲ್ಲಿ ಏನಾಗಿದೆ ಬೇರೆ ಬೇರೆಯವರು ಸಹ ಕಾರ್ಯದರ್ಶಿಯಾಗಿದ್ದಾರೆ. ಟೋಟಲಿ ಒಂದು ನಾನು ಇದಕ್ಕೆ ಸೇವೆ ಸಲ್ಲಿಸಿರೋದು ಅಂತ ಒಂದು ಲೆಕ್ಕ ಹೇಳ್ಕೊಳ್ತಾ ಹೋದ್ರೆ ಒಂದು 35 ವರ್ಷ ಮೇಲ್ಪಟ್ಟು ನಾನು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೀನಿ.
7: ಹಾಗಿದ್ರೆ ಈ 35 ವರ್ಷದ ಹಿಂದೆ ಆಚರಣೆ ಹೇಗಿತ್ತು, ಈಗ ಹೇಗಿದೆ?
9: ಆವಾಗಲೂ ಹೀಗಿತ್ತು, ಆವಾಗಲೂ ಇದೇ ಥರ ಇತ್ತು. ಆವಾಗ ಏನಾಗಿತ್ತು ಅಂದರೆ ಈ ಜನಗಳಿಗೆ 8 ಮೇಲೆ ರಸ್ತೆ ಮೇಲೆ ಹೋಗಲಿಕ್ಕೆ ಭಯ ಇರಲಿಲ್ಲ ಆವಾಗ. ಈಗ ಹಂಗಲ್ಲ, ಹೆಂಗಸರು ಮಕ್ಕಳನ್ನು ಕರ್ಕೊಂಬರೋಕ್ಕೆ ಹೆದರ್ತಾರೆ ಜನ ರಸ್ತೆಯಲ್ಲಿ ಬರಲಿಕ್ಕೆ. 8 ಕತ್ಲೆ ಆಯಿತು ಅಂದರೆ ಮನೆ ಸೇರ್ಕೊಂಬಿಡೋಣ ಅಂತಂತಾರೆ. ಆವಾಗ ರಾತ್ರಿ 12 ಆದರೂ ಕೂಡ ಸಂಗೀತ ಕಚೇರಿನ ಕೇಳಿಕೊಂಡು ಇಲ್ಲಿಂದ ರವೀಂದ್ರ ನಗರ, ರಾಜೇಂದ್ರ ನಗರಕ್ಕೆ ಬರೀ ಹೆಣ್ಮಕ್ಕಳುಗಳೇ ಒಂದು 5 ಜನ ಗುಂಪು ಕೂಡ್ಕೊಂಡು ಹೋಗ್ತಾಯಿದ್ರು. ಅವತ್ತಿನ ಸಹ ಅಷ್ಟು ಧೈರ್ಯ ಇತ್ತು, ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಇತ್ತು. ಇವತ್ತಿನ ಸಹ ಆ ಕಾನ್ಫಿಡೆನ್ಸ್ ಇಲ್ಲಾಗಿದೆ. ಹಾಗಾಗಿ ಜನ ಸ್ವಲ್ಪ ಮನೆಯಲ್ಲೇ ಇದು ಬಿಡೋಣ ಅಂತ ನಾವು ಯೋಚನೆ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಹಾಗೆ
7: ಹಾಗೆ ಶಾಸ್ತ್ರಿಗಳೇ, ಈ ಒಂದು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಆಗೋದು ಯಾವ ಸಮಯದಲ್ಲಿ ಎಲ್ಲಿವರೆಗೂ ಇರುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
9: 5:30-6:30 ಯುವ ಕಲಾವಿದರಿಗೆ ವೇದಿಕೆ, 6:30-9:30 ಹಿರಿಯ ಕಲಾವಿದರಿಗೆ ವೇದಿಕೆ ಕಲ್ಪಿಸಿಕೊಟ್ಟು ಈ ರೀತಿ ಕಾರ್ಯಕ್ರಮ ನಡೆಸ್ಕೊಂಡ್ಬರ್ತಾ
7: ಇದ್ದೀವಿ. ನೀವು ಹೇಳಿದ ಹಾಗೇನೆ ಕಲಾವಿದರು ಈ ಶಿವಮೊಗ್ಗ ಅಲ್ದಲೆ ಬೇರೆ ಜಿಲ್ಲೆ ಬೇರೆ ರಾಜ್ಯದಿಂದ ಕೂಡ ಬಂದಿದ್ದಾರೆ ಅಲ್ವಾ?
9: ಹೌದು, ಖಂಡಿತ. ನಮ್ಮ ಇಡೀ ಇವನ್ ಹೇಳಬೇಕು ಅಂತಂದ್ರೆ ಬಿಸ್ಮಿಲ್ಲಾ ಖಾನ್ ಸಹ ಬಂದಿದ್ದಾರೆ. ಬಿಸ್ಮಿಲ್ಲಾ ಖಾನ್ ಅವರು ಡೆಲ್ಲಿಯಲ್ಲಿ ಇದ್ದವರು, ವಾರಣಾಸಿಯಿಂದ ಬಂದಿದ್ದಾರೆ. ಅವರು ಕೂಡ ಒಂದು ಬಂದಿಲ್ಲ, ನಮ್ಮಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ.
7: ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ರೇಡಿಯೋ ಶಿವಮೊಗ್ಗದ ಕೇಳುಗರಿಗೆ ಈ ಒಂದು ಶ್ರೀ ವಿದ್ಯಾಗಣಪತಿಯ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಹೇಳೋದಾದ್ರೆ, ಹಾಗೆ ಅವರು ಇಲ್ಲಿ ಬಂದು ವೀಕ್ಷಿಸಲೇಬೇಕು ಅನ್ನೋದಾದ್ರೆ ಯಾವ ಕಾರಣಕ್ಕಾಗಿ ಅವರು ಬರಬೇಕು?
9: ಇದು ಶಾಸ್ತ್ರೀಯ ಸಂಗೀತವನ್ನು ಯೂಟ್ಯೂಬ್ನಲ್ಲೂ ಕೇಳ್ಬೋದು, ಬಾಕಿ ಥರನೂ ಕೇಳ್ಬೋದು. ಆದರೆ ಲೈವ್ ಆಗಿ ಎದುರುಗಡೆನೇ ಕೂತ್ಕೊಂಡು ಕೇಳಿದಾಗ ಆಗುವ ಆನಂದನೇ ಬೇರೆ. ಅದು ಒಂದು ಯಾಕೆಂದರೆ ಅವರು ಒಂದು ಕಲಾವಿದರು ಒಂದು ಸಂಗತಿಯನ್ನೇನೋ ಒಂದು ವಿಶೇಷವಾಗಿ ನುಡಿಸಿದಾಗ ಅಥವಾ ಹಾಡಿದಾಗ ಒಂದು ರೋಮಾಂಚನ ಆಗುತ್ತೆ. ಆ ರೋಮಾಂಚನದ ಎಫೆಕ್ಟ್ ಬರಬೇಕು ಅಂತಂದರೆ ಲೈವ್ ಕಾರ್ಯಕ್ರಮ ಕೇಳಲೇಬೇಕು, ನೋಡಲೇಬೇಕು. ನನ್ನ ಅಭಿಪ್ರಾಯ ಇದು ಹೀಗಿದೆ. ಕೆಲವರಿಗೆ ಇಲ್ಲ, ನಾನು ಯೂಟ್ಯೂಬ್ನೇ ಕೇಳ್ತೀವಿ ಹಾಗೆ ಅಂತ ಅನ್ಬೋದು, ಕೇಳ್ಬೋದು. ಅದೇನಾಗುತ್ತೆ ಏನೋ ಒಂಥರ ಅದು ಕ್ಯಾಶುವಲ್ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಮನಸ್ಸಿಗೆ. ನೀವು ಲೈವನ್ನು ಕೇಳಿದಾಗ ಅದ್ರ ಪೂರ್ತಿ ಅನುಭವಿಸ್ಬಲ್ರಿ, ಅದನ್ನ ಆಸ್ವಾದಿಸಬಲ್ರಿ ಅಂತ ಅನಿಸುತ್ತೆ ನನಗೆ.
7: ಓಕೆ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರೇ, ಈ ಒಂದು ಶ್ರೀ ವಿದ್ಯಾ ಗಣಪತಿಯ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು.
9: ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
7: ಹಾಗೆ ಕೇಳುಗರೆ, ಈಗ ಶ್ರೀ ವಿದ್ಯಾಗಣಪತಿ ಸೇವಾ ಸಂಘದ ಅಧ್ಯಕ್ಷರಾಗಿರುವಂತಹ ಶಂಕರ ನಾರಾಯಣ ಶಾಸ್ತ್ರಿಯವರು ನಮ್ಮೊಟ್ಟಿಗೆ ಮಾತಾಡ್ತೀರಾ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ.
10: ನಮಸ್ತೆ.
7: ನಿಮಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು.
10: ತಮಗೂ ಕೂಡ ಗಣಪತಿ ಹಬ್ಬದ ಶುಭಾಶಯಗಳು.
7: ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದೀರಾ, ಈ ಎಲ್ಲ ಕಾರ್ಯಕ್ರಮಗಳನ್ನ ಹೇಗೆ ನೋಡ್ಕೊಳ್ತೀರಾ, ಹೇಗೆ ನಿಭಾಯಿಸ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
10: ಇದು ಎಲ್ಲರ ಸಹಕಾರದಿಂದ ನಡೆಯುವಂಥದ್ದು. ಒಂದು ಸಂಸ್ಥೆ ಅಂತಂದರೆ ಯಾರೋ ಒಬ್ಬರು ಇಬ್ಬರು ನಡೆಸುವಂಥದ್ದಲ್ಲ, ಎಲ್ಲರ ಸಹಕಾರದಿಂದ ಈ ಸಂಸ್ಥೆನ ನಡೆಸ್ತಾ ಬಂದಿದ್ವಿ. 79 ವರ್ಷ ಒಂದು ಸಂಸ್ಥೆ ಉಳಿದಿದೆ ಅಂತಂದರೆ ಅದಕ್ಕೆ ಎಲ್ಲರ ಸಹಕಾರ ಬೇಕು. ಇಲ್ಲಾದರೆ ಎಲ್ಲ ಎಷ್ಟೋ ಸಂಸ್ಥೆಗಳು ಇದೇ ಥರ ಸಂಗೀತ ಸಂಸ್ಥೆಗಳು ಸುಮಾರಷ್ಟು ಪ್ರಾರಂಭ ಆದವು ಶಿವಮೊಗ್ಗದಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ಅಂತ, ಅವೆಲ್ಲ ಮಧ್ಯದಲ್ಲೇ ನಿಂತೋಗ್ಬಿಟ್ಟು. ನಮ್ಮ ಸಂಸ್ಥೆ ಇಷ್ಟು ದಿವಸ ನಡೆದು ಬರೋಕ್ಕೆ ಕಾರಣ ಮುಖ್ಯವಾಗಿ ಎಲ್ಲರ ಸಹಕಾರ. ಎಲ್ಲ ಸದಸ್ಯರು ಸಹಕಾರ ಕೊಡ್ತಾರೆ, ನೋಡೋ ಈ ಕಾರ್ಯಕ್ರಮ ನಡೆಸಬೇಕು ಅನ್ನೋದಕ್ಕೂ ಮುಂಚೆ ನಾವು ಎಲ್ಲರ ಸಾರ್ವಜನಿಕರು ನಮಗೆ ಸಹಾಯ ಮಾಡ್ತಾಯಿದ್ರು. ಶಿವಮೊಗ್ಗ ಜನತೆಯನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ. ಶಿವಮೊಗ್ಗ ಜನತೆ ನಮಗೆ ಹಣ ಕೊಟ್ಟು ಇದನ್ನು ಮಾಡಿಸ್ತಾ ಇರೋವಂಥದ್ದು. ನಾವು ಯಾರ್ದಿಗೂ ಟಿಕೆಟ್ ಇಟ್ಟು ಹಣ ಚಾರ್ಜ್ ಮಾಡೋದು ಈ ಥರದ್ದು ಏನೂ ಮಾಡ್ತಾ ಇಲ್ಲ, ಎಲ್ಲರಿಗೂ ಉಚಿತ. ಈ ಉಚಿತ ಮಾಡಲಿಕ್ಕೆ ನಮಗೆ ಹಣ ಸಹಾಯ ಬೇಕು. ಆ ಹಣ ಸಹಾಯವನ್ನು ಶಿವಮೊಗ್ಗ ಜನತೆ ಸಂಗೀತಕ್ಕಾಗಿ ಅವರು ಮಾಡ್ತಿರುವಂಥ ಈ ಕೊಡುಗೆ ಇದೆಯಲ್ಲ, ಇದನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ. ಶಿವಮೊಗ್ಗ ಜನತೆ ಇದಕ್ಕೆ ತುಂಬ ಸಹಕಾರ ಕೊಡ್ತಾ ಅವತ್ತಿಂದ ಇವತ್ತಿನೂ ಬರ್ತಾರೆ. ಹಿಂದೆ ಸಹ ಇದನ್ನು ಮಾಡಿದ್ದಾರೆ. 79 ಹಿಂದೆ ನಾವು ಸಂಗೀತ ಕಾರ್ಯಕ್ರಮ ಮಾಡುವಾಗ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ನಾನು ಹೇಳಿದ ಮದುರೆ ಸೋಮಸುಂದರಮ್ಮು, ರಂಗನಾಥನ್ನು ಅವರೆಲ್ಲ, ಮತ್ತು ನಾನು ಕೆಲವರು ನಾವು ಇಷ್ಟು ದೂರ ಬರಲ್ಲ ಅಂತ ಹೇಳಿದವರು ಸಹ ಚಮ್ಮನುಡಿ ಅಂತೂ ನಾನು ಅಯ್ಯೋ ಶಿವಮೊಗ್ಗ ತನಕ ಬರಲ್ಲ ಅಂತ ಹೇಳಿದರು. ಇಲ್ಲಿ ಬಂದಮೇಲೆ ನೀ ಯಾವಾಗಲಾದ್ರೂ ಕರೀರಿ ನಾನು ಬರೀತೀನಿ, ಇಂಥ ಒಳ್ಳೆ ಶ್ರೋತೃಗಳಿದ್ದಾರೆ ಇಲ್ಲಿ ಅಂತ. ಆ ಥರದಲ್ಲಿ ಶಿವಮೊಗ್ಗ ಶ್ರೋತೃಗಳಿದಾರಲ್ಲ ಅವ್ರು ಸಹ ನಮಗೆ ತುಂಬ ಸಹಾಯ. ಯಾಕಂದರೆ ಈ ಕೇಳೋದು ಇದೆಯಲ್ಲ, ಕೇಳೋದು ಒಂದು ಆನಂದ. ಬರೀ ನಾವು ಯಾರೋ ಒಂದು ಹೋದ್ವಿ ನಾವು ಅವ್ರಿಗೆ ಹಣ ಕೊಟ್ಟಿದ್ರು ಹಾಡ್ಬಿಟ್ವಿ ಅನ್ನೋದಲ್ಲ. ಜನ ಕೇಳ್ತಾರೆ, ಕೇಳುವಂಥ ಶ್ರೋತೃಗಳು ಒಳ್ಳೆಯವರಿದ್ದಾರೆ ಅಂದಾಗ ಹಾಡೋರಿಗೂ ಒಂದು ಹುರುಪು ಬರುತ್ತೆ, ಮತ್ತು ಅವರಿಗೊಂದು ಸಂತೋಷ ಬರುತ್ತೆ. ಸೊ ಆ ಸಂತೋಷನ ವಿದ್ಯಾಗಣಪತಿ ಸೇವಾ ಸಂಘದಲ್ಲಿ ಇಲ್ಲಿ ಬಂದ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬೇರೆಯವರಿಗೆ ಹೇಳಿದ್ರಿಂದ ಯಾರೂ ಇಲ್ಲಿಗೆ ಬರೋಕೆ ಅಂಜಿಲ್ಲ. ಎಲ್ಲರೂ ಬಂದವರೆಲ್ಲ ಆಯಿತು, ಒಳ್ಳೆ ತುಂಬ ಚೆನ್ನಾಗಿ ನಡೆಸಿದ್ರೆ, ತುಂಬ ನಡೀತಿದೆ ಅಂತ ಹೇಳ್ತಾರೆ. ಆದ್ದರಿಂದ ನಮಗೆ ಕಲಾವಿದರು ಸಿಗೋದು ಕಷ್ಟ ಆಗೋದಿಲ್ಲ. ಅವರೆಲ್ಲ ಹೇಳಿದ್ರು ವಿದ್ಯಾಗಣಪತಿ ಸೇವಾ ಸಂಘ ಅಂದರೆ ಒಂದು ದೊಡ್ಡ ಹೆಸರಿದೆ. ಈಗ ನೀವು ಚೆನ್ನೈನಲ್ಲಾಗಲಿ ಹೈದರಾಬಾದ್ನಲ್ಲಾಗಲಿ ಹೇಳಿದರೆ ಒಂದು ದೊಡ್ಡ ಹೆಸರಿದೆ ವಿದ್ಯಾಗಣಪತಿ ಸೇವಾ ಸಂಘಕ್ಕೆ ಅಂತ ಅವ್ರು ಮುಂಚೆನೇ ಬಂದುಬಿಡ್ತಾರೆ. ನಾವು ಈ ಥರದ ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಬಂದಿರೋದ್ರಿಂದ ಇನ್ನೇನು ಅಷ್ಟೇ ಭಾಳಷ್ಟು ಸಂಗೀತಗಾರಿಗೆ ಇಲ್ಲಿ ಶಿವಮೊಗ್ಗದಲ್ಲಿ ನೀವು HS ನಾಗರಾಜ್ ಕೇಳಿರ್ಬೋದು ಹೆಸರು, ದೊಡ್ಡ ಸಂಗೀತಗಾರರು. ಅವರು ತುಂಬ ತರಗತಿಯನ್ನು ನಡೆಸಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಶಾಸ್ತ್ರೀಯ ಸಂಗೀತವನ್ನು ಉಳಿಸ್ತಾ ಇದ್ದಾರೆ. ಸೊ ಅವರಿಗೆ ನಿಜವಾಗಲೂ ಇಲ್ಲೇ ಸಿಕ್ಕಿದ್ದು. ನಮ್ಮ ವಿದ್ಯಾಗಣಪತಿ ಸೇವಾ ಸಂಘದಲ್ಲಿ ಬಂದು ಅಲ್ಲಿ ಕೂತ್ಕೊಂಡು ಅವರು ಹಾಡುಗಳನ್ನು ಕೇಳಿ ನಾನು ಶಾಸ್ತ್ರೀಯ ಸಂಗೀತನೇ ಕಲಿಬೇಕು ಮಾಡಬೇಕು ಅಂತ ಒಂದು ಗುರುಗಳು ಅಂದರೆ ಈ ನಮಗೆ ಇನ್ಸ್ಪೈರ್ ಮಾಡಿದ್ದು ನಮಗೆ ಏನು ಅನಿಸ್ತಾ ಇದೆ, ಓ ಪರವಾಗಿಲ್ಲ ಇಂಥ ಒಂದು ಕಚೇರಿಗಳನ್ನು ಮಾಡಿ ನಾವು ಈ ಶಿವಮೊಗ್ಗದಲ್ಲಿ ಒಂದು ಆ ಜನತೆಗೆ ಸಂಗೀತದ ಒಂದು ಅಭಿರುಚಿಯನ್ನು ಹುಟ್ಟಿಸೋಕ್ಕೆ ಕಾರಣಕರ್ತರಾಗಿದ್ವಿ ಸಂಗೀತದ ಅಂತ. ಅದೊಂದು ಯಾಕೆಂದರೆ ಈ ಸಂಸ್ಕೃತಿ ಬೆಳಿಬೇಕಾದ್ರೆ ನಮಗೆ ಈ ಥರದ್ದೇನೋ ಒಂದು ಬೇಕು. ಬೇರೆ ಎಲ್ಲ ಸಂಗೀತಗಳು ಬೇರೆ ಥರದ್ದು ಇರುತ್ತೆ ಪ್ರಕಾರಗಳು, ಬಟ್ ಶಾಸ್ತ್ರೀಯ ಸಂಗೀತವನ್ನು ನಮ್ಮದು ಆ ಸಂಸ್ಕೃತಿ ಅದನ್ನು ಉಳಿಸ್ಕೊಂಬರ್ಬೇಕು. ನಾವು ಉಳಿಸೋದಕ್ಕೆ ಇದೆಲ್ಲ ಸಹಕಾರಿಯಾಗಿದೆ, ಭಾಳ ಜನ ಅದರಿಂದ ಪ್ರಯೋಜನ ಸಹ ಪಡೆದಿದ್ದಾರೆ. ಮತ್ತು ನಾವು ಈ ಕಾರ್ಯಕ್ರಮಗಳನ್ನು ಮಾಡಬೇಕಾದರೂ ಅಷ್ಟೇ, ನಮಗೆ 25 ಕಾರ್ಯಕ್ರಮ ಮಾಡಿದ್ವಿ, 50 ಕಾರ್ಯಕ್ರಮ ಮಾಡಿದ್ವಿ ಸತತವಾಗಿ, ಮತ್ತು 60 ಕಾರ್ಯಕ್ರಮ ಮಾಡಿದ್ವಿ, 75 ಕಾರ್ಯಕ್ರಮ ಮಾಡಿದ್ವಿ. ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ. ಅದು ಹಣ ಭಾಳ ಬೇಕಾಗುತ್ತೆ, ಆದರೆ ಜನತೆ ನಮ್ಮನ್ನು ಕೈ ಬಿಡಲಿಲ್ಲ. ಎಲ್ಲರೂ ಜನ ನಮಗೆ ಸಹಾಯ ಮಾಡಿದ್ರಿಂದ, ಎಲ್ಲರೂ ಬೇಕಾದಷ್ಟು ಸಹಾಯ ಮಾಡಿದ್ರಿಂದ ನಡೀತಾ ಇದೆ ಈ ಸಂಘ. ಇನ್ನೂ ಮುಂದೆ ನಾನು ಶತಮಾನೋತ್ಸವವನ್ನು ಆಚರಿಸುತ್ತೆ. ಎಲ್ಲ ಜನತೆಯ ಶಿವಮೊಗ್ಗ ಜನತೆಯ ಸಹಕಾರದಿಂದ ಮತ್ತು ನಮ್ಮ ಎಲ್ಲ ಸಂಘದ ಸದಸ್ಯರ ಸಹಕಾರದಿಂದ ಇದು ಮುಂದುವರಿಯುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಸಂಸ್ಕೃತಿ ಉಳಿಲಿ, ಭಾರತೀಯ ಸಂಸ್ಕೃತಿ ಇವತ್ತು ಮೇಲುಗೈ ಆಗಲಿ ಅಂತ ನಾನು ಆಚರಿಸ್ತೇನೆ.
11: ಖಂಡಿತ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
10: ನಮಸ್ಕಾರ. ಒಳ್ಳೇದು.
11: ಓಕೆ, ಕೇಳಿಸ್ಕೊಳ್ತಾ ಇದ್ದೀರಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗದಲ್ಲಿ ನಡೆಯುವಂಥ ಅದ್ಧೂರಿ ಗಣೇಶೋತ್ಸವದ ಬಗ್ಗೆ ಸಾಕಷ್ಟು ಮಾಹಿತಿನ ಕೇಳ್ತಾ ಇದ್ದೀರಲ್ವಾ? ಹಾಗೆ ಇಲ್ಲಿ ನಾವು ಇವಾಗ ಮಾಹಿತಿ ಕೊಟ್ಟಂತಹ ಶ್ರೀ ವಿದ್ಯಾಗಣಪತಿ ಸೇವಾ ಸಂಘ ಏನಿದೆ, ಈ ಒಂದು ಸೇವಾ ಸಂಘದ ವಿಶೇಷತೆನೇ ಅದು, ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಹಾಗೆ ಪ್ರತಿಯೊಂದು ಬಾರಿ ಕೂಡ ಗಣಪತಿ ಜೊತೆಗೆ ಸಂಗೀತದ ವಾದ್ಯಗಳನ್ನು ಇಟ್ಟು ಗಣಪತಿಯ ಪ್ರತಿಷ್ಠಾಪನೆ ಮಾಡುವುದು ಇಲ್ಲಿನ ವಿಶೇಷತೆ ಅಂತಾನೆ ಹೇಳ್ಬೋದು. ಜೊತೆಗೆ 79 ವರ್ಷದ ಸಂಭ್ರಮಾಚರಣೆ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿನ ಹಂಚಿಕೊಂಡಂತಹ ಶ್ರೀ ವಿದ್ಯಾಗಣಪತಿ ಸೇವಾ ಸಂಘದ ಅಧ್ಯಕ್ಷರಾಗಿರುವಂತಹ ಶಂಕರ್ ನಾರಾಯಣ್ ಶಾಸ್ತ್ರಿ ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸ್ತಾ, ಹಾಗಿದ್ರೆ ಇದೇ ರೀತಿ ಮತ್ತಷ್ಟು ವಿಶೇಷವಾದ ಮಾಹಿತಿನ ನಿಮಗೆ ನೀಡ್ತೀನಿ. ನಮ್ಮ ಶಿವಮೊಗ್ಗದ ಗಣೇಶೋತ್ಸವ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನಾನು ನಿಮ್ಮ RJ ಅರ್ಪಿತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
13: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
12: ಹೌದಾ? ಅದ್ ಹೇಗೆ?
13: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ. ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ ಎಲ್ಐಸಿ ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ ಎಲ್ಐಸಿ ಆಪ್ ಡೌನ್ಲೋಡ್ ಮಾಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
14: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
16: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರೆ, ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಮ್ಮ ಶಿವಮೊಗ್ಗದಲ್ಲಿರುವಂತಹ ಗಣೇಶೋತ್ಸವದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೀವಿ. ಹಾಗೆ ನಾನು ನಿಮ್ಮ ಆರ್ಜಿ ಅರ್ಪಿತಾ ಅವಾಗಿಂದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಈಗ ನಮ್ಮ ಶಿವಮೊಗ್ಗದಲ್ಲಿ ಸುಮಾರು 97 ವರ್ಷದಿಂದ ಗಣೇಶೋತ್ಸವವನ್ನ ಆಚರಣೆ ಮಾಡಿಕೊಂಡು ಬಂದಿರುವಂತಹ ಶ್ರೀ ಬಸವೇಶ್ವರ ದೇವಸ್ಥಾನ ವೀರಶೈವ ಸಂಘದ ಗಣೇಶ ಮೂರ್ತಿಯ ಬಗ್ಗೆ ಮಾತನಾಡೋದಕ್ಕಾಗಿ ಶ್ರೀ ಬಸವೇಶ್ವರ ದೇವಸ್ಥಾನ ವೀರಶೈವ ಸಂಘದ ನಿರ್ದೇಶಕಿಯಾಗಿರುವಂತಹ ರತ್ನ ಮಂಜುನಾಥ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಹಾಗೆ ಈ ಒಂದು ಗಣೇಶನ ಮೂರ್ತಿಯ ವಿಶೇಷತೆ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್.
17: ನಮಸ್ತೆ ಮೇಡಮ್.
4: ನಿಮಗೆ ಗಣಪತಿ ಹಬ್ಬದ ಶುಭಾಶಯಗಳು.
17: ಥ್ಯಾಂಕ್ ಯು ಮೇಡಮ್.
4: ಓಕೆ ರತ್ನ ಮೇಡಮ್, ನನಗೆ ಮೊದಲನಾಗಿ ಈ ಗಣಪತಿಯ ಇತಿಹಾಸವನ್ನ ತಿಳಿಸ್ಕೊಡ್ಬೋದಾ? ಯಾಕಂದ್ರೆ ನಾನಲ್ಲಿ ಬೋರ್ಡ್ ನೋಡ್ತಾ ಇದ್ದೀನಿ, ಸುಮಾರು 97 ವರ್ಷದ ಸಂಭ್ರಮಾಚರಣೆಯನ್ನ ನೀವು ಮಾಡ್ತಾ ಇದ್ದೀರಾ. ಹಾಗಿದ್ರೆ ಈ ಗಣಪತಿಯ ಹಿನ್ನೆಲೆ ಬಗ್ಗೆ ನಮಗೆ ಮಾಹಿತಿನ ಹಂಚ್ಕೋಬೋದಾ ಮ್ಯಾಮ್?
17: ನಾನು ತಿಳಿದಷ್ಟನ್ನು ಎಲ್ಲ ಹೇಳ್ತೀನಿ. ನಾನು ವೀರಶೈವ ಸಮಾಜ ಸೇವಾ ಸಂಘದಲ್ಲಿ ನಿರ್ದೇಶಕಿ ಕೆಲಸ ಮಾಡ್ತಾ ಇದ್ದೀನಿ. ಸೃಷ್ಟಿ ಮಹಿಳಾ ಸಮಾಜದ ಅಧ್ಯಕ್ಷೆ ಆಗಿದ್ದೀನಿ. 26 ವರ್ಷದಿಂದ ಇಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ನಮ್ಮದು ಪಕ್ಕದಲ್ಲೇ ಮನೆ ಇದೆ, ಆದ್ದರಿಂದ ನನಗೆ ಬಸವೇಶ್ವರ ದೇವಸ್ಥಾನ ಗಾಂಧಿ ಬಜಾರ್ ಶಿವಮೊಗ್ಗ ಇಲ್ಲಿ ನನಗೆ ಸದಾವಕಾಶ ಸಿಕ್ಕಿದೆ. ಯಾಕೆಂದರೆ ತುಂಬ ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ಇಷ್ಟ ನನಗೆ. ಹಾಗೆಯೇ ನಾನು ಎಲ್ಲ ಸೋಷಿಯಲ್ ವರ್ಕೂ ಮಾಡ್ತೀನಿ. ಬಸವೇಶ್ವರ ವೀರಶೈವ ಸಮಾಜ 97ನೇ ವರ್ಷದಿಂದನೂ ಇಲ್ಲಿ ಗಣಪತಿ ಇಡ್ತಾ ಇದ್ದಾರೆ. ಹಾಗಾಗಿ ನನ್ನ 45 ವರ್ಷ ಆಯಿತು ನನ್ನ ಮದುವೆಗೆ. ಅವತ್ತಿಂದ ಇವತ್ತಿನವರೆಗೂ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ.
4: ರತ್ನ ಮೇಡಮ್, ಈ ಗಣಪತಿನ ನೋಡುವಾಗ ತುಂಬ ಖುಷಿಯಾಗತ್ತೆ, ಒಂದು ದೈವಿಕ ಭಾವನೆ ಮೂಡುತ್ತೆ, ಆಯಿತಾ? ಈ ಗಣಪತಿಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ?
17: ಇಲ್ಲಿ ಏನು ವಿಶೇಷತೆ ಇದೆ ಅಂದರೆ ಗೌರಿ ಗಣೇಶ ಎರಡು ಒಂದೇ ದಿನ ಬಂದಿದೆ. ಹಾಗಾಗಿ ನಮ್ಮ ಗೌರಿ ಗಣೇಶನ ವಿಶೇಷಪ್ಪ ಏನಂದರೆ, ನಾವು ಇಲ್ಲಿ ಗೌರಮ್ಮನ ತಗೊಂಬಂದು ಒಂದೊಂದು ದಿವಸ ಎರಡು ಬೇರೆ ಬೇರೆ ಬರುತ್ತೆ. ಈ ಸರಿ ಎರಡು ಒಟ್ಟಿಗೆ ಬಂದಿದೆ. ಹಾಗಾಗಿ ಒಟ್ಟಿಗೆ ಬಂದಿರೋದ್ರಿಂದ ನಮ್ಮ ಗೌರಮ್ಮಂದು ವಿಶೇಷ ಏನಂದರೆ, ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳಾಗುತ್ತೆ. ಇದು ವಿಶೇಷ. ಇಲ್ಲಿ ಗಣಪತಿನೂ ಅಷ್ಟೇ, 1,000 ಜನ ಬರ್ತಾರೆ ಡೈಲಿ, 1,000 ಜನ ಬರ್ತಾರೆ. 1,000 ಜನ ಕುಂದು ಕೊರತೆಗಳು ಎಲ್ಲದನ್ನು ನೀಗಿಸಿರ್ತಾನೆ ವಿಘ್ನೇಶ್ವರ. ಇದರ ವಿಶೇಷತೆ ಇದಿರುತ್ತೆ.
4: ಹಾಗೆ ರತ್ನ ಮೇಡಮ್, ಏನಾದರೂ ಕಾನ್ಸೆಪ್ಟ್ ಇಟ್ಕೊಂಡು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀರಾ ಅಥವಾ ಹೇಗೆ?
17: ಇಲ್ಲ, ನಾವು ವೀರಶೈವ ಸಮಾಜದವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮಾಡ್ತೀವಿ. ನಾವೆಲ್ಲ ಸಮಾಜ ಬಾಂಧವರಾಗಿರ್ಬೋದು, ಯಾರೇ ಆಗಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ನಾವು ಮಾಡ್ತೀವಿ.
4: ಓಕೆ, ಎಷ್ಟು ದಿನದವರೆಗೂ ಈ ಒಂದು ಆಚರಣೆ ನಡೀತಾ ಇರುತ್ತೆ?
17: 23 ದಿನ ನಡೆಯುತ್ತೆ.
4: 23ನೇ ದಿನ ನಂತರ ವಿಸರ್ಜನೆ ಇರುತ್ತೆ.
17: ವಿಸರ್ಜನೆ ಮಾಡ್ತೀವಿ. 23 ದಿನ ಆದಮೇಲೆ ಅನ್ನ ಸಂತರ್ಪಣೆ ಮಾಡಿ ಮಾಮಂಗಳಾರತಿ ಮಾಡಿ ಆಮೇಲೆ ವಿಸರ್ಜನೆ ಮಾಡ್ತೀವಿ.
7: ಓಕೆ, ಇಲ್ಲಿಗೆ ಗಣಪತಿ ನೋಡೋಕೆ ಬರುವಂತಹ ಭಕ್ತಾದಿಗಳು ಎಲ್ಲೆಲ್ಲಿಂದ ಬರ್ತಾರೆ?
17: ಅಯ್ಯೋ, ಇಡೀ ಹಳ್ಳಿ ಹಳ್ಳಿಗಳಿಂದ, ಶಿವಮೊಗ್ಗ ಸುತ್ತಮುತ್ತಲಿಂದ, ಹಾಗೇನೆ ಬೆಂಗಳೂರು ಆ ಕಡೆ ಎಲ್ಲ, ಇಲ್ಲಿ ಯಾರ್ಯಾರು ಅಭಿಮಾನಿಗಳಿದ್ದಾರೋ ಪ್ರತಿಯೊಬ್ಬರು ಬರ್ತಾರೆ ಗಣಪತಿ ನೋಡೋಕ್ಕೆ. ತುಂಬ ಖುಷಿಯಾಗುತ್ತೆ. ಇದೆರಡು ನಮ್ಮ ಶಿವಮೊಗ್ಗ ಗಣಪತಿ ದೇವಸ್ಥಾನ ಅಂದ್ಬಿಟ್ರೆ ಗಾಂಧಿ ಬಜಾರಲ್ಲಿ ಇಡೀ ವಿಶೇಷತೆ, ನಮ್ಮ ಗಣಪತಿಗೆ ವಿಶೇಷತೆ ಇದೆ ಇಲ್ಲದ
7: ಖಂಡಿತ. ಅದರಲ್ಲೂ ಗಣಪತಿ ಅನ್ನುವಾಗ ಗೌರಿಯನ್ನು ಮರೆಯೋ ಹಾಗೆ ಇಲ್ಲ. ಗೌರಿ ಗಣೇಶ ಅಂತಾನೆ ಒಂದೇ ದಿನ ಬರುವಂತಹ ಹಬ್ಬ ಈ ಬಾರಿ ವಿಶೇಷವಾಗಿದೆ. ಇನ್ನು ಗೌರಮ್ಮ ಕೂಡ ನೋಡೋಕ್ಕೆ ತುಂಬ ಅಂದವಾಗಿ, ಚಂದವಾಗಿ, ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ಬೋದಾ?
17: ಹೌದಾ, ನಾನೇ ಮೊದಲನೇ ಹೇಳ್ದಂತೆ ಮಕ್ಕಳಾಗದೇ ಇದ್ದರಿಗೆ ಮಕ್ಕಳಾಗುತ್ತೆ. ಮತ್ತು ಏನೇ ನಮಗೆ ಸಮಸ್ಯೆ, ಏನು ಸಮಸ್ಯೆ

0: ಕಮ್ಯುನಿಟಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಈ ಒಂದು ಸಿದ್ಧತೆ ಎಷ್ಟು ದಿನದಿಂದ ಪ್ರಾರಂಭ ಆಗಿದೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಸಿದ್ಧತೆ ಅಂದ್ರೆ ಒಂದು 15-20 ದಿನದಿಂದ ಒಂದು ಪೂರ್ವಭಾವಿ ಸಿದ್ಧತೆ ಕರೀತಾರೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಎಲ್ಲರೂ ನಾವು ಸಮಾಜದಲ್ಲಿ ಅಧ್ಯಕ್ಷರು ಜ್ಯೋತಿ ಪ್ರಕಾಶ್, ಕಾರ್ಯದರ್ಶಿ ದಿನೇಶ್ ಅವರಿದ್ದಾರೆ, ಹಾಗೆ ಡೈರೆಕ್ಟರ್ಗಳೆಲ್ಲ ಸೇರಿ 15 ಜನ ಇದ್ದೀವಿ. ನಾವು ಲೇಡೀಸ್ 3 ಜನ ಇದ್ದೀವಿ, ಶಾಂತ ಆನಂದ್, ಅನಿತಾ ರವಿಶಂಕರ್, ರತ್ನ ಮಂಜುನಾಥ್, 3 ಜನ ಲೇಡೀಸ್ ಇದ್ದೀವಿ, ಇನ್ನೂ 12 ಜನ ಜೆಂಟ್ಸ್ ಇದ್ದಾರೆ.
0: ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ.
1: ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡ್ತೀವಿ, ಯಾರು ಯಾರನ್ನು ಬಿಟ್ಕೊಡೋವಂಥದ್ದಿಲ್ಲ, ಎಲ್ಲ ಒಗ್ಗಟ್ಟಲ್ಲಿ ಕೆಲಸ ನಡೀತಾ ಇದೆ.
0: ಹಾಗೆ ಭಕ್ತಾದಿಗಳು ಇಲ್ಲಿ ಯಾವ ಸಮಯಕ್ಕೆ ಆಗಮಿಸಬಹುದು, ಎಲ್ಲಿವರೆಗೂ ಕೂಡ ದರ್ಶನ ಮಾಡಬಹುದು?
1: ಇಲ್ಲಿ ಸಾಯಂಕಾಲ 6-9:30 ಕಿಕ್ಕಿರದ ಜನ ಇರುತ್ತೆ, ತುಂಬಾ ಜನ ಅಂದ್ರೆ 2 ಕಣ್ಣು ಸಾಲದು, ಇಲ್ಲಿ ಏನೇನು ಜಾಗನೇ ಇರಲ್ಲ ಅಷ್ಟಿರುತ್ತೆ. ಮಂಗಳವಾರ ಶುಕ್ರವಾರ ಅಂತೂ ತುಂಬಾ ಜನ ಇರ್ತಾರೆ, ಗೌರಿಗೆ ವಿಶೇಷತೆ ಇರುತ್ತಲ್ಲ ಅದು. ಇದು 23 ದಿನ ಇರೋದ್ರಿಂದ ಸರಾಗವಾಗಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ.
0: ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು. ಹಾಗೆ ಮತ್ತೊಂದು ಕೊನೆ ಪ್ರಶ್ನೆ, ಯಾಕೆ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಾಗಿರ್ಬೋದು ಅಥವಾ ಶಿವಮೊಗ್ಗದ ಜನತೆ ಬಸವೇಶ್ವರ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿನ ನೋಡೋದಕ್ಕೆ ಬರಬೇಕು, ಇಲ್ಲಿರುವಂತಹ ವಿಶೇಷತೆ ಏನು?
1: ಅವರು ಏನೇ ಮನಸ್ಸಿನಾಗಿದ್ದಿದ್ದನ್ನು ಅವರಿಗೆ ಆಗಿರುತ್ತೆ, ಅದ್ರ ವಿಶೇಷತೆಗೆ ನಮ್ಗೆ ಇನ್ನು ಆಗ್ಬೋದು, ಮುಂದೆ ನಮ್ಗೆ ಒಳ್ಳೇದಾಗುತ್ತೆ,
0: ನಂಬಿಕೆ ಇಟ್ಟು
1: ಒಂದು ನಂಬಿಕೆ ಅವರಿಗೆ. ನಾನು ಇಲ್ಲಿ ಹೋದ್ರೆ ಈ ಥರ ಆಗುತ್ತೆ, ಗಾಂಧಿ ಬಜಾರ್ ಬಸವೇಶ್ವರ ದೇವಸ್ಥಾನ ಅಂದರೆ ವಿಶೇಷತೆ, ನಾವು ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ, ನಾವು ಇಲ್ಲಿ ಹೋಗ್ಬೇಕು, ಬಸವೇಶ್ವರ ದೇವಸ್ಥಾನ, ಗಾಂಧಿ ಬಜಾರು, ಆಮೇಲೆ ಗೌರಿ ಇರ್ತಾಳೆ 5 ದಿನ, ಗಣಪತಿ 23 ದಿನ ಇರುತ್ತೆ, ನಾವು ಏನಾರು ಬೇಡಿಕೆ ಇಟ್ಟರೆ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಮನವರಿಕೆ ಆಗಿದೆ. ಹಾಗಾಗಿ ಎಲ್ಲರೂ ಬಂದು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಅವ್ರಿಗೆ ಏನೇ ಇದ್ರೂ ಕುಂದುಕೊರತೆಗಳನ್ನ ಹೇಳ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಅದನ್ನು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ, ಮುಂದಿನ ಸರಿ ಬಂದು ತೀರಿಸ್ತಾರೆ.
0: ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು, ನಮ್ಮನ್ನು ಬಂದು ಸಂದರ್ಶನ ಮಾಡಿದ್ರೆ ತುಂಬಾನೇ ಧನ್ಯವಾದಗಳು.
0: ಮೇಡಮ್ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು?
2: ಗೀತಾ ಪ್ರಕಾಶ್ ಅಂತ.
0: ಗೀತಾ ಪ್ರಕಾಶ್ ಅವರ, ಇಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಯನ್ನು ನೋಡ್ಲಿಕ್ಕೆ ಬಂದಿದ್ದೀರಾ, ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಿದ್ದೀರಾ?
2: ನಾನು ಸುಮಾರು ಮದುವೆಯಾಗಿ ನಂದು 36 ವರ್ಷ ಆಯಿತು, 36 ವರ್ಷದಿಂದನು ನಾವು ಇಲ್ಲಿ ಬರ್ತಾ ಇದ್ದೀವಿ. ನಾವು ರತ್ನ ಮಂಜುನಾಥ್ ಅವರು, ನಾನು ಸಮಾಜದಲ್ಲಿ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದೀನಿ, ಹಾಗೆ ಇಲ್ಲಿ ಸೇವೆ ಮಾಡಿಕೊಂಡು ಗೌರಮ್ಮ ಗಣಪತಿ ಸೇವೆ 5 ದಿನ ಅಧ್ಯಕ್ಷರ ಜೊತೆಲಿ ಇರ್ತೀವಿ ನಾವು, ಎಲ್ಲ ಕಮಿಟಿ, ನಾವು ಟೀಮ್ ವರ್ಕ್.
0: ಹೇಗನ್ಸುತ್ತೆ ಗಣಪತಿ ಹಬ್ಬ ಬಂದಾಗ, ಎಷ್ಟು ಖುಷಿಯಾಗ
2: ಹೇಳ್ತಿದ್ರು, ಯಾರೇ ಆಗಲಿ ಮನಸ್ಸಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಗೌರಿ ಇರ್ಬೋದು ಗಣಪತಿ ಇರ್ಬೋದು ಯಾರಿಗೂ ಇಲ್ಲ ಅನ್ನಲ್ಲ, ನಮ್ಮಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಇರಬೇಕಷ್ಟೇ, ಖಂಡಿತ ಕರುಣಿಸೇ ಕರುಣಿಸ್ತಾರೆ, ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕಷ್ಟೇ, ಅಷ್ಟು ಬಿಟ್ಟರೆ ಇನ್ಯಾರಿಗೂ ಯಾವತ್ತೂ ಒಂದು ಅನ್ಯಾಯ ಅಂತ ಆಗೋದಿಲ್ಲ. ದಯವಿಟ್ಟು ಗೌರಮ್ಮ ಗಣಪತಿ ನಮ್ದವ್ರಿಗೆ ಯಾವತ್ತೂ ದ್ರೋಹ ಆಗಲ್ಲ.
0: ಖಂಡಿತ. ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏನಾದರೂ ಇದೆಯಾ?
2: ಅನ್ನ ಸಂತರ್ಪಣೆ ಗಣಪತಿ ವಿಸರ್ಜನೆ ಹಿಂದಿನ ದಿನ ಮಾಡ್ತೀವಿ, ಗಣಪತಿ ವಿಸರ್ಜನೆ ಮಾರನೇ ದಿನ ಇರುತ್ತೆ, ಮಾರನೇ ದಿನ ಮಹಾಮಂಗಳಾರತಿ ಸಂಜೆ ಇರುತ್ತೆ, ಬೆಳಗ್ಗೆ ಎಲ್ಲ ಅನ್ನ ಸಂತರ್ಪಣೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬೆಳಗ್ಗೆ ಇರುತ್ತೆ. ತುಂಬ ಭಕ್ತಾದಿಗಳು ತುಂಬ ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗಿರ್ತಾರೆ ಅವತ್ತಿನ ದಿನ.
0: ಮೇಡಮ್ ಈಗ ಹಬ್ಬ ಅಂದ್ರೆ ಕುಟುಂಬಸ್ಥರೆಲ್ಲ ಒಟ್ಟಾಗಿ ಕೂಡಿ ಅಂದ್ರೆ ಬಂಧು ಮಿತ್ರರೆಲ್ಲ ದೂರ ದೂರದಿಂದ ಬಂದು ಆಚರಣೆ ಮಾಡುವಂತದ್ದು ಹಬ್ಬ ಅಂತಾರೆ, ಹೀಗಿರುವಾಗ ನಿಮ್ಮಲ್ಲಿ ಕುಟುಂಬಸ್ಥರು ಅಂದ್ರೆ ನೆಂಟರಸ್ಥರು ಎಲ್ಲರೂ ಕೂಡ ಬಂದಿದ್ದಾರಾ, ಹೇಗೆ?
2: ಮೊದಲನೇ ದಿನ ಬರಬೇಕಿತ್ತು, ಇಲ್ಲಿ ಈ ತರದ ವಾತಾವರಣನೇ ಇರಲಿಲ್ಲ, ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಬಾಗಿಣ, ಅದನ್ನ ನೋಡೋಕ್ಕೆ ಅಂದ ಚಂದ. ನಿಜವಾಗ್ಲೂ ನಿಮಗೆ ಇನ್ನೊಂದು ಸಲ ಹೇಳ್ತೀನಿ, ಈ ಥರ ಮಾಡ್ಬೇಕಾದ್ರೆ ನೀವು ಆದಷ್ಟು ಮೊದಲನೇ ದಿನ ಬರ್ರಿ, ನೀವು ಅದನ್ನ ನೋಡ ನೀವು ಆಶ್ಚರ್ಯ ಪಡ್ತೀರಾ, ಇಲ್ಲಿ ಎಲ್ಲೂ ನಿಮಗೆ ನೋಡೋಕ್ಕೂ ಜಾಗ ಸಿಗ್ತಿರ್ಲಿಲ್ಲ. ಪ್ರತಿಯೊಬ್ಬರು ಹೆಂಗಳೆಯರು, ಪ್ರತಿಯೊಬ್ಬರು ಒಳ್ಳೊಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಅವ್ರನ್ನ ನೋಡೋಕ್ಕೆ ಅಂದ ಚಂದ. ಪುಟ್ ಪುಟಾಣಿ ಮಕ್ಕಳೆಲ್ಲ ಬಂದಿದ್ರು ಕಣ್ರಿ, ಅವ್ರಿಗೆಲ್ಲ ಬಾಗಿನ ಕೊಡಿಸ್ತಾರೆ, ಅದೆಲ್ಲ ನೋಡೋಕ್ಕೆ ಅಂದ ಚಂದ. ನೀವು ಅವತ್ತಿನ ದಿನ ಮುಂದಿನ ಸಲ ಸಾಧ್ಯವಾದರೆ ಹಬ್ಬದ ದಿನ ಬರೋಕ್ಕೆ ಪ್ರಯತ್ನ ಪಡಿ, ಅವತ್ತಿನ ದಿನ ನೀವು ನೋಡಿದ್ರೆ ನೀವು ಖುಷಿ ಪಡ್ತೀರಾ, ಇಷ್ಟು ಚೆನ್ನಾಗಿ ನಡೆಯುತ್ತಾ ಇಲ್ಲಿ ಅಂತ. ಎಲ್ಲರೂ ಒಂದೊಂದು ಬಾಗಣ ತಂದಿರ್ತಾರೆ ದೇವಿಗೆ, ಅಷ್ಟು ಬಾಗಣ, ಒಂದು 100+ ಬಾಗಣಗಳು ಅವತ್ತು ದೇವಿಗೆ. ಬೆಳಗ್ಗೆ ಒಂದು 5 ಗಂಟೆಯಿಂದ ಶುರುವಾದರೆ ಗೌರಮ್ಮನ ಪ್ರತಿಷ್ಠಾಪನೆ ಆಗಿ ಗೌರಮ್ಮಂಗೆ ಒಂದು ಸಂಸ್ಕಾರ ಕೊಟ್ಟು ಎಲ್ಲ ಮಹಾಮಂಗಳಾರತಿ ಆಗಿ ಎಲ್ಲ ಆಗೋಷ್ಟೊತ್ತಿಗೆ 7:30 ಪೂಜೆಗೆ ನಿಂತ್ಕೊಂಡ್ರೆ ಸ್ವಾಮಿಯರು ರಾತ್ರಿ 11 ಗಂಟೆ ತನಕ ಹಾಗೆ ನಿಂತಿದ್ದಾರೆ. ಆಶ್ಚರ್ಯ, ಅಷ್ಟು ಜನ ಸಂದಣಿ ಇವತ್ತು. ಈ ಸಲ ಮಾತ್ರ ಎಲ್ಲರೂ ಹೇಳಿದ್ರು ಭಾಳ ಜನ, ತುಂಬ ಜನ ಆಗಿದ್ದಾರೆ ಅಂತಂದು ಗೇಟಿಂದ ಹೊರಗೋಗಿತ್ತಂತೆ ಕ್ಯೂ, ಅಷ್ಟು ಜನ ಇದ್ದರು. ಅಷ್ಟು ಜನನೂ ಭಾಳ ಭಕ್ತಿಯಿಂದ ಬಂದು ಸಹಕರಿಸಿ, ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳಬೇಕು, ನಮ್ಮ ಟಿ ವಿ ಮೋರ್ಕು ಎಲ್ಲರೂ ಅಷ್ಟು ಕಷ್ಟಪಟ್ಟಿದ್ದಾರೆ. ನಮ್ಮ ಶಶಿ ನಾಗರಾಜ್ ಇರ್ಬೋದು, ನಾಗೇ ದೇವೇಂದ್ರಪ್ಪ ಅವರು, ನಾಗರತ್ನ ಅವ್ರು ಇರ್ಬೋದು, ಆಮೇಲೆ ಅನಿಲ್ ಅವ್ರು ಇರ್ಬೋದು, ಎಲ್ಲರೂ ಟೀಮ್ ವರ್ಕ್ ಮಾಡಿದ್ದಾರೆ, ಅದರಲ್ಲಿ ಶಾಂತ ಆನಂದ್, ಅನಿತಾ ರವಿಶಂಕರ್ ಎಲ್ಲರೂ ಒಂದು ಕಡೆಯಿಂದ ಟೀಮ್ ವರ್ಕ್ ಮಾಡಿದ್ದಾರೆ.
0: ಖಂಡಿತ ಮೇಡಮ್, ನಿಮ್ಮ ಒಂದು ಸಮಯನ ಬಿಡು ಮಾಡಿಕೊಂಡು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು.
0: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಶ್ರೀ ಬಸವೇಶ್ವರ ದೇವಸ್ಥಾನ ವೀರಶೈವ ಸಂಘದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ

0: ಅಂತ ಗಣಪತಿಯ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು ಅಲ್ವಾ. ಸುಮಾರು 97 ವರ್ಷಗಳ ಕಾಲ ಒಂದು ಗಣಪತಿಯ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಅದು ಖುಷಿ ಪಡುವಂತಹ ವಿಷಯ ಕೂಡ ಹೌದು. ಇನ್ನೇನು 3 ವರ್ಷದಲ್ಲಿ 100ರ ಸಂಭ್ರಮ ಕೂಡ ನಡೆಯುತ್ತೆ, ಆಗ ಕೂಡ ಮತ್ತೆ ಕಾರ್ಯಕ್ರಮವನ್ನ ಮಾಡೋಣ. ಹಾಗಿದ್ರೆ ನಮ್ಮ ಶಿವಮೊಗ್ಗದ ಮತ್ತೊಂದು ಗಣಪತಿಯ ಬಗ್ಗೆ ಮಾಹಿತಿನ ಹಂಚ್ಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಗಣೇಶೋತ್ಸವ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಹಾಗೆ ನೀವೀಗ ಕೇಳ್ತಾ ಇರೋದು ವಿಶೇಷ ಕಾರ್ಯಕ್ರಮ, ಗಣೇಶೋತ್ಸವ ಕಾರ್ಯಕ್ರಮ. ನಮ್ಮೂರು, ನಮ್ಮ ಶಿವಮೊಗ್ಗದಲ್ಲಿ ನಡೆಯುವಂತಹ ಗಣಪತಿಯ ಆಚರಣೆ ಏನಿದೆ ತುಂಬಾನೇ ವಿಶೇಷವಾಗಿರುತ್ತೆ. ಅದರಲ್ಲೂ ಶಿವಮೊಗ್ಗ ಗಣೇಶೋತ್ಸವ ಅನ್ನುವಾಗ ನಾವು ಹಿಂದೂ ಮಹಾಸಭಾ ಗಣಪತಿ ಆಚರಣೆಯನ್ನ ಮರೆತ್ರೆ ಆಗುತ್ತಾ? ಇಲ್ಲ ಅಲ್ವಾ. ಯಾಕಪ್ಪ ಅಂದ್ರೆ ಎಷ್ಟೋ ಜನ ಈಗಲೂ ಶಿವಮೊಗ್ಗ ಅಂದ ತಕ್ಷಣ ಹಿಂದೂ ಮಹಾಸಭಾ ಗಣಪತಿ ಆಚರಣೆ, ಸಂಭ್ರಮ ಎಲ್ಲವನ್ನು ನೆನೆಸ್ಕೊಳ್ತಾರೆ. ಹಾಗಿದ್ರೆ ಈ ಒಂದು ಆಚರಣೆ ಪ್ರಾರಂಭ ಆಗಿದ್ದು ಯಾವಾಗ, ಇಷ್ಟು ಅದ್ದೂರಿಯಾಗಿ ಆಚರಣೆ ಮಾಡೋ ಹಿಂದಿನ ಕತೆ ಏನು, ಇದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕಾಗಿ ಹಿಂದೂ ಸಂಘಟನಾ ಮಹಾಮಂಡಳಿಯ ಸಂಚಾಲಕರು ಹಾಗೂ ಖಜಾಂಚಿಗಳು ಆಗಿರುವಂತ ದತ್ತಾತ್ರೇಯ ಅವರು ಮಾತಾಡ್ತಾ ಇದ್ದಾರೆ. ಅವರ ಜೊತೆ ಮಾತುಕತೆನ ಪ್ರಾರಂಭಿಸೋಣ. ಈ ಹಿಂದೂ ಮಹಾಸಭಾ ಗಣಪತಿಯ ಆಚರಣೆ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ, ನಿಮಗೂ ಇದೆ ಅಲ್ವಾ? ಹಾಗಿದ್ರೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ದತ್ತಾತ್ರೇಯ ಅವರೇ ನಮಸ್ತೆ.
3: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಸಂತೋಷ ಹೇಳಿ. ಧನ್ಯವಾದಗಳು
0: ಸರ್. ಹಾಗೆ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
3: ನಿಮಗೂ ಅಷ್ಟೇ
0: ಸರ್. ನನಗೆ ಮೊದಲನೇದಾಗಿ ನಮ್ಮ ಗಣಪತಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ತುಂಬಾ ಇದೆ ಸರ್. ಯಾಕಪ್ಪ ಅಂದ್ರೆ ಶಿವಮೊಗ್ಗ ಅಂತ ಹೇಳಿದ ತಕ್ಷಣ ಹಿಂದೂ ಮಹಾಸಭಾ ಗಣಪತಿ ಅನ್ನೋ ಒಂದು ಪ್ರತೀತಿ ಇದೆ ಆಯ್ತಾ. ಇಲ್ಲಿರುವಂತಹ ಆಚರಣೆ ಹಾಗೆ ಮೆರವಣಿಗೆ ಎಲ್ಲವೂ ಕೂಡ ತುಂಬಾ ವಿಶೇಷವಾಗಿದೆ. ಹೀಗೆಲ್ಲ ಇರುವಾಗ ಈ ಒಂದು ಗಣಪತಿಯ ಇತಿಹಾಸದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡಬಹುದಾ ಸರ್?
3: ಖಂಡಿತ. ಸುಮಾರು 1939 ಆಸ್ಪಾಸಲ್ಲಿ ಆಲ್ ಇಂಡಿಯಾ ಹಿಂದೂ ಮಹಾಸಭಾ ಉಪಾಧ್ಯಕ್ಷರಾದ ಬೋಪಟ್ಕರ್ ಅವರು ಶೃಂಗೇರಿ ಶಾರದಾಂಬೆ ದರ್ಶನಕ್ಕೆ ಬಂದಾಗ, ಶಿವಮೊಗ್ಗಕ್ಕೆ ಬಂದಾಗ ಅಚಾನಕ್ಕಾಗಿ ಶ್ರೀಯುತ SB ಮಂಜುನಾಥರಾವ್ ಅಂತ ಅವರ ನನ್ನ ತಂದೆನೆ, ಅವರ ಭೇಟಿಯಾಯಿತು. ಆ ಸಂದರ್ಭದಲ್ಲಿ ಅವರಿಗೆ ಹಿಂದೂ ಮಹಾಸಭಾ ಬಗ್ಗೆ ಮತ್ತು ಸಾವರ್ಕರ್ ಬಗ್ಗೆ ಮಾಹಿತಿ ಸಿಕ್ತು. ಇದ್ರ ಬಗ್ಗೆ ನನ್ನ ಮಂಜುನಾಥರಾವ್ರಿಗೆ ಆಸಕ್ತಿ ಚಿಗುರಿ ಅವರು ಸಾವರ್ಕರ್ನೊಂದಿಗೆ ನೇರವಾದ ಸಂಪರ್ಕವನ್ನು ಪತ್ರ ಮುಖೇನ ಸಾಧಿಸಿದರು. ಅಲ್ಲಿಂದ ಹಿಂದೂ ಮಹಾಸಭೆ ಅಧಿಕೃತವಾಗಿ 1940 ಪ್ರಾರಂಭ ಶಿವಮೊಗ್ಗದಲ್ಲಾಯಿತು. ಆ ನಂತರ ಅವರಿಗೆ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭೆ ಅಧಿವೇಶನ ಮಾಡಿಸ್ಬೇಕು ಅನ್ನೋ ಹಂಬಲ ಶುರುವಾಯಿತು. ಅದರಿಂದ ಸಾವರ್ಕರಿಗೆ ಭೇಟಿಯಾಗಿ ಅವರ ಅಧ್ಯಕ್ಷತೆಯಲ್ಲಿ ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಅಧಿವೇಶನ ಮಾಡೋ ಪ್ರಸ್ತಾಪವನ್ನು ಮಾಡಿ ಅದಕ್ಕೆ ಅವರಿಂದ ಒಪ್ಪಿಗೆ ಸಿಕ್ಕಿ 1944 ಮೈಸೂರು ಸಂಸ್ಥಾನದ 3ನೇ ಹಿಂದೂ ಮಹಾಸಭಾ ಅಧಿವೇಶನವನ್ನು ಶಿವಮೊಗ್ಗದಲ್ಲಿ ನಡೆಸಲಾಯಿತು. ಆ ಸಂದರ್ಭದಲ್ಲಿಯೇ ಸಾವರ್ಕರ ಅವರ ಅಭಿಪ್ರಾಯದಂತೆ ಹಿಂದೂಗಳ ಸಂಘಟನೆಗಾಗಿ ಗಣೇಶೋತ್ಸವವನ್ನು ತಿಲಕರ ಕರೆಯಂತೆ, ಇವರ ಅಪೇಕ್ಷೆಯಂತೆ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ಇದಾಗಿ ಇವರಲ್ಲಿ ಗಣೇಶೋತ್ಸವ ಪ್ರಾರಂಭ ಮಾಡಬೇಕು ಅನ್ನೋ ಹಂಬಲ ಜಾಸ್ತಿಯಾಗಿ 1945 ಹಿಂದೂ ಮಹಾಸಭಾ ವತಿಯಿಂದ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಲಾಯಿತು.
0: 1945 ಸುಮಾರು ಸ್ವಾತಂತ್ರ್ಯ ಸಿಗೋ ಮೊದಲಿಂದನೇ ಈ ಒಂದು ಗಣಪತಿ ಹಬ್ಬದ ಆಚರಣೆ ಪ್ರಾರಂಭ ಆಗಿದೆ ಅಲ್ವಾ ಸರ್?
3: ಹೌದು.
0: ಅದರಲ್ಲೂ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಹಿಂದೂ ಮಹಾಸಭಾ ಗಣಪತಿ ಅನ್ನುವಾಗ ಎಲ್ಲರೂ ಕಿವಿ ಒಂದ್ ಕಡೆ ನೆಟ್ಟಗಾಗುತ್ತೆ ಸರ್, ಏ ಇಲ್ಲಿ ಶಿವಮೊಗ್ಗದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಚರಣೆ ಅಂತ. ಈ ಒಂದು ಆಚರಣೆ ಬಗ್ಗೆ ಹೇಳಿ ಸರ್.
3: ಅಂದ್ರೆ ಆ ಸಂದರ್ಭದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಪ್ರಾರ್ಥನಾ ಮಂದಿರದ ಮುಂದೆ ಬೇರೆ ಯಾವುದೇ ಅನ್ಯ ಧರ್ಮೀಯರ ಮೆರವಣಿಗೆ ಸಾಗಿದ್ರು ಕೂಡ ಮಂಗಳವಾದ್ಯ ನುಡಿಸೋ ಹಾಗಿರಲಿಲ್ಲ. ಇದು ಸ್ವತಂತ್ರ ಪೂರ್ವದ 45 ಮತ್ತು 46 ಉತ್ಸವದಲ್ಲಿ ಅದೇ ರೀತಿ ಮಂಗಳವಾದ್ಯ ನಿಲ್ಲಿಸಿ ಮೆರವಣಿಗೆ ಸಾಗ್ತು. ಆದರೆ 47 ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಆ ಪದ್ಧತಿ ಯಾತಕ್ಕೆ ಮುಂದುವರಿಸಬೇಕು ಅನ್ನೋ ಒಂದು ಜಿಜ್ಞಾಸೆ ಶಿವಮೊಗ್ಗ ಗಣೇಶೋತ್ಸವದ ಕಮಿಟಿಯ ಇವರಲ್ಲಿ ಒಂದು ಭಾವನೆ ಬಂತು. ಅದಕ್ಕೆ ಮೈಸೂರಿನ ಖ್ಯಾತ ವಕೀಲರಾದ ರಾಮಾಚಾರ್ಯರು ಕೂಡ ಬಂದಿದ್ದರು ಇಲ್ಲಿಗೆ. ಈ ಪ್ರಮುಖರೊಂದಿಗೆ ಎಲ್ಲ ಅವರವರಲ್ಲಿ ಚರ್ಚೆಯಾಗಿ ಪ್ರಾರ್ಥನಾ ಮಂದಿರದ ಮುಂದೆಯೂ ಕೂಡ ವಾದ್ಯ ನುಡಿಸ್ಕೊಂಡು ಹೋಗ್ಬೋದು ಅಂಥೇಳಿ ಅವರೊಂದು ಅಭಿಪ್ರಾಯ ಪಟ್ಟು ಶ್ರೀಯುತ ಧರ್ಮಸಿಂಗ್ ಅಂತ ಅವರು ತುತ್ತೂರಿಯನ್ನು ಮೆರವಣಿಗೆ ಮುಂದೆ ಊದುತ್ತಾ ಮುಂದುವರೆದರು. ಆಗ ಪ್ರಾರ್ಥನಾ ಮಂದಿರದಿಂದ ಕಲ್ಲು ತೂರಾಟ ಆಗಿ ದೊಂಬಿ ಶುರು ಆಯಿತು, ಗಲಾಟೆ ಆಯಿತು, ಗಣಪತಿಯು ಭಗ್ನವಾಯಿತು. ಗಣಪತಿಯನ್ನು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿಟ್ಟು ಮರುದಿನ ವಿಸರ್ಜನೆ ಮಾಡಲಾಯಿತು. ಆ ಗಲಾಟೆಯಲ್ಲಿ ಶಿವಮೂರ್ತಿಯನ್ನವರ ಬಲಿದಾನ ಆಯಿತು. ಇದು ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ಕಟ್ಲೆ ನಡೆದು ಜನವರಿ 30, 1950 ಒಂದು ತೀರ್ಪು ಹೊರಗೆ ಬಂತು. ಪ್ರಾರ್ಥನಾ ಮಂದಿರದ ಮುಂದೆ ವಾದ್ಯ ತಡೆಯುವ ಹಕ್ಕು ಯಾರಿಗೂ ಇಲ್ಲ ಎಂಬ ತೀರ್ಪು ಬಂತು. ಇದು ಒಂದು ಈ ಮಂಡಳಿಗೆ ಸಂದ ಒಂದು ನೈತಿಕ ಜಯ ಅಂತ ಅಂದ್ಕೊಂಡಿದ್ದೀವಿ. ಅದು ದೊಡ್ಡ ಸಂಗತಿಯಾಗಿ ಗಲಾಟೆ ಗಣಪತಿಯನ್ನು ಬಿರುದು ಬಂತು. ಅದು ಜನಗಳ ಅಭಿಮಾನದಿಂದ ಬಂದಂಥ ಬಿರುದೇ ಹೊರತು ಬೇರೆ ಅಲ್ಲ. ಅದು ಒಂದು ಮುಖ್ಯವಾದ ಕಾರಣ ಗಣಪತಿಗೆ ಇದು. ಆಗಿನಿಂದ ಜನಕ್ಕೆ ಒಂದು ಕುತೂಹಲವೂ ಇತ್ತು, ಒಂದು ಅಭಿಮಾನವೂ ಇತ್ತು. ಇದರೊಂದಿಗೆ ವರ್ಷ ವರ್ಷ ಜನ ಜಾಸ್ತಿ ಸೇರೋದಕ್ಕೆ ಶುರು ಮಾಡಿದರು, ಪ್ರಾರಂಭ ಆಯಿತು. ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ಇಲ್ಲಿ ಈ ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಗಣಪತಿ ಇಡೋಕ್ಕೆ ಅವಕಾಶ ಕೊಡಲಿಲ್ಲ. ಆವಾಗ ಮಂಜುನಾಥರಾಯರು ಹೈಕೋರ್ಟಿಗೆ ಹೋಗಿ ಅಲ್ಲಿ ಇದಕ್ಕೆ ಪರವಾನಗಿ ತಗೊಂಡು ಬಂದರು. ಆದರೂ ಕೂಡ ಆಡಳಿತ ವರ್ಗ ದೇವಸ್ಥಾನದಲ್ಲಿ ಇಡೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಸೊ ಆದ್ದರಿಂದ ನಾವು ಗಣಪತಿ ಮಾಡಿದ ಕುಂಬಾರರ ಮನೆಯಲ್ಲೇ ಗಣಪತಿ ಇಟ್ಟು ಇಡೀ 2 ತಿಂಗಳ ಕಾಲ ಅಲ್ಲಿಗೆ ಹೋಗಿ ಪೂಜೆ 2 ಹೊತ್ತು ಮಾಡ್ಕೊಂಡು ಬರ್ತಾ ಇತ್ತು. ಅಕ್ಟೋಬರ್ ತಿಂಗಳಲ್ಲಿ ನವರಾತ್ರಿ ಸಮಯದಲ್ಲಿ ಗಣಪತಿನ ಮಾರಿಗದಿಗೆಯಲ್ಲಿಟ್ಟು ನಂತರ ಗಣಪತಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡಿದ್ವಿ. ಮೆರವಣಿಗೆ ಅವಕಾಶ ಕೊಡಲಿಲ್ಲ ಆವಾಗ. ಅದರ ಮರು ವರ್ಷವೂ ಕೂಡ ಮೆರವಣಿಗೆ ಅವಕಾಶ ಕೊಡಲಿಲ್ಲ. ಗಣಪತಿನ ಪೊಲೀಸ್ ಸ್ಟೇಷನ್ ಎದುರುಗಡೆ ಸೀತಾರಾಮಯ್ಯ ಕಾಂಪೌಂಡಲ್ಲಿ ಇಟ್ಟಿದ್ವಿ, ಕಾರ್ಯಕ್ರಮಗಳನ್ನು ನಡೆಸಿದ್ವಿ. ಆದರೆ ಮೆರವಣಿಗೆ ಅವಕಾಶ ಸಿಗಲಿಲ್ಲ. ತುರ್ತು ಪರಿಸ್ಥಿತಿ ನಂತರ ಪುನಃ ಭೀಮೇಶ್ ದೇವಸ್ಥಾನದಲ್ಲೇ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾ ಬಂದು ನಡೆಸ್ಕೊಳ್ತಾ ಬಂದ್ವಿ.
0: ಸರ್, ಹಾಗಿದ್ರೆ ಈ ಭೀಮೇಶ್ವರ ದೇವಸ್ಥಾನದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾ ಎಷ್ಟು ವರ್ಷ ಆಗಿದೆ?
3: ಪ್ರಾರಂಭದಿಂದನೂ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಿರೋದು. ಹೌದು,
0: ಮಧ್ಯದಲ್ಲಿ ಮಾತ್ರ ಒಂದು 2 ವರ್ಷ ಇರಲಿಲ್ಲ.
3: ಮಧ್ಯದಲ್ಲಿ 2 ವರ್ಷ ಅದೇ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಅವಕಾಶ ಕೊಡಲಿಲ್ಲ.
0: ಸರ್, ಈ ಒಂದು ಗಣಪತಿಯ ಮೂರ್ತಿ ಎಲ್ಲಿ ತಯಾರಾಗುತ್ತೆ ಸರ್? ಈಗ ಒಂದೊಂದು ಮೂರ್ತಿ ಕೂಡ ಒಂದೊಂದು ಕಡೆ ವಿಶೇಷವಾಗಿ ತಯಾರಾಗುವಂಥದ್ದು. ಹಾಗಿದ್ರೆ ಶಿವಮೊಗ್ಗದ ಹಿಂದೂ ಮಹೋತ್ಸವ ಗಣಪತಿ ಎಲ್ಲಿ ತಯಾರಾಗುತ್ತೆ?
3: ಶಿವಮೊಗ್ಗ ಹಿಂದೂ ಮಹೋತ್ಸವ ಗಣಪತಿ ಪ್ರಾರಂಭದಿಂದಲೂ ದೊಡ್ಡ ಬ್ರಾಹ್ಮಣರ ಕೇರಿ ಎಂಟ್ರೆನ್ಸಲ್ಲಿ ನಂಜುಂಡಪ್ಪ ಅಂತ ಕುಂಬಾರರು ಪೈಕಿ ಅವರೇ ಮಾಡ್ತಾ, ಅವ್ರ ಕುಟುಂಬದವರೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಂಜುಂಡಪ್ಪ ಅನ್ನೋರು ಮಾಡ್ತಾ ಬರ್ತಿದ್ರು. ಅವರ ನಂತರ 2ನೇ ತಲೆಮಾರು ನಾಗೇಶಪ್ಪ ಅನ್ನೋರು ಮಾಡ್ತಾ ಬಂದರು. 3ನೇ ತಲೆಮಾರಿಗೆ ಗಣೇಶ ಅನ್ನೋರು ಗಣಪತಿ ವಿಗ್ರಹನ ಮಾಡ್ತಾ ಬಂತೆ.
0: ಸರಿ, ಒಂದು ಸಂಭ್ರಮ ಆಚರಣೆ ಎಷ್ಟು ದಿನಗಳವರೆಗೆ ಇರುವಂಥದ್ದು?
3: ನಮ್ಮದು ಗಣಪತಿ ಚತುರ್ಥಿಯಿಂದ ಪ್ರತಿಷ್ಠಾಪನೆ ಮಾಡಿ ಅನಂತ ಚತುರ್ದಶಿಯಿಂದ ವಿಸರ್ಜನೆ ಮಾಡಬೇಕು ಅಂತ ಇರೋದ್ರಿಂದ ಅನಂತ ಚತುರ್ದಶಿಯಿಂದೇ ವಿಸರ್ಜನೆ ಮಾಡೋ ಪದ್ಧತಿ ಬೆಳೆಸ್ಕೊಂಡು ಬಂದಿದ್ದೀವಿ. ಸಾಧಾರಣವಾಗಿ ಚತುರ್ದಶಿ 11ನೇ ದಿನ ಬರುತ್ತೆ, ಕೆಲವೊಮ್ಮೆ 10ನೇ ದಿನ ಬರುತ್ತೆ, ಈ ಬಾರಿ 12ನೇ ದಿನ ಬಂದಿದೆ. ಚತುರ್ದಶಿಯಿಂದ ನಾವು ಗಣಪತಿ ವಿಸರ್ಜನೆ ಮಾಡಿ ಮೆರವಣಿಗೆ ಮೂಲಕ ವಿಸರ್ಜನೆ ಮಾಡೋದು, ರಾಜವಿಸರ್ಜನೆ.
0: ಸರಿ, ಹಾಗೆ ಈ ಒಂದು ಹಿಂದೂ ಮಹೋತ್ಸವ ಗಣಪತಿಗೆ ಅಲಂಕಾರ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ವಿಶೇಷವಾಗಿ ವಿಸರ್ಜನಾ ಸಂದರ್ಭದಲ್ಲಿ ಇಡೀ ಶಿವಮೊಗ್ಗದಲ್ಲೇ ಬೇರೆ ಜಿಲ್ಲೆ ಬೇರೆ ರಾಜ್ಯದಿಂದ ಕೂಡ ಅಲಂಕಾರವನ್ನು ನೋಡ್ಲಿಕ್ಕೆ ಬರ್ತಾರೆ, ಆ ಒಂದು ವಿಸರ್ಜನೆ ಸಂದರ್ಭವನ್ನು ಕಣ್ ತುಂಬಿಕೊಳ್ಳಕ್ಕೆ ಬರ್ತಾರೆ. ಆಯ್ತಾ, ಇದ್ರ ಬಗ್ಗೆ ಹೇಳ್ಬೋದಾ?
3: ಇದು ಅಲಂಕಾರ ಸಮಿತಿ ಅಂತ ಒಂದು ರಚನೆ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು. ಅವರು ಈ ಒಂದು 10-12 ವರ್ಷಗಳಿಂದ ಅವರ ಸ್ವತಃ ಇದರಿಂದ ಅಲಂಕಾರ ಮಾಡ್ತಾ ಬರ್ತಾ ಇದ್ದಾರೆ. ನಗರದ ಶಿವಪ್ನಾಕ ಸರ್ಕಲ್ದಲ್ಲಿ ಮಹಾದ್ವಾರದಲ್ಲಿ ಅದ್ಭುತವಾದ ಪ್ರತಿಮೆಗಳನ್ನು ನಿರ್ಮಿಸಿ ಅಲಂಕಾರ, ನಗರದಾದ್ಯಂತ ಗಣಪತಿ ಮೆರವಣಿಗೆ ಹೋಗೋ ಮಾರ್ಗದಲ್ಲಿ ಬಂಟಿಂಗ್ಸ್ ಕಟ್ಟಿ ವಿಶೇಷವಾಗಿ ಅಲಂಕಾರ ಮಾಡ್ತಾ ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಅದೇ ಥರ ಮಾಡ್ತಾ ಇದ್ದಾರೆ.
0: ಸರಿ, ಹಾಗಿದ್ರೆ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಎಲ್ಲಿಂದ ಬರ್ತಾರೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಇಲ್ಲಿಂದ ಭಕ್ತಾದಿಗಳು ಸ್ಥಳೀಯರು ಬರ್ತಾರೆ, ಮತ್ತು ಈ ಹಿಂದೂ ಮಹಾಸಭಾ ಗಣಪತಿ ಅನ್ನೋ ಹೆಸರಿಗೆ ಅದನ್ನು ನೋಡೋಕ್ಕೆ ಹೊರಗಿನಿಂದ ಕೂಡ ಜನ ಬರ್ತಾರೆ. ಹೌದು
0: ಸರ್, ಇಲ್ಲಿ ಗಣಪತಿ ವೀಕ್ಷಣೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ, ಅದ್ರ ಬಗ್ಗೆ ಹೇಳ್ಬೋದಾ? ಎಷ್ಟು ದಿನಗಳ ಕಾಲ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುವಂಥದ್ದು?
3: ಪ್ರತಿಷ್ಠಾಪನೆ ದಿನ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದಿಲ್ಲ, ಅದರ ಮರುದಿನದಿಂದ ಮಹಾಮಂಗಳಾರತಿಯ ಹಿಂದಿನ ದಿನದವರೆಗೂ 9-8 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಮತ್ತು ಮಹಾಮಂಗಳಾರತಿ ದಿನ ಮಹಾಮಂಗಳಾರತಿ ಹಾಗೂ ವೀರ ಶಿವಮೂರ್ತಿಯವರ ಪುಣ್ಯಸ್ಮರಣೆ ಅಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರಸಾದ ವಿನಿಯೋಗ ಮರುದಿನ ರಾಜಬೀದಿ ಉತ್ಸವ ವಿಸರ್ಜನೆ, 8 ದಿನ

0: ಈ ನಡುವಿನ 8 ದಿನದಲ್ಲಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹೋಮ ಹವನಗಳು ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಬರ್ತವೆ.
1: ಅಂದರೆ ವಿಸರ್ಜನಾ ಸಂದರ್ಭದ ಹಿಂದಿನ ದಿನ ಇಲ್ಲಿ ಅನ್ನ ಸಂತರ್ಪಣೆ ನಡೆಯುವಂಥದ್ದು ಅಲ್ವಾ?
0: ಮಹಾಪ್ರಸಾದ
1: ವಿನಿಯೋಗ ಇರುವಂಥದ್ದಲ್ವಾ?
0: ಹೌದು ಹೌದು ಹೌದು.
1: ಓಕೆ ಸರ್, ಹಿಂದೂ ಮಹಾಸಭಾ ಗಣಪತಿಯ ಆಚರಣೆ ಬಗ್ಗೆ, ಆ ಸಂಭ್ರಮದ ಬಗ್ಗೆ ಸಾಕಷ್ಟು ಒಳ್ಳೆ ಮಾಹಿತಿನ ನೀಡಿದ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
0: ನಮಸ್ತೆ, ಧನ್ಯವಾದಗಳು ಮೇಡಮ್. ನೀವು ಬನ್ನಿ, ಭಾಗವಹಿಸಿ, ಮಹಾಮಂಗಳಾರತಿ ಬನ್ನಿ ನೋಡಿ. ಅವತ್ತು ವಿಶೇಷವಾಗಿ ಫೋಟೋಗಳ ಪ್ರದರ್ಶನ ಕೂಡ ಇರುತ್ತೆ. ಗಣಪತಿ ಪ್ರಾರಂಭದಿಂದ 45 ಇಲ್ಲಿವರೆಗಿನ ಕೆಲವೆಲ್ಲ ಗಣಪತಿ ಫೋಟೋ ಇಟ್ಟಿರ್ತೀವಿ.
1: ಸುಮಾರು 82 ವರ್ಷದ ಇತಿಹಾಸವನ್ನು ನಾವು ನೋಡ್ಬೋದು, ಕಣ್ ತುಂಬ್ಕೋಬಹುದು ಅಲ್ವಾ?
0: ಅದನ್ನು ನೋಡ್ಬೋದು. ಶಿವಮೂರ್ತಿ ಅವ್ರ ಫೋಟೋ ಇರೋದು ಕೂಡ ಇರುತ್ತೆ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಹಿಂದೂ ಮಹಾಸಭಾ ಗಣಪತಿಯ ಆಚರಣೆ ಕುರಿತು ಹಿಂದೂ ಸಂಘಟನಾ ಮಹಾಮಂಡಳಿಯ ಸಂಚಾಲಕರು ಹಾಗೂ ಖಜಾಂಚಿಗಳು ಆಗಿರುವಂತಹ ದತ್ತಾತ್ರೇಯ ಅವರು ತುಂಬಾ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು ಅಲ್ವಾ? ನಿಜವಾಗ್ಲೂ ಮೊದಲೆಲ್ಲ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಅಲ್ಲಿಂದ ಪ್ರಾರಂಭ ಆದಂತಹ ಮೆರವಣಿಗೆ ಈಗ ಇಷ್ಟು ವಿಜೃಂಭಣೆಯಿಂದ ಆಚರಣೆಗೊಳ್ತಾ ಇದೆ ಅಲ್ವಾ? ಹಾಗೆ ಆಗಿಂದ ಕೂಡ ಈಗವರೆಗೂ ಆ ಒಂದು ಗಣಪತಿ ಮೇಲಿರುವಂತಹ ಭಕ್ತಿ ಸಂಭ್ರಮ ಇದುವರೆಗೂ ಕಡಿಮೆ ಆಗಿಲ್ಲ ಅಂತ ಹೇಳ್ತಿದ್ರು. ದತ್ತಾತ್ರೇಯ ಅವರೇ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನ ತಿಳಿಸ್ತಾ, ಹಾಗೆ ಕೇಳುಗರೆ, ಈಗ ಹಿಂದೂ ಮಹಾಸಭಾ ಗಣಪತಿಯನ್ನ ದರ್ಶನ ಪಡೆಯಲಿಕ್ಕೆ ಬಂದಿರುವಂತಹ ಒಬ್ರು ಭಕ್ತಾದಿಗಳು ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ.
2: ನಮಸ್ತೆ.
1: ನಿಮ್ಮ ಹೆಸರು?
2: ಶಂಕರನಾರಾಯಣ ಅಂತ.
1: ಶಂಕರನಾರಾಯಣ ಅವರೇ, ಈಗ ಈ ಒಂದು ಹಿಂದೂ ಮಹಾಸಭಾ ಗಣಪತಿಯನ್ನ ವೀಕ್ಷಿಸೋಕೆ ಬಂದಿದ್ದೀರಾ, ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಿದ್ದೀರಾ?
2: ನಾನು ಸುಮಾರು ಒಂದು 56 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ.
1: ಹಾಗಿದ್ರೆ ನಿಮಗೆ ಎಷ್ಟು ವರ್ಷ?
2: ನನಗೆ 73 ಆಗಿ 74.
1: ಓಕೆ, ಸುಮಾರು 56 ವರ್ಷದಿಂದ ಕೂಡ ಇಲ್ಲಿಗೆ ಗಣಪತಿಯನ್ನ ವೀಕ್ಷಣೆ ಮಾಡೋಕೆ ಬರ್ತಿದ್ದೀರಾ. ಏನ್ ಸರ್ ಅಷ್ಟೊಂದು ವಿಶೇಷತೆ, ನೀವು 56 ವರ್ಷದಿಂದ ಕೂಡ ಬರ್ತಿದ್ದೀರಾ ಅನ್ನೋದಾದ್ರೆ?
2: ಗಣಪತಿ ವಿಶೇಷ ಅಂದ್ರೆ 1000 ಇದ್ದ ಸಮಯದಿಂದ ಕೂಡ ಗಣಪತಿ ಉತ್ಸವ ನಡೀತಾನೆ ಇತ್ತು ಅವಾಗಲಿಂದನೂ ಕೂಡ. ಮತ್ತು ಇಲ್ಲಿ ಮಂಜುನಾಥರು ಅಂತ ಹೇಳಿ ಅದರ ಅಧ್ಯಕ್ಷರಾಗಿದ್ದರು, ಅದೆಲ್ಲ ಗಮನಿಸ್ತಾ ಇದ್ರು. ಈಗ ಅವ್ರ ಮಕ್ಕಳು ದತ್ತಾತ್ರೇಯ ಅಂತ ಹೇಳಿ ಇಲ್ಲಿದ್ದಾರೆ, ಅವ್ರು ನೋಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ನಡೀತೆ, ಉತ್ಸವಕ್ಕೋಸ್ಕರನೇ ಜನ ಬರ್ತಾರೆ ಇಲ್ಲಿ. ಹಿಂದೂ ಮಹಾಸಭೆ, ಹಿಂದೂ ಹಿಂದೂ ಸಂಘಟನಾ ಮಹಾಮಂಡಳಿ ಅಂತ ಹೇಳ್ತಾರೆ.
1: ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೇಡಮ್ ನಮಸ್ತೆ.
3: ನಮಸ್ತೆ.
1: ನಿಮ್ಮ ಹೆಸರು?
3: ನನ್ನ ಹೆಸರು ಉಮಾ ಸೋಮಶೇಖರ್ ಅಂತ.
1: ಉಮಾ ಸೋಮಶೇಖರ್ ಅವರ ಎಲ್ಲಿಂದ ಬಂದಿರೋದು?
3: ನಾನು ಗುಂಡಪ್ಪ ಶೆಡ್ ಇಂದ.
1: ಗುಂಡಪ್ಪ ಶೆಡ್, ಹಾಗಿದ್ರೆ ಶಿವಮೊಗ್ಗದವರೇ?
3: ಹಾ, ಶಿವಮೊಗ್ಗದವರೇ.
1: ಮೇಡಮ್, ಈಗ ಈ ಒಂದು ಹಿಂದೂ ಮಹಾಸಭಾ ಗಣಪತಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಿದ್ದೀರಾ?
3: ಆಕ್ಚುಲಿ ನಂದಿದು ತಾಯಿ ಮನೆನೂ ಇಲ್ಲೇನೆ, ನಮ್ದಿಲ್ಲೇ SPM ರೋಡಲ್ಲಿ ಮನೆ. ಹಾಗಾಗಿ ನಾನು ಹುಟ್ಟದಾಗಿಂದ ಸಾಮಾನ್ಯ ಹಿಂದೂ ಮಹಾಸಭಾ ಅಂತಂದ್ರೆ ನಮ್ಗೆ ಒಂದು ಎಮೋಷನ್, ಗಣಪತಿಗಿಂತ ಹೆಚ್ಚಾಗಿ ಎಮೋಷನ್ ಅದು. ಹಾಗಾಗಿ ಯಾವಾಗ ಮನೆ, ಹಾಗಾಗಿ ನಾನು ಹುಟ್ಟದಾಗಿಂದ ಸಾಮಾನ್ಯ ಹಿಂದೂ ಮಹಾಸಭಾ ಅಂತಂದ್ರೆ ನಮ್ಗೆ ಒಂದು ಎಮೋಷನ್, ಗಣಪತಿಗಿಂತ ಹೆಚ್ಚಾಗಿ ಎಮೋಷನ್ ಅದು. ಹಾಗಾಗಿ ಯಾವಾಗ ಗಣಪತಿ ಹಬ್ಬ ಬರುತ್ತೆ ಅಂತಂದ್ರೆ ನಮ್ಗೆ ಹಿಂದೂ ಮಹಾಸಭೆ ಗಣಪತಿದೆ ಒಂದು ದೊಡ್ಡ ಸಂಭ್ರಮ ಆಗಿರುತ್ತೆ, ತುಂಬಾ ಕಾಯ್ತಾ ಇರ್ತೀವಿ. ಹಾಗಾಗಿ ಬಹಳ ಇಷ್ಟಪಟ್ಟು ವಿಸಿಟ್ ಮಾಡುವಂತ ಪ್ಲೇಸ್ ಇದು.
1: ಏನ್ ಅಷ್ಟೊಂದು ವಿಶೇಷತೆ ಮ್ಯಾಮ್? ನೀವು ಹೇಳಿದ ಹಾಗೆ ಚಿಕ್ಕ ವಯಸ್ಸಿಂದ ಕೂಡ ಬರ್ತಿದೀನಿ ಅಂತ ಹೇಳಿದ್ರಿ, ಯಾವ ಒಂದು ಕಾರಣಕ್ಕಾಗಿ ಇಲ್ಲಿ ಬಂದೇ ಬರ್ತಿರೋದ್ರೆ ಒಂದು ಕಾರಣ ಹೇಳ್ಬೋದಾ?
3: ಅದೇ ಒಂದು ಎಮೋಷನ್, ಇನ್ನೊಂದು ಆ ಗಣಪತಿ ಬಗ್ಗೆ ಭಕ್ತಿ, ಜೊತೆಗೆ ರಾಜಬೀದಿ ಉತ್ಸವ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ವಿಪರೀತ ಸಂಭ್ರಮ, ಕಾಯ್ತಾ ಇದೀವಿ ಆ ಮೂಮೆಂಟ್ಗೆ. ಆದ್ರೆ ಒಂದಿದು ಅಂತಾರೆ ಉತ್ಸವ ಮುಗಿದು ಗಣಪತಿನ ಮುಳುಗ್ಸಕ್ ಹೋಗ್ತಾರೆ ಅಂದಾಗ ಅವಾಗ ಒಂದು
1: ಬೇಜಾರಾಗುತ್ತಲ್ಲ, ಯಾಕಂದ್ರೆ ಇಷ್ಟು ದಿನ ನಮ್ಮೊಟ್ಟಿಗೆ ಇರುವಂತಹ ಗಣಪತಿ ಆಮೇಲೆ ವಿಸರ್ಜನೆ ಆಗುತ್ತಲ್ಲ ಅನ್ನೋದೊಂದು ಬೇಜಾರಲ್ಲಪ್ಪ
3: ಅಂತ, ಬಟ್ ಅದೇ ಒಂದು ಸಂಭ್ರಮ ಇರುತ್ತೆ.
1: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮೇಡಮ್.
3: ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದಗಳು.
1: ಕೇಳುಗರೆ, ಈಗ ನಮ್ಮೊಟ್ಟಿಗೆ ಹಿಂದೂ ಮಹಾಸಭಾ ಗಣಪತಿಯ ಪೂಜೆ ಮಾಡುವಂತ ಅರ್ಚಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅರ್ಚಕರೇ ನಮಸ್ಕಾರ.
4: ನಮಸ್ಕಾರ.
1: ಸೊ ನಾನು ಕೇಳ್ಪಟ್ಟಿದ್ದೀನಿ ಈ ಒಂದು ಗಣಪತಿಗೆ ನೀವು ಹಾಗೆ ನಿಮ್ಮ ತಂದೆಯವರು ಸಾಕಷ್ಟು ವರ್ಷಗಳಿಂದ ಪೂಜೆಯನ್ನ ಮಾಡ್ತಿದ್ದೀರಾ ಅಂತ, ನಿಮ್ಮ ಪರಿಚಯ ಒಮ್ಮೆ ಮಾಡ್ಕೋಬಹುದಾ?
4: ನನ್ನ ಹೆಸರು ನಾಗಕೃಷ್ಣ ಅಂತ ಹೇಳಿ, ನಮ್ದು ಶಿವಮೊಗ್ಗ ಇಲ್ಲೇ ಇಲ್ಲೇ ಹುಟ್ಟಿದ್ದು. ನಮ್ಮ ತಂದೆ ಶೃಂಗೇರಿಲಿ ಹುಟ್ಟಿದ್ದು, ಶಿವಮೊಗ್ಗ ಚರ್ಚಾಗಿ ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ರು. ಈ ತದ ಅಂತ ಇಲ್ಲಿ ಗಣಪತಿ ಶುರು ಮಾಡಿದ್ಮೇಲೆ ಅವಾಗಿಂದ ನಮ್ಮ ತಂದೆ ಗಣಪತಿ ಪೂಜೆ ಮಾಡ್ಕೊಂತ ಬಂದಿದ್ರು. ಈಗೊಂದು 50 ಆಯ್ತು ಮಾಡ್ತಾವ್ರು.
1: ನಿಮ್ಮ ತಂದೆಯವರು ಸುಮಾರು 50 ವರ್ಷದಿಂದ ಈ ಒಂದು ಗಣಪತಿಯ ಪೂಜೆಯನ್ನು ಮಾಡ್ತಾ
4: ಇದ್ದಾರೆ ಅಂತ ನಾವು ಪ್ರಾರಂಭ ಮಾಡಿದ್ವಿ. 79 ಆಯ್ತೀವಿ ಅಂತ ಈಗ ಮಾಡ್ತಾ.
1: ಓಕೆ, ಸೊ ನೀವು ನಿಮ್ಮ ತಂದೆಯವರು ಇಬ್ರು ಸೇರಿ ಗಣಪತಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ, ಹೇಗೆ ಅನಿಸುತ್ತೆ?
4: ಖುಷಿ ಅನಿಸುತ್ತೆ,
1: ಎಲ್ಲರಿಗೂ ಈ ಸೌಭಾಗ್ಯ ಸಿಗೋದಿಲ್ಲ ಅಲ್ಲ.
4: ಇಲ್ಲ ಇಲ್ಲ, ಆಗಿಂದ ನಮಗೆ ಗಣಪತಿ ಏನೋ ನಮಗೆ ಗೊತ್ತಿದೆ, ಅದು ಹಂಗ ಇದನ್ನ ಕಂತ ಬರ್ತಾ ಇದ್ದೀವಿ. ಈಗ
1: ಪ್ರತಿನಿತ್ಯವೂ ಏನಾದ್ರು ವಿಶೇಷ ಪೂಜೆ ಮಾಡ್ತೀರಾ? ಹೇಗೆ
4: ಪೂಜೆ ಅಭಿಷೇಕ ಎಲ್ಲ ಆಗುತ್ತೆ ಅದಕ್ಕೆ, ಆಮೇಲೆ ತದಂತರ ಮಹಾನೇವತಿ ಆಗಿ ಮಹಾಮಂಗಳಾರತಿ ಆಗುತ್ತೆ, ಸಂಜೆ ಮತ್ತೆ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ಪ್ರಸಾದ ಮಂಗಲ ಆಗ್ತಿರುತ್ತೆ.
1: ಸಾರ್ವಜನಿಕರಿಗೆ

0: ವೀಕ್ಷಣೆಗೆ ಎಷ್ಟು ತನಕ ಇರುತ್ತೆ ಸಮಯ, ಅಂದ್ರೆ ಎಷ್ಟೊತ್ತಿಗೆ ಬರ್ಬೋದು, ಎಷ್ಟು ತನಕ ಇರುತ್ತೆ?
1: ಬೆಳಿಗ್ಗೆ ಬಂದು ಬರ್ಬೋದು, ಇಲ್ಲಿಗೆ ಸಂಜೆ ಹಚ್ಚಿ ರಾತ್ರಿ 10-11 ಗಂಟೆವರೆಗೂ ಜನ ಬಂದು ಹೋಗ್ತಾನೆ ಇರ್ತಾರೆ.
0: 11 ಗಂಟೆ ತನಕ ಕೂಡ ಭಕ್ತಾದಿಗಳು ಬರ್ತಾರೆ?
1: ಆಗತ್ತೆ.
0: 12 ಗಂಟೆವರೆಗೂ ಬರ್ತಾರೆ?
1: 12 ಗಂಟೆ ಬರ್ತಿರ್ತಾರೆ. ಅದೇ ಒಂದು ನೋಡಕ್ಕೆ ಒಂದು ಖುಷಿ ಅಷ್ಟೇ.
0: ನೀವು 12 ಗಂಟೆವರೆಗೂ ಕೂಡ ಮಂಗಳಾರತಿ ಪ್ರಸಾದ ನೀಡ್ತಾನೆ ಇರ್ತೀರಾ?
1: ಇಲ್ಲ ಇಲ್ಲ, ಅದಕ್ಕೆ ಬೇರೆ ಕಮಿಟಿ ಮಾಡ್ತಿರ್ತಾರೆ ಅವರು, ನಾವು ಮಾಡ್ತೀವಿ.
0: ನೀವು ಪೂಜೆ
1: ಮಾಡ್ತೀರಾ?
0: ಅರ್ಚಕ್ರೆ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.
1: ಆಯ್ತು, ಸಂತೋಷ.
2: ಓಕೆ, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಹಿಂದೂ ಮಹಾಸಭಾ ಗಣಪತಿಯ ವಿಶೇಷತೆ, ಅದರ ಹಿನ್ನೆಲೆ ಯಾವಾಗಿಂದ ಪ್ರಾರಂಭ ಆಯಿತು, ಹಾಗೆ ಈಗ ಹೇಗೆ ಆಚರಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರು ಅಲ್ವಾ? ಹೌದು, ಈ ಒಂದು ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಕೇಳುಗರೆ, ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನೀವು ಕೂಡ ಇನ್ನೂ ಗಣಪತಿಯನ್ನ ನೋಡೋಕೆ ಹೋಗಿಲ್ಲ ಅಂದ್ರೆ ಇನ್ನೂ ಟೈಮ್ ಇದೆ, ಹೋಗಿ ಒಮ್ಮೆ ಆದ್ರೂ ಗಣಪತಿಯನ್ನ ವೀಕ್ಷಣೆ ಮಾಡಿಕೊಂಡು ಬನ್ನಿ ಅಂತ ತಿಳಿಸ್ತಾ, ಹಾಗಿದ ಮೇಲೆ ಆ ಗಣಪತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಪ್ರತಿಯೊಂದು ಕಾರ್ಯದಲ್ಲೂ ಅವನ ಆಶೀರ್ವಾದ ಬೇಕೇ ಬೇಕಾಗತ್ತೆ. ವಿಘ್ನ ನಿವಾರಕ ಗಣಪತಿಯನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 30 90 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೂಪರ್ ಸಂಡೆಯಲ್ಲಿ ಸಖತ್ತಾಗಿ ಮಾತಾಡೋಕಂತ ಬಂದಿದ್ದೀನಿ. ಸೊ ಸಂಡೆಗೆ ನಿಮ್ಮೆಲ್ರಿಗೂ ಕೂಡ ವೆಲ್ಕಮ್. ಇನ್ನು ಇವತ್ತು ಮಧುರ ಗಾನ ಕಾರ್ಯಕ್ರಮ. ಹಾಗಿದ ಮೇಲೆ ಭಾನುವಾರ ಅಂದರೆ ಕೆಲವರು ಆರಾಮಾಗಿ ಮನೇಲಿ ಇರ್ತಾರೆ, ಇನ್ನು ಕೆಲವರು ಭಾನುವಾರ ಆದರೂ ಪರವಾಗಿಲ್ಲ, ಕಾಯಕವೇ ಕೈಲಾಸ ಅಂತ ಕೆಲ್ಸಕ್ಕೆ ಬರ್ತಾರೆ ನಮ್ಮ ಥರ. ಸೊ ಹೀಗಿರುವಾಗ ಮನೇಲಿದ್ದು ಆರಾಮಾಗಿರೋರಿಗೆ, ಜೊತೆಗೆ ಕೆಲ್ಸಕ್ಕೆ ಹೋಗ್ತಾ ಇರೋರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ, ಟಿಫನ್ ಮಾಡ್ತಾ ಇದ್ರೋ, ಕಾಫಿ ಕುಡಿತಾ ಇದ್ರೋ, ಏನು ಸಮಾಚಾರ, ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ ನಾನಂತೂ ಬಂದಿದ್ದಾಯ್ತು. ಸೊ ಇವತ್ತು ಸೆಪ್ಟೆಂಬರ್ 20th, ಪಬ್ಬಾ, ಇನ್ನು 2 ತಿಂಗಳು ಬಂದರೆ ಹೊಸ ವರ್ಷ ಮತ್ತೆ ಬರುತ್ತೆ. ಇನ್ನು 2-3 ತಿಂಗಳಲ್ಲಿ ಎಷ್ಟು ಬೇಗ ದಿನಗಳು ಸಾಗ್ತಾ ಇದೆ ಅಲ್ವಾ, ನಿಜವಾಗ್ಲೂ. ಸೊ ಇವತ್ತು ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ರೋ ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ಹ್ಯಾಪಿ ಹ್ಯಾಪಿಯಸ್ಟ್ ಬರ್ತ್ಡೇ ತಿಳಿಸ್ತಾ, ಇನ್ನು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ನಿಮಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿನ ಹೇಳ್ತಾ ಸು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕೇಳುಗರೆ, ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರೂ ಮಧುರವಾಗಿ ಹಾಡಲಿ ಅನ್ನೋದು ನಮ್ಮ ಆಶಯ, ಜೊತೆಗೆ ಅವರು ಹಾಡೋದನ್ನು ಕೇಳೋದು ನಮಗೆ ಖುಷಿ ಕೂಡ ಹೌದು. ಹಾಗಾಗಿ ಸಾಂಗ್ ಹಾಡುವಂಥ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪಾ ಅಂದರೆ, ಇವತ್ತು ಮಧುರ ಗಾನ ಕಾರ್ಯಕ್ರಮದಲ್ಲಿ ನಾನು ಕೊಡುವಂಥ ಅಂದರೆ ಜೋಡಿಗಳನ್ನು ನೀವು ಹಾಡನ್ನ ಹಾಡಬೇಕು. ಜೋಡಿಗಳು ಅಂದರೆ ಹೀರೋ ಹೀರೋಯಿನ್ ಅಂತ ಅಲ್ಲ, ಇಬ್ಬರು ಹೀರೋ ಅಥವಾ ಇಬ್ಬರು ಹೀರೋಯಿನ್ ಒಟ್ಟಿಗೆ ಹಾಡಿರುವಂಥ ಹಾಡನ್ನು ನೀವು ಹಾಡಬೇಕು, ಸರಿನಾ? ಸೊ ಈಗ ತಾನೇ ಗಣಪತಿ ಹಬ್ಬದ ಒಂದು ಕಾರ್ಯಕ್ರಮವನ್ನು ಕೂಡ ಕೇಳ್ಕೊಂಡು ಬಂದ್ರಿ, ಕಾರ್ಯಕ್ರಮ ಹೇಗನ್ನಿಸ್ತು ಅಂತ ಕೂಡ ನೀವು ತಿಳಿಸ್ಬೋದು, ಸರಿ? ಹಾಗಿದ ಮೇಲೆ ಇವತ್ತಿನ ಫಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕೂ ಮೊದಲು ಅರ್ಪಿತಾ ನಂಬರೇ ಹೇಳಿಲ್ವಲ್ಲ, ಯಾವ ನಂಬರ್ಗೆ ಕಾಲ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ನಂಬರ್ ಕೂಡ ಹೇಳ್ತೀನಿ. ನಮ್ಮ ರೇಡಿಯೋ ಶಿವಮೊಗ್ಗ ನಂಬರ್ ಏನಪ್ಪ ಅಂದರೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ, ಆದರೆ ನಮ್ಮ 2 ಕಂಡೀಷನ್ ಅಪ್ಲೈ ಆಗುತ್ತೆ. ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಜೊತೆಗೆ ಕರೆ ಮಾಡಿದಾಗ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಸರಿನಾ? ಸೊ ಹಾಗಿದ್ರೆ ಇವತ್ತು ಸೂಪರ್ ಸಂಡೆಯ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನು ಮಾಡಿದರೆ ಕೇಳುವ? ಹಲೋ
6: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
5: ಹಲೋ, ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್.
6: ಒನ್ ಅಂಡ್ ಓನ್ಲಿ ಅರ್ಪಿತಾ ಮೇಡಮ್?
5: ಎಸ್, ಒನ್ ಅಂಡ್ ಓನ್ಲಿ ಅರ್ಪಿತಾನೆ ಮಾತಾಡ್ತಿರೋದು.
6: ಎಸ್,
5: ಹೇಗಿದ್ದೀರಾ?
6: ಹಾ, ಚೆನ್ನಾಗಿದ್ದೀನಿ. ಬಿಸಿಲು ಸಿಕ್ಕಾಪಟ್ಟೆ.
5: ಹೌದು ಹೌದು ಸರ್, ನಾನು ಕೂಡ ಸೂಪರ್ ಆಗಿದ್ದೀನಿ. ಬಿಸಿಲಲ್ಲೇ ಬಂದಿದ್ದೀನಿ, ಏನ್ ಮಾಡೋದು, ಬರ್ಬೇಕಲ್ಲ.
6: ಏನ್ ಮಾಡ್ಬೇಕು, ಕಾರ್ಯಕ್ರಮ ಮಾಡಿಸ್ಕೊಡ್ಬೇಕು. ಮತ್ತೆ ಒಟ್ಟಿನಲ್ಲಿ ಏನಂದ್ರೆ ಬರಗಾಲ ಆಗಿ ಕುಡಿಯಕ್ ನೀರ್ ಇಲ್ದಲ್ಲ, ಹಂಗ ಆಗುತ್ತೋ ಅಂತ ಕಷ್ಟ ಆಗಿ.
5: ಇಲ್ಲ ಇಲ್ಲ, ಆತರ ಎಲ್ಲ ಆಗಲ್ಲ, ನೋಡ ವರುಣರಾಯನ ಬೇಡ್ಕೊಳ್ಳೋಣ. ಎಲ್ಲೂ ಕೂಡ ಬರಗಾಲ ಬರಬಾರ್ದು, ಯಾರಿಗೂ ಇರುತ್ತೆ. ನಿಜ ನಿಜ,
6: ಇವತ್ತು ಇಬ್ರಾಳು ನಟಿಯರು ಸೇರುವಂತ ಹಾಡು.
5: ಹೌದು, ಇಬ್ರು ನಟಿಯರು ಇರ್ಬೋದು ಅಥವಾ ಇಬ್ರು ನಟರು ಇರ್ಬೋದು. ಹೌದು, ಯಾವ ಗೀತೆನ ಹಾಡ್ತೀರಾ?
6: ಲಿಯಾ ಅಲ್ಲಿನ ಮೇವು ಚಿತ್ರದಿಂದ ತೆಗೆದುಕೊಂಡಿದ್ದೀನಿ.
5: ಏಯ್, ಸೂಪರ್ ಸಾಂಗ್ ಸರ್, ಗೊತ್ತು ಯಾವ ಸಾಂಗ್ ಅಂತ ಹಾಡಿ.
6: ಆಸೆ ಹೇಳುವ ಆಸೆ, ಆಸೆ ಹೇಳುವ ಆಸೆ, ಹೇಳಲಾರೆ ನಾನು ತಾಳಲಾರೆ ಈ ಕೆನ್ನೆಗೆ. ಆಸೆ ಹೇಳುವ ಆಸೆ, ಆಸೆ

0: ಹೇಳಲಾರೆ ನಾನು ತಾಳಲಾರೆ ಈ ಕೆನ್ನೆಗೆ.
1: ಧನ್ಯವಾದಗಳು.
2: ಧನ್ಯವಾದಗಳು.
1: ಓಕೆ ಮೇಡಮ್, ಆಸೆ ಇದರಲ್ಲಿ ಜಯ ಚಿತ್ರ ಮತ್ತೆ ಜಯಪ್ರದಾ.
2: ಹೌದು ಹೌದು ಸರ್, ಹುಲಿಯ ಹಾಲಿನ ಮೇವು ಸಿನಿಮಾ,
1: ಹಾಲಿನ ಮೇವು ಚಿತ್ರದ ಹಾಡು.
2: ನಿಜ ನಿಜ.
1: ಹೌದು ಮೇಡಮ್, ಬಾರಿ ಚೆನ್ನಾಗಿದೆ ಹಾಡು.
2: ಹೌದು, ನೀವು ಕೂಡ ಒಳ್ಳೆ ಪ್ರಯತ್ನ ಪಟ್ರಿ, ತುಂಬಾ ಚೆನ್ನಾಗಿ.
1: ಸಾಹಿತ್ಯ ಸ್ವಲ್ಪ ಮರ್ತು ಆಗುತ್ತೆ, ಅದಕ್ಕೆ ಸುಮ್ಮನೆ ಅದಷ್ಟೇ.
2: ಇರ್ಲಿ ಇರ್ಲಿ ಸರ್, ಪರವಾಗಿಲ್ಲ.
1: ಓಕೆ ಮೇಡಮ್,
2: ಧನ್ಯವಾದಗಳು. ಸಂಕಲ್ಪ 150 ಫಸ್ಟ್ ಲಕ್ಕಿ ಕಾಲರ್ ಆಗಿದ್ರಾ ನೀವು.
1: ಓಕೆ ಮೇಡಮ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್. ಓಕೆ, ಎಸ್, ಸಂಕಪ್ನವರು ಕರೆ ಮಾಡಿ ಒಂದು ಒಳ್ಳೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿದ್ದಾರೆ, ಯಾರು ಕೇಳುವ? ಹಲೋ,
3: ನಮಸ್ತೆ ಮೇಡಮ್.
2: ನಮಸ್ತೆ,
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
2: ಹೇಗಿದ್ದೀರಾ ಜಯಂತ್ ಸರ್?
3: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
2: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ದೋಸೆ ಮಾಡಿದ್ರು ಮೇಡಮ್.
2: ನಮ್ಮದು ಅದೇ ಸರ್ ಇವತ್ತು.
3: ಓ ಹೌದಾ, ಸೂಪರ್ ಆಗದೆ.
2: ಓಕೆ ಜಯಂತ್ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು ಮೇಡಮ್. ಇಬ್ಬರು ನಟಿಯರ ಅಥವಾ ಇಬ್ಬರು
2: ನಟರಿರ್ಬೇಕು. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಾ?
3: ನಾನು ಸೌಭಾಗ್ಯ ಲಕ್ಷ್ಮಿ ಚಿತ್ರದ ಒಂದು ಗೀತೆ ತಗೊಂಡಿದ್ದೀನಿ ಮೇಡಮ್.
2: ಬಾ ಹಾಡಿ ಹಾಡಿ.
3: ಸೌಭಾಗ್ಯ ಲಕ್ಷ್ಮಿ ಬಂದು ಮನೆಯಲ್ಲಿ ನಿಲ್ಲಲಿ, ಬಂಗಾರ ಗೆಜ್ಜೆನಾದ ಮನೆಯಲ್ಲಿ ತುಂಬಲಿ. ಆನಂದ ಲಕ್ಷ್ಮಿ ಬಂದು ಮನೆಯಲ್ಲಿ ನಿಲ್ಲಲಿ, ಆನಂದ ಗೀತೆ ನಮ್ಮ ಬದುಕಲ್ಲಿ ತುಂಬಲಿ. ಒಲವನ್ನು ತಂದ ಸ್ವಾಮಿ ಸುಖವಾಗಿ ಬಾಳಲಿ, ಒಲವನ್ನು ತಂದ ಸ್ವಾಮಿ ಸುಖವಾಗಿ ಬಾಳಲಿ. ವೇದನೆ ಶೋಧನೆ ಇನ್ನು ಏತಕ್ಕೆ, ಕಾಪಾಡು ನಮ್ಮನ್ನು ತಾಯೇ. ಬಾಳಲಿ ಜ್ಯೋತಿಯು ಎಂದು ಹಾರದಿರಲಿ, ಇರುಳನ್ನು ನುಂಗಿ ಶಾಂತಿ ತುಂಬಿ, ಸಹನೆ ತುಂಬಿ ಆನಂದವ ನೀಡಲಿ.
2: ಓಕೆ ಮುಗಿತಾ?
3: ಓ ಮೇಡಮ್, ಇದು ಸೌಭಾಗ್ಯ ಲಕ್ಷ್ಮಿ ಚಿತ್ರದ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಮೇಡಮ್.
2: ಹೌದು ಹೌದು ಸರ್, ಚೆನ್ನಾಗಿದೆ ಗೀತೆ ಇದು.
3: ಓ ಮೇಡಮ್, ವಾಣಿ ಜಯರಾಮ ಮತ್ತೆ ಇವರು ಎಸ್ ಪಿ ಶೈಲಾಜಮ್ಮ ಅವರು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಮೇಡಮ್.
2: ಹೌದು, ಲಕ್ಷ್ಮಿ ಅವರು ಹಾಗೆ ಇನ್ನೊಬ್ರು ನಟಿ ವಿಷ್ಣುವರ್ಧನ್. ತುಂಬಾ ಚೆನ್ನಾಗಿದೆ ಆ ಸಿನಿಮಾ ಕೂಡ, ತುಂಬಾ ಚೆನ್ನಾಗಿದೆ.
3: ಚೆನ್ನಾಗಿದೆ ಮೇಡಮ್. ಹೌದು, ಇದೊಂಥರ ಇದ್ರದ್ದು ದೀಪಾವಳಿ ಹಬ್ಬದ ಟೈಮಲ್ಲಿ.
2: ಹೌದು ಹೌದು, ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ಒಂದು ಗೀತೆಯನ್ನ ಕೇಳ್ತಾ ಇರ್ತೀವಿ.
3: ಹೌದು ಮೇಡಮ್, ಹೌದು,
2: ಚೆನ್ನಾಗಿರುತ್ತೆ ಈ ಗೀತೆ. ರಾಧಾ ರಾಧಾ ಅವರು ಇನ್ನೊಬ್ರು, ಲಕ್ಷ್ಮಿ ಅವರು ಹಾಗೆ ರಾಧಾ ಅವರು.
3: ಹೌದು ಹೌದು.
2: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಓಕೆ ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
4: ಹಲೋ, ಗುಡ್ ಮಾರ್ನಿಂಗ್.
2: ಹಲೋ, ವೆರಿ ಗುಡ್ ಮಾರ್ನಿಂಗ್.
4: ಹಲೋ
2: ಹಲೋ,
4: ಕೇಳಿಸ್ತಾ ಇದೆಯಾ?
2: ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆಯಾ?
4: ಕೇಳಿಸ್ತಾ ಇದೆ.
2: ಆಯ್ತಾ ಮೀನಮ್ಮ ತಿಂಡಿ?
4: ತಿಂಡಿ ಆಯ್ತು, ತಟ್ಟೆ ಇಡ್ಲಿ.
2: ತಟ್ಟೆ ಇಡ್ಲಿ. ಹೋಟ್ಲಲ್ಲಿ ಏನ್ ಇವತ್ತು ಕೂಡ ಟ್ರಾವೆಲಿಂಗ?
4: ಸಂಡೇ ಒಂದ್ ದಿವಸ ರೆಸ್ಟ್ ತಗೋಣ ಅಂತ.
2: ಓ, ಸಂಡೇ ರೆಸ್ಟ್ ಅಂತ ಹೇಳಿ ಹೋಟ್ಲು ಟಿಫನ್. ಸೂಪರ್ ಸೂಪರ್, ಚೆನ್ನಾಗಿದೆ ಐಡಿಯಾ. ವಾರ ಪೂರ್ತಿ ಅಡಿಗೆ ತಿಂಡಿ ಮಾಡಿರ್ತೀವಿ, ವಾರದಲ್ಲಿ ಒಂದಿನ ಆರಾಮಾಗಿರ್ಬೋದು. ಎಸ್ ಮಿನಿಮಾ, ಇವತ್ತಿನ ಕಾರ್ಯಕ್ರಮದ ವಿಷಯ
4: ಬಂತು ಬೆಂಗಳೂರಲ್ಲಿ, ಒಂಚೂರು ಶಿವಮೊಗ್ಗ ಸೈಡ್ ಹೋಗಪ್ಪ ಅಂತ ಹೇಳಿ.
2: ಹ್ಮ್ ಬರ್ಲಿ ಬರ್ಲಿ. ನಿನ್ನೆ ಅಲ್ಲ, ಮೊನ್ನೆ ಸ್ವಲ್ಪ ಆಯ್ತು ಶಿವಮೊಗ್ಗದಲ್ಲಿ, ಸಂಜೆ ಬಂದಿದ್ ಸ್ವಲ್ಪ.
4: ಓಕೆ,
2: ಅದು ಕೆಲವು ಕಡೆ ಮಾತ್ರ, ಇನ್ ಕೆಲವು ಕಡೆ ಇಲ್ಲ.
4: ನಿಮ್ ತಿಂಡಿ?
2: ತಿಂಡಿ ದೋಸೆ ಮಿನಮ್ಮ.
4: ಹೌದಾ?
2: ಹ್ಮ್. ಈಗ ಯಾವ ಹಾಡನ್ನ ಹಾಡ್ತಿದ್ದೀರಾ?
4: ಮಧುಮಾಸ ಚಂದ್ರಮ ನೈತಿಲಿಕಿ ಸಂಭ್ರಮ, ಮಧುಮಾಸ ಚಂದ್ರಮ ನೈತಿಲಿಕಿ ಸಂ

0: ಸೂಪರ್ ಸೂಪರ್. ಸೊ ಕಲ್ಪನಾ ಹೇಮಾ ಚೌಧರಿ ಅವರು ಒಟ್ಟಿಗೆ ಅಭಿನಯಿಸಿದ್ದಾರೆ ಅಲ್ವಾ? ವಿಜಯವಾಣಿ ಸಿನಿಮಾ ಸಾಂಗ್ ಏನೋ ಇರ್ಬೇಕಲ್ವಾ?
1: ವಿಜಯವಾಣಿ.
0: ಹಾ ಹಾ, ಚೆನ್ನಾಗಿದೆ. ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ ಮೀನಮ್ಮ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದೀರಿ. ಹಾ, ಒಂದ್ಸರಿ ನೋಡಿದೀನಿ, ಆದ್ರೆ ಆ ಹಾಡನ್ ಕೇಳಿದೀನಿ. ಕಲ್ಪನಾ ಅವರು ಒಂಥರ ಚಂದ ಅಲ್ಲ, ಅವ್ರ ಸ್ಟೈಲ್ ಆಗಿರ್ಬೋದು, ಆಕ್ಟಿಂಗ್ ಎಲ್ಲವೂ ಚಂದ. ಹೌದಾ, ಥ್ಯಾಂಕ್ ಯು ಮೀನಮ್ಮ ಕರೆ ಮಾಡಿದ್ದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ನಮಸ್ತೆ, ಗುಡ್ ಮಾರ್ನಿಂಗ್ ಶುಭೋದಯ.
2: ಆರಾಮಿದ್ದೀರಾ?
0: ನಾನ್ ಸೂಪರ್, ನೀವು?
2: ಆರಾಮಿದ್ದೀವಪ್ಪ.
0: ಏನ್ ಟಿಫನ್?
2: ನಿಮ್ದೆ?
0: ದೋಸೆ. ಯಾರ ಮೇಲ ಆಸೆ?
2: ಸಂಡೇ ಸ್ಪೆಷಲ್, ಎಲ್ಲರ ಮನೆಗೂ ದೋಸೆನೇ ಇರತ್ತೆ ಆಲ್ಮೋಸ್ಟ್.
0: ನಾನೊಂದು ಕ್ವಶನ್ ಕೇಳಿದೆ, ನಿಮಗೆ ಆನ್ಸರ್ ಹೇಳಿಲ್ಲ.
2: ಏನಪ್ಪ?
0: ದೋಸೆ ಯಾರ ಮೇಲ ಆಸೆ ಅಂದೆ.
2: ನಮ್ಮ
0: ಮಕ್ಳ ಮೇಲೆ ಅಲ್ಲ, ಸ್ವಲ್ಪ ನಂಗೆ ಖುಷಿ ಪಡ್ಸಕ್ಕಾದ್ರು ರೇಡಿಯೋ ಶಿವಮೊಗ್ಗದ ಮೇಲೆ ಆಸೆ ಅಂತೀರೇನೋ ಅನ್ಕೊಂಡೆ.
2: ಮೊಮ್ಮಗಂಗಂತೂ ತುಂಬಾ ಆಸೆ ದೋಸೆ ಅಂದ್ರೆ.
0: ಸೊ ಫ್ಯಾಮಿಲಿ
2: ಬೆಂಗಳೂರಿಂದ ಅಂದ ತಕ್ಷಣ ಅದಿ ದೋಸೆ ಮಾಡು ಅಂತ ಹೇಳಿ ಕೇಳ್ಕೊಂಡು ಮಾಡಿಸ್ತಾನೆ.
0: ಓಹೋ, ದೋಸೆ ಅಭಿಮಾನಿಗಳು ತುಂಬಾ ಜನ ಇದಾರೆ ಹಾಗಿದ್ರೆ.
2: ಹೌದೌದೌದು,
0: ಹಾಗಿದ್ರೆ
2: ಸ್ಪೆಷಲ್ ಅಂತ ಇನ್ನು.
0: ಉಮಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಇದ ಕಾಲವನ್ನು ತಡೆಯೋರು ಇಲ್ಲ ಅಂತ ಇಟ್ಕೊಂಡಿದ್ದೀನಿ.
0: ಓಕೆ, ಅಂದ್ರೆ ವಿಷ್ಣು ಸರ್ ಮತ್ತೆ ದ್ವಾರಕೇಶ್ ಅವರು ಹಾಡಿರೋದಲ್ವಾ?
2: ಹೌದಮ್ಮ.
0: ಓಕೆ ಓಕೆ, ಹಾಡಿ ಹಾಡಿ.
2: ಊರೊಂದು

0: ಮೊನ್ನೆ ವಿಷ್ಣುವರ್ಧನ್ ಸಾಯಂಕಾಲ ಮಾತಿತ್ತಲ್ಲ,
1: ಹೌದೌದು,
0: ಅವಾಗ ಇನ್ನೊಂದು ಎರಡು ಲೈನ್ ಆಡ್ಬೇಕಂತ ಇದ್ದೆ.
1: ಯೆಸ್, ಥ್ಯಾಂಕ್ ಯು ಸೋ ಮಚ್ ಉಮಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
1: ಓಕೆ, ಯೆಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ?
2: ನಾನು
1: ಅರ್ಪಿತಾ, ರೇಡಿಯೋ ಶಿವಮೊಗ್ಗದಿಂದ.
2: ಹಲೋ,
1: ಹಲೋ,
2: ಗುಡ್ ಮಾರ್ನಿಂಗ್ ಮೇಡಮ್, ನಾನು ಬ್ರಹ್ಮಾನಂದ ಅಂದ್ರೆ ವಿದ್ಯಾನಗರ ಶಿವಮೊಗ್ಗ.
1: ಸರ್, ಕೇಳಿಸ್ತಾ ಇದೆ, ನಿಮ್ಮ ನೆಟ್ವರ್ಕ್ ಅಲ್ಲಿ ಬಹುಶಃ ಏರೋಪೇರ್ ಇರಬಹುದಾ ಅಂತ. ಓಕೆ ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಡಿ ಮೋಡಿ ಮಾಡಿದಂತ ಹಾಡನ್ನ ಹಾಡಬೇಕು. ಈಗ ತಾನೇ ಉಮಾ ಮೇಡಮ್ ಹಾಡ್ಬಿಟ್ರಲ್ಲ, ಪರವಾಗಿಲ್ಲ, ಎರಡ್ ಸಾಲ ಹಾಡಿ ಹಾಡಿ ಹಾಡಿ, ಎರಡ್ ಸಾಲ ಹಾಡಿ.
2: ಕಾಲವನ್ನು ತಡೆಯೋರು ಯಾರುಗಿಲ್ಲ, ಗಾಳಿಯನ್ನು ಹಿಡಿಯೋರು ಗೆಲ್ಲೋಗಿಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ, ದೂರ ಮಾಡಲು ಯಾರು ಎಂದು ಆಗಲ್ಲ. ಕಾಲವನ್ನು ತಡೆಯೋರು ಯಾರುಗಿಲ್ಲ, ಗಾಳಿಯನ್ನು ಹಿಡಿಯೋರು ಗೆಲ್ಲೋಗಿಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ, ದೂರ ಮಾಡಲು ಎಂದು ಆಗಲ್ಲ. ಊರೊಂದೋಗೆ ತಕಬೇಕು, ಮನೆಗೊಂದೋಗೆ ಕಿರಬೇಕು. ಎಲ್ಲಿರಲಿ ನಮ್ಮ ಊರದೆ, ನಮಗೆಲ್ಲಿ ಯಾರ ಹಂಗಿದೆ. ಬಾಳೆಲ್ಲ ನಷ್ಟ ಬಂದೇ, ಹೃದಯ ಕದಿಯುವ ಕಳ್ಳ, ಅನ್ಯಾಯ ಕುಳ್ಳ. ಜೊತೆಯಾಗಿ ನಾವು ಬಂದರೆ, ಒಂದಾಗಿ ನಾವು ನಿಂತರೆ.
1: ಓಕೆ, ಧನ್ಯವಾದಗಳು ಸರ್, ನಿಮ್ಮ ನೆಟ್ವರ್ಕ್ ಬ್ರೇಕ್ ಆಗ್ತದೆ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
3: ನಮಸ್ತೆ ತಂಗಿಯವರಿಗೆ.
1: ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ
1: ನೋಡಿ, ಎಷ್ಟು ಖುಷಿ ಪ್ರೇಮಕ್ಕ ಅಂತಷ್ಟ ಅಲ್ವಾ?
3: ಹೌದು.
1: ಮತ್ತೆ ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ಇವತ್ತು ಚಿತ್ರಾನ್ನ ಮಾಡಿದ್ದೆ. ನಿಮ್ಮ ಚಿತ್ರಾನ್ನ?
1: ಓಕೆ, ನಿಮ್ಮ ಚಿತ್ರಾನ್ನ. ಮನೆಯಲ್ಲೆಲ್ಲ ಆರಾಮಿದ್ದಾರಾ ಪ್ರೇಮಕ್ಕ?
3: ಎಲ್ಲ ಆರಾಮಿದ್ದಾರೆ.
1: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
3: ನಾನು ನೀಲಮೇಘ ಶಮ್ಮ.
1: ಸೂಪರ್ ಸೂಪರ್, ಕಾಯ್ತಿದ್ದೆ ಯಾರು ಈ ಹಾಡನ್ನ ಹಾಡ್ತಾರೆ ಅಂತ.

0: కుల సతిగాగి నీలమీగ శ్యామ నిత్యానంద ధామ ఇబ్బరిగాగి ఇవ ఇబ్బరిగాగి సొబగి సత్యామి రుక్మిణియరు ఇబ్బరు ఒబ్బనిగాగి అవ ఒబ్బనిగాగి నీలమీగ శ్యామ
1: ಸೂಪರ್ ಪ್ರೇಮಕಾ, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದ
1: ನಿಮಗೂ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ, ಓಕೆ ಕರೆ ಕಟ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಕಾಲ್ ರೆಡಿ ಇದೆ, ಯಾರು ಕೇಳುವ? ಹಲೋ
2: ನಮಸ್ತೆ.
1: ನಮಸ್ತೆ,
2: ಆರಾಮಿದ್ರಿ?
1: ನಾನು ಆರಾಮಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ ಸರ್?
2: ತಿಂಡಿ ಇನ್ನೂ ಇಲ್ಲ.
1: ತಿಂಡಿ ಇನ್ನೂ ಆಗಿಲ್ಲ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ವಿಷಯ ಗೊತ್ತಾಯ್ತು.
1: ಹಾಡ್ತಿದ್ದೀರಾ?
2: ಎಲ್ಲ ಶಿವಮೊಗ್ಗ FM ವಾಹಿನಿಯ ಸಿಬ್ಬಂದಿಗೆ ಹಾಗೂ ನನ್ನ ಕೇಳುಗ ಮಿತ್ರರಿಗೆ ಗಣೇಶ ಉತ್ಸವದ ಹಾರ್ದಿಕ ಶುಭಾಶಯಗಳು.
1: ಧನ್ಯವಾದಗಳು. ಎಲ್ಲರ ಪರವಾಗಿ ನಿಮಗೂ ಕೂಡ ಗಣೇಶ ಉತ್ಸವದ ಶುಭಾಶಯಗಳು.
2: ಧನ್ಯವಾದಗಳು.
1: ಓಕೆ,
2: ಈಗ ಒಂದು ಹಾಡು ಹೇಳ್ತೀನಿ.
1: ಹಾಡಿ ಸರ್, ನಾವು ಕಾಯ್ತಾ ಇದೀವಿ ಕೇಳೋಕೆ. ಬೇಗ ಬೇಗ.

0: ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರು ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಜೀವಿ, ಹಾಡುವಾರು ಪ್ರೇಮ ಜೀವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಥ್ಯಾಂಕ್ ಯು, ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಸರ್. ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ ಸಿಪಾಯಿ ಸಿನಿಮದ್ದು.
2: ಹೌದು, ಚೆನ್ನಾಗಿತ್ತೆ.
1: ಹೌದು ಹೌದು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ವಿಠಲ್ ಸರ್ ಕರೆ ಮಾಡಿದ್ರು, ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ, ಹಲೋ,
3: ನಮಸ್ತೆ.
1: ನಮಸ್ತೆ ಸರ್. ಆರಾಮಿದ್ದೀರಾ?
3: ಆರಾಮಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ, ಊಟ ಆಯ್ತಾ?
3: ಇವತ್ತು ತಿಂಡಿ ಆಯ್ತು ಮೇಡಮ್, ಚಪಾತಿ ಮಾಡಿದ್ರು.
1: ಅರೆ, ಸಂಡೇ ಸ್ಪೆಷಲ್ ತಿಂಡಿ ಆಗ್ಬಿಡ್ತಾ? ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಅಲ್ಲ?
3: ಗೊತ್ತಾಯ್ತು ಮೇಡಮ್, ನಾನು ಬೆಳಿಗ್ಗೆ ನೋಡಿದ್ದೆ, ಹೋಮ್ವರ್ಕ್ ನೋಡಿ ರೆಡಿ ಇದ್ದೀನಿ.
1: ಹೋಮ್ವರ್ಕ್ ನೋಡಿ ರೆಡಿ ಇದ್ದೀರಾ? ಹಾಗಿದ್ರೆ ಟೀಚರ್ ಕಾಯ್ತಿದ್ದಾರೆ.
3: ಹಾಡು ಹೇಗಿದೆ ಅಂದ್ರೆ, ಇವತ್ತು 50 ವರ್ಷಗಳ ಹಿಂದಿನ ಸಿನಿಮಾ ವಿಜಯವಾಣಿ ಅಂತ ಮೇಡಮ್ ಇದು.
1: ಓಕೆ,
3: ಶ್ರೀನಾಥ್ ಮತ್ತೆ ಅಶೋಕ್ ಅವರು, ಹಾಗೆ ಕಲ್ಪನಾ ಮತ್ತೆ ಹೇಮಾ ಚೌಧರಿ ಅವರು ಇದ್ದಾರೆ.
1: ಮಧುಮಾಸ ಚಂದ್ರ ಮಹಾಡ?
3: ಖಂಡಿತ ಮೇಡಮ್.
1: ಓಕೆ, ಆಕ್ಚುಲಿ ಈ ಸಾಂಗ್ ನ ಮೀನಮ್ಮ ಅವ್ರು ಹಾಡಿದ್ರು.
3: ಹೌದಾ?
1: ಪರವಾಗಿಲ್ಲ ಪರವಾಗಿಲ್ಲ, ಹಾಡಿ.
3: ಹಾಡ್ತೇನೆ ಮೇಡಮ್.

0: ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ ಮಧುಮಾಸ ಚಂದ್ರಮ ನೈದಿಲೆಗೆ ಸಂಭ್ರಮ. ಹಾ ಮೇಡಮ್,
1: ಓಕೆ, ಚೆನ್ನಾಗಿದೆ ಅಲ್ವಾ? ಎಸ್ ಜಾನಕಿ ಅವರು, ವಾಣಿ ಜಯರಾಮ್ ಅವರು ಹಾಡಿರೋ ಗೀತೆ ಅಲ್ವಾ ಇದು?
0: ಬ್ಯೂಟಿಫುಲ್ ಸಾಂಗ್ ಮೇಡಮ್, 50 ವರ್ಷ ಆದ್ರೂ ಕೂಡ ನೋಡಿ ಇನ್ನು ಎವರ್ ಗ್ರೀನ್ ಸಾಂಗ್ ಇದು.
1: ಹೌದು ಹೌದು, ರಾಜನ್ ನಾಗೇಂದ್ರ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ.
0: ಹೌದು ಮೇಡಮ್,
1: ಸೂಪರ್, ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಡ್ರಿ ಸರ್. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು ಮೇಡಮ್, ನಮಗೂ ಕೂಡ.
1: ಓಕೆ, ಎಸ್ ಸೋಮಶೇಖರ್ ಸರ್ ಕರೆ ಮಾಡಿ ಒಂದು ಒಳ್ಳೆ ಗೀತೆಯನ್ನ ಹಾಡಿದ್ರು, ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಜೀವನ್ ಕೆ ಪ್ರಾರಂಭಿಕ ವರ್ಷೋ ಮೇ ಹಿ ತಯ ಹೋತಾ ಹೈ ಕಿ ಬಚ್ಚೋ ಕಾ ಕಿತ್ನಾ ಮಾನಸಿಕ ವಿಕಾಸ್ ಹೋಗಾ ಔರ್ ವೋ ಜೀವನ್ ಮೇ ಕಿತ್ನಾ ಆಗೆ ಬಢೆಂಗೆ. ಹಮಾರಿ ಆಂಗನವಾಡಿಯೋ ಮೇ ಬಚ್ಚೋ ಕಾ ಪ್ರಾರಂಭಿಕ ವಿಕಾಸ್, ಸಹಿ ಪೋಷಣ, ಭರ್ಪೂರ್ ಪ್ಯಾರ, ಗರಂ ತಾಜಾ ಭೋಜನ್ ಔರ್ ಖೇಲ್ ಖೇಲ್ ಮೇ ಸೀಖನೆ ಕೆ ಮಾಧ್ಯಮ ಸೆ ಹೋ ರಹಾ ಹೈ. ಸಾಥ್ ಹಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಕೆ ತಹತ್ ಪಾತ್ರ ಧನ ರಾಶಿ ಸೀದೆ ಮಾತಾಓ ಕೆ ಬ್ಯಾಂಕ್ ಅಕೌಂಟ್ ಮೇ ಜಮಾ ಕರ್ ಸುರಕ್ಷಿತ ಮಾತೃತ್ವ ಕೊ ಸುನಿಶ್ಚಿತ ಕಿಯಾ ಜಾ ರಹಾ ಹೈ. ಹಮಾರಿ ಆಂಗನವಾಡಿ ಹಮಾರಿ ಜಿಮ್ಮೇದಾರಿ ಕೆ ಸಂಕಲ್ಪ ಕೆ ಸಾಥ್ 9 ಸೆಪ್ಟೆಂಬರ್ 2026 ಸೆ 8 ಅಕ್ಟೋಬರ್ 2026 ತಕ್ ಮನಾಯಾ ಜಾ ರಹಾ ಹೈ 9ವಾ ರಾಷ್ಟ್ರೀಯ ಪೋಷಣ ಮಹ.
9: ದೇಶ ಕೆ ಹರ್ ಗರೀಬ್ ಹರ್ ವ್ಯಕ್ತಿ ತಕ್ ಪೋಷಣ ಪಹುಂಚಾನಾ ಭೀ ಸರ್ಕಾರ ಕಿ ಪ್ರಾಥಮಿಕತಾ ಹೈ.
8: ಆಜ್ ಹಿ ಅಪ್ನಿ ನಜದೀಕಿ ಆಂಗನವಾಡಿ ಸೆ ಜುಡಿಯೇ, ಕ್ಯೂಂಕಿ ಹಮಾರಿ ಆಂಗನವಾಡಿ ಹೈ ಹಮಾರಿ ಜಿಮ್ಮೇದಾರಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಧುರ ಗಾನ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೋಡಿಗಳು ಮೋಡಿ ಮಾಡಿರುವಂತಹ ಹಾಡನ್ನ ಹಾಡಬೇಕು. ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪಾ ಅಂದ್ರೆ, ಹೀರೋ ಹೀರೋಯಿನ್ ಅಲ್ಲ, ಇಬ್ರು ಹೀರೋ ಇರಬೇಕು ಅಥವಾ ಇಬ್ರು ಹೀರೋಯಿನ್ ಇರಬೇಕು, ಅವರು ಒಟ್ಟಿಗೆ ನಟಿಸಿರುವಂತಹ ಗೀತೆಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಹಾಡಬೇಕು. ಸೊ ನಮ್ಮ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಬಹುದು ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ರು ಕೇಳುವ. ಹಲೋ
10: ಹಲೋ
1: ಹಲೋ, ನಮಸ್ತೆ.
10: ಹಲೋ,
1: ಕೇಳಿಸ್ತಾ ಇದೆಯಾ?
10: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
10: ಹಲೋ
1: ಮೇಡಮ್, ಕೇಳಿಸ್ತಾ ಇದೆಯಾ?
10: ನಮಸ್ಕಾರ ಮೇಡಮ್.
1: ನಮಸ್ತೆ.
10: ಯಾವ ಟಾಪಿಕ್ ಮೇಡಮ್?
1: ಯಾರಿದು, ಹೆಸರೇನು?
10: ಶಾಂತಾ ಧಾವಸ್ಕರ್ ಅಂತ, ಶಿವಮೊಗ್ಗದಿಂದ.
1: ಶಾಂತಾ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ನಟರು ಅಥವಾ ಇಬ್ರು ನಟಿಯರು ಒಟ್ಟಿಗೆ ಅಭಿನಯಿಸಿರುವಂತಹ ಗೀತೆಗಳನ್ನ ಹಾಡಬೇಕು.
10: ಹೌದಾ ಮೇಡಮ್? ಒಂದ್ ಹೇಳ್ತೀನಿ.
1: ಹಾಡಿ ಹಾಡಿ.
10: ಓಕೆ.

0: ಬಳಿ ಬಂದು ಸಾಕಿತು ಎನ್ನಿದೆಯಾ, ಏನೆಂದು ಹೇಳಲು ಹೇಳಿತು ನುಡಿಯ, ಏನಂತ ಸಿಹಿ ನುಡಿಯ.
1: ಧನ್ಯವಾದಗಳು.
2: ಧನ್ಯವಾದಗಳು. ಆದ್ರೆ ಇವತ್ತು ನಾನು ಕೊಟ್ಟಿ ಟಾಪಿಕ್ ಬೇರೆ, ನೀವು ಹಾಡಿದ ಹಾಡೇ ಬೇರೆ.
0: ಹೌದು ಮೇಡಮ್, ಅದು ತಕ್ಷಣ ಗೊತ್ತಾಗ್ಲಿಲ್ಲ.
2: ಇರ್ಲಿ ಇರ್ಲಿ, ಪರವಾಗಿಲ್ಲ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು.
2: ಓಕೆ, ಎಸ್, ನೆಕ್ಸ್ಟ್ ಕಾಲ್ ಮಾಡುವಾಗ ಟಾಪಿಕ್ ಏನಂತ ಅರ್ಥ ಮಾಡಿಕೊಂಡು ಕರೆ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
3: ಹಲೋ,
2: ನಮಸ್ತೆ. ಹಲೋ, ನಮಸ್ತೆ.
3: ಹಲೋ
2: ಸರ್, ಕೇಳಿಸ್ತಿದ್ಯಾ?
3: ಮಳೆ ಬರ್ತಿದೆ.
2: ಹೌದಾ?
3: ನಿಧಾನ ಕೇಳ್ತಿದೆ.
2: ಉಡುಪಿಲ್ ಮಾತ್ರ ಮಳೆ ಅಲ್ಲ ಸರ್, ಈ ಕಡೆ ಮಳೆನೇ ಬರಲ್ವಲ್ಲ.
3: ಮಳೆ ಇದೆ ಮೇಡಮ್?
2: ಇಲ್ಲಿ ಮಳೆ ಇಲ್ಲ ಸರ್. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಸರ್?
3: ಹಲೋ,
2: ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಹೇಳಿ ಸರ್.
3: ಕೇಳಿಸ್ತಿದೆ ಈಗ.
2: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಮೋಡಿ ಮಾಡಿದ ಜೋಡಿಯ.
2: ಅಂದ್ರೆ ಇಬ್ರು ನಟರು ಹಾಡಿರ್ಬೇಕು ಅಥವಾ ಇಬ್ರು ನಟಿರ್ ಇರ್ಬೇಕು, ಹೀರೋ ಹೀರೋಯಿನ್ ಅಲ್ಲ.
3: ನನಗೆ ವಿಷ್ಣು ಭವ್ಯನ್ ಜೋಡಿ ಬಾರಿ ಇಷ್ಟ.
2: ಅಲ್ಲ, ಹೀರೋ ಹೀರೋಯಿನ್ ಅಲ್ಲ ಸರ್.
3: ಅದೇ ವಿಷ್ಣುವರ್ಧನ ಭವ್ಯ.
2: ನಾನು ಹೇಳ್ತಾ ಇರೋದು, ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ನಟರೇ ಇರ್ಬೇಕು ಅಥವಾ ಇಬ್ರು ನಟೀರ್ ಇರ್ಬೇಕು.
3: ಹಲೋ,
2: ಆ ತರ ಗೀತೆನ ಆಯ್ಕೆ ಮಾಡ್ಕೋಬೇಕು.
3: ಅವ್ರ ಜೋಡಿ ಆಗುತ್ತಲ್ಲ.
2: ಓಕೆ, ಸೊ ನೆಟ್ವರ್ಕ್ ಪ್ರಾಬ್ಲಮ್, ಕರೆ ಕಟ್ಟಾಯಿತು. ನೀವು ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಾಲರ್ ನನಗಿದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ, ಹಲೋ, ನಮಸ್ತೆ.
4: ನಮಸ್ತೆ ಮೇಡಮ್,
2: ಹೇಗಿದ್ದೀರಾ ಸರ್?
4: ನಾವು ಚೆನ್ನಾಗಿದ್ದೀವಿ.
2: ಚೆನ್ನಾಗಿದ್ದೀರಾ?
4: ಬ್ರಹ್ಮಾನಂದ ರಾಯಣ ಜೊತೆಗೆ ಇದ್ದೀನಿ. ಒಬ್ರೆ ಅವ್ರದ ತಾಯಿ ಕಡೆಯವರು, ಅಮೆರಿಕದಲ್ಲಿ ಇರೋದು. ಅವ್ರದ್ದು ಒಂದು 50 ವರ್ಷ ಆಗಿದ್ದು, ಮದುವೆ ಆಗಿದ್ದು ಸಂಭ್ರಮ ಇವತ್ತು.
2: ಸೂಪರ್ ಸೂಪರ್, ಒಳ್ಳೇದಾಗ್ಲಿ ಅವ್ರಿಗೆ.
4: ಬ್ರಹ್ಮಾನಂದ ರಾಯಣ ಅವ್ರ ಜೊತೆಗೆ ಇದ್ದೆ, ಹಂಗಾಗಿ ನೆನಪಾಯ್ತು. ನಾನು ಬಹಳ ಇಷ್ಟ ಮಾಡ್ತಿರ್ಲಿಲ್ಲ.
2: ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಏನೋ ಜೋಡಿ ಹಾಡು ಹೇಳೋದು ಅಂತ ಹೇಳ್ದ.
2: ಹೌದೌದು, ಹಾಡಿ.
4: ನಮ್ದೇನಷ್ಟು ರಾಗ ಇಲ್ಲ, ಸ್ವಲ್ಪ
2: ಪರವಾಗಿಲ್ಲ, ಪ್ರಯತ್ನ ಪಡಿ ಸರ್.
4: ಅಮ್ಮ ನೀನು ನಮಗಾಗಿ 1000 ವರ್ಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ 1000 ವರ್ಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ 1000 ವರ್ಷ ಸುಖವಾಗಿ.
2: ಓಕೆ, ಒಳ್ಳೆ ಪ್ರಯತ್ನ ಪಟ್ಟಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ. ಹಲೋ, ಹಲೋ,
5: ಹಲೋ ಮೇಡಮ್, ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್. ಯಾರಿದು?
5: ನಾನು ಲೀಲಾ, ವಿದ್ಯಾನಗರದಿಂದ, ಶಿವಮೊಗ್ಗ.
2: ಲೀಲಾ ಮೇಡಮ್, ಹೇಗಿದ್ದೀರಾ?
5: ಆರಾಮಿದ್ದೀನಿ. ನೀವೆಲ್ಲ ಆರಾಮಿದ್ದೀರಾ ಮೇಡಮ್?
2: ನಾವು ಆರಾಮಿದ್ದೀವಿ. ಆಯ್ತಾ ಟಿಫನ್?
5: ತಿಂಡಿ ಈಗ ಮಾಡಬೇಕು.
2: ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ ಮೇಡಮ್?
5: ಇಬ್ರು ನಟಿಯರು ಅಥವಾ ಇಬ್ರು ನಟರು ಹಾಡಿ.
2: ಹೌದೌದು, ಹಾಡಿ ಹಾಡಿ. ಯಾವ ಗೀತೆ ಹಾಡ್ತಿದ್ದೀರಾ?

ಮಿದಿಯೂರಿ ಒಳ ಸಂಚನ್ನು ಒರಿತೆನ್ನ ಹೊಂಗನ ಸಣ್ಣು ನೋವ ನೀಗಿ ಬಾಳುವೆ ನಾನು ಸುಖವು ನಿನ್ನದಾಗಲಿ ಈ ಬೇಗೆ ನೀಗಲಿ ಮನಸ್ಸು ಹಗು

0: ಧನ್ಯವಾದಗಳು.
1: ಸೂಪರ್ ಸೂಪರ್. ಬಂಗಾರದ ಹೂವು ಸಿನಿಮಾದ ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ. ಅದರಲ್ಲೂ ಕಲ್ಪನಾ ಶೈಲಶ್ರೀ ಒಟ್ಟಿಗೆ ಇರಲ್ವಾ ಇದರಲ್ಲಿ? ಕಲ್ಪನಾ ಹಾಗೆ ಶೈಲಶ್ರೀ ಇಬ್ರು ನಟಿಯರು ಒಟ್ಟಿಗೆ ಹಾಡಿರುವಂತಹ ಗೀತೆ ಅಲ್ವಾ? ಓಕೆ, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ, ಖುಷಿ ಆಯ್ತು.
0: ಸುದರ್ಶನ್ ಅವರು ಹೆಂಡತಿ ಅನ್ಸುತ್ತೆ ನನಗೆ.
1: ಓಕೆ ಓಕೆ, ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಪಾಲ್ಗೊಂಡಿದ್ದಕ್ಕೆ.
0: ಬೇಗ ಸಿಗ್ತಿವತ್ ನನಗೆ.
1: ಓಕೆ, ಧನ್ಯವಾದ.
0: ಧನ್ಯವಾದಗಳು.
1: ಓಕೆ, ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ,
1: ಯಾರಿದು?
2: ನಾನು ಶೃಂಗೇರಿಯಿಂದ ವಾರಿಜಾಕ್ಷಿ ಮಧುಸೂದನ್.
1: ವಾರಿಜಾಕ್ಷಿ ಅವರೇ, ಹೇಗಿದ್ದೀರಾ?
2: ನಾನು ಆರಾಮಾಗಿದ್ದೀನಿ.
1: ಆರಾಮಾಗಿದ್ದೀರಾ? ತಿಂಡಿ ಆಯ್ತಾ?
2: ಆಯ್ತು.
1: ಏನ್ ಟಿಫನ್ ಮಾಡಿದ್ರಿ?
2: ದೋಸೆ. ದೋಸೆ
1: ನಮ್ಮದು ಅದೇ ಮೇಡಮ್ ಇವತ್ತು. ಓಕೆ, ಇವತ್ತು ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು, ಗೊತ್ತಾಯ್ತು.
1: ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಈಗಾಗ್ಲೇ ಹೇಳಿದ್ರು, ಮಧುಮಾಸ ಚಂದಮ್ಮ, ಹೇಳ್ತೀನಿ ಎರಡು ಲೈನ್.
1: ಓಕೆ ಓಕೆ, ಹಾಡಿ. ಎಲ್ರಿಗೂ ಆ ಸಾಂಗ್ ಫೇವ್ರೇಟ್ ಅಂತ. ಹಾಡಿ ಹಾಡಿ, ಪರವಾಗಿಲ್ಲ.
2: ಮಧುಮಾ

0: ವೈಭೋಗ ಸಿರಿಯನು ಕಂಡೇ ನಾ ಪ್ರೇಮದರಮನೆಯಲ್ಲೇ, ವೈಭೋಗ ಸಿರಿಯನು ಕಂಡೇ ನನ್ನೆದೆಯ ಸಿಂಹಾಸನದಿ ರಾಜ್ಯವಾಳಿರಿ.
1: ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಗೀತೆಯನ್ನ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್,
1: ಹೇಗಿದ್ದೀರಾ ಸರ್?
2: ಆರಾಮಿದ್ದೀನಿ ಮೇಡಮ್.
1: ಆರಾಮಿದ್ದೀರಾ? ಇವತ್ತು ಯಾವ ಗೀತೆಯನ್ನ ಹಾಡ್ತಿದ್ದೀರಾ ಸರ್?
2: ಮೊದಲಿಂದಾಗಿ ನಮ್ಮ ಡೈನಾಮಿಕ್ ಹೀರೋ ದೇವರಾಜ್ ಅವರ ಜನ್ಮದಿನ ಇದೆ ಮೇಡಮ್, ಅಕ್ಟೋಬರ್ ಶುಭಾಶಯಗಳು ಮೇಡಮ್.
1: ಓಕೆ,
2: ಹಾಗೆ ಇವತ್ತು ಇಬ್ರು ಹೇಳಿರೋ ಸಾಂಗ್ ಹೇಳ್ಬಿಟ್ಟು ಮೇಡಮ್. ಶಿವಕುಮಾರ್ ರಾಮ್ಕುಮಾರ್ ಅವ್ರು ಹೇಳಿರೋದು ಮೇಡಮ್ ಇದು.
1: ಓಕೆ,
2: ಟೈಟಾನಿಕ್ ಹೀರೋಯಿನ್ ನನ್ನ ಚೆನ್ನುವೆ, ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು, ಐಲ ಐಲ ಐಲ ಐಲ ಐಲ ಐಲ ಐಲ ಐಲ, ಇನ್ನು ಕಾಯಬೇಕು ನೀನು ನಿನ್ನ ಪ್ರೀತಿ ಪಾಸು ಫೇಲ, ಐಲ ಐಲ ಪಾಸೋ ಫೇಲೋ, ಈ ಹೃದಯ ಅವಳಿಗೆ ಮೀಸಲು.
1: ಸೂಪರ್ ಸರ್, ಸ್ನೇಹಲೋಕ ಸಿನಿಮಾದ ಗೀತೆ.
2: ಹೌದೌದು ಮೇಡಮ್.
1: ಓಕೆ, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡು ಹಾಡ್ತೀವಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಓಕೆ ಮೇಡಮ್, ಥ್ಯಾಂಕ್
1: ಯು. ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
3: ಹಲೋ, ಗುಡ್ ಮಾರ್ನಿಂಗ್ ಅರ್ಪಿತಾ.
1: ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
3: ಓ ಸೂಪರ್, ಚೆನ್ನಾಗಿದ್ದೀನಿ.
1: ತಿಂಡಿ ಆಯ್ತಾ?
3: ಆಯ್ತು, ಧ್ವನಿ ಕೆಟ್ಟೋಗಿದೆ, ತಿಂಡಿ ಆಯ್ತು. ಸಂಡೇ ಸ್ಪೆಷಲ್ ರೊಟ್ಟಿ.
1: ಸಂಡೇ ಸ್ಪೆಷಲ್ ರೊಟ್ಟಿನ ಇವತ್ತು?
3: ಹಾ, ವಿಷಯ ಗೊತ್ತಾಗಿದೆ.
1: ಓಕೆ ಓಕೆ, ಸೊ ಯಾವ ಗೀತೆಯನ್ನು ಹಾಡ್ತೀರಾ ಈಗ?
3: ಸೌಭಾಗ್ಯ ಲಕ್ಷ್ಮಿ ಚಿತ್ರದ ಹಾಡ್ತೀನಿ.
1: ಹಾಡಿ ಹಾಡಿ.

0: ಇರುಳನ್ನು ನುಂಗಿ ಶಾಂತಿ ತುಂಬಿ ಸಹನೆ ತುಂಬಿ ಆನಂದವ ನೀಡಲಿ ಬಾಳಲಿ ಜ್ಯೋತಿಯು ಎಂದು ಹಾರದಿರಲಿ. ಥ್ಯಾಂಕ್ ಯು.
1: ಎಸ್, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ,
1: ಹೇಗಿದ್ದೀರಾ ಮ್ಯಾಮ್? ನಾನ್ ಸೂಪರ್, ನೀವು?
2: ನಾನು ಸೂಪರ್ ಒಂದ್ ಲೆಕ್ಕದಲ್ಲಿ.
1: ಒಂದ್ ಲೆಕ್ಕದಲ್ಲಿ? ಇನ್ನೊಂದ್ ಲೆಕ್ಕದಲ್ಲಿ?
2: ಇನ್ನೊಂದ್ ಲೆಕ್ಕದಲ್ಲಿ ಸ್ವಲ್ಪ ಬಿಸಿ.
1: ಸ್ವಲ್ಪ ಬಿಸಿ. ಓಕೆ ಓಕೆ. ಟಿಫನ್ ಆಯ್ತಾ ಮ್ಯಾಮ್?
2: ಟಿಫನ್ ಆಯ್ತು. ಚಿತ್ರಾನ್ನ?
1: ಚಿತ್ರಾನ್ನ.
2: ನಿಮ್ದು?
1: ನಮ್ದು ಇವತ್ತು ದೋಸೆ.
2: ದೋಸೆ ಸೂಪರ್.
1: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ
2: ಗೊತ್ತಾಯ್ತಾ? ಗೌರಮ್ಮನ ಹತ್ರ ಹೋಗಿ ಇಂಟರ್ವ್ಯೂ ಎಲ್ಲ ತಗೊಳ್ತಾ ಇದ್ರಲ್ಲ, ಚೆನ್ನಾಗಿತ್ತು ನೋಡಿದ್ವಿ, ಖುಷಿ ಪಟ್ವಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಮತ್ತೆ ನಮ್ ಶಿವಮೊಗ್ಗದ ಹಬ್ಬ ನಾವು ಆಚರಣೆ ಮಾಡ್ಬೇಕಲ್ಲ,
2: ನಾವು ಮಾಡ್ಲೇಬೇಕು, ಖುಷಿ ಪಡ್ಲೇಬೇಕು, ಎಂಜಾಯ್ ಮಾಡ್ಲೇಬೇಕು.
1: ಹೌದೌದು,
2: ಎಲ್ಲರಿಗೂ ಒಳ್ಳೇದಾಗ್ಲಿ, ಮಳೆ ಬರ್ಬೇಕು ಸದ್ಯದಲ್ಲಿ.
1: ನಿಜ ನಿಜ, ಎಲ್ಲರೂ ಕಾಯ್ತಾ ಇದಾರೆ ಮಳೆಗಾಗಿ. ವರುಣರಾಯ ಯಾವಾಗ ಕೃಪೆ ತೋರ್ತಾನೆ ಗೊತ್ತಿಲ್ಲ. ಓಕೆ ಮೇಡಮ್, ಇವತ್ತು ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ನಮ್ದು ಡಾಕ್ಟರ್ ರಾಜ್ಕುಮಾರ್, ನಮ್ಮ ಫೇವರೇಟ್.
1: ಆಮೇಲೆ ಅವ್ರ ಜೊತೆ
2: ಶಂಕರ್ ಗುರು ಫಿಲಂ ಇಂದು.
1: ಇದು ಡಬಲ್ ಆಕ್ಟಿಂಗ್ ಆಗತ್ತಲ್ವಾ?
2: ನನಗೆ ಅದೇ ಇಷ್ಟ ಅಂತ ಅದನ್ನ ನೋಡ್ಕೊಂಡೆ.
1: ಇಬ್ರು ನಟರ್ ಇರ್ಬೇಕು ಅಥವಾ ಇಬ್ರು ನಟೀರ್ ಇರ್ಬೇಕು? ರಾಜ್ಕುಮಾರ್ ಜೊತೆ ಶಂಕರ್ ನಾಗ್ ಅವ್ರ ಇದಾರೆ, ಅನಂತ್ ನಾಗ್ ಅವ್ರ ಇದಾರೆ.
2: ಎಸ್ ಪಿ ಬಿ ಅಲ್ಲ, ಪಿ ಬಿ ಶ್ರೀನಿವಾಸ ರಾಜ್ಕುಮಾರ್ ಹೇಳಿರೋದಲ್ವಾ, ಹಾಗಾಗಿ ಇದ್ ಮಾಡ್ಕೊಂಡೆ.
1: ಓ, ನೀವೀಗ ನಟರ್ ಅನ್ ಬಿಟ್ಬಿಟ್ರಿ, ಸಿಂಗರ್ ನ ತಗೊಂಡಿದ್ದೀರಾ. ಹಾಡಿ ಹಾಡಿ ಪರವಾಗಿಲ್ಲ.

0: ಉಳಿಯುವನೆ ನಾ ಬೆಂಕಿಯಂತೆ ನಾ ಗಾಳಿಯಂತೆ. ಓಕೆ
1: ಎಸ್, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು. ಓಕೆ ಥ್ಯಾಂಕ್ ಯು.
1: ಓಕೆ ಎಸ್, ಸೊ ಎಲ್ಲರೂ ಕೂಡ ಚೆನ್ನಾಗಿ ಹಾಡ್ತಾ ಇದ್ರೆ, ಒಳ್ಳೆ ಪ್ರಯತ್ನ ಪಡ್ತಾ ಇದ್ರೆ, ಹಾಗೆ ಮುಂದಿನ ಕರೆ ಕೂಡ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ ಹಲೋ.

0: ಪಟಾಕಿ, ತುಂಬಾ ಲೈಟಿಂಗ್ಸ್ ಗಣಪತಿದು, ಅದೆಲ್ಲ ನೋಡ್ಬಿಟ್ರೆ ಬೇಜಾರ್ ಅನ್ಸುತ್ತೆ.
1: ಹೌದು, ಜನಕ್ಕೆ ಪರಿಸರದ ಬಗ್ಗೆ ಜಾಗೃತಿ ಇನ್ನೂ ಸಾಕಾಗಿಲ್ಲ
0: ಮೇಡಮ್. ತುಂಬಾನೇ, ಎಷ್ಟು ದಿನ ಮೇಡಮ್, ಈಗ ಒಂದು ವಾರ ಆಯ್ತು, ಮನೆ ತುಂಬಾ ಲೈಟ್ಗಳು ಎಷ್ಟು ಅರೇಂಜ್ಮೆಂಟ್ ಮಾಡಿದಾರೆ ಅಂದ್ರೆ ಗಣಪತಿಗೆ ಅಷ್ಟು ಮಾಡಿದಾರೆ ಮೇಡಮ್. ಅದೆಲ್ಲ ನೋಡ್ಬಿಟ್ರೆ ಬೇಜಾರ್ ಅನ್ಸುತ್ತೆ.
1: ಓಕೆ,
0: ಪಟಾಕಿ ಹೊಡಿತಾರೆ ಅದನ್ನ ಕಸ ಗುಡ್ಸಲ್ಲ, ಅದಂಗೆ ಬಿದ್ದಿದೆ ಕಸ.
1: ಸೋ ಜನರಲ್ಲಿ ಬದಲಾವಣೆ ಬೇಕಾಗಿದೆ, ಆದ್ರೆ ಆಗ್ತಾ ಇಲ್ಲ,
0: ಬರಲ್ಲ ಮೇಡಮ್. ಬರ್ಬೇಕು ಅಂತಾರೆ, ಎಲ್ ಬರುತ್ತೆ ಮಳೆ ಮೇಡಮ್ ಈ ತರ ಪರಿಸರ ಅಂದ್ರೆ, ಎಲ್ ಬರಕ್ ಸಾಧ್ಯ.
1: ನಿಜ ನಿಜ ಮೇಡಮ್. ಸೊ ಪರಿಸರದಲ್ಲಿ ಏನೇ ಹೆಚ್ಚು ಕಡಿಮೆ ಆಗಿದ್ರು ನೇರವಾಗಿ ಅದಕ್ಕೆ ನಾವೇ ಕಾರಣಕರ್ತರಾಗಿರ್ತೀವಿ ಅಲ್ವಾ?
0: ಹೌದು ಮೇಡಮ್.
1: ಓಕೆ, ಈಗ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
0: ಗರ್ವಭಂಗ ಫಿಲಂ ಇಂದ ಮೇಡಮ್.
1: ಹಾಡಿ ಹಾಡಿ ಗಜಪತಿ ಗರ್ವಭಂಗನ.
0: ಹಾ ಮೇಡಮ್, ಇದು ಮಾಲಾಶ್ರೀ ಮತ್ತೆ ಅಭಿನಯ ಅಂತ ಅವಳು
1: ಸೀರಿಯಲ್
0: ಮಾಡ್ತಾ ಇದ್ರು.
1: ಹಾಡಿ ಹಾಡಿ ಗೊತ್ತಾಯ್ತು.
0: ಒಲಿದ ಸ್ವರಗಳು ಒಂದಾದರೆ ಬಲು ಹಿಂಪಾದ ಸಂಗೀತ, ಒಲಿದ ಸ್ವರಗಳು ಒಂದಾದರೆ ಬಲು ಹಿಂಪಾದ ಸಂಗೀತ. ಹಾಡು ಸೌಮ್ಯ ಹಾಡು. ಒಲಿದ ಸ್ವರಗಳು ಒಂದಾದರೆ ಬಲು ಹಿಂಪಾದ ಸಂಗೀತ. ಧೈರ್ಯವಾಗಿ ಹಾಡು ಸೌಮ್ಯ. ತುಂಬಾ ಅದೇ ಇದೆ ಮೇಡಮ್, ನಂಗೆ ಬರ್ಕೊಂಬಿಟ್ಟಿದೀನಿ.
1: ಹಾಡಿ ಹಾಡಿ ಆ ಪದಗಳು ಬಿಟ್ಬಿಟ್ಟು ಹಾಡಿ, ಅಂದ್ರೆ ಡೈಲಾಗ್ ಬಿಟ್ಟು ಹಾಡಿಲಿ.
0: ಮೇಡಮ್, ಪ್ರೇಮ ಅನುರಾಗ ಬರಿ ಹಾಡೋ ಮಾತೆಲ್ಲ, ಅದು ಹಾಲು ಸಿಹಿಜೇನು ಬೆರೆತಾಗ ಬಾಳೆಲ್ಲ, ಸ್ನೇಹ ಹಿತವಾಗಿ ಹೂವಾದಂತೆ ಸುಖವೆಲ್ಲ. ಒಲಿದ ಸ್ವರಗಳು ಒಂದಾದರೆ ಬಲು ಹಿಂಪಾದ ಸಂಗೀತ.
1: ಓಕೆ ಮ್ಯಾಮ್, ಒಳ್ಳೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಎಸ್, ಸೊ ಕಾರ್ಯಕ್ರಮ ಮುಂದುವರ್ಸೋಣ, ಆದ್ರೆ ಅದಕ್ಕೂ ಮೊದಲು ಈ ಒಂದು ಮಧುರ ಗಾನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಲೆಟ್ಸ್ ಟೇಕ್ ಎ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಮಧುರ ಗಾನ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ,
3: ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಜೀವನ ಕೆ ಪ್ರಾರಂಭಿಕ ವರ್ಷೋ ಮೇ ಹೀ ತಯ ಹೋತಾ ಹೈ ಕಿ ಬಚ್ಚೋ ಕಾ ಕಿತ್ನಾ ಮಾನಸಿಕ ವಿಕಾಸ್ ಹೋಗಾ ಔರ್ ವೋ ಜೀವನ್ ಮೇ ಕಿತ್ನಾ ಆಗೇ ಬಢೆಂಗೆ. ಹಮಾರಿ ಆಂಗನವಾಡಿಯೋ ಮೇ ಬಚ್ಚೋ ಕಾ ಪ್ರಾರಂಭಿಕ ವಿಕಾಸ್ ಸಹೀ ಪೋಷಣ ಭರ್ಪೂರ್ ಪ್ಯಾರ್. ಹಮಾರಿ ಆಂಗನವಾಡಿಯೋ ಮೇ ಬಚ್ಚೋ ಕಾ ಪ್ರಾರಂಭಿಕ ವಿಕಾಸ್ ಸಹೀ ಪೋಷಣ ಭರ್ಪೂರ್ ಪ್ಯಾರ್. ಗರಂ ತಾಜಾ ಭೋಜನ ಔರ್ ಖೇಲ್ ಖೇಲ್ ಮೇ ಸೀಖನೆ ಕೆ ಮಾಧ್ಯಮ ಸೆ ಹೋ ರಹಾ ಹೈ. ಸಾಥ್ ಹೀ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಕೆ ತಹತ್ ಪಾತ್ರ ಧನ ರಾಶಿ ಸೀದೇ

0: करदाताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: Yes, welcome back. Neev Kelta Idira Radio Shivamugga 90.8 FM Samudaya Banuli Bharavasegagi Bhavishyakkagi Namma Banuli Kelugare Ivattina Karyakramadalli Visheshavagi Ibbaru Nataru Athava Ibbaru Natiyaru Ottige Abhinayisiruvanta Geetegalannu Haadbeku Anta Helidide. So Neevu Kooda Kare Maadbekadre Namma Sankhye 9686096279 Ee Sankhyege Kareyanna Maadabodu. Hage Namma Next Caller Ready Idare Yaru Ellinda Kare Maadidare Keluva. Hello.
3: ನಮಸ್ತೆ, ಗುಡ್ ಮಾರ್ನಿಂಗ್.
2: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
3: ಓ, ಸೂಪರ್ ಆಗಿದ್ದೀನಪ್ಪ. ಹ್ಯಾಪಿ ಸಂಡೇ ನಿಮ್ಗೆ.
2: ಹ್ಯಾಪಿ ಸಂಡೇ ನಿಮಗೂ ಕೂಡ.
3: ಥ್ಯಾಂಕ್ ಯು.
2: ಆಯ್ತಾ ಟಿಫನ್?
3: ಓ, ಇದು ಇವತ್ತೇನ್ ಗೊತ್ತಾ, ಸ್ಪೆಷಲ್ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತು.
2: ಗೋಧಿ ನುಚ್ಚಿನ ಬಿಸಿಬೇಳೆ ಬಾತು, ಹೆಲ್ತಿ ಫುಡ್.
3: ಹೌದೌದು.
2: ಓಕೆ, ಸೊ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು?
3: ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು. ಎರಡು ರೇಖೆಗಳದ ಹಾಡಾಯ್ತಾ?
2: ಹಾಡಿ ಪರವಾಗಿಲ್ಲ.
3: ಇಲ್ಲ ಅಂದ್ರೆ ಬೇರೆ ಹಾಡೋಣ, ಅದಕ್ಕೆ ಕೇಳಿದೆ.
2: ನೀಲಮೇಘ ಶ್ಯಾಮ. ಹಾಡಿ ಹಾಡಿ.

0: ಎಸ್, ಸೂಪರ್, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು, ಒಳ್ಳೆ ಟಾಪಿಕ್ ಕೂಡ ತಗೊಂಡಿದ್ದೀರಾ ನೀವು.
0: ಓಕೆ ಮ್ಯಾಮ್, ಧನ್ಯವಾದ.
1: ಥ್ಯಾಂಕ್ ಯು.
0: ಎಸ್, ಕುಸುಮಾ ಮ್ಯಾಮ್ ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ ಸುಮಾ.
0: ಅರ್ಪಿತಾ ಮಾತಾಡ್ತಿರೋದು.
2: ಅರ್ಪಿತಾ,
0: ಹೇಗಿದ್ದೀರಾ? ಆಯ್ತು. ನಿಮ್ದು?
2: ನಾನು ದೋಸೆ ಮಾಡ್ಬೇಕು. ನೀನ್ ಕೊಟ್ರ ತಾನೇ ಪವರ್.
0: ನಮ್ಮ ಹತ್ರ ಪವರ್ ಯಾವಾಗ್ಲೂ ಇರುತ್ತೆ. ಸ್ಯಾಂಕ್ಷನ್ ಮಾಡ್ತೀವಿ, ತಗೊಳ್ಳಿ ಪವರ್ನ.
2: ಬಂದ್ಬಿಡ್ತು ಕೈಗೆ, ಈಗ ಹೇಳ್ಬಿಡ್ತೀನಿ ನಾಡು.
0: ಹಾಡಿ ಹಾಡಿ.
2: ಮಹಾಸತೆ ಅನುಸೂಯದಲ್ಲಿ ರಾಜ್ಕುಮಾರು, ಪಂಡ್ರಿಬಾಯಿ ಇಬ್ರು ಇದಾರೆ.
0: ಅಲ್ಲ ಅಲ್ಲ, ಏನ್ ಗೊತ್ತಾ, ಇಬ್ರು ಹೀರೋ ಅಥವಾ ಇಬ್ರು ಹೀರೋಯಿನ್ ಇರ್ಬೇಕು. ಹೀರೋ ಹೀರೋಯಿನ್ ಅಲ್ಲ,
2: ಅವರೇ ಅವರೇ ಹೀರೋ ಹೀರೋಯಿನ್ ಲೀಡ್. ಅವರಿಬ್ರೇನೇನೆ?
0: ಇಬ್ರು ಹೀರೋಯಿನ್ ಇದ್ದಾರಾ?
2: ಪಂಡ್ರಿಬಾಯಿನು ಇದ್ದಾಳೆ, ರಾಜ್ಕುಮಾರು ಇದ್ದಾನೆ.
0: ಅಲ್ಲ, ಅದಕ್ಕೆ ನಟ ನಟಿ ಇರೋದಲ್ಲ, ಇಬ್ರು ನಟರೇ ಇರಬೇಕು ಅಥವಾ ಇಬ್ರು ನಟಿಯರೇ ಇರಬೇಕು.
2: ಹೌದಾ,
0: ಪರವಾಗಿಲ್ಲ. ನೀವು ಈ ಗೀತೆಗೆ ರೆಡಿ ಆಗಿದ್ರೆ ಅದನ್ನೇ ಹಾಡಿ.
2: ಇದನ್ನೇ ಹಾಡ್ತೀನಿ. ದೇವರು ಹೇಳು.
0: ಹಾಡಿ ಹಾಡಿ, ಬೇಗ ಹಾಡಿ.
2: ಆದಿ ದೇವ, ಆದಿ ಮೂಲ, ಆದಿ ಬ್ರಹ್ಮ.

देवा आदि मूला आदि ब्रह्म जो जो ಬಾಳ ಬೆಳಗು ಬೆಳಗಲೆಂದು ಸೃಷ್ಟಿ ಸೊಬಗ ನೋಡಲೆಂದು ಬಾಳ ಬೆಳಗು ಬೆಳಗಲೆಂದು

0: देवा आदि मूला आदि ब्रह्म जो जो
1: ಓಕೆ, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಮುಂದಿನ ಕರೆ ಯಾರು ಕೇಳೋಣ. ಹಲೋ
2: ಹಲೋ, ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್.
2: ಹೇಗಿದ್ದೀರಾ ಮೇಡಮ್?
1: ಏನ್ ಸರ್,
2: ಹೇಗಿದ್ದೀರಾ?
1: ನಾನ್ ಸೂಪರ್ ಆಗಿದ್ದೀನಿ, ನೀವು?
2: ಸ್ವಲ್ಪ ಸೂಪರ್, ಸಂಡೇ ಬಂದ್ರೆ.
1: ಸಂಡೇ ಸೂಪರಾ? ಆಯ್ತಾ ಟಿಫನ್?
2: ಇನ್ನೂ ಮಾಡಿಲ್ಲ. ನಿಮ್ದು?
1: ನಂದಾಯ್ತು ಸರ್. ಟಿಫನ್ ಮಾಡಿದ್ರೆ ಅಲ್ವಾ ವಾಯ್ಸ್ ಅಲ್ಲಿ ಒಂದು ಎನರ್ಜಿ ಬರೋದು. ಓಕೆ, ಸೊ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ? ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಇದು ಯಾರಾದ್ರೂ ಹಾಡಿದಾರ? ಸಿಪಾಯಿ ಚಿತ್ರದ
1: ಹಾಡಿದಾರೆ.
2: ಸ್ನೇಹಕ್ಕೆ ಸ್ನೇಹ
1: ಹಾಡಿದಾರೆ. ವಿಠಲ್ ಸರ್ ಹಾಡಿದ್ರು.
2: ಇದು ಹಾಡಿದಾರ?
1: ಯಾವ್ದು ಸರ್?
2: ಪ್ರೇಮ.
1: ಸೂಪರ್ ಸೂಪರ್. ಹಾಡಿಲ್ಲ ಹಾಡಿಲ್ಲ, ಹಾಡಿ ಸರ್. ಖಂಡಿತ ಖಂಡಿತ ಸರ್, ನಮ್ಮ ಅಪೇಕ್ಷೆನೂ ಅದೇ. ಹಾಡಿ ಸರ್. ಬೇಗ ಬೇಗ.
2: ಸಿಂಗಾಪುರ್ ಅಲ್ಲಿ ರಾಜಕುಳ ಚಿತ್ರದ.
1: ಹೌದು ಸರ್.
2: ವಾಟ್ಸ್ ಲೈಫ್, ಲೈಫ್ ಇಸ್ ಎ ಸಾಂಗ್, ದೆನ್ ಸಿಂಗ್ ಇಟ್ ಐ ಸೇ. ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು, ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಅನ್ಯಾಯ ಕಂಡಾಗ ಸಿಡಿಕೊಂಡು ಸಿಡಿದಂತೆ, ಅಪರಾಧಿ ಎಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವ ಓ ಗೆಳೆಯ, ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಹೂವಂತೆ ಮೃದುವಾಗಬಲ್ಲೆ, ಮುಳ್ಳಂತೆ ಮೊನಚಾಗಬಲ್ಲೆ, ಹಣ್ಣಂತೆ ಸಿಹಿಯಾಗಬಲ್ಲೆ, ವಿಷದಂತೆ ಕಹಿ

0: ಪ್ರೀತಿ ಪ್ರೀತಿಗೆ ರೋಷ ರೋಷಕ್ಕೆ ನಮ್ಮ ರೀತಿ ಎನ್ನುವ ವಾಟ್ಸ್ ಲೈಫ್ ಲೈಫ್ ಇಸ್ ಎ ಡ್ಯೂಟಿ ದೆನ್ ಪರ್ಫಾರ್ಮ್ ಇಟ್ ಐ ಸೇ ಪಾಡು ಎಂದು ಹೂವಲ್ಲ ಪಾಡು ಎಂದು ಮುಳ್ಳಲ್ಲ ಕಾಣೋದು ನಿಜವಲ್ಲ ಮಾತೆಲ್ಲ ಮುತ್ತಲ್ಲ ಕಾಲಕ್ಕೆ ತಕ್ಕಂತೆ ಜಗದಲ್ಲಿ ಜನರೆಲ್ಲ ಬಾಳೆಂಬುವ ಹಾದಿಯಲ್ಲಿ ಪ್ರೇಮ ಪ್ರೀತಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು.
1: ಸೂಪರ್ ಸೂಪರ್ ಸರ್, ಒಳ್ಳೆ ಗೀತೆನ ಆಯ್ಕೆ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ತೆ. ಓಕೆ, ಶ್ಯಾಮ್ ಸರ್ ಕರೆ ಮಾಡಿ ಚೆನ್ನಾಗಿ ಹಾಡೇಳಿದ್ರು ಅಲ್ವಾ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ, ಯಾವ ಗೀತೆಯನ್ನ ಹಾಡ್ತಾರೆ ಅಂತ ಕೂಡ ಕೇಳುವ. ಓಕೆ, ಹಲೋ.
2: ಹಲೋ, ನಮಸ್ತೆ ಅರ್ಪಿತಾ.
1: ನಮಸ್ತೆ ಮ್ಯಾಮ್, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್,
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಪ್ಪ. ಸಿಗುತ್ತೆ ಇಲ್ವೋ ಅಂತ ಟ್ರೈ ಮಾಡಿದೆ, ಈಗ ಸಾಧ್ಯ ಲಾಸ್ಟಿಗೆ ಸಿಕ್ತಲ್ಲ
1: ಸಾಧ್ಯ ಸಿಕ್ಕಿದೆ, ಅದೇ ಖುಷಿ. ಯಾವ ಗೀತೆ ಹಾಡ್ತೀರಾ?
2: ಇದು ಯಾವ್ದಪ್ಪ, ಮಂಜುಳ ಮತ್ತೆ ಆರ್ತಿ ಅವರು ನಟಿಸಿರುವ ಚಿತ್ರ.
1: ಓಕೆ.
2: ಹೆಣ್ಣುಗಳೆಂದು ಅಬಲೆಯ

ಸತೋರೋ ಮುಂದೆ ಬರ್ತಾ ಇಲ್ಲ ಸಹನೆಯೊಂದೇ ಸ್ನೇಹಿತನಂತೆ ಎಂದು ತಿಳಿದಾಗ ಗೆಲುವೆ.

0: ಇದು ವಸಂತ ಲಕ್ಷ್ಮಿ ಚಿತ್ರದ ಹಾಡು.
1: ಹೌದು ಹೌದು, ಮಂಜುಳಾ ಅವರು ಆರ್ತಿ ಅವರು ಒಟ್ಟಿಗೆ ಇದ್ದಾರಲ್ವಾ?
0: ಹೌದು.
1: ಓಕೆ, ಧನ್ಯವಾದಗಳು, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡಿಕೊಂಡು ಹಾಡಿದ್ರಿ.
0: ಥ್ಯಾಂಕ್ ಯು ನಮ್ಮ.
1: ಓಕೆ ಎಸ್, ಮೀನಮ್ಮ ಕರೆ ಮಾಡಿ ಹಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ, ಹೇಗಿದ್ದೀರಾ?
1: ನಾನ್ ಸೂಪರ್ ಮೇಡಮ್, ನೀವು?
2: ನಾನ್ ಕೂಡ.
1: ಓಕೆ,
2: ಧ್ವನಿ ಕೆಟ್ಟಿದೆ
1: ಪರವಾಗಿಲ್ಲ. ಟಿಫನ್ ಆಯ್ತಾ?
2: ಟಿಫನ್ ಆಯ್ತು, ಕಡುಬು ಮೆಂತ್ಯ ಚಟ್ನಿ.
1: ಕಡುಬು ಮೆಂತ್ಯ ಚಟ್ನಿ, ಸೊ ಅದೇ ಖುಷಿಗೆ ಇವತ್ತು ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
2: ತುಂಬಾ ಹಳೇದು, 68ರದ್ದು, ಲೀಲಾವತಿ ಪಂಡರಿಬಾಯಿ ಅಪರಾಜಿತೆ ಅಂತ ಚಿತ್ರದ ಹೆಸರು.
1: ಸೂಪರ್ ಸೂಪರ್ ಹಾಡಿ.
2: ಜಾನಕಿ, ಆಮೇಲೆ ಜಾನಕಿ ಅಮ್ಮನವರು ಮತ್ತೆ ಬಿ ಕೆ ಸುಮಿತ್ರ ಅವರ ಹಾಡಿರೋದು.
1: ಹಾಡಿ ಮ್ಯಾಮ್.

0: ಬಿರಿದು ಪರಿಮಳ ಬೀರು ಹರಿಪಾದ ಸೇರಲು ಅರಳು ಅರಳು. ಓಕೆ ಮೇಡಮ್, ಇನ್ನು ಇದೆ, ಆದ್ರೆ ತುಂಬಾ ಹಳೇದಲ್ಲ, ಅಷ್ಟು ಚೆನ್ನಾಗಿ ಬರಲ್ಲ.
1: ಆದ್ರೂ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ನಾನು ಕೇಳ್ತಾ ಇರುವಂತ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.
1: ಎಸ್, ಸೊ ಇವತ್ತಿನ ಲಾಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ಹಲೋ, ನಮಸ್ತೆ.
1: ನಮಸ್ತೆ ಸರ್. ಎಸ್, ಹೇಗಿದ್ದೀರಾ ಸರ್? ತಿಂಡಿ ಆಯ್ತು ನಿಮ್ಮದು? ಏನ್ ಟಿಫನ್?
2: ಪಲಾವ್ ಮೇಡಮ್.
1: ಪಲಾವ್
2: ಪಲಾವ್
1: ಸರ್, ಇವತ್ತಿನ ಲಾಸ್ಟ್ ಕಲರ್ ನೀವು?
2: ರವಿಚಂದ್ರನ್ ಮತ್ತೆ ಇವರು ಇನ್ನೊಬ್ರು ತಮಿಳ್ ಆಕ್ಟರ್
1: ಅವರು, ಸ್ವಲ್ಪ ಸೀನಿಯರ್ ಆಕ್ಟರ್, ಪರವಾಗಿಲ್ಲ ಹಾಡಿ.
2: ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾ

ಹಾಗೆ ನಾದದ ಶ್ರುತಿ ನೀಡಿ ತುಂಬುರ ಶ್ರುತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ ಷಣ್ಮುಖ ಪ್ರಿಯರಾಗ ಷಣ್ಮುಖ ಪ್ರಿಯರಾಗ ಷಣ್ಮುಖ ಪ್ರಿಯರಾಗ ಮಾರ್ಗ ಹಿಂದೊಳವಾಗಿ ನಡೆಸಿದ ತಲ್ಪಾರು ನೋಡು ಹಾಡುವೆಯ ಕೇಳುವೆಯ ಹಾಡುವೆಯ ಮೇ

0: ಸಾಕು ಮೇಡಮ್, ಸರಿಯಾಗಿ ಬರ್ತಲ್ಲ ನನಗೆ.
1: ಪರವಾಗಿಲ್ಲ ಸರ್, ಒಳ್ಳೆ ಪ್ರಯತ್ನ ಪಟ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಎಸ್ ಸತೀಶ್ ಅವ್ರು ಕರೆ ಮಾಡಿದ್ರು, ಒಳ್ಳೆ ಪ್ರಯತ್ನ ಕೂಡ ಪಟ್ರು. ಸೊ ನಮ್ಮ ಕೇಳುಗರೆಲ್ಲರೂ ಕೂಡ ಒಳ್ಳೆ ಗೀತೆಯನ್ನು ಹಾಡಿದ್ರು ಅಲ್ವಾ? ನನಗೆ ಗೊತ್ತು ನಿಮ್ಮೊಟ್ಟಿಗೆ ಮಾತಾಡಿ ತುಂಬ ಖುಷಿಯಾಯಿತು. ಹಾಗೆ ನಿಮಗೆ ಕಾರ್ಯಕ್ರಮ ಹೇಗನ್ನಿಸ್ತು? ಇವತ್ತಿನ ಮಧುರ ಗಾನ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ. ಸೊ ಇವತ್ತು ಭಾನುವಾರ, ನಿಮ್ಮ ಕುಟುಂಬಗಳ ಜೊತೆ ಹೆಚ್ಚು ಸಮಯವನ್ನ ಕಳೀರಿ, ಹೆಚ್ಚು ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ. ಗಣಪತಿಯ ಹಬ್ಬ ಅಂದ್ರೇನೆ ಅದೊಂದು ರೀತಿಯ ಸಡಗರ. ಹಾಗೆ ಹಬ್ಬಗಳು ಅಂತಿದ್ದ ಹಾಗೇನೆ ಹಬ್ಬಗಳು ಮನೆಯವರನ್ನೆಲ್ಲ ಒಗ್ಗೂಡಿಸಿ ನಮ್ಮ ಹಳೆಯ ಸಂಪ್ರದಾಯಗಳು ಆಚರಣೆಗಳನ್ನ ಪಾಲಿಸುವಂತಹ ದೇವರನ್ನ ಭಕ್ತಿಯಿಂದ ಪೂಜಿಸೋದು ಒಂದು ಕಡೆ ಆದ್ರೆ, ಇನ್ನು ಈ ಒಂದು ಹಬ್ಬ ಅಂದ್ರೆ ಗಣಪತಿ ಹಬ್ಬ ಇನ್ನೂ ಕೂಡ ವಿಶೇಷವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಗಣಪತಿ ಹಬ್ಬವನ್ನ ಕೇವಲ ಮನೆಗಳಲ್ಲಿ ಮಾತ್ರ ಆಚರಿಸುವುದಿಲ್ಲ, ಬದಲಾಗಿ ಸಾರ್ವಜನಿಕವಾಗಿ ಒಂದು ಹಬ್ಬವನ್ನ ಆಚರಿಸಲಾಗುತ್ತೆ. ಬೀದಿ ಬೀದಿಗಳಲ್ಲಿ ಗಣಪತಿಯನ್ನ ಕೂರಿಸಿ ಅದ್ದೂರಿಯಾಗಿ ಗಣೇಶೋತ್ಸವವನ್ನ ಆಚರಿಸಲಾಗುತ್ತೆ. ಹಾಗೆ ಈ ಒಂದು ಗಣೇಶೋತ್ಸವ ಕೇವಲ ಒಂದು ದಿನಕ್ಕೆ ಸೀಮಿತ ಆಗಿರುವುದಿಲ್ಲ. ಕೆಲವೊಂದು ಕಡೆಯಲ್ಲಿ 1 ದಿನ, ಕೆಲವೊಂದು ಕಡೆಯಲ್ಲಿ 5 ದಿನ, 11 ದಿನ, 21 ದಿನ, ಹಾಗೆ ಕೆಲವೊಂದು ಕಡೆಯಲ್ಲಿ ತಿಂಗಳುಗಟ್ಟಲೆ ಗಣಪತಿಯನ್ನ ಕೂರಿಸಿ ಗಣಪತಿಯನ್ನ ಪೂಜಿಸುವಂತದ್ದನ್ನ ನಾವು ಕಾಣಬಹುದಾಗಿದೆ. ಹಾಗೆ ನಮ್ಮ ಶಿವಮೊಗ್ಗದಲ್ಲಿ ಕೂಡ ಈ ಗಣೇಶೋತ್ಸವದ ಆಚರಣೆ ತುಂಬಾನೇ ಅದ್ದೂರಿಯಾಗಿ ನಡೆಯುತ್ತೆ. ಹಾಗೆ ಶಿವಮೊಗ್ಗದಲ್ಲಿ ಎಲ್ಲೇ ಹೋದ್ರೂ ಕೂಡ ನಮಗೆ ಗಣಪತಿಯ ದರ್ಶನ ಆಗುತ್ತೆ. ಹಾಗೆ ನಾನು ಕೂಡ ಒಂದು ಅದ್ಭುತವಾಗಿರುವಂತಹ ಗಣೇಶನನ್ನ ನೋಡ್ಲಿಕ್ಕೆ ಹೋಗಿದ್ದೆ. ಆ ಒಂದು ಗಣೇಶ ಇರೋದು ಶಿವಮೊಗ್ಗದ SPM ರೋಡ್ ನಲ್ಲಿ ಇರುವಂತಹ ಆದಿನಾಥ್ ಜೈನ್ ಭವನ ಆಪೋಸಿಟ್ ನಲ್ಲಿ ಇರುವಂತಹ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದವರು ಇಟ್ಟಿರುವಂತಹ ಒಂದು ಗಣಪತಿಯನ್ನ ನೋಡ್ಲಿಕ್ಕೆ ಹೋಗಿದ್ದೆ. ಹಾಗಿದ್ರೆ ಈ ಒಂದು ಗಣಪತಿಯನ್ನ ಅವರು ಎಷ್ಟು ವರ್ಷದಿಂದ ಇಡ್ತಾ ಇದ್ದಾರೆ, ಈ ಒಂದು ಗಣಪತಿಯನ್ನ ಈ ವರ್ಷ ಯಾವ ಒಂದು ಥೀಮ್ ನಲ್ಲಿ ಡೆಕೋರ್ ಮಾಡಿದ್ದಾರೆ ಏನು ಅಂತೆಲ್ಲ ಕೇಳೋಣ. ವಿನಾಯಕ ಗೆಳೆಯರ ಬಳಗದವರು ನಮ್ಮೊಂದಿಗಿದ್ದಾರೆ, ಅವರನ್ನ ಮಾತನಾಡಿಸೋಣ.
8: ಸರ್ ನಮಸ್ತೆ.
9: ನಮಸ್ತೆ ಮೇಡಮ್.
8: ಸರ್ ನಿಮ್ಮ ಹೆಸರು?
9: ಪೃಥ್ವಿಕ್ ಅಂತ.
8: ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ಗಣಪತಿಯನ್ನ ಇಡ್ತಾ ಇದ್ದೀರಾ?
9: ನಮ್ದು 9ನೇ ವರ್ಷದಿಂದ ಗಣಪತಿ ಇಡ್ತಾ ಇದೀವಿ. ಇದು 9ನೇ ವರ್ಷದ ಗಣಪತಿ ಇಟ್ಟಿದ್ದೀವಿ.
8: ಓಕೆ, ಪ್ರತಿ ವರ್ಷ ಒಂದೊಂದು ಥೀಮ್ ಅಲ್ಲಿ ಗಣಪತಿ ಇಡ್ತೀರಾ ಸರ್?
9: ಪ್ರತಿ ವರ್ಷ ಒಂದೊಂದು ಥೀಮ್ ಗಣಪತಿ ಇಡ್ತೀವಿ. ಈ ವರ್ಷದ ಒಂದು ವಿಶೇಷ ಅಲಂಕಾರ ಇಟ್ಕೊಂಡಿದ್ದೀವಿ. ಏನಪ್ಪ ಅಂತ ಅಂದ್ರೆ, ತಿರುಪತಿ ಸ್ವಾಮಿ ಸನ್ನಿಧಿ ತರ ವಿಶೇಷ ಅಲಂಕಾರ ಮಾಡಿದೀವಿ.
8: ಓಕೆ, ಸೊ ಹಾಗೆ ಹೇಗೆ ನಿಮಗೆ ಈ ಒಂದು ಗಣಪತಿಯನ್ನ ಇಡಬೇಕು ಅಂತ ಹೇಳಿ ಆಸೆ ಆಯ್ತು, ಏನ್ ರೀಸನ್ ಸರ್?
9: ಆಯ್ತು ಅಂತ ಅಂದ್ರೆ, 2 ತಿಂಗಳು ಮುಂಚೆ ನಮ್ಮ ಸದಸ್ಯರು ಎಲ್ಲ ಕುತ್ಕೊಂಡು ಒಂದು ಮೀಟಿಂಗ್ ಅಂತ ಮಾಡಿದ್ವಿ. ಸ್ಟಾರ್ಟಿಂಗ್ ಒಂದು ಗಣಪತಿಯನ್ನ ಹುಡುಕಿದ್ವಿ ಈ ತರ ಗಣಪತಿ ಕೂರ್ಸನ ಅಂತ. ಆ ಗಣಪತಿ ಕೂರ್ಸ ಒಂದು ಥೀಮ್ ಇಟ್ಕೊಂಡು ಹಂಗೆ ಹುಡುಗರೆಲ್ಲ ಸೇರ್ಕೊಂಡು ವರ್ಷ ವರ್ಷ ಸಿಂಪಲ್ ಆಗಿ ಮಾಡೋ ಬದಲು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಸ್ತು. ಅದೇ ಕಾರಣದಿಂದ ತಿರುಪತಿ ಸನ್ನಿಧಿಯಲ್ಲಿ ಶಿವಮೊಗ್ಗದಲ್ಲಿ ಯಾರು ಮಾಡಿರ್ಲಿಲ್ಲ, ಅದೊಂದು ಥೀಮ್ ಇಟ್ಕೊಂಡು ಸ್ವಲ್ಪ ಜೋರಾಗಿ ಮಾಡಿದೀವಿ. ವರ್ಷ
8: ಎಷ್ಟು ದಿನ ಇಡ್ತೀರಾ ಸರ್ ಗಣಪತಿಯನ್ನ?
9: ಇದು 8 ದಿವಸ ಇಡ್ತಾ ಇದೀವಿ, ಇನ್ನು ಕೆಲವು ಸ್ವಲ್ಪ ದಿನಗಳಿದೆ. ಇನ್ನು ಸೋಮವಾರ ನಾವು ವಿಸರ್ಜನೆ ಮಾಡ್ತಾ ಇದೀವಿ.
8: ಓಕೆ, ಹಾಗೆ ಭಕ್ತಾದಿಗಳು ಬರ್ತಾ ಇದ್ದಾರಾ?
9: ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ದಿನ ಸ್ವಲ್ಪ ಕಮ್ಮಿ ಅಂತ ಬಿಟ್ರೆ, ಸ್ಟಾರ್ಟಿಂಗ್ 2-3 ದಿನ ಮಾತ್ರ ತುಂಬಾ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇನ್ನು ಒಂದು 100-150 ಜನರಿಂದ ಭಜನೆ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದೀವಿ. ನಮ್ಮ ಕೈಲಾಷ್ಟು ಜನಕ್ಕೆ ಅನ್ನಸಂತರ್ಪಣೆ ನಡೆಸ್ತಾ ಇದೀವಿ. ಇನ್ನು ಭಾನುವಾರ ಭಾನುವಾರ ಸಂಜೆ ಒಂದು ಆರೂವರೆ ಏಳು ಅಷ್ಟೊತ್ತಿಗೆ 101 ದೀಪನ ಆರತಿ ಮಾಡೋ ಒಂದು ಕಾರ್ಯಕ್ರಮ ಅನ್ಕೊಂಡಿದೀವಿ. ಇನ್ನು ಮಂಗಳವಾರ 6:30 ಅಷ್ಟೊತ್ತಿಗೆ ವಿಸರ್ಜನೆ ವಿಜೃಂಭಣೆಯಿಂದ ಗಣಪತಿ ವಿಸರ್ಜನೆ ಮಾಡ್ತಾ ಇದೀವಿ.
8: ಎಷ್ಟು ಜನ ಸರಿ ಮಾಡ್ತಾ ಇದೀರಾ ಸರಿ ಒಂದು ಗಣಪತಿ ಉತ್ಸವವನ್ನ?
9: ಒಂದು ಒಂದು 45-50 ಜನ ಸದಸ್ಯರು ಎಲ್ಲ ಗೊತ್ತಿರೋ ಹುಡುಗರು ಸೇರ್ಕೊಂಡು ಮಾಡ್ತಾ ಇದೀವಿ. ಯಾವ್ದು ಜಾತಿ ಭೇದ ಭಾವ ಏನೇ ನೋಡದೆ ಒಂದು ಗಣಪತಿ ಏನೋ ಒಂದು ಬಂದ ತಕ್ಷಣ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದೀವಿ.
8: ಸೊ ಹಾಗೇನೆ ಹೇಗ್ ಅನ್ನಿಸ್ತಾ ಇದೆ ಸರ್, ಈ ಒಂದು ಗಣಪತಿಯನ್ನ ಇಟ್ಟಿರೋರು ಇರ್ಬೋದು, ಹಾಗೆ ಜನಗಳೆಲ್ಲ ಬರ್ತಾ ಇದಾರೆ, ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ, ಭಜನೆಗಳನ್ನ ಮಾಡ್ತಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ?
9: ಖುಷಿ ಅಂತ ಹೇಳಕ್ ಆಗ್ತಾ ಇಲ್ಲ ನಮಗೆಲ್ಲ. ಸ್ಟಾರ್ಟ್ ನಾವೇನು ಅನ್ಕೊಂಡಿಲ್ಲ ಇಷ್ಟು ಜನ ಬರ್ತಾರೆ ಏನಾಗುತ್ತೆ ಏನು ಅನ್ಕೊಂಡಿರ್ಲಿಲ್ಲ. ಮೊದಲನೇ ಸೆರೆಣಸು ನೋಡಿದಾಗ ಅಂತ ನಮಗಂತೂ ಅನ್ಸ್ತಲ್ಲ ಇಷ್ಟೆಲ್ಲ ಚೆನ್ನಾಗಿ ಮಾಡಿದೀವಿ ನಾವು, ನಮಗೆ ಅನ್ಸ್ ಗೊತ್ತಾಗ್ತಾ ಇಲ್ಲ ಯಾವ ತರ ಮಾಡಿದೀವಿ ಏನು ಇತ್ತ ಅಂತ. ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ಬರ್ತಾ ಇದೆ ನಮಗೆ. ಇದೇ ರೀತಿ ಗಣಪತಿ ಮುಂದಿನ ವರ್ಷ ನಮಗೆ ಚೆನ್ನಾಗಿ ನೋಡ್ಕೊಂಡು ಇನ್ನೂ ಜ್ವರ ಕೂರ್ಸೋಣ ಅಂತ ಅನ್ಕೊಂಡಿದೀವಿ.
8: ಸೂಪರ್ ಸರ್. ಸೊ ಇಷ್ಟು ವರ್ಷಕ್ಕಿಂತ ಈ ಸಾರಿ ನೀವು ತುಂಬಾ ಅದ್ದೂರಿಯಾಗಿ ಮಾಡ್ತಿದ್ದೀರಾ?
9: ಇದೇ ಮೊದಲನೇ ವರ್ಷ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇರೋದು, ಇನ್ನು ಶಕ್ತಿ ಕೊಟ್ಟರೆ ದೇವರು ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡೋಣ ಅಂತ ಅನ್ಕೊಂಡಿದೀವಿ.
8: ಸೂಪರ್ ಸರ್, ಇನ್ನಷ್ಟು ಚೆನ್ನಾಗಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಒಂದು ಗಣೇಶೋತ್ಸವ ಆಗೋ ತರ ಆಗ್ಲಿ ಸರ್.
9: ಥ್ಯಾಂಕ್ ಯು.
8: ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ಗಣೇಶೋತ್ಸವ, ನಿಮ್ಗೆ ಎಷ್ಟು ಖುಷಿ ಇದೆ?
10: ನಮಗೆ ಹೇಳಂಗಿಲ್ಲ ಅಷ್ಟು ಖುಷಿ ಇದೆ, ಯಾಕಂದ್ರೆ ಇದು ನಮ್ದು 9ನೇ ವರ್ಷ ಗಣಪತಿ. ಯಾಕಂದ್ರೆ ನಾವು ಪ್ರತಿ ವರ್ಷ ಬರ್ತಾ ಬರ್ತಾ ಚಿಕ್ಕದಿಂದ ದೊಡ್ಡದು ಮಾಡ್ತಿದ್ದಾ ಇದೀವಿ. ಈ ವರ್ಷ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದೀವಿ, ನಮ್ಗೆ ಹೇಳಂಗಿಲ್ಲ ಅಷ್ಟು ಖುಷಿ ಆಗ್ತಿದೆ. ಪ್ಲಸ್ ಈ ಸತಿ ನಮ್ದು ಏನಂದ್ರೆ ವಿಶೇಷ ಅಲಂಕಾರ ಅಂದ್ರೆ ಏನಂದ್ರೆ ತಿರುಪತಿ ತಿಮ್ಮಪ್ಪ ಮತ್ತೆ ಏನಂದ್ರೆ ದೇವಸ್ಥಾನ ಟೈಪ್ ನಾವು ಮಾಡಿದೀವಿ ಡೆಕೋರೇಷನ್. ಮತ್ತೆ ಜನರು ಮಾತ್ರ ತುಂಬಾ ಜನನೇ ಇದ್ದಾರೆ, ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲಿಲ್ಲ ಇಷ್ಟು ಜನರು ಇರ್ತಾರೆ ಅಂತ ಹೇಳಿ ನಮಗೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಗಣಪತಿನೂ ನೀವು ನೋಡಿರ್ಬೋದು ಎಷ್ಟು ನಗ್ತಿದ್ದಾರೆ, ಗಣಪತಿಗೆ ನೋಡಿದ್ರೆ ನಮಗೂ ನಗು ಆಗತ್ತೆ, ಆನಂದ ಬರುತ್ತೆ.
8: ಓಕೆ, ಕೇಳಿದ್ರಲ್ವಾ ಸ್ನೇಹಿತರೆ, ಶಿವಮೊಗ್ಗದ SPM ರೋಡ್ನ ಆದಿನಾಥ ಜೈನ್ ಭವನ ಆಪೋಸಿಟ್ ನಲ್ಲಿರುವಂತಹ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದವರು ಇಟ್ಟಿರುವಂತಹ ಗಣಪತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೆ ಅವರು ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು ಒಂದು ಗಣಪತಿಯನ್ನ ಯಾವ ರೀತಿ ಇಡಲಾಗಿದೆ, ಹಾಗೆ ಎಷ್ಟು ವರ್ಷಗಳಿಂದ ಗಣಪತಿಯನ್ನ ಕೂರಿಸಿಕೊಂಡು ಬರ್ತಾ ಇದೀವಿ ಅನ್ನೋದಾಗಿ ಎಲ್ಲ ಹೇಳ್ತಾ ಇದ್ರು. ಹಾಗೆ ನೀವು ಕೂಡ ಏನಾದ್ರೂ ಆ ಕಡೆ ಹೋದ್ರೆ ಖಂಡಿತವಾಗ್ಲೂ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದವರು ಇಟ್ಟಿರುವಂತಹ ಗಣಪತಿಯ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಹಾಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನು ಶಿವಮೊಗ್ಗದ ಬೇರೆ ಬೇರೆ ಕಡೆಯಲ್ಲಿ ಇಟ್ಟಿರುವಂತಹ ಗಣಪತಿಯ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ತೀವಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಸಕಲ ವಿಘ್ನಗಳನ್ನು ನಿವಾರಿಸಿ ಬುದ್ಧಿ ಸಿದ್ಧಿಗಳನ್ನು ಕರುಣಿಸುವಂತಹ ಜ್ಞಾನಕಾರಕ ಶ್ರೀ ಮಹಾಗಣಪತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮಲೆನಾಡಿನ ಹೆಬ್ಬಾಗಿಲು, ಸಾಂಸ್ಕೃತಿಕ ನಗರಿ ನಮ್ಮ ಶಿವಮೊಗ್ಗದಲ್ಲಿ ಗಣೇಶೋತ್ಸವ ಅಂತಂದ್ರೆ ಅದೊಂದು ಬರೀ ಹಬ್ಬ ಅಲ್ಲ, ಅದೊಂದು ಭಕ್ತಿ ಮತ್ತೆ ಕಲೆಯ ಮಹಾಸಂಗಮ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಮ ಶಿವಮೊಗ್ಗದಲ್ಲಿ ಬಹಳಷ್ಟು ಕಡೆಗಳಲ್ಲಿ ನೀವು ಓಡಾಡಿರ್ತೀರಾ, ಗಣಪತಿಗಳನ್ನು ನೋಡಿರ್ತೀರಾ, ಗಣಪತಿಯ ಆಶೀರ್ವಾದವನ್ನು ಪಡ್ಕೊಂಡಿರ್ತೀರಾ. ಅದೇ ರೀತಿನಲ್ಲೇ ಗಣಪತಿಯ ವಿನ್ಯಾಸಗಳನ್ನು ಕೂಡ ನೀವು ಬಹಳಷ್ಟು ಕಡೆಗಳಲ್ಲಿ ಗಮನಿಸೋದಕ್ಕೆ ಸಾಧ್ಯ ಇದೆ. ತುಂಬಾನೇ ಆಕರ್ಷಣೀಯವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಗಣಪತಿಗಳನ್ನ ಕೂರಿಸಿದ್ದಾರೆ. ಈ ಬಾರಿಯ ಗಣೇಶೋತ್ಸವದಲ್ಲಿ ನಾನು ಹೋಗಿದ್ದು ನಮ್ಮ ಶಿವಮೊಗ್ಗದ APMC ಯಾರ್ಡ್ನಲ್ಲಿರುವಂತಹ APMC ಕಾ ರಾಜ ಗಣಪತಿಯನ್ನ ನೋಡೋದಕ್ಕೆ. ಇಲ್ಲಿ ನಮಗೆ ಕಂಡದ್ದು ಬರೀ ಗಣಪತಿ ಅಷ್ಟೇ ಅಲ್ಲ, ಅತ್ಯಂತ ವಿಶೇಷ ಹಾಗೆ ಅರ್ಥಪೂರ್ಣವಾಗಿ ಈ ಒಂದು ಗಣೇಶೋತ್ಸವದ ಆಯೋಜನೆ ಮಾಡಲಾಗಿತ್ತು. ಹಾಗೇನೆ ಜ್ಞಾನದ ಸಂಕೇತವಾಗಿ ಪುಸ್ತಕಗಳ ಅಲಂಕಾರ ತುಂಬಾನೇ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಜ್ಞಾನ ದೇವನಾದಂತಹ ಗಣಪತಿಯ ಪೆಂಡಲನ್ನ ಸಾಲು ಸಾಲು ಪುಸ್ತಕಗಳಿಂದ ಅಲಂಕಾರ ಮಾಡಿದ್ರು. ವಿದ್ಯಾಬುದ್ಧಿ ನೀಡುವಂತಹ ಗಣೇಶನ ಸನ್ನಿಧಿನಲ್ಲಿ ಪುಸ್ತಕಗಳ ಮೂಲಕ ಮೂಡಿ ಬಂದಿರುವಂತಹ ಈ ಒಂದು ಅಲಂಕಾರ ಪ್ರತಿಯೊಬ್ಬರಲ್ಲೂ ಕೂಡ ಜ್ಞಾನದ ಮಹತ್ವವನ್ನ ಸಾರ್ತಾ ಇತ್ತು ಅಂತಾನೆ ಹೇಳ್ಬೋದು. ಜೊತೆಗೆ ತುಂಬಾನೇ ಆಕರ್ಷಣೀಯವಾಗಿ ಕಂಡಂತದ್ದು ಹಿಮಾಲಯದ ಮಡಿಲಿನಲ್ಲಿರುವಂತಹ ಪವಿತ್ರ ಕ್ಷೇತ್ರ ಕೇದಾರನಾಥ ಮಂದಿರದ ಭವ್ಯ ರೂಪವನ್ನ ಇಲ್ಲಿ ನಾವು ನೋಡಬಹುದಾಗಿತ್ತು. ಅಂಡ್ ನೀವು ಯಾರಾದರೂ ಇನ್ನೂ ಹೋಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಭೇಟಿ ನೀಡಿ. ಶಿವಮೊಗ್ಗದಲ್ಲಿ ಇದೊಂಥರ ಸಾಕ್ಷಾತ್ ಕೇದಾರನಾಥ ದರ್ಶನ ಪಡೆದಂತಹ ಒಂದು ಅನುಭವ ಆಯ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ APMC ಯಾರ್ಡ್ನಲ್ಲಿ ಎಷ್ಟು ವರ್ಷಗಳಿಂದ ಗಣಪತಿಯನ್ನ ಕೂರಿಸ್ತಾ ಇದ್ದಾರೆ, ಹಾಗೆ ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿ ಗಣಪತಿಯನ್ನ ಇರಿಸಲಾಗ್ತಾ ಇದೆ. ಈ ವರ್ಷ ಯಾಕೆ ಈ ಒಂದು ಥೀಮ್ನ ಇಟ್ಕೊಂಡು ಮಾಡಿದ್ರು, ಮತ್ತೆ ಹಿಂದೆ ಎಲ್ಲ ಯಾವ ರೀತಿಯಲ್ಲಿ ಗಣಪತಿಯನ್ನ ಕೂರಿಸ್ತಾ ಇದ್ರು, ಇದರ ಹಿಸ್ಟ್ರಿ ಏನಿದೆ, ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಶಿವಕುಮಾರ್ ಅವರು. ಬನ್ನಿ ಅವ್ರ ಜೊತೆನಲ್ಲಿ ಮಾತಾಡೋಣ, ಎಷ್ಟು ವರ್ಷಗಳಿಂದ ಗಣಪತಿಯನ್ನ ಕೂರಿಸ್ತಾ ಇದಾರೆ, ಮತ್ತೆ ಅವರ ಟೀಮ್ನಲ್ಲಿ ಎಷ್ಟು ಜನ ಇದಾರೆ, ಈ ಬಾರಿಯ ಗಣೇಶೋತ್ಸವದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ.
1: ಪ್ರತಿಯೊಬ್ರು ನಾವು 20 ಜನ ಇದೀವಿ ಟೀಮಲ್ಲಿ, 20 ಜನನು ಒಂದೇ ತರ ವರ್ಕ್ ಮಾಡ್ತೀವಿ. ಯಾರು ಮೇಲೆ ಹೈಯೆಸ್ಟ್ ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಉಪಾಧ್ಯಕ್ಷರು ಅನ್ನೋರು ಇಲ್ಲ ಇದರಲ್ಲಿ. ಎಲ್ಲ 20 ಜನನು ಒಂದೇ ರೀತಿಯಲ್ಲಿ ಮಾಡ್ತಾ ಇದೀವಿ. ಫಸ್ಟ್ನೇ ವರ್ಷ ಸುಮ್ಮನೆ ಸಿಂಪಲ್ ಆಗಿ ಇಟ್ಟಿದ್ವಿ, ಚೆನ್ನಾಗಿತ್ತು ಅಂದ್ರು ಜನ ಬಂದವರು. ಆಮೇಲೆ ಎರಡನೇ ವರ್ಷ ಏನ್ ಮಾಡೋಣ ಅಂತೇಳಿ ಸ್ವಲ್ಪ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ಎರಡನೇ ವರ್ಷ ಅನ್ಕೊಂಡ್ವಿ. ಒಂದು 6 ತಿಂಗಳು ಮುಂಚೆನೆ ಅನ್ಕೊಂಡಿದ್ವಿ, ಮಾಡಿದ್ವಿ. ಹಣ್ಣಿಂದೆಲ್ಲ ಮಾಡಿದ್ವಿ, ಕಾಯಿ ಹಣ್ಣು ಎಲ್ಲ ಮಾಡಿದ್ವಿ ಎರಡನೇ ವರ್ಷ. ಆಮೇಲೆ 3ನೇ ವರ್ಷ ಏನ್ ಜನಗಳು ಅಂತೂ ತುಂಬಾ, ಎರಡನೇ ವರ್ಷ ಮಾಡಿದಂತೂ ಜನಗಳು ತುಂಬಾ ಬಂದ್ರು. ಎಷ್ಟು ಜನ ಬಂದ್ರು ಅಂದ್ರೆ ಅಷ್ಟು ಜನ ಬಂದ್ರು, ನಮಗೆ ಅಷ್ಟು ಇದಾಗ್ಬಿಡ್ತು, ಏನ್ ಹಿಂಗ್ ಬಂದ್ಬಿಟ್ರಲ್ಲ ಜನ ಅಂತೇಳಿ ಇನ್ನೂ ಹೋಪ್ ಜಾಸ್ತಿ ಆಯ್ತು. ಮತ್ತೆ ನೆಕ್ಸ್ಟ್ ವರ್ಷ ಮುಂದಿನ ವರ್ಷಕ್ಕೆ ಏನ್ ಮಾಡೋದು, 3ನೇ ವರ್ಷಕ್ಕೆ ಅಂತೇಳಿ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಅವಾಗ್ಲೇನೆ ಮತ್ತೆ ಫೋರ್ಟ್ಸ್ ಕಾನ್ಸೆಪ್ಟ್ ಬಂತು. ಫೋರ್ಟ್ಸ್ ಕಾನ್ಸೆಪ್ಟ್ ಬಂದಾಗ ಫೋರ್ಟ್ಸ್ ಕಾನ್ಸೆಪ್ಟ್ ಮಾಡಿದ್ವಿ, ಎಲ್ಲ ಬಂದು ತುಂಬಾ ಜನ, ತುಂಬಾ ಎಲ್ಲ ಬಂದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತೇಳಿ ಮತ್ತೆ ಅವ್ರು ಹೇಳ್ದಷ್ಟು ನಮ್ಗೆ ಇನ್ನು ಸಹ ದಾಸ್ತಿ ಆಯ್ತು. ನಮಗೆ ಅಷ್ಟು ಇದಾಗ್ಬಿಡ್ತು, ಜನ ಎಲ್ಲಿಂದ ಬರ್ತಾ ಇದ್ದಾರೆ, ಇದೇನು ಗಣಪತಿ ಇಟ್ಟಿದೀವ, ಜಾತ್ರೆ ಮಾರಿ ಜಾತ್ರೆ ಮಾಡ್ತಾ ಇದೀವ, ಅರ್ಕೆರೆ ಜಾತ್ರೆ ನಡೀತಾ ಇದೀಯಾ ಅನ್ಸ್ಬಿಡ್ತು. ಎಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂದ್ರೆ ತುಂಬಾ ಭಕ್ತಾದಿಗಳು ಬಂದು ಮತ್ತೆ ಈ ಮತ್ತೆ ಇನ್ನೇನಪ್ಪ ಮಾಡೋದು ನೆಕ್ಸ್ಟ್ ಅಂತೇಳಿ ಭಾರಿ ಯೋಚನೆ ಮಾಡಿದ್ವಿ ನಾವು. ಒಂದು 20 ಜನ ಟೀಮ್ನವರು, ಶೇಖರ್ ಆಗ್ಲಿ, ಬಬ್ಲು ಆಗ್ಲಿ, ಆದರ್ಶ, ಆನಂದ, ಸುಮಾರು ಜನ ಇದಾರೆ ಟೀಮಲ್ಲಿ. ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ವಿ ಈ ಸರಿ ಏನ್ ಮಾಡ್ಬೇಕು. ಆಮೇಲೆ ಸುಮಾರು ಜನ ಇದಾರೆ ಟೀಮಲ್ಲಿ, ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ವಿ ಈ ಸರಿ ಏನ್ ಮಾಡ್ಬೇಕು. ಆಮೇಲೆ ಪುಸ್ತಕ ಕಾಶಿ ಅಂತೇಳಿ ಬುಕ್ಸ್ ಇಂದ ಒಂದು ಕಾನ್ಸೆಪ್ಟ್ ತಗೊಂಡ್ವಿ. ಎಲ್ಲರಿಗೂ ಒಪಿನಿಯನ್ ಕೇಳಿದ್ವಿ, ಮಾಡ್ಬೋದಾ ಇಲ್ಲ ಚೆನ್ನಾಗಿರತ್ತೆ ಮಾಡ್ಬೋದು ಅಂತ ಒಂದು ಸರಿ ಅಂತೇಳಿ ಮಾಡಿದ್ವಿ. ಮತ್ತೆ ಹೊರಗಡೆ ಎಲ್ಲ ಅದೇ ಕೇದಾರನಾಥ್ ಕಾನ್ಸೆಪ್ಟ್ ಇಟ್ಕೊಂಡು ಹೊರಗಡೆ ಎಲ್ಲ ಆತರ ಮಾಡಿದ್ವಿ. ತುಂಬಾ ದೂರ ಅಲ್ಲಿ ಕೆಲವರಿಗೆಲ್ಲ ತುಂಬಾ ದೂರ ಅಲ್ಲಿವರೆಗೆ ಹೋಗಕ್ಕಾಗಲ್ಲ, ಕೇದಾರನಾಥ್ ಮಾಡಿದ್ರೆ ಇಲ್ಲರ ಜನಗಳು ಎಲ್ಲ ತುಂಬಾ ಬಂದು ನೋಡ್ತಾರೆ, ಅಲ್ಲಿವರೆಗೆ ಹೋಗಕ್ಕಾಗ್ದೇನೆ ಕೆಲವರೆಲ್ಲ ಬಡ ಮಕ್ಕಳು ಎಲ್ಲ ತುಂಬಾ ಇರ್ತಾರೆ. ಇದನ್ನೇ ಒಂದ್ಸರಿ ಕೇದಾರನಾಥ್ ಅನ್ಕೊಳ್ಳಿ ಅಂತೇಳಿ ಇಲ್ಲಿ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಅಂದ್ರು, ಬುಕ್ಸ್ ಕಾನ್ಸೆಪ್ಟ್ ಎಲ್ಲ ಮಾಡ್ತೀವಿ ಒಳಗಡೆ ಎಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅಂದ್ರು. ಎಲ್ಲರೂ ತುಂಬಾ ಖುಷಿ ಪಡ್ತು, ತುಂಬಾ ಜನ ಭಕ್ತಾದಿಗಳೆಲ್ಲ ತುಂಬಾ ಜನ ಬರ್ತಿದ್ದಾರೆ. ಆಮೇಲೆ ಇಲ್ಲಿ ಒಂದು ಲಾಟ್ರಿ ಮಾಡಿದ್ವಿ, ಲಾಟ್ರಿ ಕಾನ್ಸೆಪ್ಟ್ ಇತ್ತು, ಬೈಕ್ ಫಸ್ಟ್ ಪ್ರೈಸ್ ಬೈಕ್ ಆಕ್ಟಿವ್ ಹೋಂಡಾ ಎಲ್ಲ ಇತ್ತು. ಈ ಸರಿನೂ ಅದೇ ಬುಲೆಟ್, ಫಸ್ಟ್ ಪ್ರೈಸ್ ಬುಲೆಟ್, ಸೆಕೆಂಡ್ ಪ್ರೈಸ್ ಏತರ್ ಗಾಡಿ, ಥರ್ಡ್ ಪ್ರೈಸ್ ಐಫೋನ್ ಮೊಬೈಲ್ 17, ಫೋರ್ತ್ ಪ್ರೈಸ್ ಸೈಕಲ್, ವಾಷಿಂಗ್ ಮಿಷಿನ್, ಫ್ರಿಜ್ಜು, ಈ ತರ ಒಂದು 150 ಗಿಫ್ಟ್ ಇದೆ. ಆದ್ರೆ ಜನ ಬರ್ತಾರೆ ತಾಯ್ತಾರೆ, ನೋಡೋಣ ಅವ್ರು ತಾಯ್ತಾರೆ. 100 ರೂಪಾಯಿ ಅವರು ಸ್ಟಾರ್ ಯಾರು ತಾಯ್ತಾ ಇದೀವಿ ನೋಡಕ್ಕೆ, ನಾವು ಖುಷಿ ಪಡ್ತೀವಿ. 100 ರೂಪಾಯಿ ಪ್ರೈಸ್ ಏನ್ ಬರುತ್ತೆ, ಯಾರಿಗೆ ಬರುತ್ತೆ, ಯಾರ ಹಣೆ ಬರ ಚೆನ್ನಾಗಿದೆ ಅಂತೇಳಿ ನಮಗೂ ಖುಷಿ ಮಾಡಿದೀವಿ.

0: ನಾನು ಕೂಡ ಇವತ್ತು ಬಂದಾಗ ನೋಡಿದಾಗ ಏನೋ ಒಳಗಡೆ ಪುಸ್ತಕವನ್ನ ನೀವು ಅಲಂಕಾರಕ್ಕೆ ಬಳಸ್ಕೊಂಡಿದ್ದೀರ. ಸೊ ಹಾಗಾಗಿ ನಿಮಗೆ ಯಾರೆಲ್ಲ ಸಹಕಾರ ಮಾಡಿದ್ರು ಸರ್? ಪುಸ್ತಕಗಳು ಇಷ್ಟೊಂದು ಕಲೆಕ್ಟ್ ಮಾಡಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅಂಡ್ ಇಷ್ಟೊಂದು ಪುಸ್ತಕಗಳನ್ನ ಹೇಗೆ ಕಲೆಕ್ಟ್ ಮಾಡಿದ್ರಿ ನೀವು? ಹೇಗೆ ಯಾರ್ಯಾರು ಸಹಕಾರ ಮಾಡಿದ್ರು ನಿಮಗೆ ಅದ್ರ ಬಗ್ಗೆ ಹೇಳ್ಬೋದ?
1: ಸ್ವಲ್ಪ ಕೆಲವರು ತುಂಬಾ ಸ್ವಲ್ಪ ಸಹಕಾರ ಮಾಡಿದ್ದಾರೆ. ಇನ್ನೆಲ್ಲ ನಮ್ಮ ಟೀಮ್ನವರೆಲ್ಲ ಬರೀ ಬುಕ್ ತಂಬಿ ಇಟ್ರೆ ಆಗಲ್ಲ ಅಂತೇಳಿ ಬುಕ್ ಮೇಲೆ ನಾವೇ ಪ್ರಿಂಟ್ ಔಟ್ ಮಾಡಿಸಿದ್ವಿ. APMC ಗೆಳೆಯರ ಬಳಗ ಅಂತೇಳಿ ಪ್ರಿಂಟ್ ಔಟ್ ಮಾಡಿಸಿದ್ವಿ. ಇದು ನಾಳೆ ದಿವಸ ನಾವೇನೇ ಮಾಡಿದ್ರು ವೇಸ್ಟ್ ಆಗಬಾರ್ದು ಅಂತೇಳಿ ಕಾನ್ಸೆಪ್ಟ್ ನಮ್ದು. ಏನಾದ್ರು ಉಪಯೋಗ ಬರಬೇಕು, ಮೂಲೆ ಬಿಸಾಕ್ಬಾರ್ದು, ಡಸ್ಟ್ಬಿನ್ ಆಗಬಾರ್ದು ಅಂತೇಳಿ ಇದೇನು ಬುಕ್ಸ್ ಎಲ್ಲ ನಾಳೆ ದಿವಸ ಅಂದ್ರೆ ಗೌರ್ಮೆಂಟ್ ಒಂದ್ಸರಿ ಗೌರ್ಮೆಂಟ್ ಸ್ಕೂಲಿಗೆ ಎಲ್ಲ ಕೊಡ್ತೀವಿ ಅಂದಿದ್ದಕ್ಕೆ ತುಂಬಾ ಜನ ಬಂದ್ಬಿಟ್ಟಿದ್ರು. ತುಂಬಾ ಜನ ಬಂದ ಅದೆಲ್ಲ ಕೊಟ್ಟರು ನಮ್ ಕೈ ಕೊಡಕ್ ಆಗಿಲ್ಲ. ಮತ್ತೆ 100,000 ನಾವೇ ದುಡ್ಡು ಹಾಕಿ ಮತ್ತೆ ಕೆಲವರಿಗೆಲ್ಲ ಕೊಟ್ಟು ಕಳಿಸಿದ್ವಿ. ಈ ಸರಿ ಘೋಷಣೆ ಮಾಡ್ತಾರೆ ಗೌರ್ಮೆಂಟ್ ಅಲ್ಲೇ ಕೊಡ್ತಿದೀವಿ ಅಂತ. ನಾವೇ ಖುದ್ದಾಗಿ ಹೋಗಿ ಹಳ್ಳಿ ಸೈಡ್ ಹೋಗಿ ಖುದ್ದಾಗಿ ನಾವೇ ಹೋಗಿ ಬುಕ್ಸ್ಗಳು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಬರ್ತೀವಿ.
0: ಓಕೆ, ಸೊ ಈ ಥರದ ಒಂದು ಒಳ್ಳೆ ಥೀಮ್ನ ಇಟ್ಕೊಂಡು ಮಾಡಿದ್ದೀರ ಸರ್. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಆಗಿದೆ, ಹಾಗೆ ಜನರು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಎಷ್ಟು ವರ್ಷಗಳಿಂದ ಗಣಪತಿಯನ್ನ ಇಡ್ತಾ ಇರೋದು ಸರ್ ಇಲ್ಲಿ?
1: ಸರ್, ಇದು 4ನೇ ವರ್ಷ.
0: ನಾಲ್ಕನೇ ವರ್ಷದಿಂದ
1: ಇಡ್ತಾ ಇದ್ದೀವಿ.
0: ಸೊ 4ನೇ ವರ್ಷದಿಂದ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ, ಅಂಡ್ ನೆಕ್ಸ್ಟ್ ವರ್ಷಗೆ ಇನ್ನೂ ಹೋಪ್ ಇರುತ್ತೆ ಅಂತ ಹೇಳ್ಬೋದಾಗ್ರೆ.
1: ತುಂಬಾ ಅದೇ ತಲೆಗೆಟ್ಟೋಗಿರೋದು ನಮಗೆ. ವರ್ಷನೂ ಅದೇ ತಲೆಗೆಟ್ಟೋಗಿರೋದು. ಯಾಕೆ ಅಂದ್ರೆ ನಾವ್ ಮಾಡಿದಷ್ಟು ಜನ ಇಷ್ಟು ಬರ್ತಾ ಇದಾರಲ್ಲ, ನಮ್ಗೆ ಇನ್ನೂ ಉತ್ಸಾಹ ಹೆಚ್ಚುತ್ತಾ ಇದಾರೆ. ಭಕ್ತಾದಿಗಳು ನಮಗೆ ಉತ್ಸಾಹ ಜಾಸ್ತಿ ಮಾಡ್ತಾ ಇದಾರೆ. ಮುಂದಿನ ವರ್ಷ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂದ್ 6 ತಿಂಗಳು ಮುಂಚೆ ನಮ್ ಟೀಮ್ನವರೆಲ್ಲ ಕುತ್ಕೊಂತೀವಿ, ಕುತ್ಕೊಂಡು ಮಾತಾಡಿ ಏನ್ ಮಾಡ್ಬೇಕು ಅಂತೇಳಿ ಆಮೇಲೆ ಮುಂದಿನ ವರ್ಷದ್ದು. ಮತ್ತೆ ನಮ್ಮ APMC ಗಣಪತಿ ಭಕ್ತಾದಿಗಳು ಜಾಸ್ತಿ ತುಂಬಾ ಜನ ಬರ್ತಾ ಇರೋದ್ರಿಂದ ಬಂದು ಸುಮ್ನೆ ಹೋಗ್ಬಾರ್ದು ಅಂತೇಳಿ ನಾವು ಡೈಲಿ ಒಂದು 4-5 ಸಾವಿರ ಜನಕ್ಕೆ ಡೈಲಿ ಪ್ರಸಾದ ಇರುತ್ತೆ. 4-5 ಸಾವಿರ ಜನ ಬರ್ತಾ ಇರ್ತಾರೆ, ಡೈಲಿ ಪ್ರಸಾದ ಕೊಡ್ತಾ ಇರ್ತೀವಿ, ಗಣಪತಿ ಬಿಡೋರಿಗೆ ಕೊಡ್ತಾ ಇರ್ತೀವಿ. ಮತ್ತೆ 29ನೇ ತಾರೀಕಿಗೆ 10-15 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಇರುತ್ತೆ. ಹೋದ್ಸರಿ ಅಷ್ಟೇ ಒಂದು 12-13 ಸಾವಿರ ಜನ ಬಂದು ದೇವ್ರ ಪ್ರಸಾದ ಅನ್ನ ಸಂತರ್ಪಣೆ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಈ ಸರಿನೂ ಅಷ್ಟೇ ಅದೇ ಕಾನ್ಸೆಪ್ಟ್ ಇದೆ. 29ಕ್ಕೆ ಅನ್ನ ಸಂತರ್ಪಣೆ ಇದೆ, ಅದು ಮುಗಿತಿದ್ದಂಗೆ ಲೆಕ್ಕಿ ಡಿಪ್ ಇದೆ. ಅವತ್ತಿನ ದಿವಸನೇ 6 ಗಂಟೆಗೆ ಲೆಕ್ಕಿ ಡಿಪ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅಲ್ಲೇ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬಂದವರಿಗೆಲ್ಲ ಅಲ್ಲೇ
0: ಡಿಸ್ಟ್ರಿಬ್ಯೂಟ್
1: ಅಲ್ಲೇ ಮಾಡಿ ಕಳಿಸ್ತೀವಿ.
0: ಸೊ ಈ ತರದ ಒಂದು ವ್ಯವಸ್ಥೆನ ಮಾಡ್ಕೊಂಡಿದೀರ. ಸೊ ಹಾಗೆ ಸರ್, ಈ ಒಂದು ಲೈಟಿಂಗ್ಸ್ ಆಗಿರ್ಬೋದು, ಈ ಒಂದು ಸ್ಟೇಜ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಮಾಡೋದಕ್ಕೆ ಸಹಕರಿಸಂತವ್ರು ಯಾರು, ಅವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ ಸರ್ ನೀವು ನಿಮ್ಮ ಟೀಮ್?
1: ಸರ್, ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ತುಂಬಾ ಅಭಿನಂದನೆ ಸಲ್ಲಿಸ್ತೇನೆ, ತುಂಬಾ ಖುಷಿ ಆಗುತ್ತೆ.
0: ಓಕೆ, ಸೊ ಈ ಸಾರಿ ನಮಗೆ ಕೇದಾರನಾಥ ದರ್ಶನ ಮಾಡಿಸಿದ್ದೀರಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆ ನಿಮ್ಮ ಈ ಒಂದು ಗಣಪತಿ ಉತ್ಸವ ಇನ್ನೂ ಮುಂದುವರಿತಾ ಹೋಗಲಿ. ಸೊ ಜನರಿಗೂ ಕೂಡ ಒಂದು ಹೆಲ್ಪ್ ಮಾಡೋ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ, ಮಕ್ಕಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ. ಸೊ ಈ ಕಾರ್ಯಗಳು ಯಾವಾಗಲೂ ಕೂಡ ಹೀಗೆ ಮುಂದುವರಿತಾ ಇರಲಿ ಸರ್.
1: ಥ್ಯಾಂಕ್ ಯು ಸರ್.
2: ಓಕೆ, ಕೇಳಿದ್ರಲ್ಲ, ಇಷ್ಟೊತ್ತು APMC ಯಾರ್ಡ್ನಲ್ಲಿರುವಂತಹ ಗಣಪತಿಯ ವಿಶೇಷತೆಯನ್ನು, ಹಾಗೆ ಎಷ್ಟು ವರ್ಷಗಳಿಂದ ಇಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ಏನೇನೆಲ್ಲ ವಿಚಾರಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇತ್ತು ಅನ್ನೋದ್ರ ಬಗ್ಗೆ. ಸೊ ಹಾಗೆ ಇನ್ನೊಂದು ನಮ್ಮ ಶಿವಮೊಗ್ಗದ ಆಕರ್ಷಣೀಯವಾದಂತಹ ಗಣಪತಿಯ ಬಗ್ಗೆ ಮಾತಾಡೋದಕ್ಕೆ ನಾನು ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ, ನಾಡಿ ಪುನಃ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ APMC ಗಣಪತಿಯ ಬಗ್ಗೆ. ಹಾಗೇನೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಹಲವಾರು ಕಡೆಗಳಲ್ಲಿ ಗಣಪತಿಯನ್ನ ಕೂರಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ನಾವು ತುಂಬಾನೇ ಆಕರ್ಷಣೀಯವಾಗಿರುವಂತಹ ಗಣಪತಿಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅಂತಹ ಗಣಪತಿಗಳಲ್ಲಿ ನಾವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದ ಹಾಗೆ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗ, ಇವರು ಕೂಡ ಮಾಡಿರುವಂತಹ ಗಣಪತಿ ಆಗಿರುವುದು, APMCಯಲ್ಲಿರುವಂತಹ ಗಣಪತಿ ಆಗಿರುವುದು. ಹಾಗೇನೆ ಇನ್ನೊಂದು ವಿಶೇಷವಾದಂತಹ ಗಣಪತಿ ಇದೆ. ಬೇರೆ ಬೇರೆ ಗಣಪತಿಗಳನ್ನ ಎಲ್ಲೆಲ್ಲಿ ನೋಡಬಹುದು ಹೇಳಿ, ಯಾವ್ದಾದ್ರು ಏರಿಯಾಗಳಲ್ಲಾಗಿರ್ಬೋದು ಅಥವಾ ಗಣಪತಿ ಮಂಟಪಗಳಲ್ಲಾಗಿರ್ಬೋದು, ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ಗಣಪತಿಯನ್ನ ಇರಿಸಿರೋದನ್ನ ನೋಡಬಹುದು. ಆದ್ರೆ ಇಲ್ಲಿ ಒಂದು ಆಸ್ಪತ್ರೆಯಲ್ಲಿನೇ ಗಣಪತಿಯನ್ನ ಇರಿಸಿ ಆಸ್ಪತ್ರೆಯ ಸುತ್ತಮುತ್ತಲ ಇರುವಂತಹ ಜನರಿಗೆ ಹಾಗೆ ಆಸ್ಪತ್ರೆಯ ಸ್ಟಾಫ್ಗೆ ಕೂಡ ಈ ಒಂದು ವಿಶೇಷವಾದಂತಹ ಗಣೇಶೋತ್ಸವದ ಹಬ್ಬದ ಮೆರುಗನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ನಾನ್ ಮಾತಾಡ್ತಾ ಇರೋದು ನಮ್ಮ ಶಿವಮೊಗ್ಗದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕೂರಿಸಿದಂತಹ ಶ್ರೀ ಬಿಷಾಗ್ ಮಹಾಗಣಪತಿಯ ಬಗ್ಗೆ. ಇಲ್ಲಿ ಗಣಪತಿ ಅಷ್ಟೇ ವಿಶೇಷ ಅಲ್ಲ, ಹೆಸರು ಕೂಡ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಈ ಒಂದು ಬಿಷಾಗ್ ಅಂತ ಅಂದ್ರೆ ಏನು, ಹಾಗೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯವರು ಯಾವ ರೀತಿ ಗಣಪತಿಯನ್ನ ಕೂರಿಸಿದ್ದಾರೆ, ಹಾಗೆ ವಿಸರ್ಜನೆಯನ್ನ ಯಾವ ರೀತಿ ಮಾಡ್ತಾರೆ, ಜೊತೆಗೆ ಅಲ್ಲಿರುವಂತಹ ಜನರಿಗೆ ಈ ಒಂದು ಹಬ್ಬದ ವಾತಾವರಣ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ P&L ಹೆಡ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಜಯರಾಮ್ ಅವರಿದ್ದಾರೆ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಳಿ, ಶ್ರೀ ಬಿಷಾಗ್ ಮಹಾಗಣಪತಿಯ ಬಗ್ಗೆ ಹಾಗೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಎಷ್ಟು ವರ್ಷಗಳಿಂದ ಗಣಪತಿಯನ್ನ ಕೂರಿಸ್ತಾ ಇದ್ರ, ಮತ್ತೆ ಇದರ ಸ್ಪೆಷಾಲಿಟಿ ಏನಿದೆ ಇದರ ಬಗ್ಗೆ ತಿಳಿಸ್ಕೊಡಿ ಸರ್.
1: ನಾನು ಜಯರಾಮ್ ಅಂತ, ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ನಲ್ಲಿ 1999 ವಯಸ್ಸಿನಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. P&L ಹೆಡ್ ಆಗಿದ್ದೀನಿ. ನಮ್ಮ ಆಸ್ಪತ್ರೆಯಲ್ಲಿ ಒಂದು ಡಾಕ್ಟರ್ ಮಲ್ಲೇಶ್ವರಮಣಿ, ಡಾಕ್ಟರ್ ನರೇಂದ್ರ ಭಟ್ ಮತ್ತು ನಮ್ಮ ಚೇರ್ಮನ್ ರಾದ ಅಜಯ್ ಕುಮಾರ್ ಅವರು ಈ ಕ್ಯಾನ್ಸರ್ ಹಾಸ್ಪಿಟಲ್ನ ಮಾಡಿದ್ರು. ಈ ಕ್ಯಾನ್ಸರ್ ಹಾಸ್ಪಿಟಲ್ನ ಒಂದು

ಎಲ್ಲಾ ತರದವರುಗಳ ಇವಾಗ ನೋಡಿ ಕ್ಯಾನ್ಸರ್ ಬಂದ್ರೇನೆ ಒಂದ್ ತರ ಭಯ ಇರುತ್ತೆ. ಆ ಕ್ಯಾನ್ಸರ್ ಬಂತು ಅಂತಂದ್ರೆ ಅವರಿಗೆ ಯಾವ ರೀತಿ ಭಯ ಇರುತ್ತೆ ಅನ್ನೋದು ನಮ್ಗಳಿಗೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವೆಲ್ಲ ನಮ್ಮ ಡೈರೆಕ್ಟರ್ಗಳು ನಮ್ಮ ಯೂನಿವರ್ಸಿಟಿಗಳೆಲ್ಲ ಸೇರ್ಕೊಂಡಿದ್ದೇನೆ ಒಂದು ಗಣಪತಿ ಟೆಂಪಲ್ ನ್ಯಾಕ್ ಮಾಡಬಾರದು ಅಂತ ಹೇಳಿ 2015 ಆ ಗಣಪತಿ ಟೆಂಪಲ್ ನ ಕನ್ಸ್ಟ್ರಕ್ಷನ್ ಶುರು ಮಾಡಿ 2020 ಅದನ್ನ ಮುಗಿಸಿದ್ವಿ. ಸೊ ಅದಕ್ಕೆ ಪ್ರತಿಷ್ಠಾಪನೆ ಆಯ್ತು 2020. 2020 2 ವರ್ಷಗಳಿಂದ ನಾವು ಆ ಗಣಪತಿ ಟೆಂಪಲ್ ನಲ್ಲೇನೆ ಗಣಪತಿ ಹಬ್ಬ ದಿವಸ ಗಣಪತಿನ ಕೂರಿಸೋದಕ್ಕೆ ಕೂರಿಸ್ತಾ ಇದೀವಿ. ಪ್ರತಿ ವರ್ಷ 2 ವರ್ಷದಿಂದ ಕೂರಿಸ್ತಾ ಇದೀವಿ. ಇದ್ರ ಮುಂದೆ ಇಂದಿನ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಸ್ಟಾಫ್ಗಳಲ್ಲಿ ಯಾವುದೇ ತರವಾದ ನಾನು ಹೆಚ್ಚು ನಾನು ಕಮ್ಮಿ ಅಥವಾ ಕಮ್ಮಿ ಡಾಕ್ಟರ್ಗಳು ಹೆಚ್ಚು ಅಥವಾ ಆಡಳಿತಾಧಿಕಾರಿಗಳು ಹೆಚ್ಚು ಈ ತರ ಎಲ್ಲ ಸಮ ಇರಬಾರದು, ಸಮಾನತೆ ಇರಲಿ. ಮತ್ತೆ ಎಲ್ಲರೂ ಕೂಡ ಇದರೊಳಗಡೆ ಭಾಗವಹಿಸಿದ್ರೆ ಒಂದು ಇದರೊಳಗಡೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂತೃಪ್ತಿ ಇರುತ್ತೆ ಅಂತ ಹೇಳಿ ಈ ಪ್ರತಿ ವರ್ಷನೂ ಕೂಡ 2 ವರ್ಷಗಳಿಂದ ಈ ಗಣಪತಿ ಕೂರ್ಸು ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಗಣಪತಿ ಕೂರ್ಸು ಕಾರ್ಯಕ್ರಮಗಳನ್ನ ಮಾಡ್ತಾ ಮಾಡ್ತಾ ನಾವು ಅಲ್ಲಿ ಬರುವಂತಹ ಬಡ ಜನರಿಗೆ ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಬರುವಂತಹ ಬಡ ರೋಗಿಗಳಿಗೆ ಮತ್ತೆ ಸಾಮಾನ್ಯ ವರ್ಗದ ಜನರಿಗೆ ನಮ್ಮ ಹಾಸ್ಪಿಟಲ್ ಎಲ್ಲಿದೆ ಅಂತಂದ್ರೆ ನಿದಿಗೆನಲ್ಲಿದೆ. ಸುತ್ತಮುತ್ತ ಯಾವುದೇ ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿರೋ ಒಂದು ದೇವಸ್ಥಾನ ಬಿಟ್ರೆ ಗಣಪತಿ ದೇವಸ್ಥಾನ ಬಿಟ್ರೆ ಇನ್ಯಾವುದು ದೇವಸ್ಥಾನಗಳು ಇಲ್ಲ. ಹಾಗಾಗಿ ಸುತ್ತಮುತ್ತ ಒಂದು 8-10 ಹಳ್ಳಿಗಳಿಂದ ಜನಗಳು ಅಲ್ಲಿ ಬಂದಿದ್ದೇನೆ ಸಂಕಷ್ಟಿ ದಿನ ಮತ್ತೆ ಇನ್ನಿತರ ವಿಶೇಷ ದಿನಗಳಲ್ಲಿ ಶಿವರಾತ್ರಿ ಅಂತ ಅದರ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಪೂಜೆಗಳನ್ನ ಮಾಡಿಕೊಂಡು ಹೋಗ್ತಾರೆ. ಆ ಒಂದು ಭಯ ಭಕ್ತಿ ಭಾವಗಳಿಂದ ಆ ಒಂದು ದೇವಸ್ಥಾನ ಇದೆ. ಅಲ್ಲಿ ಒಂದು ಮುಂದಗಡೆ ಪ್ರಾಂಗಣ ಇದೆ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಭಕ್ತಾದಿಗಳು, ಧ್ಯಾನ ಮಾಡ್ತಾರೆ ರೋಗಿಗಳು ಕಡೆಯವರು ಧ್ಯಾನ ಮಾಡ್ತಾರೆ. ಏನೋ ಒಂಥರ ಮನಸ್ಸಿನ ಶಾಂತಿ ಸಿಗುತ್ತೆ. ಈ 2 ವರ್ಷಗಳಿಂದ ನಾವು ಏನ್ ದೇವರನ್ನ ಕೂರಿಸ್ತಾ ಇದೀವಿ ಅಲ್ಲಿ ಅನ್ನಸಂತರ್ಪಣೆಯನ್ನು ಕೂಡ ಮಾಡ್ತಾ ಇದೀವಿ. ಆ ಅನ್ನಸಂತರ್ಪಣೆ ಮಾಡೋದ್ರಿಂದ ಎಲ್ಲಾ ತರದ ಜನಗಳು ಕೂಡ ಅಲ್ಲಿ ಬಂದು ಸೇರ್ತಾರೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಯಾವುದೇ ಮೇಲು ಕೀಳಿನ ಭಾವನೆಗಳನ್ನ ಬಿಟ್ಟು ಅಲ್ಲಿ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ, ಗಣಪತಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇದೇ ಅದರ ಹಿಂದಿನ ಮುಖ್ಯ ಉದ್ದೇಶ. ಈ ನಮ್ಮ ಗಣಪತಿಯನ್ನ ಕೂರಿಸಿದ ಮೇಲೆ ಒಂದು ಮೆರವಣಿಗೆ ಮಾಡ್ತೀವಿ. ಅದಾದ 3ನೇ ದಿವಸಕ್ಕೆ ಮೆರವಣಿಗೆ ಮಾಡ್ತೀವಿ. ಆ ಮೆರವಣಿಗೆಯಲ್ಲೂ ಅಷ್ಟೇನೆ ಎಲ್ಲರೂ ಭಾಗವಹಿಸ್ತಾರೆ. ನಾವೊಂಥರ ಫ್ಯಾಮಿಲಿ ಇದ್ದಂಗಿದೀವಿ. ಈ ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಬ್ಬರು ಸೇರಿ ಒಂಥರ ಫ್ಯಾಮಿಲಿ ಇದ್ದಂಗಿದೀವಿ, ಒಂದು ಕುಟುಂಬ ಇದ್ದಂಗಿದೆ. ಅದು ಎಲ್ಲರೂ ಕೂಡ ಇದಕ್ಕೆ ಕೈ ಹಾಕಿ ಮಾಡ್ತು ಅಂತಂದ್ರೆ ಯಶಸ್ವಿ ಆಗೋದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಈ ಒಂದು ಕಾರಣದಿಂದ ಪ್ರತಿಯೊಬ್ಬರದ್ದು ಪರಿಚಯ ಆಗುತ್ತೆ, ಎಲ್ಲರದ್ದು ಪರಿಚಯ ಪ್ರತಿಯೊಬ್ಬರಿಗೂ ಆಗುತ್ತೆ. ಆ ಪರಿಚಯನೂ ಆಗ್ಬೇಕು, ಹಾಗೆ ಎಲ್ಲರದ್ದು ಕೂಡ ಟ್ಯಾಲೆಂಟ್ ಕೂಡ ತಿಳ್ಕೋಬಹುದು. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಯೋಜನೆಗಳು ಏನಿದೆ ಅಂದ್ರೆ ಇವಾಗ 3ನೇ ದಿನ ಬಿಡೋದನ್ನ 5ನೇ ದಿನಕ್ಕೆ ಬಿಡೋದು ಅಂತ. ಅಲ್ಲಿ ನಮ್ಮ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗಳಿಗೆ ಟ್ಯಾಲೆಂಟ್ ಇರ್ಬೋದು, ಮತ್ತೆ ಅವರ ಮಕ್ಕಳಿಗೆ ಏನಾದ್ರು ಒಂದು ಟ್ಯಾಲೆಂಟ್ ಇರ್ಬೋದು, ಅದನ್ನ ಪ್ರದರ್ಶನ ಮಾಡುವಂತಹ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಬೇಕು ಅಂತ ನಾವು ಇದೀವಿ. ಹಾಗೇನೆ ಈ ಆ ವೇದಿಕೆನಲ್ಲಿ ನಮ್ಮ ಶಿವಮೊಗ್ಗ ಸುತ್ತಮುತ್ತ ಇರುವಂತಹ ಜನಗಳಿಗೆ, ಎಷ್ಟೋ ಜನಗಳಿಗೆ ವೇದಿಕೆ ಇಲ್ಲ. ಭರತನಾಟ್ಯ ಗೊತ್ತಿರುತ್ತೆ, ಸಂಗೀತ ಗೊತ್ತಿರುತ್ತೆ, ನಾಟಕ ಮಾಡೋದು ಗೊತ್ತಿರುತ್ತೆ, ಪ್ರತಿಯೊಂದು ಗೊತ್ತಿದ್ರು ಕೂಡ ಅವರುಗಳಿಗೆ ವೇದಿಕೆ ಇಲ್ಲ. ಆ ವೇದಿಕೆಯನ್ನ ಸೃಷ್ಟಿ ಮಾಡೋದಕ್ಕೆ ನಾವು ಈ ಗಣಪತಿಯನ್ನ ಪ್ರತಿ ವರ್ಷ ಕೂರಿಸಬೇಕು ಅಂತ ನಾವು ಮಾಡ್ಕೊಂಡಿದ್ದೀವಿ. ಹಾಗೇನೆ ನಾವು ಮೆರವಣಿಗೆ ಹೋಗಬೇಕಾದರೂ ಕೂಡ ಆ ಗಣಪತಿ ಮುಂದೆ ಯಾವ ರೀತಿಯಾದ ಒಂದು ಸದ್ಭಾವಗಳನ್ನ ಇಟ್ಟುಕೊಂಡಿದ್ದೇನೆ, ಆ ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ, ಮತ್ತೆ ಮೆರವಣಿಗೆ ತಗೊಂಡೋಗಬೇಕಾದ್ರೆ ಎಷ್ಟು ಶಿಸ್ತಿನಿಂದ ಹೋಗ್ತೀವಿ, ಎಷ್ಟು ಶಿಸ್ತಿನಿಂದ ನಾವು ಆ ಗಣಪತಿಯನ್ನ ನಾವು ವಿಸರ್ಜನೆ ಮಾಡ್ತೀವಿ, ಇವೆಲ್ಲವೂ ಕೂಡ ನಮ್ಮಲ್ಲಿ ಏನ್ ಕಲಿಸುತ್ತೆ ಅಂದ್ರೆ ನಮ್ಮ ಬದುಕಿನಲ್ಲಿ ಎಷ್ಟು ಶಿಸ್ತು ಅನ್ನೋದು ಮುಖ್ಯ ಅನ್ನೋದು ಕಲಿಸುತ್ತೆ. ಹಾಗಾಗಿ ಈ ಗಣಪತಿಯನ್ನ ಈ 2 ವರ್ಷಗಳಿಂದ ನಾವು ಮಾಡ್ತಾ ಇದೀವಿ. ಮುಂದಿನ ವರ್ಷಗಳಲ್ಲೂ ಕೂಡ ನಾವು ಇದನ್ನ

0: ಇನ್ನೂ ಹೆಚ್ಚು ಹೆಚ್ಚಾಗಿ ಬಹಳ ಜನಗಳು ಇದಕ್ಕೆ ಮುಂದೆ ಬಂದಿದ್ದಾರೆ. ಈಗ ನಾವು ಕೂಡ ಇದಕ್ಕೆ ನಿಮ್ಮ ಜೊತೆ ಕೈ ಜೋಡ್ತೀವಿ ಅಂತ ಹೇಳಿ ಆ ಒಂದು ಕಾರಣದಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ನಮ್ಮ ಮುಂದಿನ ಯೋಜನೆಗಳಿವೆ.
1: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕೂರಿಸಂತಹ ಗಣಪತಿಯ ವಿಶೇಷ ಏನು, ಹಾಗೆ ಆಸ್ಪತ್ರೆಯ ಸುತ್ತಮುತ್ತಲಿರುವಂತಹ ಜನರು ಕೂಡ ಆ ಒಂದು ಗಣಪತಿ ವಿಸರ್ಜನಾ ಸಮಯದಲ್ಲಿ ಆಗಿರುವುದು, ಗಣಪತಿಯ ಕೂರಿಸಿದಂತಹ ಸಮಯದಲ್ಲಿ ಆಗಿರುವುದು, ಅಲ್ಲಿ ನಡೆಯುವಂತಹ ಫಂಕ್ಷನ್ಗಳಲ್ಲಿ ಯಾವ ರೀತಿ ಭಾಗವಹಿಸ್ತಾರೆ, ಇದೆಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ವಿಶೇಷವಾದಂತಹ ಆಕರ್ಷಣೀಯ ಗಣಪತಿಗಳನ್ನ ಎಲ್ಲೆಲ್ಲಿ ಕೂರಿಸಿದರೆ, ಹಾಗೆ ಅದರ ವಿಶೇಷತೆ ಏನು, ಇದೆಲ್ಲದರ ಬಗ್ಗೆ ತಿಳ್ಕೊಂಡಿದ್ರ ಅಂತ ಅನ್ಕೊಳ್ತಾ ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಇದೇ ರೀತಿ ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತೀವಿ. ಸೊ ನೀವು ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಎಲ್ಲರಿಗೂ ಕೂಡ ಬಾಯ್. ಹೀಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸರವೇ ಔಷಧಿ ಅಡುಗೆ ಮನೆಯ ಔಷಧಾಲಯ ಸ್ವಾದಿಷ್ಟ ಆಹಾರ ಚಟ್ಪಟ ಅಡುಗೆ ವೈವಿಧ್ಯಮಯ ತರಾವರಿ ತಿನಿಸುಗಳು
1: ಅಡುಗೆ ಮನೆಯ ಸಾಧನಗಳು ಪರಿಕರಗಳು ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್
2: ನಿಮ್ಮ ಮನೆ ಮನದ ಕೈರುಚಿ
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ

0: pussycat, pussycat.
1: Soul.
0: Yes, sweetheart.
1: Hey, Jude Matt Wolf.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗಳಿ ಕಡೆ ಬಂದಿಲ್ಲ?
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
1: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯೂಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮ್ಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ ಗ್ಯಾರಂಟೀಡ್ ಅಡಿಷನ್ಸ್.
0: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ ಐ ಸಿ ಹರ್ ಪಲ್ ಆಪ್ಕೆ ಸಾಥ್.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕಸ್ತೂರಿ ರಂಗನ್ ವರದಿಯಿಂದ ಬಾಧಿತರಾಗುವ ಸಾರ್ವಜನಿಕರು ಹಾಗೂ ಜನಪ್ರತಿನಿಧಿಗಳಿಂದ ಅಭಿಪ್ರಾಯ ಸಂಗ್ರಹಿಸಿ ಸೆಪ್ಟೆಂಬರ್ 29 3 ದಿನಗಳ ಕಾಲ ನಡೆಯಲಿರುವ ವಿಧಾನ ಮಂಡಲದ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಿ ಮಲೆನಾಡು ಭಾಗದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಸರ್ಕಾರವು ಸೂಕ್ತ ನಿರ್ಣಯ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ತೀರ್ಥಹಳ್ಳಿ ಪಟ್ಟಣದ ಡಾಕ್ಟರ್ ಯುಆರ್ ಅನಂತಮೂರ್ತಿ ಪ್ರೌಢಶಾಲೆ ಮೈದಾನದಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ಸಾರ್ವಜನಿಕ ಸಂವಾದ ಮತ್ತು ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು. ಹಲವು ತಜ್ಞರು, ಜನಪ್ರತಿನಿಧಿಗಳು ಹಾಗೂ ಸಂಘಟನೆಗಳು ಕಸ್ತೂರಿ ರಂಗನ್ ವರದಿಯ ಕುರಿತಂತೆ ಭೌತಿಕ ಸಮೀಕ್ಷೆ ನಡೆಸುವ ಬಗ್ಗೆ ಸಲಹೆ ನೀಡಿದ್ದು, ಈ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡಲಾಗುವುದು. ಜನರ ಸಮಸ್ಯೆಗಳನ್ನು, ಅವರ ಅಭಿಪ್ರಾಯವನ್ನು ತಿಳಿದುಕೊಂಡಿದ್ದೇನೆ. ವಿಧಾನ ಮಂಡಲದ 2 ಸದನಗಳಲ್ಲಿ ಸಚಿವರು ಮತ್ತು ಶಾಸಕರೊಂದಿಗೆ ವಿಸ್ತೃತ ಚರ್ಚೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕಳಿಸಲಾಗುವುದು ಎಂದರು. ಅರಣ್ಯದ ನಡುವೆ ಬದುಕುತ್ತಿರುವ ಜನರಿಗೆ ತೊಂದರೆ ಕೊಡದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರ ನೀಡಲಾಗಿದೆ. ಆದರೆ ಹೊಸ ಒತ್ತುವರಿಗೆ ಯಾವುದೇ ಕಾರಣಕ್ಕೂ ಅವಕಾಶವಿಲ್ಲ. ಹೊಸದಾಗಿ ಯಾವುದೇ ರೈತರಿಗೂ ನೋಟಿಸ್ ನೀಡದಂತೆಯೂ ಸೂಚಿಸಲಾಗಿದೆ ಎಂದರು. ಮುಂದಿನ ವಿವರ. ತೀರ್ಥಹಳ್ಳಿ ಪಟ್ಟಣದ ಪುರಾಣ ಪ್ರಸಿದ್ಧ ಶ್ರೀರಾಮೇಶ್ವರ ದೇವಸ್ಥಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಂಬದ ಗಣಪತಿ ರಾಮೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. 2023 ವಿಧಾನಸಭೆ ಚುನಾವಣೆ ಸಂದರ್ಭ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪಕ್ಷ ಅಧಿಕಾರಕ್ಕೆ ಬಂದರೆ, ಮುಖ್ಯಮಂತ್ರಿ ಹುದ್ದೆ ಪಡೆದರೆ ಹರಕೆ ಸಲ್ಲಿಸುವುದಾಗಿ ಪ್ರಾರ್ಥಿಸಿಕೊಂಡಿದ್ದರು. ನಂದಿಗೆ ಬೆಳ್ಳಿ ಕವಚ ಹರಕೆ ಸಲ್ಲಿಸುವ ಸಂಬಂಧ ಶಿವಮೊಗ್ಗದಿಂದ ಕುಶಲಕರ್ಮಿಗಳು ಈಗಾಗಲೇ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂದಿ ವಿಗ್ರಹದ ಅಳತೆ ಪಡೆದುಕೊಂಡಿದ್ದಾರೆ. 30 ಕೆಜಿ ತೂಕದ ಬೆಳ್ಳಿ ಕವಚವನ್ನು ಡಿಕೆ ಶಿವಕುಮಾರ್ ವೈಯಕ್ತಿಕವಾಗಿ ನೀಡಲು ನಿರ್ಧರಿಸಿದ್ದಾರೆ. ದೇವಸ್ಥಾನ ಆಡಳಿತ ವ್ಯವಸ್ಥಾಪಕ ಸಮಿತಿ ಕೋರಿಕೆ ಮೇರೆಗೆ ದೇವಸ್ಥಾನ ಮುಂಭಾಗ ಪೌಳಿ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ಈ ಸಂದರ್ಭ ಸಚಿವರಾದ ರಾಮಲಿಂಗಾರೆಡ್ಡಿ, ಮಧು ಬಂಗಾರಪ್ಪ, ಶಾಸಕರಾದ ಆರಗ ಜ್ಞಾನೇಂದ್ರ, ಬೇಳೂರು ಗೋಪಾಲಕೃಷ್ಣ, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಯುವ ಜನತೆಗೆ ಉದ್ಯೋಗ ಸೃಷ್ಟಿಸುವುದು ಇಂದಿನ ಸವಾಲುಗಳಲ್ಲಿ ಪ್ರಮುಖವಾಗಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರಗಳು, ಶಿಕ್ಷಣ ಸಂಸ್ಥೆಗಳು, ಸಮಾಜ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಿದೆ ಎಂದು ಬಸವ ಕೇಂದ್ರದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ಹೇಳಿದರು. ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ನಿಂದ ನಗರದ ರಾಷ್ಟೀಯ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಿದ್ದ ಮಲೆನಾಡು ಮೆಗಾ ಜಾಬತಾನ್ 2026 ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಯುವಜನರ ಬಗ್ಗೆ ಇತ್ತೀಚಿನ ಸರ್ಕಾರಗಳು ತಳೆದಿರುವ ನಿರ್ಲಕ್ಷ್ಯ ಧೋರಣೆ ಸೂಕ್ತವಲ್ಲ ಎಂದರು. ಸ್ಪರ್ಧಾತ್ಮಕ ಜಗತ್ತಿನಲ್ಲೀಗ ವಿದ್ಯಾವಂತ ಯುವ ಸಮೂಹ ಕೇವಲ ಪದವಿ ಪಡೆಯುವುದಕ್ಕಿಂತ ಕೌಶಲ, ಆತ್ಮವಿಶ್ವಾಸ ಹಾಗೂ ಸ್ವಾವಲಂಬನೆಯ ಮನೋಭಾವ ಬೆಳೆಸಿಕೊಳ್ಳುವುದು ಮುಖ್ಯ. ಉದ್ಯೋಗಕ್ಕೆ ಅಗತ್ಯ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ ಜವಾಬ್ದಾರಿ ಯುವ ಸಮೂಹದ ಮೇಲಿದೆ. ಉದ್ಯೋಗ ಮೇಳದ ಮೂಲಕ ಸಾವಿರಾರು ಯುವಜನರಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಪ್ರಯತ್ನ ಶ್ಲಾಘನೀಯ ಎಂದರು. ಮಾಜಿ ಸಂಸದ ಆಯನೂರು ಮಂಜುನಾಥ್ ಮಾತನಾಡಿ, ಉದ್ಯೋಗ ಪಡೆಯುವುದನ್ನೇ ಬದುಕಿನ ಅಂತಿಮ ಗುರಿಯನ್ನಾಗಿ ಮಾಡಿಕೊಳ್ಳದೆ ಭವಿಷ್ಯದಲ್ಲಿ ಕನಿಷ್ಠ 10 ಮಂದಿಗಾದರೂ ಉದ್ಯೋಗ ನೀಡುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಪಡೆದ ಶಿಕ್ಷಣಕ್ಕೆ ನಿಜವಾದ ಅರ್ಥ ಬರುತ್ತದೆ ಎಂದರು. ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಶರತ್ ಮರಿಯಪ್ಪ ಮಾತನಾಡಿ, ಉದ್ಯೋಗವೆಂದರೆ ಕೇವಲ ಸಂಬಳ ಪಡೆಯುವ ಮಾರ್ಗವಲ್ಲ, ಅದು ಆತ್ಮವಿಶ್ವಾಸ, ಸ್ವಾವಲಂಬನೆ, ಕುಟುಂಬದ ಭದ್ರತೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ಅವಕಾಶವಾಗಿದೆ ಎಂದರು.

0: ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಒಂದು ಭಾವಗೀತೆ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ನಗರದ ಹೊಸಮನೆ ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನೆ ವತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಗಣಪತಿಯನ್ನು ಸೆಪ್ಟೆಂಬರ್ 22ರಂದು ಭವ್ಯ ಮೆರವಣಿಗೆಯೊಂದಿಗೆ ಭದ್ರಾ ನದಿಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಅಂದು ಬೆಳಗ್ಗೆ 9 ಗಂಟೆಗೆ ಶಾಸಕ ಬಿಕೆ ಸಂಗಮೇಶ್ ಉತ್ಸವಕ್ಕೆ ಚಾಲನೆ ನೀಡುವರು. ನಗರಸಭೆ ಅಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್, ಉಪಾಧ್ಯಕ್ಷ ಬಶೀರ್ ಅಹಮದ್, ಲೋಕಸಭೆ ಸದಸ್ಯ ಬಿವೈ ರಾಘವೇಂದ್ರ, ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಮುಂತಾದವರು ಭಾಗವಹಿಸಲಿದ್ದಾರೆ. ಹಿಂದೂ ಮಹಾಸಭಾ ಮುಖಂಡ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಂಜುನಾಥ್ ವಿವರಣೆಯನ್ನು ತಿಳಿಸಿದ್ದಾರೆ. ಮುಂದಿನ ವಿವರ. ಭುವನೇಶ್ವರ್ನಲ್ಲಿ ಇತ್ತೀಚೆಗೆ ನಡೆದ 65ನೇ ರಾಷ್ಟೀಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ ಪೋಲ್ ವಾಲ್ವ್ ಸ್ಪರ್ಧೆಯಲ್ಲಿ 4.25 ಮೀಟರ್ ಎತ್ತರ ಜಿಗಿದು ಚಿನ್ನದ ಪದಕ ಪಡೆದು ಜಪಾನ್ನ ಏಷ್ಯನ್ ಗೇಮ್ಸ್ನಲ್ಲಿ ಪಾಲ್ಗೊಳ್ಳಲಿರುವ ಭದ್ರಾವತಿಯ ಜಿ ಸಿಂಧುಶ್ರೀ ಅವರ ಪೋಷಕರನ್ನು ಬಿಜೆಪಿ ಮುಖಂಡರು ಅಭಿನಂದಿಸಿದರು. ನಗರದ ಘಟಕಾಧ್ಯಕ್ಷ ಧರ್ಮಪ್ರಸಾದ್, ಗ್ರಾಮಾಂತರ ಘಟಕಾಧ್ಯಕ್ಷ ಕೆಎಚ್ ತೀರ್ಥಯ್ಯ, ಮುಖಂಡರಾದ ಚೆನ್ನೇಶ್, ರಘುರಾಮ್, ಅಣ್ಣಪ್ಪ, ಹನುಮಂತ ನಾಯಕ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮುಂದಿನ ವಿವರ. ಕುಂಸಿಯ ರಾಷ್ಟೀಯ ಪ್ರೌಢಶಾಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯವರ ಜನ್ಮದಿನ ಆಚರಿಸಲಾಯಿತು. ಶಿಕ್ಷಕ ವಾಗೀಶ್ ಅವರು ವಿಶ್ವೇಶ್ವರಯ್ಯನವರ ಜೀವನ ಸಾಧನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಮುಖ್ಯ ಶಿಕ್ಷಕ ಬಿ ನಾಗರಾಜ್, ಸಹಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವಿವರ. ಸಮಾಜದಲ್ಲಿ ಶ್ರೇಷ್ಠ ಹಾಗೂ ಪ್ರಮುಖ ಸ್ಥಾನ ಶಿಕ್ಷಕ ವೃತ್ತಿಗೆ ಸಲ್ಲುತ್ತದೆ. ಅಂತಹ ಶಿಕ್ಷಕರನ್ನು ಸರ್ಕಾರ ಗುರುತಿಸಿ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಶ್ಲಾಘನೀಯ ಎಂದು ಹೊಳೆಹೊನ್ನೂರು ಪಟ್ಟಣದ ವಿವೇಕಾನಂದ ಲಯನ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಎಸ್ ರಂಗನಾಥಯ್ಯ ಹೇಳಿದರು. ಪಟ್ಟಣದ ವಿವೇಕಾನಂದ ಲಯನ್ಸ್ ವಿದ್ಯಾಸಂಸ್ಥೆ ವತಿಯಿಂದ ಶಾಲೆ ಆವರಣದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರ ಹಾಗೂ ಇಂಜಿನಿಯರ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅದೇ ರೀತಿ ಸಮಾಜದಲ್ಲಿ ಅಭಿವೃದ್ಧಿಗೆ ಇಂಜಿನಿಯರ್ಗಳ ಕೊಡುಗೆ ಅಪಾರ. ಇಂದಿನ ಆಧುನಿಕ ಕಾಲದಲ್ಲಿ ಕೌಶಲತೆಗೆ ಹೆಚ್ಚು ಆದ್ಯತೆ ಇದ್ದು ಅತ್ತ ಗಮನ ನೀಡಬೇಕು ಎಂದರು. ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಶೇಖರಪ್ಪ, ಸಹಶಿಕ್ಷಕ ಜಿಎನ್ ಪ್ರವೀಣ್ ಹಾಗೂ ವಿದ್ಯಾರ್ಥಿಗಳು ಮಾತನಾಡಿದರು. ಮುಂದಿನ ವಿವರ. ಗಾಂಧೀಜಿ ಕರ ನಿರಾಕರಣೆ ಚಳವಳಿಯಲ್ಲಿ ಹೋರಾಟಗಾರರು ಜೈಲು ಸೇರಿದಾಗ ಅವರ ಕುಟುಂಬಗಳಿಗೆ ಆಶ್ರಯ ಸ್ಥಾಪಿಸಿ ಆಶ್ರಯ ರಕ್ಷಣೆ ನೀಡಿದ ಭೂಪಾಳಂ ಚಂದ್ರಶೇಖರಯ್ಯ ಅವರ ಮಾನವೀಯತೆ ಸ್ಮರಣೀಯ ಎಂದು ಸಾಹಿತಿ ಬಿ ಚಂದ್ರೇಗೌಡ ಹೇಳಿದರು. ಕಸಾಪ ಜಿಲ್ಲಾ ಸಮಿತಿಯಿಂದ ನಗರದ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಆಯೋಜಿಸಿದ್ದ ಭೂಪಾಳಂ ಆರ್ ಚಂದ್ರಶೇಖರಯ್ಯ ಸ್ಮಾರಕ ದತ್ತಿ ಕಾರ್ಯಕ್ರಮದಲ್ಲಿ ದತ್ತಿದಾನಿ ಬಿಸಿ ಪ್ರಭಾಕರ್ ಆಶಯದಂತೆ ಭೂಪಾಳಂ ಚಂದ್ರಶೇಖರಯ್ಯ ಅವರ ಬದುಕು ಮತ್ತು ಬರಹ ವಿಷಯದ ಕುರಿತು ಅವರು ಮಾತನಾಡಿದರು. ಭೂಪಾಳಂ ಚಂದ್ರಶೇಖರಯ್ಯ ಅವರಂತಹ ಅಪರೂಪದ ವ್ಯಕ್ತಿ ನಮ್ಮ ನಡುವೆ ಬದುಕಿದ್ದರು ಎಂದು ತಿಳಿದುಕೊಳ್ಳುವುದೇ ವಿದ್ಯಾರ್ಥಿಗಳಿಗೆ ಕೌತುಕ ಮತ್ತು ಸ್ಫೂರ್ತಿಯ ವಿಷಯವಾಗಬೇಕು. ಕುವೆಂಪು ಹಾಗೂ ಚಂದ್ರಶೇಖರಯ್ಯ ಇಬ್ಬರು 1904ರಲ್ಲಿ ಜನಿಸಿದವರು ಹಾಗೂ ಆತ್ಮೀಯರಾಗಿದ್ದರು. ಕುವೆಂಪು ಸಾಹಿತ್ಯ ಕ್ಷೇತ್ರದಲ್ಲಿ ಮೇರು ಸಾಧನೆ ಮಾಡಿದರೆ ಚಂದ್ರಶೇಖರಯ್ಯ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಚಾಪು ಮೂಡಿಸಿ ಬಹುಮುಖ ಪ್ರತಿಭೆಯಾದರು. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಸ್ಥಾಪಿಸಿದ ದತ್ತಿ ಆಶಯದಂತೆ ಡಾಕ್ಟರ್ ಜಿಎಸ್ಎಸ್ ಕವನಗಳ ಗಾಯನ ಹಾಗೂ ಸಾಹಿತ್ಯ ವಿಮರ್ಶೆ ಕುರಿತು ಡಾಕ್ಟರ್ ಬಿದರಗೋಡು ನಾಗೇಶ್ ಮಾತನಾಡಿ, ಮನುಷ್ಯರನ್ನು ಮನುಷ್ಯರಂತೆ ನೋಡದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅಂಬೇಡ್ಕರ್ರಂತಹ ಮಹಾನ್ ವ್ಯಕ್ತಿಗಳು ಸಮಾಜಕ್ಕೆ ದಾರಿ ತೋರಿಸಿ ಹೋಗಿದ್ದಾರೆ. ಅವರ ಜನ್ಮದಿನದಂದು ಮೊಬೈಲ್ನಲ್ಲಿ ಕಳೆದು ಹೋಗುವ ನಾವು ಅವರ ಚಿಂತನೆಗಳನ್ನು ಅರಿಯುವುದು ಯಾವಾಗ ಎಂದು ಪ್ರಶ್ನಿಸಿದರು. ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಕೆಎಚ್ ರಾಜು ಅಧ್ಯಕ್ಷತೆ ವಹಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ ಕುರಿತು 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವು ಭದ್ರಾವತಿ ತಾಲೂಕು ಬಿಆರ್ಪಿಯ ರಾಷ್ಟೀಯ ಪ್ರೌಢಶಾಲೆಯಲ್ಲಿ ನಡೆಯಿತು. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಸುಮಾರು 85 ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಾಲ್ಗೊಂಡರು. ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿ ಹಾಗೂ ವನ್ಯಜೀವಿ ಸಂಶೋಧನಾ ಯೋಗಾನಂದ ಚಂದ್ರಯ್ಯ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಇಂಡಿಯನ್ ರೋಲರ್ ನಡವಳಿಕೆ, ಆಹಾರ ಪದ್ಧತಿ, ಸಂತಾನೋತ್ಪತ್ತಿ, ಆವಾಸ ಸ್ಥಾನ ಮತ್ತು ಪರಿಸರ ವ್ಯವಸ್ಥೆಯಲ್ಲಿ ಅದರ ಪಾತ್ರ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ನೀಲಕಂಠ, ಮಿಡತೆ, ಜೀರುಂಡೆಗಳು ಸೇರಿದಂತೆ ರೈತರ ಬೆಳೆಗಳಿಗೆ ತೊಂದರೆ ಕೊಡುವ ಹಲವು ಕೀಟಗಳನ್ನು ಆಹಾರವಾಗಿ ಸೇವಿಸುವುದರ ಜೊತೆಗೆ ಇಲಿಗಳು, ಕಪ್ಪೆಗಳು, ಹಲ್ಲಿಗಳು ಮತ್ತು ಸಣ್ಣ ಹಾವುಗಳನ್ನು ಬೇಟೆಯಾಡುತ್ತದೆ. ಕೃಷಿ ಪ್ರದೇಶಗಳಲ್ಲಿ ಕೀಟಗಳು ಮತ್ತು ಇತರ ಸಣ್ಣ ಜೀವಿಗಳ ಸಂಖ್ಯೆಯನ್ನು ನೈಸರ್ಗಿಕವಾಗಿ ನಿಯಂತ್ರಿಸುವ ಮೂಲಕ ಹಾಗೂ ಕೀಟನಾಶಕಗಳ ಬಳಕೆಯನ್ನು ತಗ್ಗಿಸಿ ರೈತರಿಗೆ ನೆರವಾಗುತ್ತದೆ ಎಂದು ಹೇಳಿದರು. ಹೊಲಗಳು, ತೆರೆದ ಹುಲ್ಲುಗಾವಲು ಮತ್ತು ಬಯಲು ಪ್ರದೇಶಗಳಲ್ಲಿ ಈ ಪಕ್ಷಿಗಳು ಕಂಡುಬರುತ್ತದೆ. ನಗರೀಕರಣ, ಕೃಷಿ ಪದ್ಧತಿ ಮತ್ತು ಕೃಷಿ ಭೂಮಿಯ ಬಳಕೆಯಲ್ಲಿ ಆಗುತ್ತಿರುವ ಬದಲಾವಣೆಗಳಿಂದಾಗಿ ಇಂತಹ ಪಕ್ಷಿಗಳಿಗೆ ಆಹಾರ ಮತ್ತು ಆವಾಸ ಸ್ಥಾನದ ಮೇಲೆ ಪರಿಣಾಮ ಬೀರುತ್ತಿವೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು. ಮುಂದಿನ ವಿವರ. ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ, ಜಿಲ್ಲಾ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆ ಹಾಗೂ ವಿವಿಧ ಕಾಲೇಜುಗಳ ಸಹಯೋಗದಲ್ಲಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಏಡ್ಸ್ ಜಾಗೃತಿ ಮ್ಯಾರಥಾನ್ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ಅವರು ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಹೆಚ್ಐವಿ ಏಡ್ಸ್ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ಪರ್ಧೆಯಲ್ಲಿ ವಿವಿಧ ಕಾಲೇಜುಗಳ 110 ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಮುಂದಿನ ವಿವರ. ನಗರದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು 1 ತಿಂಗಳ ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸೆಪ್ಟೆಂಬರ್ 23 ಅಕ್ಟೋಬರ್ 22 ತರಬೇತಿ ನಡೆಯಲಿದ್ದು ಬೆಣ್ಣೆ ಬಿಸ್ಕತ್ತು, ಕೊಕೊನೆಟ್ ಕುಕ್ಕೀಸ್ ಮತ್ತು ಬಿಸ್ಕತ್ತು, ಮಸಾಲಾ ಬಿಸ್ಕತ್ತು, ಮೆಲ್ಟಿಂಗ್ ಮೂಮೆಂಟ್ ಬಿಸ್ಕತ್ತು, ಪೀನಟ್ ಕುಕ್ಕೀಸ್, ವನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್ ಹಾಗೂ ಇತರೆ ಬೇಕರಿ ಉತ್ಪನ್ನಗಳ ತಯಾರಿಕೆ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ತರಬೇತಿಗೆ 4,500 ಶುಲ್ಕ ನಿಗದಿಪಡಿಸಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಮಹಾವಿದ್ಯಾಲಯ ನವಲೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9449917176 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಮತ್ತು ನೋಂದಣಿ ಮಾಡಿಕೊಳ್ಳಬಹುದು ಎಂದು ಮಹಾವಿದ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಭದ್ರಾವತಿ ಹಳೆನಗರದ ಕನಕ ಮಂಟಪ ಮೈದಾನದಲ್ಲಿ ನಗರಸಭೆ ಆಡಳಿತ ಮತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ನಡೆಯಿತು. ನಗರಸಭೆ ಅಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್ ಮತ್ತು ಪೌರಾಯುಕ್ತ ಕೆಎನ್ ಹೇಮಂತ್ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಸಂಘದ ರಾಜ್ಯ ಖಜಾಂಚಿ ಹಾಗೂ ತಾಲೂಕು ಸಂಘದ ಅಧ್ಯಕ್ಷ ಚೇತನ್ ಕುಮಾರ್ ಮಾತನಾಡಿ, ನೌಕರರು, ಪೌರ ಕಾರ್ಮಿಕರು, ದಿನಗೂಲಿ ನೌಕರರು ಎಂಬ ತಾರತಮ್ಯವಿಲ್ಲದೆ ಸೋದರತೆ ಮೆರೆದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ದೈಹಿಕ ಶಿಕ್ಷಣ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿವಲಿಂಗೇಗೌಡ ಹಾಗೂ ತೀರ್ಪುಗಾರರನ್ನು ಶ್ಲಾಘಿಸಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟು ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕತೆ ಚವತಿ ಚಂದ್ರ ಶಮಂತ ಕೋಪಾಖ್ಯಾನ. ಪ್ರಸ್ತುತಿಪಡಿಸುತ್ತಿರುವವರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಹಾರ್ಮೋನಿಯಂ ಎ ಗೋಪಾಲಕೃಷ್ಣ ಮಲ್ಯ, ತಬಲ ಎಂ ಲಕ್ಷ್ಮೀನಾರಾಯಣ್ ಭಟ್ಟ, ತಂಬೂರಿ ಲಕ್ಷ್ಮಣ್ ರಾವ್ ದಾಸ್. ಈಗ ಕೇಳಿರಿ ಹರಿಕತೆ.

0: ನಿಖಿಲ ಜಗತ್ಕಾರಣ, ಸರ್ವತಂತ್ರ ಸ್ವತಂತ್ರ, ಸರ್ವಶಬ್ದ ವಾಚ್ಯನಾದ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಾದಿ ಅಷ್ಟ ಕಾರ್ಯವನ್ನು ನಡೆಸತಕ್ಕಂಥ ಸರ್ವಶ್ರೇಷ್ಠನಾದ ಪರಮಾತ್ಮನ ಆನಂದೋದ್ರೇಕದಿಂದ ಈ ಸಕಲ ಜೀವರಾಶಿಗಳ ಸೃಷ್ಟಿಯಾಗಿರತಕ್ಕಂಥದ್ದು. ಸಜ್ಜನರನ್ನು ಪಾಲಿಸಿ ದುರ್ಜನರನ್ನು ಶಿಕ್ಷಿಸಲು ವೇದೈಕ ಪ್ರತಿಪಾದ್ಯನಾಗಿರತಕ್ಕಂಥ ಪರಮಾತ್ಮನ ಅಸಂಖ್ಯಾತ ಅವತಾರಗಳು. ಭಕುತರಿಗಾಗಿ ಜಗವ ಪುಟ್ಟಿಸಿದೆ,
1: ತನ್ನ ಭಕ್ತರಿಗಾಗಿಯೇ ಪರಮಾತ್ಮ ಈ ಲೀಲೆ ತೋರತಕ್ಕಂಥವಾ.

ಜಗತ್ತನ್ನು ನಡೆಸತಕ್ಕಂಥ ಸ್ವಾಮಿ, ಭಕ್ತನಾದಂಥ ಅರ್ಜುನನಿಗೆ ಸಾರಥಿಯಾದ, ಅನೇಕ ದಿವ್ಯ ಲೀಲೆಗಳನ್ನು ತನ್ನ ಕೃಷ್ಣಾವತಾರದಲ್ಲಿ ಮಾಡಿ ತೋರಿಸಿದ. ಭಗವಂತನ ದಿವ್ಯಾವತಾರಗಳಲ್ಲಿ ಅನೇಕಾನೇಕ ಮಹಿಮೆಗಳಿದ್ದರೂ ಕೂಡ ಜೀವಿಗಳಾದ ನಾವು ಆದರ್ಶಗಳೇನುಂಟು ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಭಗವಂತನ ಮಹಿಮೆಗಳು ನಮಗೂ ನಿಮಗೆ ಅನುಕರಣೆ ಮಾಡುವುದು ಸಾಧ್ಯವಲ್ಲ. ಅದಕ್ಕೋಸ್ಕರವಾಗಿ ರಾಮಕೃಷ್ಣಾದಿ ಅವತಾರ ವಿಶೇಷಗಳಲ್ಲಿ ಜ್ಞಾನಿಗಳು ನಮ್ಮನ್ನು ಎಚ್ಚರಿಸಿ ಹೇಳಿದರು, ಇಡೀ ರಾಮಾಯಣ ಭಾಗವತ ಓದಿ ಅರ್ಥವಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಜನರಿಗೆ ಒಂದೇ ಮಾತಿನಿಂದ ನುಡಿದರು ನಮ್ಮ ಹಿರಿಯರು, ರಾಮ ನಡೆದ ಹಾಗೆ ನಡಿ, ಕೃಷ್ಣ ನುಡಿದ ಹಾಗೆ ನಡಿ. ಆದರೆ ನಮ್ಮ ಜನ ಅದನ್ನು ಕೇಳಲಿಕ್ಕೆ ಸಿದ್ಧರಿಲ್ಲ. ರಾಮ ನಡೆದ ಹಾಗೆ ನಡೆಯೋದು ಸಾಧ್ಯ ಅಲ್ಲ ಸ್ವಾಮಿ. ಮಾತಾಪಿತೃಗಳ ಮಾತನ್ನು ಕೇಳಿ ರಾಜ್ಯ ಬೊಕ್ಕಸ ಭಂಡಾರಗಳನ್ನು ತೆರೆಸಿ ವನ ಸಂಚಾರಗೈದು ಪತ್ನಿಯನ್ನು ಕಳೆದುಕೊಂಡು ನಾನಾ ವಿಧವಾದ ದುಃಖ ಅನುಭವ ಮಾಡುವ ರಾಮನಂತೆ ನಡೆಯೋದು ನಮಗೆ ಸಾಧ್ಯ ಅಲ್ಲ. ಕೃಷ್ಣನ ಹಾಗೆ ನಡೆಯಂತೀರೋ ನಾವು ನಡೆಯಲಿಕ್ಕೆ ಸಿದ್ಧರಿದ್ದೆ. ಕೃಷ್ಣ ಅಲ್ಲಿ ಕದ್ದ ಇಲ್ಲಿ ಕದ್ದ ಅಲ್ಲಿ ತಿಂದ ಇಲ್ಲಿ ತಿಂದ ಕೇಳಲಿಕ್ಕೂ ಚೆನ್ನಾಗಿರ್ತದೆ, ಮಾಡಲಿಕ್ಕೂ ಸುಲಭ. ಕೃಷ್ಣ ನಡೆದ ಹಾಗೆ ನಾವು ನಡೆದ್ರೆ ಆಗೋದಿಲ್ವೇ? ಅದಕ್ಕೂ ನಮ್ಮ ಹಿರಿಯರು ಒಪ್ಪಿದರು. ಆಗ ನಿಮಗೂ ನೀ ಕೃಷ್ಣ ನಡೆದ ಹಾಗೆ ನಡಿ. ಆದರೆ ಕೃಷ್ಣ ಮೊದಲು ಪೂತನೇ ವಿಷ ಕುಡಿದದ್ದು. ನೀ ಮೊದಲು ವಿಷ ಕುಡಿ, ಬದುಕಿದರೆ ಮುಂದಿನ ಕೆಲಸ ಮಾಡು. ಭಗವಂತನ ಮಹಿಮೆಗಳು ನಿನಗೆ ಅನುಕರಣೆ ಮಾಡುವುದು ಸಾಧ್ಯವಲ್ಲ. ಅವನ ಅನೇಕ ಅನೇಕ ದಿವ್ಯ ಲೀಲೆಗಳು ಯಾರಿಗೋಸ್ಕರವಾಗಿ? ಭಕ್ತರಿಗೋಸ್ಕರವಾಗಿ. ಅದಕ್ಕಾಗಿ ಅವನ ಅಪಾರ ಲೀಲೆಯನ್ನು ಹೊಗಳ್ತಾ ಇದ್ದಾರೆ. ಹರಿ ನಿನ್ನ

ಅಪಾರ ಮಹಿಮೆ ಪರಮಾತ್ಮನದ್ದು. ಅನಂತ ಕಲ್ಯಾಣ ಗುಣನಿಧಿಯಾದಂಥ ಭಗವಂತನು ದೇವತೆಗಳನ್ನು ಅನುಗ್ರಹ ಮಾಡಲೋಸ್ಕರವಾಗಿ ಅವರ ಪ್ರಾರ್ಥನೆಯಂತೆ ಭೂಲೋಕದಲ್ಲಿ ಅವತರಿಸುತ್ತಾನೆ. ಒಮ್ಮೆ ಅಮೃತ ಪ್ರಾಪ್ತಿಗಾಗಿ ದೇವತೆಗಳು ರಾಕ್ಷಸರು ಸೇರಿ ಸಮುದ್ರ ಮಥನಗೈಯಲು ಸಂಕಲ್ಪ ಮಾಡಿದ್ದಾರೆ. ಎಲ್ಲರಿಗೆ ಆಮಂತ್ರಣ ಹೋಗಿದೆ. ಈ ಮಹಾಕಾರ್ಯದಲ್ಲಿ ಮೊದಲು ಆಹ್ವಾನಿಸಬೇಕಾಗಿರತಕ್ಕಂಥದ್ದು ಗಜಾನನ, ಆ ವಿಘ್ನೇಶ್ವರನನ್ನು. ದೇವತೆಗಳು ಆತನನ್ನು ಮೊದಲು ಆಮಂತ್ರಿಸಲು ಮರೆತ ಕಾರಣದಿಂದ ಆಮಂತ್ರಣವಿಲ್ಲದೇ ಇರತಕ್ಕಂಥ ಈ ಕಾರ್ಯಕ್ಕೆ ತಾನು ಹೋಗಬಾರದು ಎಂಬುದಾಗಿ ವಿಮಾನಕ ಸುಮ್ಮನಿರಲು, ವಿಘ್ನೇಶನಿಲ್ಲದೆ ಮುಂದೇನು ವಿಘ್ನಗಳು ಉಂಟಾಗ್ತಾವ ಎಂಬ ಗಾಬರಿಯಿಂದ ದೇವತೆಗಳು ಶ್ರೀಮನ್ನಾರಾಯಣನನ್ನೇ ಸ್ತುತಿ ಮಾಡ್ತಾ ಇದ್ದಾರೆ. ಹೇ ಪ್ರಭು, ನೀನೇ ಬಂದು ರಕ್ಷಿಸಬೇಕು ನನ್ನನ್ನು ಈಗ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಆಗ ಶ್ರೀಮನ್ನಾರಾಯಣನು ತಾನೇ ಗಣಪತಿ ನಾಮದಿಂದ ಆಕಾಶಾಭಿಮಾನಿಯಾಗಿ ವಿಶ್ವಂಭರಾಮ ನಾಮದಿಂದ ಆ ಗಜಾನನಲ್ಲಿ ನಾನೇ ಇರತಕ್ಕಂಥವೆಂಬುದಾಗಿ ಕಾಣಿಸಲು, ಸಕಲ ವಿಘ್ನಗಳನ್ನು ಪರಿಹಾರ ಮಾಡಲು ಶ್ವೇತವಸನಧಾರಿಯಾಗಿ ಚತುರ್ಭುಜನಾಗಿ ಪ್ರಸನ್ನ ವದನನಾಗಿ ಎಲ್ಲ ಭಕ್ತರ ವಿಘ್ನಗಳನ್ನು ಪರಿಹರಿಸುವನಾಗಿ ಪ್ರಕಟವಾಗ್ತಾನಂತೆ. ಮಹಾಗಣಪತಿ ಮಹಾವಿಷ್ಣುವನ್ನು ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣ

ಮಹಾಗಣಪತಿ ಎಂಬ ಹೆಸರಿಂದ ಕರೆಯಲ್ಪಡುವ ಶ್ರೀಮನ್ನಾರಾಯಣನನ್ನೇ ಸ್ತೋತ್ರಗೈಯುತ್ತಿರುವಾಗ ಗಜಾನನನು ನಾರಾಯಣನೇ ದಿವ್ಯ ರೂಪದಿಂದ ಶೋಭಿಸಿದ್ದಾನೆ, ಗಣಪತಿಯಾಗಿ ಧಾವಿಸಿ ಬಂದಂಥ ಆ ವಿನಾಯಕ ವಿಘ್ನೇಶ. ತನ್ನ ತಂದೆಯಾದ ಶಿವನಿಗೂ ಕೂಡ ಪಿತಾಮಹನಾಗಿರತಕ್ಕಂಥ ನಾರಾಯಣನನ್ನು ಕಂಡು ಪಾದಕ್ಕೆರಗಿ ಕ್ಷಮೆ ಕೇಳ್ತಾ, ಪ್ರಭು ನನ್ನನ್ನು ಇವರು ಆಮಂತ್ರಿಸಲಿಲ್ಲ ಆದ ಕಾರಣದಿಂದ ನಾನು ಬರಲಿಲ್ಲ ಅಂಬ ಆ ಗಣೇಶನನ್ನು ಮನ್ನಿಸಿ ಶ್ರೀಮನ್ನಾರಾಯಣನಂತಾನೆ, ನೀನು ಸತ್ಕಾರ್ಯಗಳಿಗೆ ಏನೂ ವಿಘ್ನ ಬಾರದಂತೆ ಸದಾ ಭಕ್ತರಿಗೆ ಸಹಾಯಕನಾಗಿರಬೇಕು, ಅವರಿಗೆ ಅಡ್ಡಿ ಒಡ್ಡಬಾರದು, ದುರ್ಜನರು ಲೋಕಘಾತಕರು ಯಾರಿದ್ದಾರೋ ಅಂಥವರಿಗೆ ಮಾತ್ರ ನೀ ವಿಘ್ನವನ್ನು ನೋಡಬೇಕು, ಗಜಾನನ ಸದಾ ಸಜ್ಜನರಿಗೆ ಸಹಾಯ ಮಾಡಬೇಕು ಮಗು, ಯಾವುದೇ ಕಾರ್ಯಾರಂಭದಲ್ಲಿ ನಿನ್ನನ್ನು ಪೂಜಿಸದೆ ಆ ಕಾರ್ಯ ಕೈಕೊಂಡರೆ ಅದಕ್ಕೆ ಫಲ ಬರುವುದಿಲ್ಲ ಅಂತ ನಾನೇ ಅನುಗ್ರಹ ಮಾಡಿದ್ದೆ, ಈ ಸತ್ಕಾರ್ಯದಲ್ಲಿ ನನ್ನ ಕರೆದಿಲ್ಲ ಎಂಬ ಅಹಂಕಾರ ನಿನ್ನ ಬಾರದೇ ಇರತಕ್ಕಂಥ ಸರಿಯೇ ವತ್ಸ, ಆದರೂ ಕೂಡ ನಿನ್ನ ಸ್ಥಾನಮಾನ ಕೊರತೆ ಇದೆ ಅಂತ ತಿಳ್ಕೊಳ್ಬೇಡ, ಮಹಾಗಣಪತಿಯಾಗಿ ವಿಶ್ವಂಭರನಾಗಿ ಸದಾ ನಿನ್ನಲ್ಲಿ ನನ್ನ ಸನ್ನಿಧಾನ ಇರುತ್ತದೆ, ಇಡೀ ಜಗತ್ತಿಗೆ ನನ್ನ ಆಜ್ಞಾರೂಪವಾಗಿರತಕ್ಕಂಥದ್ದೆಂಬುದಾಗಿ ತಿಳಿ, ಅದರಲ್ಲೂ ವಿಶೇಷವಾದ ನಿನ್ನ ಜನ್ಮದಿನವಾದ ಚತುರ್ಥಿಯಂದು, ಆ ಭಾದ್ರಪದ ಚತುರ್ಥಿಯಂದು ಹೇ ಗಣೇಶನೇ ನಿನ್ನಲ್ಲಿ ವಿಶೇಷವಾಗಿರತಕ್ಕಂಥ ನನ್ನ ಸನ್ನಿಧಾನ ಇದೆ, ಆ ದಿನ ಯಾರು ವಿಘ್ನರಾಜನಾದ ನನ್ನ ಪೂಜಿಸುತ್ತಾರೋ ಅವರು ನನ್ನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ, ಸಂದೇಹ ಬೇಡ ಇದಕ್ಕೆಂಬುದಾಗಿ ಪರಮಾತ್ಮ ಆಜ್ಞೆ ಕೊಡ್ತಾನಂತೆ. ಇದನ್ನು ಹೇಳ್ತಾರೆ ಪುರಂದರದಾಸರು.

ಚತುರ್ಥಿಯ ದಿನದಂದು ಪರಮಾತ್ಮನ ವಿಶೇಷ ಸನ್ನಿಧಾನ ಇರುವುದರಿಂದಾಗಿ ಯಾರು ಆ ದಿನವನ್ನು ಪೂಜಿಸುತ್ತಾರೋ ಅವರೆಲ್ಲ ಕಾರ್ಯಗಳು ಜಯವಾಗ್ತಾವೆ ಎಂಬುದಾಗಿ ಅಪ್ಪಣೆ ಕೊಡಿಸಿದ್ದಾರೆ. ಅಂಥ ಗಣೇಶ ಚತುರ್ಥಿಯ ಪವಿತ್ರ ದಿನ ಪಾರ್ವತಿ ತನ್ನ ಮುದ್ದು ಮುದ್ದಿನ ಗಣೇಶನಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ದಿವ್ಯ ಉಡುಗೆ ತೊಡುಗೆಗಳಿಂದ ಅಲಂಕಾರ ಮಾಡಿದ್ದಾಳಂತೆ. ಅವನ ಹುಟ್ಟುಹಬ್ಬ ಆ ದಿನ ಎಲ್ಲ ದೇವತೆಗಳು ಮುದ್ದು ಗಣೇಶನ ಸ್ತುತಿ ಮಾಡುತ್ತಾರೆ. ಏನು ದಿವ್ಯಾಭರಣ ಈತನಿಗೆ, ಮೋಹಕವಾಗಿರತಕ್ಕಂಥ ರೂಪ.

ಮುದ್ದು ಗಣಪನನ್ನು ಎಲ್ಲರೂ ಸ್ತೋತ್ರ ಮಾಡ್ತಾ ಇರತಕ್ಕಂಥ ಕಾಲ. ಆ ಮಗುವಿನ ಹುಟ್ಟು ಹಬ್ಬದ ದಿನ ನಾನಾ ವಿಧವಾದ ತಿಂಡಿ ತಿನಿಸಲು ಅವನಿಗೆ ಪ್ರಿಯಕರವಾದ ವಸ್ತುಗಳು ಮಾಡಿದ್ದಾಳಂತೆ. ಪಾರ್ವತಿ ಪ್ರೇಮದಿಂದ ತನ್ನ ಮಡಿರಳ್ಳಿ ಕುಳ್ಳಿರಿಸಿ ಮುದ್ದಿಸಿ ಗಣೇಶನಿಗೆ ಪ್ರೀತಿಯ ವಸ್ತುವನ್ನು ಕೊಡ್ತಾ ಇದ್ದಾಳೆ. ಸಮಸ್ತ ದೇವತೆಗಳಿಗೆ ದಿವ್ಯ ಲೀಲೆಯನ್ನು ನೋಡ್ತಾ ಇದ್ದಾರೆ. ಏನೇನು ಆ ತಿಂಡಿ ತಿನಿಸ್ತಾಳೆ ಪ್ರೇಮದಿಂದ ಗಣಪ.

ಅನೇಕಾನೇಕ ತಿಂಡಿ ತಿನಿಸನ್ನು ಪ್ರೇಮದಿಂದ ಮಾಡಿದ್ದಾರೆ. ಮೂಷಕವನ್ನೇರಿಕೊಂಡು ಬರತಕ್ಕಂಥ ಲಂಬೋದರ ಜಾರಿ ಬಿದ್ದುದನ್ನು ಕಂಡು ಆ ಸರ್ಪೋದರನನ್ನು ನಿಂದಿಸ್ತಾ ನಗುತ್ತಾನಂತೆ ಆ ಕ್ಷೀಣ ಚಂದ್ರ ಮೋಡಗಳ ಎದೆಯಿಂದ. ಶಿವಸುತ ಶಶಿಗಿತ್ತನು ಶಾಪವನಿ

ಹತ್ರ ದುರಹಂಕಾರ ನಿನಗೆ, ನನ್ನನ್ನು ಕಂಡು ನಗ್ತಾ ಇದ್ದೀಯಾ. ಈ ನನ್ನ ಜನ್ಮದಿನದಂದು ನಿನ್ನನ್ನು ಯಾರು ನೋಡ್ತಾರೋ ಅವರಿಗೆ ನಾನಾ ವಿಧವಾದಂಥ ಅಪವಾದಗಳು, ನಾನಾ ವಿಧವಾದ ದುಃಖಗಳು ಉಂಟಾಗಲೆಂಬುದಾಗಿ ಶಪಿಸ್ತಾರಂತೆ. ಈ ಸಂದರ್ಭವನ್ನು ಕನಕದಾಸು ವರ್ಣನೆ ಮಾಡ್ತಾರೆ.

ಹೋರದಾಡಿಯನ್ನು ಮುರಿದು ತಾನು ಹೊಡೆಯಿತೆಂಬುದಾಗಿತ್ತುಕೊಂಡಾಗ ಮೋಡದಲ್ಲಿ ಮರೆಯಾಗಿ ಹೋದ. ಗಣನಾಥನೇ ಮಾತನ್ನು ನಿಜವಾಗಿ ಸಲೋಸ್ಕರವಾಗಿ ಭಗವಂತನೇ ಶ್ರೀಮನ್ನಾರಾಯಣನೇ ಅವನಲ್ಲಿ ಸನ್ನಿಧಾನ ವಿಶೇಷಾದಿನ ಇರೋಣದರಿಂದಾಗಿ ಈ ಮಾತನ್ನು ಜಗತ್ತಿಗೆ ನಿಜ ಅಂತ ತೋರಿಸಲೋಸ್ಕರವಾಗಿ ತನ್ನ ಕೃಷ್ಣಾವತಾರದಲ್ಲಿ ಈ ದಿವ್ಯ ಲೀಲೆಯನ್ನು ಪರಮಾತ್ಮ ತೋರಿದನಂತೆ. ಅಂದು ಗಣೇಶ ಚತುರ್ಥಿ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ರುಕ್ಮಿಣಿಯಿಂದೊಡಗೂಡಿ ವಿಹಾರಕ್ಕೆ ಬರುತ್ತಲೇ ಉದ್ದೇಶಪೂರ್ವಕವಾಗಿ ಆ ಚಂದ್ರನನ್ನು ಹಾಗೆ ನೋಡ್ತಾನೆ. ಎಲ್ಲ ಸನ್ನಿಧಿಯಲ್ಲಿದ್ದಂತಹ ಯಾದವ ವೀರರು ನೋಡಿದರು ಭಗವಂತನಿಗೇನು ಅಪವಾದ ಬರುತ್ತದೆ, ಏನಾಗ್ತದೆ ಕೃಷ್ಣನಿಗಿದ್ರಿಂದ ಮುಂತಾಗಿ ಒಬ್ಬೊಬ್ಬರೂ ಪರಸ್ಪರ ಮಾತನಾಡಿಕೊಳ್ತಾ ಇರುವಂತೆ ಪರಮಾತ್ಮ ಈ ಮಹಿಮೆಯನ್ನು ತೋರಿಸಲೋಸ್ಕರವಾಗಿ ತಾನು ಚವತಿಯ ಚಂದ್ರನನ್ನು ಕಂಡದ್ದು ದೊಡ್ಡ ಅಪರಾಧವಾಯಿತು ಎಂಬುದಾಗಿ ತನ್ನವರಿಗೆ ಹೇಳ್ತಾ ಇದ್ದ. ಅನೇಕ ದಿನಗಳು ಉರುಳಿದೆ. ಅದೊಂದು ದಿನ ದ್ವಾರಕಾಧೀಶ ತನ್ನ ಅರಮನೆಯಲ್ಲಿ ಕುಳಿತಿದ್ದಾಗ ಒಮ್ಮೆಗೆ ನೋಡ್ತಾನೆ, ಅಕಾಲದಲ್ಲಿ ಸೂರ್ಯೋದಯವಾಯಿತೋ ಎಂಬಂತೆ.

जितः सूर्यो भक्तस्य परमः सखा प्रीतस्तस्मै मणिं प्रादुत् सूर्यस्तुष्टः स्यमन्तकम्। ಒಂದು ದಿನಕ್ಕೆ 18 ಭಾರವನ್ನ, ಆ 18 ಭಾರದ ಚಿನ್ನವನ್ನ ಕೊಡತಕ್ಕಂಥ ಶಮಂತಕ ಮಹಾಮಣಿಯನ್ನು ಅನುಗ್ರಹ ಮಾಡಿದ್ದಾನೆ ಸೂರ್ಯದೇವ. ಅದರಿಂದಾಗಿ ಸತ್ರಾಜಿತ ಧನಮದದಿಂದ ಆ ಲಕ್ಷ್ಮೀಪತಿಯನ್ನೇ ಧಿಕ್ಕರಿಸ್ತಾನೆ ಎಂಬಂತೆ ಬರ್ತಾ ಇದ್ದ. ಶ್ರೀಕೃಷ್ಣ ಪರಮಾತ್ಮ ಸತ್ರಾಜಿತನನ್ನು ಸ್ವಾಗತಿಸಿ ಸತ್ಕರಿಸಿ ಕುಶಲ ಪ್ರಶ್ನೆಗಳನ್ನು ಕೇಳುತ್ತಿರುವಂತೆ ಸತ್ರಾಜಿತ ತನ್ನ ಶಮಂತಕ ಮಣಿಯ ಪ್ರಭಾವಂತಳಿಯ ಪಡಿಸ್ತಾ ಇದ್ದಾನೆ. ನಿತ್ಯವೂ 8 ಭಾರ ತೂಕದ ಆ 18 ಮಣ ಚಿನ್ನವನ್ನು ಉತ್ಪನ್ನ ಮಾಡತಕ್ಕಂಥ ಈ ಮಹಾನ್ ಮಣಿಯನ್ನು ನೀನಿಟ್ಕೊಂಡು ಏನು ಮಾಡ್ತಿ? ನಮ್ಮ ಕುಲದಲ್ಲಿ ಹಿರಿಯವನಾಗಿರ್ತಕ್ಕಂಥ ಆ ಉಗ್ರಸೇನಿಗೆ ಇದನ್ನು ಕೊಟ್ಟುಬಿಡು. ಉಗ್ರಸೇನ ಕೈಯಲ್ಲಿ ನೀನು ಕೊಡ್ತೀಯ, ಆದರೆ ಇದರಿಂದಾಗಿ ಈ ಕುಲಕ್ಕೆ ಸುಖವು ಆನಂದ ಪ್ರಾಪ್ತಿಯಾಗ್ತದೆ. ಯಾರ ಕೈಯಲ್ಲಿ ಮಣಿ ಇದೆಯೋ ಅವನಿಗೆ ಆ ದೇವಿ

ಶ್ರೀಕೃಷ್ಣನ ಮಾತನ್ನು ಧಿಕ್ಕರಿಸಿ ತಿರಸ್ಕರಿಸಿ ಆತನನ್ನು ತನ್ನಲ್ಲಿಗೆ ಬಂದಿದ್ದಾನೆ ಸತ್ರಾಜಿತ. ಅನೇಕ ದಿನಗಳು ಉರುಳಿದುವು. ಲಕ್ಷ್ಮೀಪತಿಯನ್ನು ಧಿಕ್ಕರಿಸಿ ಅಪಾರ ಸಂಪತ್ತಿಗೆ ತಾನು ಒಡೆಯನಾದ್ದರಿಂದ ಆ ಸಂಪತ್ತೆಂಬ ಲಕ್ಷ್ಮಿಗೆ ನಾನೇ ಒಡೆಯ ಎಂಬ ಅಹಂಕಾರದಿಂದ ಕೂತಿದ್ದಾನೆ ಸತ್ರಾಜಿತ. ಅದೊಂದು ದಿನ ಅವನ ತಮ್ಮ ಪ್ರಸೇನ ಅಣ್ಣನಿಗೆ ತಿಳಿಯದಂತೆ ಸ್ಯಮಂತಕಮಣಿಯನ್ನು ತನ್ನ ಕೊರಳೊಳಗಿಟ್ಟುಕೊಂಡು ಬೇಟೆಯ ನೆಪದಿಂದ ಕಾಡಿಗೆ ಬರ್ತ.

ಅಶ್ವವನ್ನೇರಿಕೊಂಡು ಬೇಟೆಗಾಗಿ ಬಂದಿರತಕ್ಕಂಥ ಪ್ರಸೇನ ಆ ದಿವ್ಯ ಮಣಿಯನ್ನು ಕೊಳಲ್ಲಿಟ್ಟುಕೊಂಡು ದುಷ್ಟ ಮೃಗಗಳನ್ನು ಸವರುತ್ತಾ ಸವರುತ್ತಾ ಬರತಕ್ಕಂಥ ಕಾಲ. ಅಶುಚಿಯಲ್ಲಿ ಆ ಮಣಿಯನ್ನು ಧರಿಸಿದ್ದರಿಂದ ಆ ಪಾಪದ ಫಲವನ್ನುಂಡರೋ ಎಂಬಂತೆ ಆತನನ್ನು ಎದುರಿಸಿದ ಸಿಂಹ ಪ್ರಸೇನನನ್ನು ಎದುರಿಸಿ ಸಿಗಿದು ಕೊಂದು ಆ ಮಣಿಯನ್ನು ತಾನು ಕೊಂಡು ಹೋಗ್ತದೆ. ಹೊಳೆಯುವ ಮಣಿಯನ್ನು ಕೈಯಲ್ಲೆತ್ತಿಕೊಂಡು ಹೊರಟಂಥ ಆ ಸಿಂಹ ಮಾರ್ಗದಲ್ಲಿ ಮಹಾಬಲಶಾಲಿಯಾದ ರಾಮನ ಪರಮಭಕ್ತನಾದ ಬ್ರಹ್ಮಪುತ್ರ ವಿರಿಂಚಿತನಯ ಜಾಂಬವನನ್ನು ಎದುರಿಸ್ತದ ಸಿಂಹ. ಜಾಂಬವರಿಗೂ ಆ ಸಿಂಹಕ್ಕೂ ಭೀಕರವಾದ ಯುದ್ಧ ನಡೆಯಿತು. ಮಹಾಬಲಿಷ್ಠನಾದಂಥ ಆ ಜಾಂಬವರು

ಶ್ರೇಷ್ಠರ ಯಾವ ಭೀಕರವಾದ ಮುಷ್ಟಿಯ ಆಘಾತಕ್ಕೆ ಸಿಂಹ ತಾನೇ ಉರುಳು ಬಿದ್ದು ಪ್ರಾಣತ್ಯಾಗ ಮಾಡುತ್ತದೆ. ಅದರ ಬಾಯಲ್ಲಿದ್ದ ಮಣಿಯನ್ನು ತಾನು ಕಿತ್ತುಕೊಂಡು ಮನೆಗೆ ಬರ್ತಾನೆ. ಆ ದಿವ್ಯ ಮಣಿಯನ್ನ ತನ್ನ ಗವಿಗೆ ಬಂದ ಜಾಂಬವನು ಮಗಳಾದ ಜಾಂಬವತಿಗಾಗಿ ಆಡ್ಲಿಕ್ಕೆ ಕೊಟ್ಟಿದ್ದಾನೆ. ಕೈಯಲ್ಲಿ ಮಣಿಯ ಪ್ರಭಾವ ವಿಶೇಷದಿಂದ ಆ ಗುಡ್ಡ ಬೆಟ್ಟಗಳಿಂದ ಯುಕ್ತವಾದಂತಹ ಕಾಡು, ಆ ಗವಿ, ಆ ಬಂಡೆ ಎಲ್ಲವೂ ಕೂಡ ಸ್ವರ್ಣಮಯವಾಗಿ ಹೋಗ್ಬಿಟ್ಟಿದೆ. ಪ್ರಸೇನ ಹೋದವ ಬಾರದಿರುವಾಗ ಸತ್ರಾಜಿತ ಆ ಮಣಿಯನ್ನು ಎಲ್ಲ ಕಡೆ ಹುಡುಕ್ತಾನೆ. ಈ ನೆಪದಿಂದ ಶ್ರೀಕೃಷ್ಣನ ಮೇಲೆ ಈ ದೊಡ್ಡ ಒಂದು ಅಪವಾದವನ್ನು ಹೇರಿಬಿಟ್ಟಿದೆ. ಚೌತಿ ದಿನ ಚಂದ್ರ ದರ್ಶನ ಹೊಂದಿದ್ದಕ್ಕೆ ಅಪವಾದ ಬರುತ್ತದೆ ಎನ್ನುವುದನ್ನು ಲೋಕಕ್ಕೆ ತಿಳಿಯಪಡಿಸಲುಸ್ಕರವಾಗಿ ಭಗವಂತ ಈ ದಿವ್ಯ ಲೀಲೆಯನ್ನು ಗೈದಿದ್ದಾನೆ. ಆ ಸತ್ರಾಡಿತ ಪ್ರಚಾರ ಮಾಡಿದಂತೆ ಪ್ರಾಯ ಕೃಷ್ಣೇನ ನಿಹಿತೋ ಮಣಿಗ್ರೀವೋ ವನಂಗತಃ ಭ್ರಾತ ಮಮೇದ ತುತ್ವ ಕರ್ಣೇ ಕರ್ಣೇ ಜಪಂಸದಿನಃ. ಶ್ರೀಕೃಷ್ಣನಿಗೆ ಅಪವಾದ ಬರುತ್ತದೆ. ಲೋಕದ ಜನರೆಲ್ಲ ನಿಂದಿಸಿದರು. ಪ್ರಸೇನ ಕೊರಳಲ್ಲಿಟ್ಟುಕೊಂಡ ಮಣಿಯನ್ನು ಬೇಟೆಗೆ ಹೋದಾಗ ಕೃಷ್ಣನೇ ಪ್ರಸೇನನನ್ನು ಕೊಂದ ಮಣಿಯನ್ನು ಅಪಹರಿಸಿದ್ದ. ಈ ಅಪವಾದ ರುಕ್ಮಿಣಿ ಮೊದಲಾದವರೆಲ್ಲ ಬಂದು ಹೇಳಿದರು. ಶ್ರೀಕೃಷ್ಣ ಸಾಮಾನ್ಯ ಮಾನವರಂತೆ

ಈ ಅಪವಾದನ್ನು ಹೇಗೆ ಕಳೆದುಕೊಳ್ಳಿ? ಮಣಿಯನ್ನು ಮರಳಿ ಸತ್ರಾಜಿತನಿಗೆ ಹಿಂತಿರುಗಿಸುವ ತನಕ ನಾನು ಅರಮನೆಗೆ ಬರುವುದಿಲ್ಲ ಅಂತ ತನ್ನ ಸಹಚರಡಿಂದೊಡಗೂಡಿ ಭಗವಂತ ಹೊರಡುತ್ತಾನೆ. ಪರಮಾತ್ಮ ನಿತ್ಯ ಶುದ್ಧ ಪವಿತ್ರ ಸತ್ಯ ನಿತ್ಯ ಭವ್ಯ ಭೂಮ ದೋಷರಹಿತನಾಗಿರತಕ್ಕಂಥವ, ಅದು ಲೋಕಕ್ಕೆ ಆದರ್ಶವನ್ನು ತೋರಿಸಲುಸ್ಕರವಾಗಿ ತಿಂಗಳು ತಿಂಗಳುಗಳುರುಳಿವೆ, ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ತನ್ನ ಎಲ್ಲ ಪರಿವಾರದಿಂದೊಡಗೂಡಿ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಬರುವಂತೆ ಆ ಅರಣ್ಯದಲ್ಲಿ ಮೊದಲು ಈ ಕಾಣಿಸದೆ ಪ್ರಸೇರಣ ಶವ ಛಿದ್ರ ಛಿದ್ರವಾಗಿ ಬಿದ್ದಿದೆ. ಪಕ್ಕದಲ್ಲೇ ಸಿಂಹವು ಸತ್ತು ಬಿದ್ದಿದೆ. ಯಾರ್ಯಾರನ್ನು ಕೊಂದರೋ ಸಂದೇಹದಿಂದ ಮುಂದಕ್ಕೆ ಬರ್ತಾ ಇರುವಂತೆ ಭೀಕರವಾದ ಒಂದು ಕತ್ತಲೆಯ ಗವಿಯನ್ನು ನೋಡುತ್ತಾನೆ ಕೃಷ್ಣ. ತನ್ನವರನ್ನೆಲ್ಲ ಹೊರಕ್ಕಿಳಿಸಿ ತಾನೋರ್ವನೆ ಆ ಗವಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಒಳಗೆ ಕಂಡರೆಲ್ಲ ಸ್ವರ್ಣಮಯ. ಅತ್ಯಾಶ್ಚರ್ಯವಾಯಿತು. ಒಳಗೆ ನುಗ್ಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನೊಬ್ಬನೇ. 12 ದಿನಗಳಾಯಿತು ಹೊರಕು ಬಂದಿಲ್ಲ. ಸಹಚರರೆಲ್ಲ ಭಯಗೊಂಡು ಇನ್ನೇನಾಯಿತೋ ಅಂತ ಚಿಂತನೆ ಮಾಡ್ತಾ ಇರುವಂತೆ ಒಬ್ಬಾಕೆ ಸುಂದರಿಯಾದ ಹೆಣ್ಣು ಮಗಳು ಆ ಮಣಿಯನ್ನು ಕೈ ಹಿಡ್ಕೊಂಡು ಆಡ್ತಾ ಇದ್ದಾಳೆ. ಸಮಂತಕ ಮಣಿಯನ್ನು ಕತ್ತಲಿನ ಗವಿಯೊಳಗೆ ಆ ದಿವ್ಯ ಬೆಳಕು ಮಗುವನ್ನಾಡಿಸ್ತಾ ಇರತಕ್ಕಂಥ ದಾದಿ ಕಿರುಚಿ

ಇವನೇ ಕೃಷ್ಣ ಎಂದು ತಿಳಿಯುದು. ಕೃಷ್ಣನ ಮುಷ್ಟಿಯ ಹತಿಗೊರಗಿದನು, ವಿಷ್ಣು ರಾಮ ಪೊರ ಎಂದೊರಳಿದನು. ಪೊರ ರಘು ನಂದನ ರಾವಣ ಮರ್ದನ ರಾಮ ಜನಾರ್ದನ ಹರಿಕಮಲೇಕ್ಷಣ ಪಾ

ಥಟ್ಟನೆ ಭೂಮಿಗುರುಳಿ ಚಿಮ್ಮಿತು ಬಾಯಿಂದ ರಕ್ತ ಜಾಂಬವನಿಗೆ. ರಾಮ ರಾಮ ರಾಮ ರಾಮ ಅಂತ ಅನುಪ್ರಭು ಎಂಥ ಬಳಲಿಕೆ. ಮುಷ್ಟಿಹತಿಯಲ್ಲಿ ಉರುಳುತ್ತಿರುವ ಜಾಂಬವನನ್ನು ನೋಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ತನ್ನ ಹಿಂದಿನ ರಾಮಾವತಾರದಲ್ಲಿ ಎಷ್ಟು ಸೇವೆ ಮಾಡಿದಂತ ಮಹಿಮನಿವ. ನಾನು ಯಾರೆಂಬುದಾಗನಿಗೆ ತಿಳಿಯದು, ಆದ್ರಿಂದ ಹೀಗೆ ಹೊರಳಾಡ್ತಾ ಇದ್ದ ಎಂಬುದಾಗಿ ಭಗವಾನ್ ಪರಮಾತ್ಮ ನೋಡ್ತಾನಂತೆ. ಹಾಗೆ ರಾಮ ರಾಮ ಅಂತ ಹೊರಳುತ್ತಾ ಇದ್ದ. ನೆಲದ ಮೇಲೆ ಬಿದ್ದಲ್ಲಿಂದ ಮುಷ್ಟಿಯಿಂದ ಮಣ್ಣನ್ನು ಎತ್ತಿ ಎತ್ತಿ ಕೃಷ್ಣನ ಮೇಲೆ ಎಸೆಯುತ್ತಾನೆ. ಇವನೇ ರಾಮ ಇವನೇ ಕೃಷ್ಣ ಅಂತಕ್ಕಂಥ ತಿಳಿಯದು ಜಾಂಬವರಂಥ ಜ್ಞಾನಿಗಳಿಗೆ ತಿಳಿದಿಲ್ಲ ಪರಮಾತ್ಮನ ಮಹಿಮೆ. ಮನುಷ್ಯನಿಗೇನು ತಿಳಿಯಿತು? ಆ ಭಗವಂತನ ಅನುಗ್ರಹವಾದವರಿಗೆ ಮಾತ್ರ ಅವನ ಮಹಿಮೆಯನ್ನು ತಿಳಿಯಲಿಕ್ಕೆ ಸಾಧ್ಯ. ನಾವು ನೀವು ಅವನನ್ನು ಎಷ್ಟು ತಿಳ್ಕೊಳ್ಳಿಕ್ಕಾಗ್ತದೆ? ಅದಕ್ಕೆ ಪುರಂದರದಾಸ ಪ್ರಭೃತಿಗಳಂತ ದೇವರ ಕುರಿತು ನೀನು ಏನು ತಿಳಿಯುತ್ತೀಯಪ್ಪ ಬಲ್ಲವ

ಮುಷ್ಟಿಹತಿಯಲ್ಲಿ ತಾನೇ ಬಸವಳಿದು ಬಳಲಿ ಬೆಂಡಾಗಿ ರಾಮ ರಾಮ ರಾಮ ಅನ್ನುವಾಗ ರಾಮ ಬೇರೆ ಕೃಷ್ಣ ಬೇರೆ ಏನು? ಪರಮಾತ್ಮ ನೋಡ್ತಾನೆ ಇನ್ನು ವೇಳೆ ಮಾಡಬಾರದು, ಇವನನ್ನು ರಕ್ಷಿಸಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಆ ಸಂಕಲ್ಪ ವಿಶೇಷದಿಂದ ಭಗವಂತ ಒಂದು ಕ್ಷಣದಲ್ಲಿ ರಾಮರೂಪವನ್ನು ಧರಿಸುತ್ತಾನೆ, ಕೋದಂಡ ಪಾಣಿಯಾದ. ಇದನ್ನು ನೋಡ್ತಾ ಇದ್ದ ನಾವು.

ಎತ್ತು ನಿಲ್ಲೋದು ಸಾಧ್ಯ ಅಲ್ಲ. ಹಾಗೆ ಹೊರಳುತ್ತಾ ಹೊರಳುತ್ತಾ ಬಂದು ಶ್ರೀಕೃಷ್ಣನ ಎರಡೂ ಪಾದಗಳ ಮೇಲೆ ತನ್ನ ಹಣೆಯನ್ನು ಮಣೆಯಾಗಿ ಒಪ್ಪಿಸಿಬಿಟ್ಟಿದ್ದ. ಕಣ್ಣೀರಿನಿಂದ ಭಗವಂತನ ಪಾದವನ್ನು ತೊಳೆದಿದ್ದಾನೆ ದೇವ. ನನಗೆ ತಿಳಿಯದೆ ಹೋಯಿತು,

0: ಹೇ ಪ್ರಭು, ನಿನ್ನ ಮಹಿಮಾಶಯಗಳು ನಾನೇ ನನ್ನ ಕಣ್ಮುಟ್ಟ ಕಂಡಿರತಕ್ಕಂಥವ. ನೀ ಕೋಪಗೊಂಡಾಗ ಕಡಲೇ ಕುದಿದು ನಿನಗೆ ದಾರಿ ಮಾಡಿಕೊಟ್ಟಿದೆ ಅಂತ ಪ್ರಭುವಾದ ನಿನ್ನ ನಾನು ತಿಳಿಯದೆ ಹೋದನಲ್ಲ. ಹೇ ರಾಮ, ನನ್ನ ಅಪರಾಧ ಕ್ಷಮಿಸು, ನಿನ್ನ ನಿಂದಿಸಿದೆ ತಿರಸ್ಕರಿಸಿದೆ ಎಂಬುದಾಗಿ ಪಾದಕ್ಕರಗಿ ಆ ಮಣಿಯನ್ನು ಪ್ರಭುವಿನ ಯಾವ ಕರದಲ್ಲಿ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿ ನನ್ನ ಮುಕ್ತನಾಗಿಸ್ಬೇಕನೆ, ಈ ಮಣಿ ಮಾತ್ರ ಕೊಡುವುದಲ್ಲ, ಇದರ ಜೊತೆಗೆ ನನ್ನ ಕನ್ಯಾಮಣಿಯಾದಂತಹ ಜಾಂಬುವತಿಯನ್ನು ಕೂಡ ನಿನಗೆ ಅರ್ಪಣೆ ಮಾಡ್ತೇನೆ. ಮಣಿಲ್ಹೇತೋರಿಹ ಪ್ರಾಪ್ತಾ ವಯಂ ರಕ್ಷಪತೆ ಬಿಲಂ ಮಿಥ್ಯಾಪವಾದಂ ಪ್ರಮೃಜ್ಯ ಆತ್ಮನೋ ಮಣಿನಾಮುನಾ ಇತ್ಯುಕ್ತಃ ಸ್ವಾಂ ದುಹಿತರಂ ಕನ್ಯಾಂ ಜಾಂಬುವತಿಂ ಮುದಾ ಅರ್ಹಣಾರ್ಥಂ ಸ ಮಣಿನಾಂ ಕೃಷ್ಣಯೋಪರಿಹಾರಃ.
1: ಆ ಜಾಂಬುವತಿಯನ್ನು ಜೊತೆಯಲ್ಲಿ ಕೊಡ್ತಾರೆ. ರುಕ್ಮಿಣಿ ವಿವಾಹ ಮಾಡಿಕೊಂಡು ಪರಮಾತ್ಮ ಜಾಂಬುವತಿಯನ್ನು ಸ್ವೀಕಾರ ಮಾಡ್ತಾನೆ. ಲಕ್ಷ್ಮೀ ಸನ್ನಿಧಾನ ಇಲ್ಲದೆ ಯಾವ ವಸ್ತುವನ್ನು ನಾರಾಯಣ ಸ್ವೀಕಾರ ಮಾಡುವುದಿಲ್ಲ. ಲಕ್ಷ್ಮಿಗೂ ಅವನಿಗೆ ವಿಯೋಗವೇ ಇಲ್ಲ. ಲಕ್ಷ್ಮೀದೇವಿಯೇ ಅವನ ಅಷ್ಟ ಮಾಂಗಲ್ಯರಾಗಿ ಅಷ್ಟಲಕ್ಷ್ಮೀಯರಾಗಿ ಪ್ರಕಟವಾಗ್ತಾನೆ. ಆ ಅಷ್ಟಲಕ್ಷ್ಮೀಯರನ್ನು ದೊಡಗೂಟಿದ್ದಾನೆ ಅಷ್ಟೈಶ್ವರ ಸಂಪೂರ್ಣನಾಗಿರ್ತಕ್ಕಂಥ ಸರ್ವಶ್ರೇಷ್ಠನಾದ ಕೃಷ್ಣ. ಇದನ್ನು ಹೇಳ್ತಾರೆ ವಿಜಯದಾಸರು ಒಂದೆಡೆ,

ಸ್ಥಳದಿಂದ ರುಕ್ಮಿಣಿಯ ತಂದುದೆನಿಸಿದುದೇನೋ. ನಿನಗೂ ಲಕ್ಷ್ಮಿಗೆ ವಿಯೋಗವಿಲ್ವಲ್ಲ ನಾರಾಯಣ, ಮತ್ತು ರುಕ್ಮಿಣಿ ಎಂಬ ಪತ್ನಿಯನ್ನು ತಂದೆ ಅಂತಾರಲ್ಲ. ಸ್ವರಮಣನಾಗಿ ಸುಖಿಸುವ ದೈವವೇ, ನೀ ಸುಖಿಸಬೇಕಾದ್ರೆ ಇನ್ನೊಬ್ಬರು ಬೇಕಾಗಿಲ್ಲ ನಿನಗೆ, ನೀನೇ ಆನಂದ ಸ್ವರೂಪ. ಸ್ವರಮಣನಾಗಿ ಸುಖಿಸುವ ದೈವವೇ, ಆ ಕರಡಿಯ ಮಗಳನ್ನು ಕೂಡಿದ್ದೇನೋ. ಆ ಜಾಂಬುವನೆಂಬ ಕರಡಿಯ ಮಗಳನ್ನು ಮದುವೆ ಮಾಡಿಕೊಂಡಿಲ್ಲ, ಇದೇನು ಅರ್ಥಪ್ಪ? ರಕ್ಕಸಾಂತಕ ನಿನ್ನ ಈ ಮಕ್ಕಳಾಟಿಕೆ ದೇವಕ್ಕಳಿಗಲ್ಲದೆ ತಿಳಿಯದು. ಇಲ್ಲಿ ಮಕ್ಕಳಾಟಿಕೆ ಅಂದರೆ ಪರಮಾತ್ಮನ ಲೀಲೆ. ಈ ಲೀಲೆ ದೇವತೆಗಳಲ್ಲಿ ಇನ್ಯಾರಿಗೆ ತಿಳಿಯುವುದು ಸಾಧ್ಯವಲ್ಲವಂತೆ. ಜಾಂಬವರು ಅನೇಕ ಮಣಿರತ್ನಗಳ ಜೊತೆಗೆ ಕನ್ಯಾಮಣಿಯನ್ನು ಕೂಡ ಸಮರ್ಪಣೆ ಮಾಡುವಾಗ ಭಗವಂತನು ಇನ್ನು ನಿನಗೆ ಪುನರ್ಜನ್ಮವೇ ಇಲ್ಲ ಎಂಬುದಾಗಿ ಆ ಜಾಂಬವರನ್ನು ಉದ್ಧಾರ ಮಾಡಿದನಂತೆ, ಆ ವಿರಿಂಚ ಪುತ್ರನನ್ನು. ಹಾಗಾದರೆ ಭಗವಂತನ ದಯ ಆದರೆ, ಅದನ್ನು ಬೈದರು, ನಿಂದಿಸಿದರು, ಜಗಳಾಡಿದರು, ಶರಣು ಬಂದವನ ಅಪರಾಧವನ್ನು ಕ್ಷಮಿಸುತ್ತಾನೆ. ಆದ್ದರಿಂದ ಪರಮಾತ್ಮ ಉದಾರ ಚರಿತನಂತೆ ಇತ್ತ ರುಕ್ಮಿಣೀ ದೇವಿ ಸಮಸ್ತ ಪರಿವಾರ ಕೃಷ್ಣ ಮರಳಿ ಬರಲಿಲ್ಲ ಅಂತ ದುಃಖದಿಂದ ಆ ಭಗವಂತನನ್ನು ಮರಳಿ ಕರೆಸಿ ಸರ್ವ ಮಾಂಗಲ್ಯವನ್ನು ಕರುಣಿಸಲೋಸ್ಕರವಾಗಿ ರುಕ್ಮಿಣೀ ದೇವಿಯೇ ದುರ್ಗಾ ಪೂಜೆಗೆ ಸಿದ್ಧ ಮಾಡಿದ್ಲಂತೆ. ಅವಳೇ ದುರ್ಗೆ ಲಕ್ಷ್ಮಿ, ಅವಳು ಶ್ರೀಭೂ ದುರ್ಗಾ ಮೂರು ರೂಪ ಆಕತ್ ತನ್ನನ್ನೇ ತಾನು ಪೂಜಿಸುತ್ತಾಳೆ. ಅರ್ಥಾತ್ ಪರಮಾತ್ಮನಿಗೆ ಅವನಿಗೂ ಅವನ ಇಚ್ಛಾರೂಪಗಳಿಗೂ ಅಭೇದ, ಅವನಿಗವನೇ ಐಕ್ಯ, ಅವನಿಗವನೇ ಭೇದ. ಅಂಥ ಪರಮಾತ್ಮನ ಮಹಿಮೆಯನ್ನು ತಿಳಿಸಲಿಕ್ಕೆ, ಆ ಅವತಾರಲೀಲೆಯನ್ನು ತೋರಿಸಲಿಕ್ಕೆ ಆ ದುರ್ಗೆಯನ್ನು ಪೂಜೆ ಮಾಡ್ತಾನೆ. ದುರ್ಗಾ, ನನ್ನ ಪತಿ ಸುರಕ್ಷಿತವಾಗಿ ಹಿಂದಕ್ಕೆ ಬರಲಿ ಅಂತ.

ಭಗವಂತನ ಆಗಮನವಾಗ್ತದೆ. ದುರ್ಗಾದೇವಿ ವೈಭವದ ಪೂಜೆ ನಡೆದಿದೆ. ಸತ್ರಾಜಿತನ ಬಳಿಗಾಗಿ ಬಂದು ಆ ದಿವ್ಯವಾಗಿರತಕ್ಕಂಥ ಮಣಿಯನ್ನು ಹಿಂದಕ್ಕೆ ಕೊಡ್ತಾನೆ. ಇದು ನಾನು ಅಪಹಾರ ಮಾಡಿದ್ದಲ್ಲ, ನನಗೆ ಅಪವಾದ ಬಂತು. ಯಾಕೆಂದರೆ ಚತುರ್ಥಿಯ ದಿನ ನಾನು ಚಂದ್ರ ದರ್ಶನಗೈದೆ. ಆ ಚೌತಿ ಚಂದ್ರನಿಗೆ ಆ ದಿನಕ್ಕೆ ಅವನಲ್ಲಿ ನನ್ನ ಸನ್ನಿಧಾನ ಇರುವುದರಿಂದ ಅವನಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಿಕ್ಕಾಗಿ ಕಾರ್ಯ ನಾನು ನಡೆಸಬೇಕಾಯ್ತಂಬಾಗ ಸತ್ರಾಜಿತನು ನಾಚುತ್ತಾನೆ. ಯಾವ ದೋಷವೂ ಇಲ್ಲದಿರತಕ್ಕಂಥ ನಿನ್ನ ಮೇಲೆ ಅಪವಾದ ಹಾಕಿದನಲ್ಲ ನಾನು. ದೋಷ ಗಂಧ ವಿದೂರ ಕೃಷ್ಣ ನಾನಾ ವೇಷಧಾರಕ ಈ ಜಗತ್ತಯ ಪೋಷಕ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಧನ ಶಶವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯ ಸಖ ಸಂತೋಷ ಪಡಿಸುವನು ತನ್ನವರಿಗಿಷ್ಟಾರ್ಥಗಳ ಪೂರೈಸಿ ಅಂಥ ಪರಮಾತ್ಮ ಮೇಲೆ ಅಪವಾದ ಇಟ್ಟನಲ್ಲ. ಭಗವಂತನಿಗೇನು ಅಪವಾದ? ಅವನಲ್ಲಿ ದೋಷಗಳೇ ಇಲ್ಲ. ಅಜ್ಞಾನಿಗಳು ಆ ಮಹಿಮೆ ತಿಳಿಯದಿರತಕ್ಕಂಥವರು ನಿಂದಿಸ್ತಾರೆ. ಅನೇಕಾನೇಕ ಬಂದು ನಿಂದೆ ಮಾಡಿದರು ಪರಮಾತ್ಮನನ್ನ. ಇವ ಕಳ್ಳ ಇವ ಸುಳ್ಳ ಅಂತ ಈ ಪ್ರಕಾರ ನಿಂದೆ ಮಾಡಿದರು. ಆದರೆ ಭಕ್ತರು ದೇವರನ್ನು ಕಳ್ಳ ಅಂತ ಹೇಳಲಿಕ್ಕೂ ದುಷ್ಟರು ಹೇಳಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಹಿರಿಯರು ಎಂಥ ಭಕ್ತರು ಅಂದರೆ ದೇವರನ್ನವರು ಕಳ್ಳ ಸುಳ್ಳ ಅಂತ ಹೇಳ್ತಿದ್ರು. ಯಾವ ಅರ್ಥದಿಂದ ಹೇಳ್ತಾ ಇದ್ರು ಅಂದರೆ ನಮ್ಮಲ್ಲಿರುವ ಜನ್ಮಾಂತರದ ಪಾಪಗಳನ್ನೆಲ್ಲ ಹರಿಸುವವನಾದ್ದರಿಂದ, ಪಾಪಗಳ ಹರಣ ಮಾಡುವನಾದ್ದರಿಂದಾಗಿ ಪರಮಾತ್ಮನನ್ನು ಕಳ್ಳ ಅಂತ ಕರೀತಾರೆ. ಅದಕ್ಕೆ ನಮ್ಮ ಹಳ್ಳಿ ಜನ ಹೇಳ್ತಾರೆ ನೋಡಿ, ಎರಡು ಅವತಾರಗಳನ್ನು ಹೇಗೆ ಹೇಳಿದ್ದಾರಂದರೆ, ಕಳ್ಳು ನನ್ನ ನಂಬಿದ್ರು ಹುಳ್ಳು ನನ್ನ ನಂಬಾರದು ಅಂದಿದ್ದ. ಅದಕ್ಕೇನು ಅರ್ಥ ಗೊತ್ತೇ? ಕೆಟ್ಟ ಅರ್ಥ ಇಲ್ಲ. ಕಳ್ಳ ಅಂದರೆ ನವನೀತ ಚೋರನಾದ ಕೃಷ್ಣ, ಕುಳ್ಳ ಅಂದರೆ ಏನು ಗೊತ್ತೇ? ವಾಮನ ಅವತಾರ. ವಾಮನ ಚಿಕ್ಕವನಾಗಿಬಂದು ತ್ರಿವಿಕ್ರಮನಾಗಿಬಿಟ್ಟ, ನೋಡ್ಲಿಕ್ಕೆ ಅಷ್ಟು ಚಿಕ್ಕವನಾಗಿದ್ದ. ಒಂದು ಕಳ್ಳ ಕುಳ್ಳ ಎಂಬ ಶಬ್ದದಲ್ಲೂ ಕೂಡ ದೇವರ ಚಿಂತನೆ ಮಾಡ್ತಾರೆ ನಮ್ಮ ಹಿರಿಯರೇ ಹೊರತು ಈ ಲೌಕಿಕ ಕಳ್ಳರು ಕುಳ್ಳರು ಚರಿತ್ರೆಯಲ್ಲಿ ಬಂದಿರತಕ್ಕಂಥದ್ದಲ್ಲ. ಪರಮಾತ್ಮನನ್ನು ಯಾರು ನವನೀತ ಚೋರ ಅಂದರು, ಯಾರೇ ನಿಂದೆ ಮಾಡಿದರು ಅಂತ ಅರ್ಥ ಅಲ್ಲ. ಭಕ್ತರು ಪ್ರೇಮದಿಂದ ಕೊಂಡಾಡಿದ್ದಾರೆ ಅವನನ್ನು. ಅದಕ್ಕಾಗಿ ಅವನ ಮಹಿಮೆ ಕೇಳಿದರೆ ಸಾಕು,

ಪಾಪವನ ಕೊಂದವನೆಂದರೆ ಸಾಕು, ಜಾರತ್ವವ ಮಾಡಿದ ಪಾಪಗಳಿದ್ದರೆ ಗೋಪೀಜನ ಜಾರ ಎಂದರೆ ಸಾಕು ಅಂದ್ರು ವ್ಯಾಸತೀರ್ಥರು. ಆದ್ರಿಂದ ಅಂತಹ ಪರಮಾತ್ಮನನ್ನ ಜಗತ್ತಿನ ಜನರು ನಿಂದೆ ಮಾಡಿದರೂ ಕೂಡ ಸತ್ರಾಜಿತು ಅಂತ ಅಪರಾಧ ತಿಳಿದು ತನ್ನ ಮಣಿಯನ್ನ ಕನ್ಯಾಮಣಿಯಾದಂತಹ ಸತ್ಯಭಾಮಿಯ ಜೊತೆಗಿಟ್ಟು ಆ ಕನ್ಯಾದಾನ ಮಾಡ್ತಾನೆ, ಇದನ್ನು ತಕೋ ಅಂತ. ಆದರೆ ಭಗವಂತನು ಭಗವಾನಾಹ ನಮಣಿಂ ಪ್ರತಿಚ್ಛಾಮೋ ವಯಂ ನೃಪ ತವಾಸ್ತಾಂ ದೇವಭಕ್ತಸ್ಯ ವಯಂಚ ಫಲಭಾಗಿನಃ. ಪರಮಾತ್ಮನು ಆ ಮಣಿಯನ್ನು ಹಿಂದಕ್ಕೆ ಕೊಡ್ತಾನೆ, ಇದನ್ನು ನೀನೇ ಇಟ್ಟುಕೋ, ನಾನು ನನ್ನ ಸ್ವಾರ್ಥದಿಂದ ಕೇಳಿರತಕ್ಕಂಥದ್ದಲ್ಲ, ಇದನ್ನು ನೀನೇ ಇಟ್ಟುಕೋ ಅಂತ ಹಿಂದಕ್ಕೆ ಕೊಡ್ತಾನೆ. ಭಗವಂತನು ಆ ಗಣಪತಿಯ ಗಣೇಶನ ಮಹಿಮೆಯನ್ನು ಲೋಕಕ್ಕೆ ತಿಳಿಯಪಡಿಸಲೋಸ್ಕರವಾಗಿ ತಾನೇ ಈ ದಿವ್ಯ ಲೀಲೆಯನ್ನು ಕೈದಿದ್ದರಿಂದಲೇ ಜ್ಞಾನಿಗಳು

ಹೀಗೆ ಸ್ತೋತ್ರ ಮಾಡಿದ್ದಾರೆ. ಯಾರು ಆ ಭಗವಂತನ ಇಲೆಯುಕ್ತವಾದಂತಹ ಶಮಂತೋಪಖ್ಯಾನವನ್ನು ಶ್ರದ್ಧಾ ಭಕ್ತಿಯಿಂದ ಶ್ರವಣ ಮಾಡ್ತಾರೋ ಅವರ ಎಲ್ಲ ವಿಘ್ನಗಳು ಅಪವಾದಗಳು ಅಪಯಶಗಳು ದೂರವಾಗಿ ವಿಶ್ವಂಭರ ನಾಮಕನಾದ ಆ ಪರಮಾತ್ಮನ ಅನುಗ್ರಹ ವಿಶೇಷಕ್ಕೆ ಪ್ರಾಪ್ತರಾಗ್ತಾರಂತೆ. ಇಂಥ ಶಮಂತೋಪಾಖ್ಯಾನವನ್ನು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡುವ ಎಲ್ಲರಿಗೂ ಕೂಡ ಅಪವಾದ ಅಪಯಶ ದುಃಖಗಳು ಹೋಗಿ ಸಕಲ ಸಂಪತ್ ಸಮೃದ್ಧಿಯಾಗಲಿ ಎಂಬುದಾಗಿ ಭಗವಂತನಿಗೆ ಮಂಗಲವನ್ನು ಹೇಳೋಣವಂತೆ.

0: ಇದುವರೆಗೂ ನೀವು ಕೇಳಿದ್ದು ಚವತಿ ಚಂದ್ರ ಶಮಂತ ಕೋಪಾಖ್ಯಾನ ಹರಿಕತೆ. ಪ್ರಸ್ತುತಪಡಿಸಿದವರು ಭದ್ರಗಿರಿ ಅಚ್ಯುತದಾಸರು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे. हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है. साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है. हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह.
7: देश के हर गरीब, हर व्यक्ति तक पोषण पहुंचाना भी सरकार की प्राथमिकता है.
6: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿ

كان نفسه.

ಮುಂಜಾವಿಂದ ಸಂಜೆವರೆಗೂ ಮಾಲಿಶ್ ಮಾಡ್ತೀವಿ, ಒಳ್ಳೆ ಹುರುಳಿ ನೋಡಿ ತಂದು ಬೇಸಿ ಬಿಸಾಕ್ತೀವಿ. ಅಡ್ವಾನ್ಸ್ ಕೇಳೋದಿಲ್ಲ, ಬೋನಸ್ ಬೇಡೋದಿಲ್ಲ, ಕೆಲಸ ಖಾಯಂ ಮಾಡಿ.

ಲದ್ದಿ ಏನು ಗಿದ್ದಿ ಏನು ಬಾಚಿ ತಳ್ತೀವಿ, ಚಿಗಟ ಗಿಗಟ ಏನೇ ಬಂದ್ರು ಬರ್ತು ಬಿಸಾಕ್ತೀವಿ, ಮಾಡೋ ಕೆಲಸ

ಇಂಥ ಕಳ್ಳ ಇಂಥ ಸುಳ್ಳ ಬೇರೆ ಎಲ್ಲೂ ಹುಟ್ಟೋದಿಲ್ಲ. ನಂಬು ನನ್ನ, ನಂಬು ನನ್ನ, ಸುಳ್ಳು ಚಿನ್ನ ಸುಳ್ಳು ರನ್ನ, ಇಂಥ ಭಂಡ ಇಂಥ ಪುಂಡ ಊರಲ್ಲೆಲ್ಲೂ ಕಾಣೋದಿಲ್ಲ. ನಂಬು ನನ್ನ, ನಂಬು ನನ್ನ.

ಕೈಯ ಕೊಟ್ಟ ನಿನ್ನ ನಾನು ಉಳಿಸೊಲ್ಲ ಬಲ್ಲೆನು ಎಲ್ಲ ಅಳ್ಳೆದೇ ಇಲ್ಲ ಗಟ್ಟಿಯಾಗಿ ಮಾತನಾಡೆ ಹೆದರೊಲ್ಲ ನಾನೆಂದು ಸೋಲಲ್ಲಾರೆ ನಾನೆಂದು ಸೋಲಲ್ಲಾರೆ ಹಾಡುವೆನು ಆಡುವೆನು ಓಡುವೆನು ನಿನ್ನ ನಗಿಸುವೆನು ಅಳಿಸುವೆನು ನಮಿಸುವೆನು ವೈರಿಗೆ ನಮಿಸಲ್ಲ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೀವು ಉದ್ದಿಮೆದಾರರ? ನೀವು ವ್ಯಾಪಾರಸ್ಥರ? ನೀವು ರೈತೋದ್ಯಮಿಗಳೇ?
4: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್? ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
3: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನು ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ, ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ, ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
5: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
10: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
9: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
11: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
13: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
14: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
15: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
14: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
15: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
14: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
15: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
16: LIC ಹರ್ ಪಲ್ ಆಪ್ಕೆ ಸಾಥ್.
17: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ.
6: ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವುದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್ ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ? ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ, ಯಾರ್ಯಾರು ಯಾವ ಯಾವ ಕಾರ್ಯಕ್ರಮಕ್ಕೆ ಏನೇನು ಅನಿಸಿಕೆಯನ್ನು ತಿಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಕೃಷಿ ನಗರದ ಕುಸುಮ ಅವರು, ತುಂಬ ಒಳ್ಳೆ ಟಾಪಿಕ್, ಪ್ರೋತ್ಸಾಹದ ದಿನ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ನಮಸ್ತೆ ಮಹಾಲಕ್ಷ್ಮಿ ಮಧುರ ಗಾನ ಕಾರ್ಯಕ್ರಮ ತುಂಬ ಸೊಗಸಾಗಿ, ಮಧುರ ಗೀತೆಗಳಿಂದ ಮಧುರವಾಗಿ ಮೂಡಿ ಬರುತ್ತಿದೆ. ಕವಿಗಳ ಭಾವ ತುಂಬಿದ ರಚನೆಗಳೇ, ಹಾಗೆ ಮಧುರ ಮಧುರ ಜೊತೆಗೆ ನಿಮ್ಮ ಶೀಳ್ಳೆ ಮಾತುಗಳು ಅದ್ಭುತ. ಕೇಳುಗರು ಸಹ ಒಳ್ಳೊಳ್ಳೆ ಗೀತೆಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮ ಸುಮಧುರವಾಗಿತ್ತು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ತ್ರಿವೇಣಿಯವರು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ, ಎಲ್ಲ ರೇಡಿಯೋ ಬಳಗದ ಶ್ರೋತೃಗಳಿಗೂ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಧುರ ಗಾನ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಖ್ಯಾತ ಕವಿಗಳ ಕವಿತೆಗಳನ್ನ ತೆಗೆದುಕೊಂಡು ಅವರಿಗೆ ಗೌರವವನ್ನ ಸಲ್ಲಿಸಿದ್ದೀರಿ, ನಿಮಗೆ ಅಭಿನಂದನೆಗಳು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಹಾಲಕ್ಷ್ಮಿ, ತಾವು ಭಾನುವಾರ ಬೆಳಗ್ಗೆ ಮಧುರ ಗಾನ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟ ಸಾಹಿತಿಗಳ ಗೀತೆಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂತು, ಕಾರ್ಯಕ್ರಮದ ನಿರೂಪಣೆ ತುಂಬಾ ಚೆನ್ನಾಗಿ ಮೂಡಿ ಬಂತು, ತಾವು ಕೊನೆಯಲ್ಲಿ ಹಾಡಿದಂತಹ ನೇಸರ ನೋಡು ಗೀತೆ ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ಮುಂದೆಯೂ ಕೂಡ ತಮ್ಮ ನಿರೂಪಣೆ ಇನ್ನು ಹೆಚ್ಚು ಹೆಚ್ಚು ತಮ್ಮಿಂದ ಬರಲಿ ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಪವಿತ್ರ ಮೇಡಮ್, ನಿಮ್ಮ ನಿರಂತರ ವಚನಾಮೃತ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ, ಇವತ್ತಿನ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನೊಬ್ರು ತಿಳಿಸಿದ್ರೆ. ನಿರೂಪಕರಾಗಿರುವ ಅರ್ಪಿತಾ ಮೇಡಮ್, ಗೌರಿ ಗಣೇಶದ ಹಬ್ಬದ ದಿನ ರತ್ನಾಕರ ಐತಾಳ್ ಗಣೇಶ್ ಸ್ವೀಟ್ ನ ಮಾಲೀಕರನ್ನ ಸಂದರ್ಶಿಸಿದ ರೀತಿ ತುಂಬಾ ಅದ್ಭುತ ರೀತಿಯಲ್ಲಿ ಪ್ರಸಾರವಾಗಿದೆ. ಹಾಗೆ ನಮ್ಮ ಅರ್ಪಿತಾ ಮೇಡಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ವಿಭಿನ್ನವಾಗಿತ್ತು, ಹೊಸ ಹಾಡುಗಳನ್ನ ಕೇಳಿ ಕರ್ಣಾನಂದವಾಯಿತು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್. ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕು ಚಿತ್ರದುರ್ಗ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಶ್ವೇತಾ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಎಲ್ಲರೂ ಒಳ್ಳೊಳ್ಳೆಯ ಹಾಡನ್ನ ಹಾಡಿದ್ರು ಶ್ವೇತಾ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ಒಬ್ರು ತಿಳಿಸಿದ್ದಾರೆ. ನಿರೂಪಕರಾದ ಅರ್ಪಿತಾ ಮೇಡಮ್ಗೆ ನಮಸ್ಕಾರಗಳು, ತಾವು ಗುರುವಾರ ಬೆಳಗ್ಗೆ ದಿನ ಕಾರ್ಯಕ್ರಮದ ವಿವರಣೆ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಹಾಗೆ ಪರಿಸರ ಪರಿಚಯ ಕಾರ್ಯಕ್ರಮವು ತುಂಬಾ ಚೆನ್ನಾಗಿ ಮೂಡಿ ಬಂತು, ಪ್ರಸಾರ ಮಾಡಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಿರೂಪಕರಾದ ಶ್ವೇತಾ ಮೇಡಮ್, ನಮಸ್ಕಾರಗಳು, ತಾವು ಗುರುವಾರ ಬೆಳಗ್ಗೆ ಅರುಣೋದಯ ಕಾರ್ಯಕ್ರಮದಲ್ಲಿ ತಾವು ನಡೆಸಿಕೊಟ್ಟಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಅದರಲ್ಲೂ ಮೂಡಿ ಬಂದ ಭಕ್ತಿ ಗೀತೆಗಳು ತುಂಬಾ ಅದ್ಭುತವಾಗಿ ಪ್ರಸಾರ ಮಾಡಿದ ಶ್ವೇತಾ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ. ಆರ್ಜೆ ಮಹಾಲಕ್ಷ್ಮಿ ಮೇಡಮ್, ತಾವು ನಡೆಸಿಕೊಟ್ಟ ಸಾಹಿತ್ಯ ಲೋಕ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಪ್ರಸಾರವಾಯಿತು, ಪ್ರಸಾರ ಮಾಡಿದ ತಮಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಹಾಲಕ್ಷ್ಮಿ ಅವರು, ಗುರುವಾರ ಮಧ್ಯಾಹ್ನ ಅಡುಗೆ ಮನೆಯಲ್ಲೊಂದು ಸುತ್ತು ಈ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಉತ್ತಮವಾದಂತಹ ಮಾಹಿತಿಯನ್ನ ನೀಡುತ್ತಾರೆ ಅವರಿಗೆ, ಧನ್ಯವಾದಗಳು, ಪ್ರಸಾರ ಮಾಡಿದ ನಮ್ಮ ಮಹಾಲಕ್ಷ್ಮಿ ಅವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕೆಂದೇಗೌಡ ಸರ್ ಅವರ ಅನುಭವದ ಮಾತುಗಳು ತುಂಬಾ ಇಷ್ಟವಾಯಿತು ಮಹಾಲಕ್ಷ್ಮಿ ಮೇಡಮ್ ರವರು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಅಂತ ಹೇಳಿ ಅರಸೀಕೆರೆ ನೀಲಮ್ಮ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಶಾಂತಾ ಶ್ರೀರಾಮ್ಪುರ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ಷಡಕ್ಷರಿ ಅವರು, ಸಂಜೆ ಸವಿ ಸವಿ ನೆನಪು ಸಾವಿರ ನೆನಪು, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ

ಅಳುವ ಕಥೆ, ಮತ್ತೊಂದು ಆನೆಯ ಕಥೆ ತುಂಬಾ ಚೆನ್ನಾಗಿ ಮೂಡಿ ಬಂತು. ಅವರ ಪ್ರೀತಿ ಪಾತ್ರರಲ್ಲಿ ನಾನು ಒಬ್ಬರಾಗಿ ಇರಲು ಇಷ್ಟಪಡುತ್ತೇನೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ವಿಷ್ಣುವರ್ಧನ್ ರವರ ವಿಶೇಷ ಚಿತ್ರದ ಸುಪ್ರಭಾತ ಚಿತ್ರದ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಮೇಡಮ್ ಅರ್ಪಿತಾ ಮೇಡಮ್, ನೀವು ಕೂಡ ವಿಷ್ಣುವರ್ಧನ್ ಚಿತ್ರಗಳ ಒಳ್ಳೊಳ್ಳೆಯ ಮಾಹಿತಿಯನ್ನ ಕೊಟ್ರಿ, ಭಾಗವಹಿಸಿದ ಕೇಳುಗರಿಗೂ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಟ್ರು, ನಿಮಗೂ ಧನ್ಯವಾದಗಳು ಅಂತ ಹೇಳಿ ನೀಲಮ್ಮ ಅರಸಿಕೆರೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಪ್ರತಿದಿನ ಬೆಳಗ್ಗೆ ಬಿಂದಾಸ್ ಕಾರ್ಯಕ್ರಮದಲ್ಲಿ ಒಂದೊಂದು ವಿಷಯದಿಂದ ಕಾರ್ಯಕ್ರಮ ನಡೆಸಿಕೊಡುತ್ತಾ ತುಂಬಾ ಚೆನ್ನಾಗಿ ನಡೆಯುತ್ತಿದೆ, ಅದನ್ನ ನಾವು ಕೇಳಿ ಖುಷಿ ಪಡುತ್ತಿದ್ದೇವೆ. ಪ್ರಸಾರಕ್ಕೆ ಅಭಿನಂದನೆಗಳು ಅಂತ ಹೇಳಿ ಆಶಾ ಪ್ರಕಾಶ್ ಅವರು ಕೋಲಾರದಿಂದ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಕಾರ್ಯಕ್ರಮ ಅಕ್ಷರಗಳ ಆಟ ಅದ್ಭುತವಾಗಿತ್ತು, ಹೊಳ್ಳಾರ್ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ಕಾರ್ಯಕ್ರಮ ಸೂಪರ್ ಆಗಿ ಬಂತು, ಚೆನ್ನಾಗಿ ನಡೆಸಿಕೊಟ್ರಿ ರಕ್ಷಿತಾ ಅಂತ ಹೇಳಿ ಶಾಂತಾ ಶ್ರೀರಾಮ್ಪುರ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಪೀಸಾದ ವಾಲುಗೋಪುರದ ಬಗ್ಗೆ ವಿವರಣೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳಿ ನೀಲಮ್ಮ ಶಿವಣ್ಣ ಅರಸೀಕೆರೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮಾನ್ವಿ ತಾಲೂಕು ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಅವರು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ರಕ್ಷಿತಾ ಮೇಡಮ್ ಅವರು ಅಕ್ಷರಗಳ ಆಟ ಕಾರ್ಯಕ್ರಮ ತುಂಬಾ ಇಷ್ಟವಾಯಿತು, ನಾನು ಭಾಗವಹಿಸಿದ್ದೆ ಕಾರ್ಯಕ್ರಮ ಇಷ್ಟವಾಯಿತು, ಕಾರ್ಯಕ್ರಮ ನಡೆಸಿಕೊಟ್ಟ ರಕ್ಷಿತಾ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ನಮಸ್ಕಾರ, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಪೊಲೀಸರ ಹೆಂಡತಿ ಚಿತ್ರದ ಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಮುಸುಕು ಚಿತ್ರದ ಅಪ್ಪಣೆ ಕೊಟ್ರೆ ಕೆನ್ನೆಯ ಗಾಯ ಗೀತೆ ಅದ್ಭುತವಾಗಿದೆ, ಇದು ನಮ್ಮ ಫೇವರೇಟ್ ಗೀತೆ ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಅರುಣೋದಯ ಕಾರ್ಯಕ್ರಮದಲ್ಲಿ ಶ್ವೇತಾ ಅವರು ನಡೆಸಿಕೊಟ್ಟಿರುವಂತಹ ಕಾರ್ಯಕ್ರಮ ಹಾಗೂ ಅದರಲ್ಲಿ ಮೂಡಿ ಬಂದ ಭಕ್ತಿ ಗೀತೆಗಳು ತುಂಬಾ ಅದ್ಭುತವಾಗಿ ಪ್ರಸಾರ ಮಾಡಿದ ಶ್ವೇತಾ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಚಿತ್ರಗೀತೆಗಳು ಬಹಳ ಸುಂದರವಾಗಿ ಪ್ರಸಾರವಾಗುತ್ತಿದೆ, ಸರ್ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ್ ಪಲಾದಿ ಅವರು ಜೈ ಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಿಂದ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಅರುಣೋದಯ ಕಾರ್ಯಕ್ರಮದಲ್ಲಿ ಮೂಡಿ ಬಂದ ಬಿವಿ ರಾಧಾ ಮಂಜುಳಾ ಅಶೋಕ್ ರಮೇಶ್ ಅರವಿಂದ್ ಅವರ ಕುರಿತ ಮಾಹಿತಿ, ಹಾಗೆ ಮೂಡಿ ಬಂದ ಕನ್ನಡ ಚಿತ್ರಗೀತೆಗಳು ತುಂಬಾ ಅದ್ಭುತವಾಗಿ ಪ್ರಸಾರ ಮಾಡಿದ ಶ್ವೇತಾ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಾಲಾ ಪ್ರತಿಭಾ ಅಂಗಳ ಒಂದು ಕಾರ್ಯಕ್ರಮದಲ್ಲಿ ಪುಟಾಣಿ ಮಕ್ಕಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು, ಹಾಗೆ ಪವಿತ್ರ ದಿನೇಶ್ ಅವರು ತುಂಬಾ ಅದ್ಭುತ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರು ಕೊಕ್ಕನೂರು ಹರಿಹರ ಇವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಮಧುರವಾದ ಹಾಡುಗಳನ್ನ ಪ್ರಸಾರ ಮಾಡುತ್ತಿರುವುದು ತುಂಬಾ ಸಂತೋಷ ನೀಡಿತು, ತಂಪಾದ ಸಂಜೆಯ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಮಧುರ ಗೀತೆಯನ್ನ ಕೇಳಿ ತುಂಬಾ ಖುಷಿಯಾಯಿತು, ಇಂತಹ ಸುಮಧುರ ಕಾರ್ಯಕ್ರಮವನ್ನ ನೀಡುತ್ತಿರುವ ಎಫ್ಎಂ ಶಿವಮೊಗ್ಗ ತಂಡಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಶಿವಮೊಗ್ಗ ಆಕಾಶವಾಣಿ ಸಿಬ್ಬಂದಿ ಎಲ್ಲರಿಗೂ ಕೂಡ ನಮಸ್ಕಾರ, ಚಿತ್ರಗೀತೆಗಳು ಬಹಳ ಸುಂದರವಾಗಿ ಪ್ರಸಾರವಾಗುತ್ತಿದೆ, ಕೇಳುತ್ತಾ ಇದ್ದೇವೆ, ಸುಬ್ರಹ್ಮಣ್ಯ ಐತಾಳ್ ಸರ್ ನಿರೂಪಣೆಗೆ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ, ಭಕ್ತಿ ಗೀತೆಗಳು ತುಂಬಾ ಚೆನ್ನಾಗಿ ಪ್ರಸಾರವಾಗುತ್ತಿದೆ ಸರ್, ನಮಸ್ಕಾರ ಅಂತ ಹೇಳಿ ತಮ್ಮ ಅನಿಸಿ ತಿಳಿಸಿದ್ದಾರೆ. ಪ್ರೀತಿಯ ನಿರೂಪಕರಾದ ಪವಿತ್ರ ದಿನೇಶ್ ಅವರಿಗೆ ನಮಸ್ಕಾರಗಳು, ತಾವು ಗುರುವಾರ ವಚನ ವಿಹಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಾ, ಪ್ರಸಾರ ಮಾಡಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಪ್ರೀತಿಯ ನಿರೂಪಕರಾದ ರಕ್ಷಿತಾ ಮೇಡಮ್ ನಮಸ್ಕಾರಗಳು, ತಾವು ಗುರುವಾರ ಬೆಳಗ್ಗೆ ಅಂಡಮಾನ್ ನಿಕೋಬಾರ್ ಅಲ್ಲಿನ ಮಾಹಿತಿ ತಿಳಿಸಿದ ತಮಗೆ ಅಭಿನಂದನೆಗಳು, ಮುಂದೆಯೂ ನಿಮ್ಮಿಂದ ಒಳ್ಳೊಳ್ಳೆಯ ಪ್ರವಾಸಿ ತಾಣಗಳ ವಿಚಾರ ಇನ್ನೂ ಹೆಚ್ಚು ಹೆಚ್ಚು ಮೂಡಿ ಬರಲಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ತಾಯಿಯೇ ನನ್ನ ದೇವರು ಚಿತ್ರದ ದೇವರ ಗುಡಿಯಲ್ಲಿ ಗಂಟೆಯ ನಾದವ ಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ನಮಸ್ತೆ, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಕಾರ್ಯಕ್ರಮ ತುಂಬಾ ವಿಶೇಷವಾಗಿ ಪ್ರಸಾರವಾಗುತ್ತಿದೆ, ಭಕ್ತಿ ಗೀತೆ ಭಾವಗೀತೆ ಜಾನಪದ ಗೀತೆ ಕಂಸಾಳೆ ಪದ ಒಟ್ಟಾರೆ ಹೇಳುವುದಾದ್ರೆ ಮಿಕ್ಸ್ ಮೆಲೋಡಿ ಅದ್ಭುತವಾದ ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಐತಾಳ್ ಸರ್ ಮತ್ತು ಆತ್ಮೀಯ ಬಾನುಲಿ ಕೇಂದ್ರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಮಧುರ ಗೀತೆಗಳು ವಿಶೇಷವಾಗಿ ಎಲ್ಲಾ ಬಗೆಯ ಗೀತೆಯನ್ನ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರು ನಿರೂಪಣೆಯಲ್ಲಿ ಮೂಡಿ ಬರುತ್ತಿರುವುದು ಹೆಮ್ಮೆಯ ವಿಷಯ, ಈ ಕಾರ್ಯಕ್ರಮ ಯಾರಿಗೆ ಇಷ್ಟವಿಲ್ಲ ಹೇಳಿ, ಆರಂಭದಲ್ಲಿ ಅದ್ಭುತ ಜಾನಪದ ಗೀತೆ ಅದರಲ್ಲೂ ನನ್ನ ಇಷ್ಟದ ಗೀತೆ ಕೃಷ್ಣನ ಕುರಿತಾದ ಭಕ್ತಿ ಗೀತೆ ಯಾವುದೋ ಆಧ್ಯಾತ್ಮಿಕ ಲೋಕದ ತೆರೆದ ಹಾಗಾಯಿತು, ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಪ್ರತಿ ಶುಕ್ರವಾರ ಸಂಜೆ 8:30 ಮೂಡಿ ಬರುತ್ತಿರುವ ಕಾರ್ಯಕ್ರಮ ತಪ್ಪದೆ ಕೇಳುತ್ತೇನೆ ಅಂತ ಹೇಳಿ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ಆಲಿಸುತ್ತಿದ್ದೆ ವಿವಿಧತೆಯಲ್ಲಿ ಏಕತೆ ಎನ್ನುವ ರೀತಿಯಲ್ಲಿ ಪ್ರಸಾರ ಆಗುತ್ತಿರುವ ಮಿಶ್ರ ಗೀತೆಗಳು, ತತ್ವ ಪದ ಜಾನಪದ ಗೀತೆ ಕಂಸಾಳೆ ಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ಪ್ರತಿ ಶುಕ್ರವಾರ ಕಾರ್ಯಕ್ರಮ ಬರ್ತಾ ಇದೆ ಅಂತ ಹೇಳಿ ಲತಾ ಸುಹಾಸ್ ಹೊಸಕೋಟೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಗೀತೆ ಚೆನ್ನಾಗಿ ಪ್ರಸಾರ

ಆಗುತ್ತಿದೆ ಸರ್. ಸುಬ್ರಹ್ಮಣ್ಯ ಆಯ್ತಾಳ್ ಸರ್, ಇವರಿಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ್ ಪಲಾದಿ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು, ಇವರು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಿರುವ ಸಮ್ಮಿಶ್ರ ಗೀತೆಗಳು ಅದ್ಭುತವಾಗಿದೆ, ವಿಶೇಷವಾಗಿ ಚಲನಚಿತ್ರ ಗೀತೆಗಳ ಜೊತೆಗೆ ಇದು ಆಳವಾಗಿರುವ ತತ್ವ ಪದಗಳು, ಜಾನಪದ ಗೀತೆಗಳು, ಕಂಸಾಳೆ ಪದ ಮನೋಜ್ಞವಾಗಿದೆ. ಪ್ರತಿ ವಾರದಲ್ಲಿ ಒಂದು ದಿನ ಇಂತಹ ಮಿಶ್ರ ಗೀತೆಗಳು ಮೂಡಿ ಬರಲಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ವೆಂಕಟೇಶ್ ಪಲಾದಿ ಅವರು ಸುಂದರವಾಗಿ ಪ್ರಸಾರವಾಯಿತು ಸುಬ್ರಹ್ಮಣ್ಯ ಆಯ್ತಾಳ್ ಸರ್, ಇವರಿಗೆ ತುಂಬಾ ಅಭಿನಂದನೆಗಳು, ಹೀಗೆ ಅನೇಕ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಶುಕ್ರವಾರದ ರಾತ್ರಿ 8:30 ಪ್ರಸಾರವಾದ ವಿವಿಧ ಗೀತೆಗಳು ನನಗೆ ತುಂಬಾ ಇಷ್ಟವಾಯಿತು ಅಂತ ಹೇಳಿ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕಾರ್ಯಕ್ರಮವನ್ನು ತುಂಬಾ ಆತ್ಮೀಯವಾಗಿ ನಡೆಸಿಕೊಟ್ಟ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶುಕ್ರವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಚಿತ್ರಗೀತೆ, ಭಾವಗೀತೆ, ಯಕ್ಷಗಾನದ ಗೀತೆಗಳು, ಗೀಗಿ ಪದ ಹಾಗೆ ವಿಶೇಷ ಹಾಡುವು ಮನಸ್ಸಿಗೆ ತುಂಬಾ ಸಂತೋಷವನ್ನ ನೀಡಿತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕಾರ್ಯಕ್ರಮವನ್ನು ತುಂಬಾ ಆತ್ಮೀಯವಾಗಿ ನಡೆಸಿಕೊಡುತ್ತಿರುವ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರತಿ ಶುಕ್ರವಾರ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಚಿತ್ರಗೀತೆಗಳು, ಭಾವಗೀತೆಗಳು, ಯಕ್ಷಗಾನ ಗೀತೆಗಳು, ಗೀಗಿ ಪದ ಹಾಗೆ ವಿಶೇಷ ಹಾಡುಗಳು ನಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಮತ್ತು ನೆಮ್ಮದಿ ನೀಡುತ್ತಿದೆ ಅಂತ ಹೇಳಿ ಶಾಂತಾಚಾರ್ ಬಡಗೇರ್ ಅವರು ತಿಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗದ ಗ್ರಾಮದ ಕೀರಲಿಂಗ ಇಕ್ಕಳಕ್ಕಿ ಇವರು ಸುಬ್ರಹ್ಮಣ್ಯ ಸರ್ ಅವರ ನಿರೂಪಣೆಯಲ್ಲಿ ಮೂಡಿಬಂದ ಇಂದಿನ ಕಾರ್ಯಕ್ರಮದಲ್ಲಿ ಬಿಕೆ ಸುಮಿತ್ರಾ ಅಮ್ಮನವರ ಧ್ವನಿಯಲ್ಲಿ ಮೂಡಿಬಂದ ಜಾನಪದ ಗೀತೆ ಹಾಗೆ ಭಾವಗೀತೆ, ಚಿತ್ರಗೀತೆ, ಭಕ್ತಿಗೀತೆ ಎಲ್ಲಾ ಗೀತೆಗಳು ಕೂಡ ಅತಿ ಮಧುರವಾಗಿ ಮೂಡಿಬಂದವು. ಇದೇ ರೀತಿಯ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ಹೇಳಿ ನಮ್ಮ ಆಸೆ ಅಂತ ಹೇಳಿ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ಹಾಗೆ ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ನಿಮಗೆ ಯಾವುದಾದ್ರೂ ವಿಭಿನ್ನ ರೀತಿಯ ಕಾರ್ಯಕ್ರಮ ಬೇಕು ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686026279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ ಮಾಮ ಮೀಯ ನಮಗೆ ಮದುವೆ ಬೇಡ ಸ್ವಾಮಿ ಸ್ವಾಮಿ ನಮಗೆ

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಆಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಜರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ರೈತ ಚಳುವಳಿಗಳಂದ್ರೆ ರೈತರ ಹಕ್ಕುಗಳನ್ನು ಪ್ರತಿಪಾದಿಸುವ ಕೃಷಿ ನೀತಿಯೊಂದಿಗೆ ಒಳಗೊಂಡಿರುವ ಒಂದು ಸಾಮಾಜಿಕ ಚಳುವಳಿಯಾಗಿದೆ. ಮಾನವರು ಇತಿಹಾಸದುದ್ದಕ್ಕೂ ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಸಂಭವಿಸಿದ ಹಲವಾರು ರೈತ ದಂಗೆಗಳಿಗೆ ರೈತ ಚಳುವಳಿಗಳು ಸುದೀರ್ಘ ಇತಿಹಾಸವನ್ನ ಹೊಂದಿವೆ. ಆರಂಭದಲ್ಲಿ ಈ ರೈತ ಚಳುವಳಿಗಳು ಸಾಮಾನ್ಯವಾಗಿ ಈ ಉಳಿಗಮಾನ್ಯ ಪದ್ಧತಿ, ಅರೆ ಉಳಿಗಮಾನ್ಯ ಇಂತಹ ವಿಷಯಗಳಿಗೆ ಚಳುವಳಿಗಳು ಕಾರಣವಾಗಿದ್ವು. ಆದ್ರೆ ಇತ್ತೀಚೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಕೂಡ ಚಳುವಳಿಗಳು ಆಗ್ತಾ ಇರೋದು ಕಾಣ್ತಾ ಇದೀವಿ. ಅದರಲ್ಲೂ ಈ ವಸಾಹತುಶಾಹಿ ಭಾರತದಲ್ಲಿ ಕಂಪನಿ ಆಡಳಿತಾವಧಿಯಲ್ಲಿ ಯುರೋಪಿಯನ್ ವ್ಯಾಪಾರಿಗಳು ಮತ್ತು ತೋಟಗಾರರ ಆರ್ಥಿಕ ನೀತಿಗಳು ರೈತ ವರ್ಗಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತು. ಈ ಭೂ ಮಾಲೀಕರು ಮತ್ತು ಹಣದ ಸಾಲದಾತರು ರೈತರನ್ನು ಶೋಷಣೆಗೆ ಒಳಪಡಿಸಿದರು. ಅನೇಕ ಸಂದರ್ಭಗಳಲ್ಲಿ ಆರ್ಥಿಕತೆ ವಿರುದ್ಧ ದಂಗೆ ಕೂಡ ಎದ್ದಿದ್ರು. ಈ ರೀತಿಯಲ್ಲೂ ಕೂಡ ರೈತ ಚಳುವಳಿಗಳನ್ನು ನಾವು ಕಂಡಿದ್ದೀವಿ. ಆದ್ರೆ ಸ್ನೇಹಿತರೆ, ಇಂತಹ ಅನೇಕ ರೈತ ಚಳುವಳಿಗಳಲ್ಲಿ ಭಾಗವಹಿಸಿ ಆ ಚಳುವಳಿಗಳಿಗೆ ಒಂದು ನ್ಯಾಯವನ್ನ ಒದಗಿಸಿದಂಥವರು ಅನೇಕ ಜನ ಮಹನೀಯರಿದ್ದಾರೆ. ಅಂತಹವರಲ್ಲಿ ನಮ್ಮ ರೈತ ಚಳುವಳಿ ಹೋರಾಟಗಾರರು, ಮುಖಂಡರು ಆದಂತಹ KT ಗಂಗಾಧರ್ ಸರ್ ಅವರು ಒಬ್ಬರಾಗಿದ್ದಾರೆ. ಇವರು ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿ ರೈತ ಪರ ಸಂಘಟನೆಗಳನ್ನ ಕಟ್ಕೊಂಡು ರೈತ ಬಾಂಧವರಿಗೆ ಒಂದು ನ್ಯಾಯಯುತವಾದಂತಹ ಜೀವನವನ್ನ ಕಟ್ಕೊಡ್ಲಿಕ್ಕೆ ಇವರ ಒಂದು ಕೊಡುಗೆ ಅಪಾರವಿದೆ ಸ್ನೇಹಿತರೆ. ಸೊ ಈ ದಿನ ನಮ್ಮೊಟ್ಟಿಗೆ ರೈತ ಪರ ಹೋರಾಟಗಾರರು, ಚಳುವಳಿಗಾರರಾದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ ಸ್ನೇಹಿತರೆ. ಸೊ ಅವರೊಂದಿಗೆ ಈ ಸಾಗುವಳಿದಾರರ ಬಗ್ಗೆ ರೈತರ ಚಳುವಳಿ ಹೇಗಾಯ್ತು, ಆರ್ಥಿಕ ನೀತಿ ಸಾಮಾಜಿಕ ನೀತಿಗಳು ಹೇಗಿದ್ವು, ಇದರಿಂದ ಏನೆಲ್ಲ ಉಪಯೋಗ ಆಯ್ತು, ಇದರ ವಿರುದ್ಧ ಹೋರಾಟ ಮಾಡಿ ಯಾವ ರೀತಿ ಗೆದ್ರು ಅನ್ನೋದ್ರ ಬಗ್ಗೆ ನಮ್ಮ KT ಗಂಗಾಧರ್ ಸರ್ ಅವರಿಂದಲೇ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್ ನಮಸ್ತೆ.
5: ನಮಸ್ತೆ ಅಮ್ಮ. ಓಕೆ, ಈಗ ನಮ್ಮ ರೇಡಿಯೋ ಎಲ್ಲಾ ಶ್ರೋತೃಗಳಿಗೆ ನಮಸ್ಕಾರಗಳು. ನಾನು KT ಗಂಗಾಧರ. ಇವತ್ತು ನಿಮ್ಮ ಎದುರುಗಡೆ ರೈತ ಚಳುವಳಿ ಮತ್ತು ಅದರ ಆರ್ಥಿಕ ಸಿದ್ಧಾಂತಗಳು, ಸಾಮಾಜಿಕ ಕಳಕಳಿಗಳು, ಹಾಗೆಯೇ ಗಾಂಧಿ ತತ್ವದ ಸಮಾನಾಂತರ ಅಹಿಂಸಾತ್ಮಕ ಹೋರಾಟಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇವತ್ತು ನಾನು ವಿಶೇಷವಾಗಿ ತಮ್ಮ ಎದುರುಗಡೆ ಮಂಡನೆ ಮಾಡ್ತಿರ್ತಕ್ಕಂಥದ್ದು ಗ್ರಾಮೀಣ ಜನರ ಬದುಕಿಗೆ ಬಡತನಕ್ಕೆ ಕಾರಣವಾಗಿದ್ದಂತ ಭೂ ಒಡೆತನ. ಅಂದ್ರೆ ಹಳ್ಳಿಗಳಲ್ಲಿ ಸಾಗುಳಿ ಮಾಡ್ತಿದ್ದಂತ ರೈತರು, ಭೂಮಿಯನ್ನ ಒಕ್ಕಲ್ತನ ಮಾಡ್ತಿದ್ದಂತ ರೈತರು, ಅವ್ರಿಗೆ ಆ ಭೂಮಿಯ ಹಕ್ಕು ಅವ್ರಿಗೆ ಅದರ ಅಧಿಕಾರನೇ ಕೊಟ್ಟಿರ್ಲಿಲ್ಲ ಸರ್ಕಾರ. ಈ ಗಮನವನ್ನು ಗಮನಿಸಿದಾಗ ಯಾತಕ್ಕೆ ಇವರಿಗೆ ಸಾಲಗಾರರಾಗ್ತಿದ್ದಾರೆ, ಯಾಕೆ ಭೂಮಿ ಮಾಲೀಕತ್ವ ಇವರು ಸಿಕ್ಕಿಲ್ಲ ಅಂದಾಗ ಅಲ್ಲಿ ಬಂದದ್ದು ಸರ್ಕಾರ ಒತ್ತುವರಿ ಭೂಮಿಗಳನ್ನ ರೈತರಿಗೆ ಸಾಗುಳಿ ಹಕ್ಕನ್ನ ಕೊಡದಲ್ಲೇನೆ ಅವರನ್ನ ಬಗರುಕುಂ ಅನ್ನುವ ಒಂದು ಸ್ಲೋಗಾನ್ನಲ್ಲಿ ಹಾಗೆಯೇ ಉಳಿಸ್ಕೊಂಬಂದದ್ದು ಇಡೀ ಕರ್ನಾಟಕದಲ್ಲಿ ನಮಗೆ ಗೋಚರ ಆಯಿತು. ರೈತ ಯಾವುದೇ ರೈತ ತಾನು ಊರಿನ ಸುತ್ತ ಅವನ ಹೊಲದಲ್ಲಿ ಕೆಲಸ ಮಾಡುವಾಗ ಆ ಭೂಮಿಯ ಮಾಲೀಕತ್ವ ಅವನಿಗಿದ್ರೆ ಆ ಭೂಮಿಯ ಮಾಲೀಕತ್ವದ ಹಕ್ಕುಪತ್ರವನ್ನು ಕೊಟ್ಟು ಬ್ಯಾಂಕ್ಗಳಲ್ಲಿ ಮತ್ತು ಸೇವಾ ಸಹಕಾರ ಸಂಘಗಳಲ್ಲಿ DCC ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆದು ಬಂಡವಾಳವನ್ನು ತಂದು ಬಂಡವಾಳವನ್ನ ಕೃಷಿ ಉತ್ಪನ್ನಗಳನ್ನ ತಯಾರು ಮಾಡಲಿಕ್ಕೆ ಭೂಮಿ ಮೇಲೆ ಬಂಡವಾಳ ಹೂಡಿಕೆಗೆ ಅನುಕೂಲ ಆಗ್ತಿತ್ತು. ಇದರಿಂದ ಆ ರೈತ ಶೋಷಿತನಾಗಿದ್ದಾನೆ, ಬಗರುಕುಂ ಅನ್ನುವ ಹೆಸರಿನಲ್ಲಿ ಆ ರೈತನನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾದ್ಮೇಲೆ ನಾವು ಒಂದು ಇಡೀ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಯಾರ್ಯಾರು ಈ ರೀತಿ ಒತ್ತುವರಿ ಭೂಮಿಗಳು ಸರ್ಕಾರಿ ರೆವಿನ್ಯೂ ಭೂಮಿ ಆಗಿರ್ಬೋದು, ಅದು ಅರಣ್ಯ ಭೂಮಿ ಆಗಿರ್ಬೋದು, ಅಥವಾ ಇನಾಮ್ ಲ್ಯಾಂಡ್ ಆಗಿರ್ಬೋದು, ಗೋಮಾಳ ಆಗಿರ್ಬೋದು, ಹೀಗೆ ಇದು ಎಷ್ಟೋ ಭೂಮಿಗಳನ್ನ ಸಾಗುವಳಿ ಮಾಡ್ತಿರ್ತಾರೆ ರೈತರು. ಈ ವರ್ಗವನ್ನು ಗಮನಿಸಿ ನಾವು ಸರ್ಕಾರದ ಮುಂದೆ ನೋಡಿ ಈ ರೈತರಿಗೆ ಹಕ್ಕುಪತ್ರ ನೀವು ಕೊಡಲೇಬೇಕು, ಅವನು ಆಹಾರ ಉತ್ಪಾದನೆಯಲ್ಲಿ ಆಹಾರ ಉತ್ಪಾದನೆಯಿಂದ ದೇಶದ ಭದ್ರತೆಗೆ ತ್ಯಾಗ ಮಾಡ್ತಾ ಇದ್ದಾನೆ, ಆಹಾರ ಭದ್ರತೆಯನ್ನು ಸೃಷ್ಟಿ ಮಾಡಿದಂತ ರೈತನಿಗೆ ಆ ಭೂಮಿಯ ಹಕ್ಕನ್ನೇ ಕೊಡದೆ ಇರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಅಂತೇಳಿ ನಾವು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನಲ್ಲಿ ಅಂತಂದ್ರೆ ಬಹಳ ಮುಖ್ಯವಾಗಿ ರಾಜಕಾರಣಿಗಳ ಮತ್ತು ಸರ್ಕಾರಿ ಮೇಲ್ವರ್ಗದ ದರ್ಜೆಯ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಈ ಬ್ರಿಟಿಷ್ ಮನೋಧೋರಣೆ, ಬ್ರಿಟಿಷ್ ಸ್ವಾತಂತ್ರ್ಯ ಕೊಟ್ಟು ಹೋದ್ರೂ ಕೂಡ ಬ್ರಿಟಿಷರು ಬಿಟ್ಟು ಹೋದಂತ ಈ ಪಳವಳಿಕೆಯನ್ನು ಆಡಳಿತದ ಪಳವಳಿಕೆ ಇತ್ತು, ಆ ಮನೋಧೋರಣೆ ಆಡಳಿತ ಅಧಿಕಾರಿಗಳಲ್ಲಿ ಬದಲಾವಣೆಯನ್ನು ಆಗದಲೇ ಇರೋದು ಕಂಡು ಬಂತು. ಅದರ ಕಾರಣದಿಂದಲೇ ರೈತನಿಗೆ ಕೃತಕವಾದ ಸಾಲಗಳು, ಆ ಸಾಲದ ನೀತಿಗಳು, ಮತ್ತೆ ಸಾಲ ವಸೂಲಿ ಮಾಡತಕ್ಕ ಮಲತಾಯಿ ಧೋರಣೆ, ಇಬ್ಬಂದಿ ಮಾರುಕಟ್ಟೆ, ಇವೆಲ್ಲವೂ ಕೂಡ ಮೂಲ ಕಾರಣ ಈ ಬ್ರಿಟಿಷರ ಬಿಟ್ಟು ಹೋದ್ರೂ ಕೂಡ ಆಡಳಿತದ ಬ್ರಿಟಿಷ್ ಆಡಳಿತದ ಮನೋಧೋರಣೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಹೋಗದಲೇ ಹಾಗೆ ಪಳವಳಿಕೆ ಆಗಿ ಉಳಿದು ನಮ್ಮ ಜನರನ್ನ ಇನ್ನೂ ನಾವೇ ಆಳೋರು ಅಂತಕ್ಕಂಥ ಅಧಿಕಾರಿ ಧೋರಣೆಗಳು ನಮಗೆ ಕಂಡದ್ದು. ಇದನ್ನ ಧಿಕ್ಕರಿಸಲಿಕ್ಕೆ ನಾವು ಅನೇಕ ಸಾರಿ ಸರ್ಕಾರಗಳಲ್ಲಿ ನಾವು ಹೇಳ್ತೀವಿ, ಆಗ ಸರ್ಕಾರಗಳು ಅದನ್ನು ಗಮನ ಹರಿಸಲಿಲ್ಲ. ಆಗ ನಾವು ಒಂದು ಕಾರ್ಯಕ್ರಮವನ್ನು ಕೊಡ್ತೇವೆ, ಸರ್ಕಾರ ಉಳುವಳಿ ಭೂಮಿಯ ಒಡೆಯ ಅಂತೇಳಿ 1851ರಲ್ಲಿ ಶುರುವಾದಂತ ಭೂ ಹಕ್ಕಿನ ಹೋರಾಟ 1951ರಲ್ಲಿ ನಮ್ಮ ಲೋಹಿಯಾ ಅವರು ಸಾಗರಕ್ಕೆ ಬಂದು ಸಾಗರದಲ್ಲಿ ಉಳುವಳೆ ಭೂಮಿಯ ಒಡೆಯ ಅಂತೇಳಿ ಶಾಂತವೇಟ್ ಗೋಪಾಲ್ನವರು, ಕಾಗೋಡು ತಿಮ್ಮಪ್ಪನವರು, ಗಣಪತಿ ಅಪ್ಪನವರು ಇವರೆಲ್ಲರೂ ಸೇರಿ ನಡೆಸಿದಂತ ಭೂ ಹಕ್ಕಿನ ಹೋರಾಟ ಉಳುವಳೆ ಭೂಮಿಯ ಒಡೆಯ ಗೇಣಿ ದಾರ ಪದ್ಧತಿ ರದ್ದಾಗಬೇಕು ಅನ್ನುವಂತ ಆ ಸ್ಲೋಗಾನ್ ಏನಿತ್ತು ಅದರ ಮೂಲ ತಿರಳನ್ನ ನಾವು ಗಮನಿಸಿ ಇದನ್ನೇ ಅಕ್ರವಾಗಿ ಬಳಸಬೇಕು ಅಂತೇಳಿ ಸಾಗರದಿಂದ ನಾವು ಈ ಚಳುವಳಿಯನ್ನ ನಾವೇ ಹಕ್ಕುಪತ್ರವನ್ನು ಕೊಟ್ಟುಬಿಡ್ತೇವೆ. ನೀವು ಸರ್ಕಾರ ರೈತನಿಗೆ ಹಕ್ಕುಪತ್ರವನ್ನು ಭೂಮಿಯ ಹಕ್ಕುಪತ್ರವನ್ನು ಕೊಡದೆ ಹೋದ್ರೆ ರೈತ ಚಳುವಳಿಯೇ ಹಕ್ಕುಪತ್ರವನ್ನು ನಾವು ಕೊಡ್ತೇವೆ ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕಲತನ ಹಕ್ಕುಪತ್ರ ಅಂತ ಮುದ್ರಣವನ್ನು ಮಾಡಿ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನ 1989 ಸಾಗರದ ಗಾಂಧಿ ಮೈದಾನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. 1989 ಗಾಂಧಿ ಮೈದಾನ ಸಾಗರದಲ್ಲಿ ರೈತರಿಗೆ ಉಳುವಂಗೆ ಭೂಮಿ ಒಡೆಯ ಅಂತಕ್ಕಂಥ ಹಕ್ಕುಪತ್ರವನ್ನ ರೈತ ಸಂಘದ ಇದರಲ್ಲಿ ಲೋಗೋ ಹಾಕಿ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಚಳುವಳಿ ಅಲ್ಲಿ ಪ್ರಾರಂಭವಾಗುತ್ತೆ. ಆ ನಂತರದಲ್ಲಿ ಸ್ವರ್ಭದ ಆನವಟ್ಟಿಯಲ್ಲಿ ನಾವು 12/3/1989 ಭೂಹೀನರಿಗೆ ಪಟ್ಟವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಸ್ವರ್ಭದಲ್ಲಾಗುತ್ತೆ. ಆ ನಂತರದಲ್ಲಿ ನಾವು ಅಲ್ಲಿಂದ ಮುಂದುವರೆದು ಅನೇಕ ಪ್ರದೇಶದಲ್ಲಿ ಈ ಭೂಮಿಯ ಹಕ್ಕನ್ನು ಕೊಡ್ತಕ್ಕಂಥ ಚಳುವಳಿ ಇಡೀ ರಾಜ್ಯಾದ್ಯಂತ ಶುರುವಾಗುತ್ತೆ. ಇದರ ಮೂಲ ಉದ್ದೇಶ ಏನು ಅಂದ್ರೆ, ಚಳುವಳಿಗಳನ್ನ ಕೇವಲ ಕಬ್ಬು ಬೆಳೆಗಾರರಿಗೆ, ಭತ್ತದ ಬೆಳೆಗಾರರಿಗೆ, ಹಾಗೆಯೇ ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರು ಮಾತ್ರ ಅಲ್ಲ, ಹಳ್ಳಿಗಳಲ್ಲಿ ಭೂಹೀನರಾಗಿ ಕೃಷಿ ಕಾರ್ಮಿಕರಾಗಿ ಬಹಳಷ್ಟು ಜನರು ಸಾಗುಣಿ ಮಾಡ್ತಿದ್ದಂತ ಒತ್ತುವರಿ ಭೂಮಿಯನ್ನ, ಬಗರಕು ಭೂಮಿಯನ್ನ ಅವರಿಗೆ ಹಕ್ಕನ್ನು ಕೊಡಿಸಬೇಕು. ಆ ಮೂಲಕ ಹಳ್ಳಿಯ ಸಮಸ್ತ ಕಟ್ಟ ಕಡೆಯ ಮನುಷ್ಯನಿಗೆ ಈ ಚಳುವಳಿ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಈ ಚಳುವಳಿಯನ್ನ ಇಡೀ ರಾಜ್ಯಾದ್ಯಂತ ನಾವು ಲಾಗು ಮಾಡ್ತೀವಿ. ಇದರ ಮೂಲ ಉದ್ದೇಶನೇ ಭೂಮಿಯನ್ನ ಕೊಡಿಸ್ತಕ್ಕಂಥದ್ದು ಕಟ್ಟ ಕಡೆಯ ಹಳ್ಳಿಯ ಮನುಷ್ಯನಿಗೆ, ಅವನಿಗೆ ದುಡಿಯುವ ಹಕ್ಕು, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಕೊಡ್ತಕ್ಕಂಥದ್ದು ಮೂಲ ಗುರಿ ಆಗಿತ್ತು ಅಂತಕ್ಕಂಥದ್ದು. ಮತ್ತೆ ಸ್ವತಂತ್ರ ಭಾರತದ ಮೂಲಭೂತ ಹಕ್ಕುಗಳು ಸಮಾನತೆಗಾಗಿ ಸಮಾಜ ಅಂತಕ್ಕಂಥ ಸಮಾನತೆಯನ್ನ ದೃಷ್ಟಿ ಮಾಡೋದ್ರಿಂದ ಅದು ಮೂಲ ಗುರಿ ಗಾಂಧೀಜಿಯವರದೇ ಆಗಿತ್ತು. ಅದರ ಮೂಲ ಗುರಿಯನ್ನು ಅರ್ಥ ಕರ್ನಾಟಕ ರಾಜ್ಯ ರೈತ ಸಂಘ ಸೊಲ್ಟೂರು, ಧಾರವಾಡ ಜಿಲ್ಲೆಯ ಸೊಲ್ಟೂರಿನಲ್ಲಿ 4/4/1991 ದಂಕಲ್ಲಿ, ಅಲ್ಲಿ ರಾಮಪುರ ಹೋಬಳಿ ಕೊಳ್ಳೇಗಾಲ ತಾಲೂಕು, ಇವರಿಗೆ ಕೃಷಿ ಕಾರ್ಮಕ್ಕೆ 3,000 ಎಕರೆಗೂ ಮೀರಿ ಭೂಮಿಯನ್ನ ಪಟ್ಟ ವಿತರಣೆ ಮಾಡತಕ್ಕಂತ ಕೆಲಸವನ್ನ ಮಾಡ್ತೇವೆ. 1992 ಹುಬ್ಬಳ್ಳಿ ತಾಲೂಕಿನ ಚಮರಗುಡ್ಡ ಬೆಂಗಳೂರು ಜಿಲ್ಲೆಯಲ್ಲಿ ಪಟ್ಟ ವಿತರಣೆ ಮಾಡಲಿಕ್ಕೆ ಕೆಲಸ ಮಾಡ್ತಕ್ಕಂತ ಕೆಲಸ ನಡೀತದೆ. ಆಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಮಾಜವಾದಿ ಹೋರಾಟಗಾರರು, ಭೂಮಿ ಹೋರಾಟಕ್ಕಾಗಿ ಹೋರಾಟ ಮಾಡಿದಂತ ಶ್ರೀಮಂತ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರಿಗೆ ಈ ವಿಷಯವನ್ನ ಮುಟ್ಟುತ್ತೆ. ಆ ಮುಟ್ಟಿದ ಕೂಡಲೇ ಅವರು ನಮ್ಮನ್ನ ಕರೆಸಿ ಮಾತಾಡ್ತಕ್ಕಂತ ಕೆಲಸ ಮತ್ತು ಆ ಭೂಮಿಯನ್ನ ನಮ್ಮ ರೈತರಿಗೆ ಕೊಡಿಸ್ತಕ್ಕಂತ ಕೆಲಸವನ್ನ ಬಂಗಾರಪ್ಪನವರು ನಾನು ಮಾಡ್ತೇನೆ ಅಂತ ಹೇಳಿ ನಮ್ಮನ್ನ ಮಾತುಕತೆ ಕರೆದು ನೀವು ಚಳುವಳಿಯನ್ನು ವಾಪಸ್ ತಗೊಳ್ಳಿ, ನಾನು ಈ ಹೋರಾಟದ ಮೂಲ ಗುರಿಯನ್ನ ನಾನು ಕಟ್ಟ ಕಡೆಯ ರೈತನಿಗೆ ತಲುಪಿಸ್ತೇನೆ ಅಂತಕ್ಕಂಥದ್ದನ್ನ ಅವರು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಚ್ ಎಸ್ ಉಗ್ರಪ್ಪ, ಪ್ರೊಫೆಸರ್ ಎಂ ಡಿ ನಿಜುಳ್ ಸ್ವಾಮಿ, ಎನ್ ಡಿ ಸುಂದರೇಶ್, ಮಂಡ್ಯದಿಂದ ಶ್ರೀನಿವಾಸ್, ಬೆಳಗಾವಿಯಿಂದ ಕುಂದ್ರನಾಡ ಪಾಟೀಲ್, ಬಳ್ಳಾರಿಯಿಂದ ಬೆಲ್ಲದ ಚನ್ನಪ್ಪ, ಹಾಗೇನೆ ಮೈಸೂರು ಕಡೆಯಿಂದ ನಮ್ಮ ಅರುಳಾ ಸುಂದರದ ಸೋಮಲಿಂಗಯ್ಯ, ಹಾಗೇನೆ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳಿಂದಲೂ ಕೂಡ ಎಲ್ಲ ಪ್ರತಿನಿಧಿಗಳನ್ನ ಬಂಗಾರಪ್ಪನವರು ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿ ನಮ್ಮನ್ನ ಕರೆಸಿ ನೀವು ಬೀದಿಗಳದ್ದು ಹೋರಾಟ ಮಾಡಬೇಡ, ನನಗೆ ಅರ್ಥ ಆಗಿದೆ, ನಾವೆಲ್ಲ ಈ ಚಳುವಳಿಯಿಂದಲೇ ಚುನಾವಣೆಯಲ್ಲಿ ಬಂದವರು, ಭೂಮಿ ಹಕ್ಕಿಗಾಗಿ ಹೋರಾಟವನ್ನು ಮಾಡಿದವರು, ನಾನು ಒಬ್ಬ ವಕೀಲನಾಗಿ ನನಗೆ ಇದು ಅರ್ಥ ಆಗುತ್ತೆ, ನಾನು ಇದನ್ನ ಯಥಾವತ್ತು ನಿಮ್ಮ ಉದ್ದೇಶಗಳನ್ನು ಜಾರಿ ತರ್ತೇನೆ, ನಿಮ್ಮ ಚಳುವಳಿಗಳನ್ನ ವಾಪಸ್ ತೆಗಿಬೇಕು, ನಾನು ಇಡೀ ರಾಜ್ಯಾದ್ಯಂತ ನಾನು ಇವತ್ತೇ ಆದೇಶ ಮಾಡ್ತೇನೆ, ಬಗರಕ್ಕೂ ಒತ್ತುವರಿ ಭೂಮಿ ಎಲ್ಲೆಲ್ಲಿ ಸಾಗುವಳಿ ಮಾಡ್ತಕ್ಕಂತ ರೈತರು ಇದ್ದಾರೆ ಅವರಿಗೆ ನಾನು ಯಾವುದೇ ಷರತ್ತಿಲ್ಲದೆ, ಅಂದ್ರೆ ಹಣ ಇಲ್ಲದೇನೆ, ದುಡ್ಡು ತಗೊಳ್ಳೋದಿಲ್ಲ, ಹಾಗೆಯೇ ಮುಪ್ಪತ್ತಾಗಿ ರೈತರಿಗೆ ಭೂಮಿಯ ಹಕ್ಕು ಪಟ್ಟ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಮಾಡ್ತೇನೆ ಅಂತಕ್ಕಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿ ಬಂಗಾರಪ್ಪನವರು ಆ ಕಾಲಕ್ಕೆ ನಮ್ಮ ಕರ್ಸಿ ಮಾತನಾಡಿದ್ದು ಇವತ್ತಿಗೂ ದಾಖಲೆ ಇದೆ ವಿಧಾನಸಭೆಯಲ್ಲಿ. ಸಭಾಂಗಣದಲ್ಲಿ ನಡೆದಂತ ಈ ಸಭೆ ಇಡೀ ನಾಡಿನ ಭೂ ಆಶ್ರಿತ ಬಗರುಕುಂದಾರರಿಗೆ ಜೀವನಕ್ಕೆ ಸ್ವತಂತ್ರ ಭಾರತದ ನಮ್ಮ ಪ್ರಜಾಪ್ರಭುತ್ವದ ಭೂ ಮಾಲೀಕತ್ವವನ್ನ ಹಕ್ಕನ್ನ ದುಡಿಯುವ ಹಕ್ಕನ್ನ ಸಮಾನವಾಗಿ ಬಾಳುವ ಹಕ್ಕನ್ನ ಬದುಕುವ ಹಕ್ಕನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಗತ್ಯವಾದ ಸವಲತ್ತುಗಳನ್ನ ಕೊಟ್ಟಂಥದ್ದು ಈ ಚಳುವಳಿಯ ಹೋರಾಟದ ಘನ ಉದ್ದೇಶ ಅಂತಕ್ಕಂಥದ್ದು. ಹೇಗೆ ಒಂದು ಚಳುವಳಿ ಸಾಮಾಜಿಕ ಬದಲಾವಣೆಯನ್ನ ಜನರ ಮಧ್ಯದಲ್ಲಿ ಕಟ್ಟಕಡೆಯ ಮನುಷ್ಯನಿಗೆ ಒಂದು ಆಂದೋಲನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಜನ ಸರ್ಕಾರವನ್ನು ಎಬ್ಬರಿಸಿ ಎಚ್ಚೆತ್ತುಗೊಳಿಸಿ ಆ ಚಳುವಳಿಯನ್ನು ಕಟ್ಟಕಡೆಯ ಮನುಷ್ಯನಿಗೆ ತೋರಿಸಿದಂಥದ್ದು ಮತ್ತೆ ಭೂಮಿಯ ಹಕ್ಕನ್ನು ಕೊಡಲಿಕ್ಕೆ ಪ್ರಾರಂಭ ಆದಂಥದ್ದು ಐತಿಹಾಸಿಕ ದಾಖಲೆ ಕರ್ನಾಟಕ ರಾಜ್ಯ ರೈತಸಂಘದ ಚಳುವಳಿ ಅಂತಕ್ಕಂಥದ್ದನ್ನ ಈ ಮೂಲಕ ಇವತ್ತು ನಾನು ದಾಖಲೆ ಮಾಡ್ತೇನೆ.
4: ಕರ್ನಾಟಕ ರಾಜ್ಯ ರೈತ ಚಳುವಳಿಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಅಜ್ಜಿ ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
7: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
6: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
10: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
11: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
10: ಹೌದಾ, ಅದ್ ಹೇಗೆ?
11: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ.
12: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ವಿಸಿಟ್ ಮಾಡಿ.
13: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಎಸ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ಚಳುವಳಿಗಳ ಬಗ್ಗೆ ವಿಶೇಷವಾಗಿ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಅವರೊಟ್ಟಿಗೆ ಮತ್ತಷ್ಟು ಈ ಚಳುವಳಿಗಳ ಬಗ್ಗೆ ಮಾತುಕತೆ ಮುಂದುವರಿಸೋಣ. ಸರ್, ಈ ರೈತ ಚಳುವಳಿಗಳ ಬಗ್ಗೆ ತಿಳಿಸ್ತಾ ಇದ್ರಿ, ಇದನ್ನೇ ಮುಂದುವರಿಸ್ಕೊಳ್ತಾ ಹೋದ್ರೆ ಸರ್, ಈ ರೈತ ಚಳುವಳಿಗಳು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಪರಿಣಾಮ ಬೀರ್ತು ಅನ್ನೋದ್ರ ಬಗ್ಗೆ ತಿಳಿಸಿ ಸರ್.
5: ಈಗ ನಾ ಹಾಗೆ ಮುಂದುವರಿಸ್ತಾ, ಆ ಚಳುವಳಿಗಳು ಹೇಗೆ ರೈತನ ಕೃಷಿ ಕ್ಷೇತ್ರದಲ್ಲಿ ಸಾಂದರ್ಭಿಕವಾಗಿ ಹೇಗೆ ಅವನು ಆರ್ಥಿಕ ಮುಗ್ಗಟ್ಟಿಗೆ ಸಿಗಾಕೊಳ್ತಾನೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂತ ಒಂದು ತಂಡ ನಮ್ಮ ರಾಜ್ಯ ರೈತ ಸಂಘದಲ್ಲಿ. ಆ ತಂಡ ಯಾವಾಗಲೂ ಕೆಲಸ ಮಾಡ್ತಾ ಇತ್ತು. ಅದು ತಂಬಾಕು ಬೆಳೆಗಾಗಿರ್ಬೋದು, ಕಬ್ಬು ಬೆಳೆಗಾಗಿರ್ಬೋದು, ಹಾಗೇನೆ ಭತ್ತದ ಬೆಳೆಗಾಗಿರ್ಬೋದು, ಕೊಬ್ಬರಿ ಬೆಳೆಗಾಗಿರ್ಬೋದು, ತೆಂಗಿನಕಾಯಿ ಬೆಳೆಗಾಗಿರ್ಬೋದು, ಆ ಕಡೆ ಹೋದ್ರೆ ರೇಷ್ಮೆ ಬೆಳೆಗಾಗಿರ್ಬೋದು, ಹಾಲು ಕರೀತಕ್ಕಂಥ ರೈತರ ಸಮಸ್ಯೆಗಳು. ಹೀಗೆ ಅಧ್ಯಯನ ಮಾಡ್ತಕ್ಕಂಥ ತಂಡಗಳು ನಮ್ಮಲ್ಲಿ ಅಧ್ಯಯನಶೀಲ ತಂಡಗಳೇ ಇದ್ವು. ಆ ತಂಡಗಳು ಒಂದು ವಿಚಾರವನ್ನ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯಲ್ಲಿ ಚರ್ಚೆಗೆ ತರ್ತಾರೆ. ಏನಪ್ಪ ಅಂದ್ರೆ, ಆಗ ಬರಗಾಲ ಬಂದ್ಬಿಡುತ್ತೆ, ಬೆಳೆ ಎಲ್ಲ ಒಣಗೋಗುತ್ತೆ. ಭಾರತ ಸರ್ಕಾರ ಸಹಜವಾಗಿನೇ ರಾಜ್ಯ ಸರ್ಕಾರ, ಭತ್ತ ಬೆಳೆ ಎಲ್ಲ ಒಣಗೋಯ್ತಪ್ಪ, ಒಣ ಬರ ಬರಗಾಲ ಬರಗಾಲ ಬಂದ್ಬಿಡ್ತು ಅಂದ್ಬಿಡ್ತೀವಿ. ಅದೊಂದು ರಾಜ್ಯ ಸರ್ಕಾರ ಬಡ್ಡಿ ಮನೆ ಮಾಡ್ತಕ್ಕಂಥದ್ದು, ರೈತರಿಗೆ ಆಹಾರ ದವಸ ಧಾನ್ಯ ಉದ್ಯೋಗ ಖಾತ್ರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು, ಈ ಕೆಲಸಗಳನ್ನು ಮಾಡ್ತಾರೆ. ಆದರೆ ಒಂದೊಂದು ಸಾರಿ ಮಳೆ ಆಶ್ರಿತ ಕೃಷಿ ಭೂಮಿಗಳಲ್ಲಿ, ನಾನು ಮತ್ತೊಮ್ಮೆ ಹೇಳ್ತೇನೆ, ಮಳೆ ಆಶ್ರಿತ ಕೃಷಿ ಭೂಮಿಗಳಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ. ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕದಲ್ಲಿ ಒಣ ಭೂಮಿಯನ್ನು ಮಳೆ ಆಶ್ರಿತ ಭೂಮಿ ವ್ಯವಸಾಯ ಮಾಡ್ತಕ್ಕಂಥದ್ದೇ ಅತಿ ಹೆಚ್ಚು ಭೂಮಿ ಆ ಕಾಲಕ್ಕೆ. ಇವತ್ತು ಸ್ವಲ್ಪ ಬೋರ್ವೆಲ್ ಗೀರ್ವೆಲ್ ಮಾಡಿ ಎಲ್ಲ ಕಡೆ ನೀರು ಬಂದಿದೆ. ಬೋರ್ವೆಲ್ ವಿಷಯ ಆಮೇಲೆ ಮುಂದಿನ ಮಾತಲ್ಲಿ ಮಾತಾಡ್ತೀನಿ. ಈಗ ಇಲ್ಲಿ ಬಂದದ್ದು ಏನು ಅಂತಂದ್ರೆ, ಮುಂಗಾರು ಮಳೆ ಬಂದಿರುತ್ತೆ, ರೈತ ಬಿತ್ತಿರ್ತಾನೆ

ಕುಂಟೆ ಹೊಡೆದಿರ್ತಾನೆ, ರಾಸಾಯನಿಕ ಗೊಬ್ಬರ ಹಾಕಿರ್ತಾನೆ, ಮಳೆ ಬರೋದಿಲ್ಲ, ಎಲ್ಲ ಬೆಳೆ ಒಣಗೋಗ್ಬಿಡುತ್ತೆ. ಆಗ ಸರ್ಕಾರ, ನಾವು ಒತ್ತಾಯ ಮಾಡ್ಬಿಡ್ತೀವಿ, ಸರ್ಕಾರ ಭಾರತ ಸರ್ಕಾರದ ಕೇಂದ್ರಾಡಳಿತ ವ್ಯವಸ್ಥೆ ಪ್ರಕಾರ ಪರಿಹಾರ ಘೋಷಣೆ ಮಾಡ್ತಾರೆ. NDRF SDRF ಅಂತ ಹೇಳಿದ್ರೆ ನ್ಯಾಷನಲ್ ಡ್ರಾಟ್ ರೆಸಿಸ್ಟೆಂಟ್ ಫೌಂಡ್ ಅಂತ ಹೇಳಿದೆ. ಹೀಗೆ ನಮ್ಮಲ್ಲಿ ಆ ಬರವನ್ನ ನಾವು ಹೇಳ್ತೀವಿ, ಆ ವರ್ಷ ಮುಂಗಾರು ಮಳೆ ಚೆನ್ನಾಗಾಗುತ್ತೆ, ಆದ್ರೆ ಬೆಳೆ ಬರ್ತದೆ, ಬೆಳೆ ಬಂದು ಒಂಬಾಳೆ ಬಂದು ಅಲ್ಲ ಇದು ಇದು ತೆನೆ ಆಗಿ ತೆನೆ ಒಣಗೋಗುತ್ತೆ. ಸರ್ಕಾರ ರ್ಯಾಂಡಮ್ ಟೆಸ್ಟ್ ಅಂತ ಮಾಡ್ತಾರೆ, ಅಲ್ಲಲ್ಲಲ್ಲೇ ರ್ಯಾಂಡಮ್ ಇಳುವರಿ ಟೆಸ್ಟ್ ಅಂತ ಮಾಡಿ ಅದು ಬರ ಹೌದು ಅಲ್ಲೋ ಅನ್ನೋದಕ್ಕೆ ಒಂದು ಡಾಟಾ ಕಲೆಕ್ಷನ್ ಮಾಡ್ತಾರೆ ಅವರು. ಅದಕ್ಕೊಂದು ಒಂದು ಸಮಿತಿ ಇರ್ತದೆ, ರ್ಯಾಂಡಮ್ ಆಗಿ ಅಲ್ಲಲ್ಲೇ ಟ್ರಯಲ್ ಟೆಸ್ಟ್ಗಳನ್ನು ಮಾಡಿ ಆ ಬೆಳೆ ಬಂದಿರತಕ್ಕಂಥ ಬೆಳೆ ಪ್ರದೇಶದಲ್ಲಿ ಕಟಾವು ಮಾಡಿ ಅದನ್ನ ಕ್ರಷಿಂಗ್ ಮಾಡಿ ಅದನ್ನು ತೂಕ ಮಾಡಿ ಇಳುವರಿ ಎಷ್ಟು ಬಂತು, ಇದು ಬರ ಅಂತ ನಿರ್ಧಾರ ಮಾಡೋದು ಇಲ್ವೋ ಅಂತಕ್ಕಂಥದ್ದು ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಮಳೆ ಬಂದಿರುತ್ತೆ, ನಮ್ದು ರಾಗಿ ತೆನೆ ಬಿಟ್ಟಿರ್ತದೆ, ಭತ್ತ ತೆನೆ ಬಿಟ್ಟಿರ್ತದೆ, ಹತ್ತಿ ಮಗ್ಗ ಆಗಿರ್ತದೆ, ಕಾಯಾಗಿರ್ತದೆ. ಆದರೆ ಆಮೇಲೆ ಇದಕ್ಕಿದ್ದ ಹಾಗೆ ಬ್ರೌನ್ ಹಾಪರ್ ಬೆಳೀತದೆ, ಕಾಯ್ಕೊರಿ ಹುಳ ಬೆಳೀತದೆ, ಬೆಳೆ ಪೂರ್ತಿ ನಾಶ ಆಗುತ್ತೆ, ಭತ್ತಕ್ಕೆ ಕಂದು ಜಿಗಿ ಬರ್ತದೆ, ಪೂರ್ತಿ ಬರ್ಕರಿ ಅವತ್ತಿಗೆ ಕಂದು ಜಿಗಿ ಎಂಥದ್ದು ಆರ್ಮಿ ವರ್ಮ್ಸ್ ಅಂತ ಕರೀತಾರೆ ಅದನ್ನ, ಸೈನಿಕರು ಬಂದಂಗೆ ಬರ್ತದ ಅದು. ಬರ್ಕರಿ ಅವತ್ತಿಗೆ ಸಾವಿರಾರು ಎಕರೆ ಭತ್ತ ಒಣಗುವಂಗೆ ರಾತ್ರಿನೇ ಅದು ರಕ್ತವನ್ನು ಹೀರಿ ಬತ್ತದ್ದು ಹಾಪಸ್ ಆಗಿ ಸತ್ತೋಗ್ಬಿಡುತ್ತೆ. ಇದಕ್ಕೆ ಯಾರು ಪರಿಹಾರ, ಇದಕ್ಕೆ ಏನ್ ಅನ್ಬೇಕು? ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ಒಣ ಬರಹ ಮಳೆ ಬರದೇ ಇದ್ರೆ ಈ ರೀತಿ ಬೆಳೆ ಬಂದು ಬೆಳೆ ನಾಶ ಆದ್ರೆ ಅದಕ್ಕೆ ಹಸಿರು ಬರ ಅಂತ ಹೊಸ ಡೆಫಿನಿಷನ್ ಅನ್ನ ಶುರು ಆಗುತ್ತೆ. ಆಮೇಲೆ ಶುರುವಾಗದು 1989 ಇದನ್ನ ನಾವು ಲಾಗು ಮಾಡ್ತೀವಿ ರಾಜ್ಯದಲ್ಲಿ. ನೋಡಿ, ಈ ಸಾರಿ ಮಳೆ ಬಂದಿದೆ, ಬೆಳೆ ಬೆಳೆದಿದೆ ಭೂಮಿಯಲ್ಲಿ, ಆ ಬೆಳೆ ರೈತನಿಗೆ ಬಂದಿಲ್ಲ, ನೀವು ಇದನ್ನ ಹಸಿರು ಬರ ಅಂತ ತೀರ್ಮಾನ ಮಾಡಬೇಕು. ಮಳೆ ಬರ್ದಿದ್ರೆ ಒಣ ಬರ, ಮಳೆ ಬಂದು ಬೆಳೆ ಬಂದು ರೈತರ ಮನೆಗೆ ಬೆಳೆ ಬರ್ದಿದ್ರೆ ಅದನ್ನ ಹಸಿರು ಬರ ಅಂತ ಹೇಳಿ ನೀವು ದಾಖಲೆ ಮಾಡಿ ಅವನಿಗೂ ಕೂಡ ಬರ ಪರಿಹಾರದಲ್ಲಿ ಸಿಗ್ತಕ್ಕಂಥ ಹಣವನ್ನ, ಪರಿಹಾರದ ಹಣವನ್ನ ಆ ಬೆಳೆ ಕಳ್ಕೊಂಡ ರೈತನಿಗೂ ಕೊಡಬೇಕು ಅಂತಕ್ಕಂಥದ್ದು ಒಂದು ಡೆಫಿನೇಷನ್ ಅನ್ನ. ಇದನ್ನ ಹಸಿ ಬರಹ, ಹಸಿ ಬರ, ಗ್ರೀನ್ ಗ್ರಾಸ್, ಒಣ ಬರ, ಈ ರೀತಿ ಒಂದು ಹೊಸ ಸಿದ್ಧಾಂತವನ್ನು ಸೃಷ್ಟಿ ಮಾಡಿದ್ದು ರಾಜ್ಯ ರೈತ ಚಳವಳಿ. ಆ ನಂತರದಲ್ಲಿ ರಾಜ್ಯ ಸರ್ಕಾರ ಕೂಡಲೇ ತನ್ನ ಆ ಅಜೆಂಡಾದಲ್ಲಿ ಹಸಿರು ಬರ ಮತ್ತು ಒಣ ಬರ ಇವತ್ತಿಗೂ ಕೂಡ ದಾಖಲೆಯಲ್ಲಿ ಬರ್ತಾ ಇದೆ. ನೀವು ರಾಜ್ಯ ಸರ್ಕಾರವನ್ನು ಅಪ್ರೋಚ್ ಮಾಡಿ ಕೇಳಬಹುದು. ಆದ್ರಿಂದ ನೋಡಿ, ಈ ವರ್ಷ ಒಂದು ಉದಾಹರಣೆ ತಗೊಳ್ಳಿ. ಈ ವರ್ಷ ರಾಯಚೂರು ಭಾಗದಲ್ಲಿ ನಮ್ಮ ತುಂಗಭದ್ರಾ ಡ್ಯಾಮಿನ ಆಶ್ರಯದಲ್ಲಿ ಬಿಕಾದಷ್ಟು ಭತ್ತ ಬಹಳ ಚೆನ್ನಾಗಿ ಇಳುವರಿ ಭತ್ತ ಬೆಳೆದಿತ್ತು ಇಡೀ ಜಲಾಶಯಗಳಲ್ಲಿ. ಮತ್ತೆ ಮಳೆ ಆಶ್ರಿತ ತರಿಕೆ ತಮ್ಮ ತೀರ್ಥಳ್ಳಿ ಸಾಗರ ಸೊರಬ ಮಲೆನಾಡಿನ ಭಾಗದಲ್ಲಿ ಭತ್ತ ಬೆಳೆದಿದೆ. ಆದರೆ ಈ ಅನಗತ್ಯವಾದಂತಹ ಸೈಕ್ಲೋನ್ ಇವತ್ತೇನು ಬಂದಿದೆ, ಈ ಸೈಕ್ಲೋನಿನಿಂದ ಇಡೀ ಭತ್ತ ಮಲಗಿಬಿಟ್ಟಿದೆ. ನೆಲಕ್ಕೆ ಭತ್ತ ಮಲಗಿದ ಕೂಡಲೇ ಮಳೆ ಹೊಡೆತಕ್ಕೆ ಭತ್ತ ಮೊಳಕೆ ಬರಕ್ಕೆ ಶುರುವಾಗಿದೆ, ಜೋಳ ಮೊಳಕೆ ಬರಕ್ಕೆ ಶುರುವಾಗಿದೆ ಹೊಲದಲ್ಲೇನೆ. ಇದು ರೈತನಿಗೆ ಬೆಳೆ ಬಂದರೂ ಕೂಡ ಕೈಗೆ ದಕ್ಕಲಿಲ್ಲ, ಮನೆಗೆ ಬರಲಿಲ್ಲ. ಇದನ್ನ ಹಸಿರು ಬರ ಅಂತೇಳಿ ತೀರ್ಮಾನ ಮಾಡಬೇಕು. ಇವತ್ತಿಗೂ ಕೂಡ ಇವತ್ತಿನ ಬರ ಏನು ಸೈಕ್ಲೋನಿಂದ ಪ್ರವಾಹದಿಂದ ಪ್ರಚಂಡ ಮಾರ್ಕಗಳಿಂದ ಇವತ್ತೇನು ಮಳೆ ಬರ್ತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ, ಈ ಬಿರುಗಾಳಿಯಿಂದ ಉಂಟಾಗಿರ್ತಕ್ಕಂಥ ನಷ್ಟವನ್ನ ಕರ್ನಾಟಕದ ಸರ್ಕಾರ ಮತ್ತು

0: ಪಂಚಾಷ್ಟಸ್ಕಾದಿಗಳು ಹಸಿರು ಬರ ಎಂದು ತೀರ್ಮಾನಿಸಿ ರೈತರಿಗೆ ಕೊಡಬೇಕಾದಂತ ಬರಗಾಲದ ಪರಿಹಾರವನ್ನ ರೈತನಿಗೆ ಕೊಟ್ಟಾಗ ಮಾತ್ರ ಅವನಿಗೆ ತನ್ನ ಆರ್ಥಿಕ ನಷ್ಟವನ್ನ ಅಂದ್ರೆ ಹೂಡಿರುವ ಬಂಡವಾಳವನ್ನಾದ್ರೂ ಅವನಿಗೆ ವಾಪಸ್ ಬಂದ್ರೆ ಬೆಳೆ ಅವನು ಹಾಕಿದ ಕೂಲಿ ಅವನ ಶ್ರಮ ಬೇರೆ, ಆದ್ರೆ ಅವನು ಹಾಕಿದ ಸೊಸೈಟಿಗಳಿಂದ ಬ್ಯಾಂಕ್ಗಳಿಂದ ಸಾಲ ತಂದಂತ ಹಣ ಹೂಡಿಕೆ ಅದರ ಪರಿಹಾರವಾಗಿ ಆ ಹಸಿರು ಬರದಿಂದ ಆ ಮೂಲ ಬಂಡವಾಳನ್ನಾದ್ರೂ ಅವನಿಗೆ ಹಣ ವಾಪಸ್ ಬಂದ್ರೆ ಅವನು ಸಾಲಗಾರನಾಗಲ್ಲ. ಅದರಿಂದ ಕೃತಕ ಸಾಲಗಾರನಾಗಿ ಅವನನ್ನ ಸಾಲ ಮಾಡಿದವನು ಸಾಲ ಕಟ್ಟಕಾಲ ರೈತರಿಗೆ ಅನ್ನುವುದನ್ನ ಬಿಟ್ಟು ಹೇಗೆ ಇವತ್ತು ಕೈಗಾರಿಕೋದ್ಯಮಗಳಿಗೆ ಅವರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಾಗ ಅವರಿಗೆ ಸರ್ಪ್ಲಸ್ ಉತ್ಪಾದನೆ ಆದಾಗ ಇಂಟ್ರೆಸ್ಟ್ ರಿಬಿಟ್ ಅಂತ ಕೊಡ್ತಾರೆ ಕೈಗಾರಿಕೋದ್ಯಮಿಗಳಿಗೆ, ಮಾರುಕಟ್ಟೆ ಹಾಲಿಡೇಸ್ ಅಂತ ಕೊಡ್ತಾರೆ, ಉತ್ಪಾದನಾ ಹಾಲಿಡೇಸ್ ಅಂತ ಕೊಡ್ತಾರೆ, ಕಾರ್ಮಿಕರಿಗೆ ಬೋನಸ್ ಅಂತ ಕೊಡ್ತಾರೆ. ಅದೇ ರೀತಿ ನನ್ನ ಒಕ್ಕಲ್ತನದಲ್ಲಿ ಆಹಾರ ಬೆಳೀತಿರ್ತಕ್ಕಂತ ರೈತನಿಗೆ ಈ ರೀತಿಯ ಕಾನೂನಾತ್ಮಕ ಸಂವಿಧಾನಬದ್ಧಾತ್ಮಕ ಪರಿಹಾರಗಳು ಸಿಕ್ಕಾಗ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ವಿದ್ಯಾವಂತರು ಹಳ್ಳಿಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಿಲ್ತಾರೆ, ಅಲ್ಲೇ ಉದ್ಯೋಗವನ್ನು ಮಾಡ್ತಾರೆ, ಅಲ್ಲೇ ಬಂಡವಾಳವನ್ನು ತೊಡಗಿಸ್ತಾರೆ, ಹಳ್ಳಿಗಳನ್ನ ತಮ್ಮ ಉದ್ಯಮಶೀಲವಾಗಿ ಪರಿವರ್ತನೆ ಮಾಡ್ತಕ್ಕಂಥ ವಿದ್ಯಾಭ್ಯಾಸದ ವ್ಯವಸ್ಥೆ ಇವತ್ತು ಎಲ್ಲ ಯೂನಿವರ್ಸಿಟಿಗಳು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ, ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ಶಿವಮೊಗ್ಗ, ಜಿ ಕೆ ಮಹಾತ್ಮ ಗಾಂಧಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಜಿ ಕೆ ವಿ ಕೆ, ಹಾಗೇನೆ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಯೂನಿವರ್ಸಿಟಿ ಇವೆಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ನಮ್ಮ ದೇಶದ ಆಹಾರ ಭದ್ರತೆಯನ್ನ ವಿದೇಶಗಳಿಗೆ ರಫ್ತು ಮಾಡಿ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಹಾರ ದವಸ ಧಾನ್ಯಗಳನ್ನ ಬೆಳೆದು ಇಡೀ ಜಗತ್ತಿಗೆ ಆಹಾರವನ್ನು ರಫ್ತು ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ಭಾರತದ ರೈತನಿಗಿದೆ. ಅದನ್ನ ನಾವು ದೃಢೀಕರಿಸಿದ್ದೀವಿ ಈಗಾಗಲೇ. ನಾವು ಆಹಾರ ಇದ್ದಂತಹ ದೇಶದಲ್ಲಿ ನಾವು ಕೇವಲ ಗ್ರೀನ್ ರೆವಲ್ಯೂಷನ್ 1960 ಶುರು ಮಾಡಿದಂತ ಗ್ರೀನ್ ರೆವಲ್ಯೂಷನ್ ಅನ್ನ ಅಚ್ಚುಕಟ್ಟಾಗಿ ಮಾನಸಿಕವಾಗಿ ಮತ್ತು ಮಾನವ ಶಕ್ತಿಯನ್ನ ಬೆಳೆಸಿ ಆ ಕಾಲಕ್ಕೆ ಹಿಂದೆ ಯಂತ್ರಗಳ ಉಪಕರಣಗಳು ಜಾಸ್ತಿ ಇರಲಿಲ್ಲ. ಇವತ್ತು ಟುಡೇ ದೇ ಆರ್ ಅವೈಲೇಬಲ್ ಸೋ ಮೆನಿ ಟೆಕ್ನಾಲಜಿ, ಬಟ್ 70ರ ದಶಕ 70ರ ದಶಕದಲ್ಲಿ ನಮ್ಮಲ್ಲಿ ಯಂತ್ರೋಪಕರಣಗಳ ಲಭ್ಯತೆ ಇರಲಿಲ್ಲ. ಆಗ ಮಾನವ ಶಕ್ತಿಯನ್ನೇ ಬಳಸಿ ಮನುಷ್ಯ ಹಳ್ಳಿಗಳಲ್ಲಿರ್ತಕ್ಕಂಥ ಹೆಣ್ಣು ಗಂಡು ಮಕ್ಕಳು ಮರಿ ಮುದುಕರು ಅಜ್ಜಿಜರು ಎಲ್ಲರೂ ಕೂಡ ಭಾರತದ ಬಡತನವನ್ನ ಆಹಾರದ ಅಸಹಾಯಕತೆಯನ್ನು ನೀಡಿಸಿ ದೇಶದವನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಹಾರ ಭದ್ರತಾ ಸಾರ್ವಭೌಮತ್ವವನ್ನು ಜೋಪಾನ ಮಾಡಿರ್ತಕ್ಕಂಥ ಹಳ್ಳಿಯ ಜನರ ಬದುಕಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕಾನೂನುಗಳು ಬರಬೇಕು. ಆ ಕಾನೂನುಗಳ ಮೂಲಕ ಸಂವಿಧಾನದ ಹಕ್ಕುಗಳನ್ನ ಗ್ರಾಮೀಣ ಜನರಿಗೆ ಲಭ್ಯತೆ ಬರುವಂತ ಅಧಿಕಾರಶಾಹಿಗಳು ಕೆಲಸ ಮಾಡಬೇಕು. ಯೂನಿವರ್ಸಿಟಿಗಳು ಆ ಕ್ಷೇತ್ರದಲ್ಲಿ ಹೊಸ ಹೊಸ ಚಿಂತನೆಗಳನ್ನು ಮಾಡಿ ಆ ಸಮಸ್ಯೆಗಳಿಗೆ ಸಂವಿಧಾನಿಕ ಪರಿಹಾರಗಳನ್ನು ಕಂಡುಹಿಡಿಯಬೇಕು. ಅದಕ್ಕೆ ಸಂಬಂಧಪಟ್ಟಂತ ಸಂವಿಧಾನಬದ್ಧ ಕಾನೂನುಗಳನ್ನ ವಿಧಾನಸಭೆಯ ಫ್ಲೋರ್ ಆಫ್ ದಿ ಅಸೆಂಬ್ಲಿಯಲ್ಲಿ ಕಾನೂನುಗಳು ಮಾಡ್ತಕ್ಕಂಥ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಅಸೆಂಬ್ಲಿ ಮೆಂಬರ್ಗಳು ಎಂಪಿಗಳು ಎಲ್ಲರೂ ಕೂಡ ಕೆಲಸ ಮಾಡದೆ ಇವತ್ತು ಭಾರತ ಕೇವಲ ದೇಶಕ್ಕೆ ಆಹಾರ ಕೊಡ್ತಕ್ಕಂಥದ್ದಲ್ಲ, ಜಗತ್ತಿಗೆ ನಾವು ಆಹಾರವನ್ನು ಸರಬರಾಜು ಮಾಡ್ತಕ್ಕಂಥ ಸಾಮರ್ಥ್ಯ ಭಾರತದ ರೈತನಿಗಿದೆ, ಭಾರತದ ಸಂಸ್ಕೃತಿಗಿದೆ. ಅಂದ್ರೆ ಭಾರತೀಯ ಸಂಸ್ಕೃತಿ ಅಂದ್ರೆ ಕೃಷಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿ ಅಂದ್ರೆ ಭಾರತೀಯ ಸಂಸ್ಕೃತಿ. ಅದಕ್ಕೆ ಇದು ನಮ್ಮ ಬಾಲಗಂಗಾಧರ್ ತಿಲಕರ್ ಹೇಳಿದಂತ ಸ್ಲೋಗನ್ ಇದು. ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅವರ್ ಕಲ್ಚರ್, ಇಂಡಿಯನ್ ಕಲ್ಚರ್ ಇಸ್ ಅವರ್ ಅಗ್ರಿಕಲ್ಚರ್ ಅಂತ. ಅದೇ ರೀತಿ ನಮ್ಮ ಕೃಷಿ ಉದ್ಯೋಗವನ್ನ ನಾವು ಬಲಿಷ್ಠ ಮಾಡಿದಾಗ ನಮ್ಮ ಸಾರ್ವಭೌಮತೆ ಆಹಾರ ಸಾರ್ವಭೌಮತೆಯನ್ನ ನಾವು ಜೋಪಾನ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಹೇಳ್ತೀವಿ, ಇಂಡಿಯನ್ ಅಗ್ರಿಕಲ್ಚರ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಂಡ್ ಫುಡ್ ಗ್ಯಾರಂಟಿ ಆಫ್ ಇಂಡಿಯನ್ ಪೀಪಲ್. ನಮ್ಮ ಹಳ್ಳಿಯ ಜನರಿಗೆ ಮೂರ್ ಎಕರೆ ಜಮೀನ್ ಇದ್ಬಿಟ್ರೆ ನಮ್ಮ ಇಡೀ ಕುಟುಂಬ ಅದನ್ನು ಕೆಲಸ ಮಾಡುತ್ತೆ. ಅಂದ್ರೆ ಅಲ್ಲಿ ಉದ್ಯೋಗವನ್ನು ಅವರೇ ಸೃಷ್ಟಿ ಮಾಡ್ಕೋತಾರೆ. ಅದ್ ಮಾತ್ರ ಅಲ್ಲ, ಅವರಿಗೆ ಆಹಾರವನ್ನು ಇಟ್ಕೊಂಡು ದೇಶಕ್ಕೆ ಮಾರಾಟ ಮಾಡ್ತಾರೆ. ಆ ಮೂಲಕ ನಮ್ಮ ಮಾರುಕಟ್ಟೆಯಲ್ಲಿ ಆಹಾರ ದವಸ ಧಾನ್ಯಗಳು, ಕಾಯಿಪಲ್ಯಗಳು, ತರಕಾರಿಗಳು, ಹೂವು ಹಣ್ಣುಗಳು, ಹಾಲು, ಮೊಸರು, ಮಾಂಸಗಳು ಲಭ್ಯ ಇರೋದ್ರಿಂದ ಇಡೀ ಹಳ್ಳಿ ಆರ್ಥಿಕವಾಗಿ ಸುಭದ್ರವಾಗುತ್ತೆ. ಆ ಮೂಲಕ ಗಾಂಧೀಜಿಯವರು ಹೇಳಿದ್ದಂತ ಗ್ರಾಮ ಸ್ವರಾಜ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮಲ್ಲಿ ಸಾಧ್ಯ ಆಗುತ್ತೆ ಅಂತಕ್ಕಂತ ಮಾತನ್ನು ಹೇಳ್ತಾ ಇವತ್ತಿನ ಮಾತನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಮ್ಮ ರೇಡಿಯೋ ಸಿಬ್ಬಂದಿ ವರ್ಗ ಮತ್ತು ಅದರ ಎಲ್ಲ ನಮ್ಮ ಕೇಳ್ತಕ್ಕಂತ ಸೌಹೃದಿಯರಿಗೆ ನನ್ನ ಮಾತಿಗೆ ಇವತ್ತಿನ ವಿಶ್ರಾಂತಿ ಕೊಡ್ತೇನೆ. ಮುಂದಿನ ಮಾತಿನಲ್ಲಿ ಇನ್ನೂ ಅನೇಕ ಚಳುವಳಿಯ ಗುರಿ ಮತ್ತು ಉದ್ದೇಶಗಳನ್ನ ಮಂಡನೆ ಮಾಡ್ತೀನಿ ಅಂತಕ್ಕಂತ ಮಾತನ್ನು ಹೇಳ್ತಾ ಇವತ್ತಿಗೆ ನಾನು ಇದಕ್ಕೆ ಮುಕ್ತಾಯವನ್ನು ಮಾಡ್ತೇನೆ. ಧನ್ಯವಾದ, ನಮಸ್ಕಾರ. ನಮ್ಮ ರೇಡಿಯೋವನ್ನು ಕೇಳ್ತಾ ಇರಿ. ಈ ರೀತಿಯ ಅಗತ್ಯವಾದ ವಿಷಯಗಳನ್ನು ಒದಗಿಸ್ತಕ್ಕಂತ ನಮ್ಮ ರೇಡಿಯೋ ಸಿಬ್ಬಂದಿಗಳಿಗೆ ನಾನು ಪ್ರಣಾಮಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ನಮಸ್ಕಾರ.
1: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ನಮಸ್ಕಾರ. ನಮಸ್ಕಾರ.
1: ನಮಸ್ತೆ ಸ್ನೇಹಿತರೆ, ಇದಾಗಿತ್ತು ಈ ದಿನದ ಚಳುವಳಿಗಳ ವಿಶೇಷ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಚಳುವಳಿಗಳ ಬಗ್ಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798. ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
5: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ವತಿಯಿಂದ ಈ ವಿಷಯಗಳ ವಿಷಯ ಮಾತಾಡ್ತಾ ಇದ್ದೀನಿ. ಇಲ್ಲಿ ತನಕ ನಾವು ವಿಶ್ವಸಂಸ್ಥೆ ಗುರಿಗಳು 14 ತನಕ ಮಾತಾಡಿದ್ವಿ. 14ನೇ ಗುರಿ ನೀರಿನ ಕೆಳಗೆ ಜೀವನ, ಹೇಗೆ ಸಮುದ್ರಗಳನ್ನು ಹಾಗೂ ನದಿಗಳನ್ನು ನಾವು ಪಾಲಿಸಬೇಕು, ಈ ವಿಷಯ ಮಾತಾಡಿದ್ವಿ. ಇವತ್ತು SDG 15 ಅಂದರೆ ವಿಶ್ವಸಂಸ್ಥೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 15ರ ವಿಷಯ ಮಾತಾಡೋಣ. ಈ ವಿಷಯ ನೆಲದ ಮೇಲಿನ ಬದುಕು, ಅಂದರೆ ನಾವು ನಾಳೆಯ ಜೀವನಕ್ಕೆ ಹೇಗೆ ನಮ್ಮ ಭೂಮಿನ ಕಾಪಾಡಬೇಕು, ಈ ವಿಷಯ ಇವತ್ತು ಮಾತಾಡೋಣ. ಸುಮಾರು 75 ವರ್ಷದ ಹಿಂದೆ ಫ್ರಾಂಕ್ಲಿನ್ ಡೆಲನೋ ರೂಸ್ವೆಲ್ಟ್ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದರು, ತನ್ನ ಮಣ್ಣನ್ನು ನಾಶಪಡಿಸುವ ರಾಷ್ಟ್ರವು ತನ್ನನ್ನು ತಾನೇ ನಾಶಪಡಿಸುತ್ತದೆ. ಕಾಡುಗಳು ನಮ್ಮ ಭೂಮಿಯ ಶ್ವಾಸಕೋಶಗಳು, ಗಾಳಿಯನ್ನು ಶುದ್ಧೀಕರಿಸುತ್ತವೆ ಮತ್ತು ನಮ್ಮ ಜನರಿಗೆ ತಾಜಾ ಶಕ್ತಿಯನ್ನು ನೀಡುತ್ತವೆ. ಇದು ಅಮೆರಿಕ ಅಧ್ಯಕ್ಷ ಹೇಳಿರೋ ವಿಷಯ. ಇದು ಯಾತಕ್ಕೆ ಬಹಳ ಮುಖ್ಯ ಅಂದರೆ, ನಾನೊಂದು ಹಳ್ಳಿಗೆ ಹೋದಾಗ ಸುಮಾರು 2 ಕಿಲೋಮೀಟರ್ ಉದ್ದಕ್ಕೆ ಹಳ್ಳಿನಲ್ಲಿ ಆಲದ ಮರ, ಹಲಸಿನ ಮರ, ಹೊಂಗೆ ಮರ, ಹುಣಸೆ ಮರ, ಬೇವಿನ ಮರ ಇದೆಲ್ಲ ಬೆಳೆಸಿದ್ರು. ನಾನು ಅಧ್ಯಕ್ಷನ ಕೇಳಿದೆ, ಯಾರು ಈ ಗಿಡಗಳನ್ನೆಲ್ಲ ಹಿಂಗೆ ಬೆಳೆಸಿರೋದು ಅಂತ. ಆವಾಗ ಅವ್ರ ಪಕ್ಕದಲ್ಲೇ ಒಬ್ಳು ಕೂತಿದ್ಲು, ಸರ್ ಇವಳ ಹೆಸರು ಸಾಲುಮರದ ಸೀತಮ್ಮ ಅಂತ, ಇವಳು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಮರಗಳನ್ನು ಎಲ್ಲರೂ ಬೆಳೆಸ್ಬೇಕು ಅಂತ ಹೋಗಿ ಹೋಗಿ ಮನೆ ಮನೆಗೂ ಹೋಗಿ ಹೇಳ್ತಾಳೆ ಅಂತ ಹೇಳಿದೆ. ಅವಳನ್ನು ಮೀಟ್ ಮಾಡಿದಾಗ ನಾನು ಅವಳನ್ನು ಕೇಳಿದೆ, ನಿನಗೆ ಯಾರಮ್ಮ ಪ್ರೇರಣೆ ಇದಕ್ಕೆ ಅಂತ. ಅವಾಗ ಅವಳು ಹೇಳಿದ್ಲು, ಸರ್ ಸಾಲು ಮರದ ತಿಮ್ಮಕ್ಕ ಅಂತ ಇದ್ದಾರೆ ಕರ್ನಾಟಕದಲ್ಲಿ, ಅವರು ನನಗೆ ಪ್ರೇರಣೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಲು ಮರದ ತಿಮ್ಮಕ್ಕ ಸುಮಾರು 70 ವರ್ಷಗಳಿಂದ ಸುಮಾರು 1000 ಆಲದ ಮರಗಳನ್ನು ಸುಮಾರು 2-3 ಕಿಲೋಮೀಟ್ರ್ ದೂರ ಬೆಳೆಸಿದ್ದಾರೆ. ಅದು 70 ವರ್ಷದ ಹಿಂದೆ ಸಸಿ ಹಾಕಿ ದಿವಸ 2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಒಂದೊಂದು ಸಸಿಗೂ ನೀರು ಹಾಕಿ ಮಕ್ಕಳ ತರಹ ನೋಡಿಕೊಂಡು ಇವಾಗ ಅವೆಲ್ಲ ದೊಡ್ಡ ಮರಗಳಾಗಿ ಸಾಲು ಮರದ ತಿಮ್ಮಕ್ಕಂಗೆ ರಾಜ್ಯ ಪ್ರಶಸ್ತಿ ಹಾಗೂ ಭಾರತ ದೇಶದಲ್ಲಿ ರಾಷ್ಟ್ರ ಪ್ರಶಸ್ತಿ ಪದ್ಮಶ್ರೀ ಸಹ ಸಿಕ್ಕಿದೆ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಗಿಡಮರದಿಂದ ಏನು ಪ್ರಯೋಜನ ಅಂತ ಯಾರು ಕೇಳಿದ್ರೆ, ಗಿಡಮರಗಳಿಂದ ಅಥವಾ ಕಾಡುಗಳಿಂದ ಏನು ಪ್ರಯೋಜನ? ನಮಗೆ ಆನೆಗಳ ಹಾವಳಿ ತಪ್ಪತ್ತೆ, ಕಾಡು ಪ್ರಾಣಿಗಳು ನಗರಕ್ಕೆ ಬರೋದು ತಪ್ಪತ್ತೆ. ಅದೊಂದೇ ಅಲ್ಲ, ಇವಾಗ ನಿಮಗೆ ಗೊತ್ತಿರೋ ಹಾಗೆ ಬೊಂಬಾಯಲ್ಲಿ ಬೆಂಗಳೂರಲ್ಲಿ ಚಿರತೆಗಳು ಅಪಾರ್ಟ್ಮೆಂಟ್ಗಳಲ್ಲಿ ಕಾಣಿಸ್ಕೋತಾ ಇವೆ. ಅಂದರೆ ಅವರು ಕಾಡು ಪ್ರಾಣಿಗಳು ನಗರಗಳಿಗೆ ಬರಕ್ಕೆ ಶುರು ಆಗಿಬಿಟ್ಟಿದೆ. ಯಾಕೆ ಹೀಗೆ ಪರಿಸ್ಥಿತಿ ಹೇಗೆ ಹೀಗಾಯಿತು ಅಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ ಅರಣ್ಯ ಪ್ರದೇಶ ಸುಮಾರು 21%ಗಿಂತ ಕಡಿಮೆ ಇದೆ. ಜಾಗತಿಕ ಗುರುತಿಸಲಾಗದ ಜೀವ ವೈವಿಧ್ಯ ಸೂಕ್ಷ್ಮ ತಾಣಗಳು ಇದೆ. ನಮ್ಮ ದೇಶದಲ್ಲಿ 1400 ಸಸ್ಯ ಮತ್ತು ಪ್ರಾಣಿ ತಳಿಗಳಿಗೆ ಅಪಾಯ ಎದುರಾಗಿದೆ. ಇದು ಸುಮಾರು 26 ಕೋಟಿ ಜನ ನಾವು ಕೃಷಿಯನ್ನು ಅವಲಂಬಿಸಿದ್ದಾರೆ. ಈ ಕೃಷಿ ಅವಲಂಬಿಕೆಯಿಂದ ಏನಾಗಿದೆ ಅಂದರೆ, ಕೆಲವು ಕಾಡುಗಳನ್ನು ನಾವು ಕಡಿದು ಅದನ್ನು ಕೃಷಿ ಭೂಮಿಗಳಾಗಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಭಾರತದಲ್ಲಿ ಒಟ್ಟು 50%ಗಿಂತ ಜಾಸ್ತಿ ಕೃಷಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಈ ಕೃಷಿ ಭೂಮಿಗಳನ್ನು ಉಳಿಸ್ಬೇಕು, ಆದರೆ ಕಾಡುಗಳನ್ನು ನಾಶ ಮಾಡಿ ಕುಣಿ ಮಾಡಬಾರದು. ಈ ಭೂತಾನ್ ಒಂದು ನಮ್ಮ ದೇಶದ ಪಕ್ಕದಲ್ಲಿದೆ. ಆ ಭೂತಾನ್ ತಗೊಂಡಾಗ ಆ ದೇಶದಲ್ಲಿ ಸುಮಾರು 65-70% ಫಾರೆಸ್ಟ್ ಅಂದರೆ ಅರಣ್ಯ ಇದೆ. ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಸುಮಾರು 25%ಗಿಂತ ಕಡಿಮೆ ಅರಣ್ಯ ಪ್ರದೇಶ ಇದೆ. ಇದಕ್ಕೆ ಕಾರಣ ಏನು ಅಂದರೆ, ಅಕ್ರಮ ಗಣಿಗಾರಿಕೆ. ಅಂದರೆ ತುಂಬ ಜನ ಶ್ರೀಮಂತರು ಹೋಗಿ ಅಲ್ಲಿ ಗಣಿಗಳನ್ನು ತೆಗಿತಾರೆ, ಮತ್ತು ಕೃಷಿ ಉದ್ದೇಶದಿಂದ ಅರಣ್ಯಗಳ ನಾಶ ಮಾಡ್ತವೆ. ಅದೊಂದೇ ಅಲ್ಲ, ಅಕ್ರಮವಾಗಿ ಮರ ಕಡಿತೀವಿ ಅಥವಾ ಪ್ರಾಣಿಗಳನ್ನು ಹೋಗಿ ಬೇಟೆ ಮಾಡ್ತೀವಿ. ಇದರಿಂದ ನಮ್ಮ ಕಾಡುಗಳು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು ಅಂದರೆ, ಶ್ರೀಮಂತರು, ಮಂತ್ರಿಗಳು ಮತ್ತು ದುರಾಸೆಯಿಂದ ಗಣಿ ಮಾಡೋರು. ನಮ್ಮ ಕಾಡುಗಳಲ್ಲಿ ಮರಗಳಿದ್ದರೆ ಏನು ಪ್ರಯೋಜನ ಏನು? ಇದರಿಂದ ಇಂಗಾಲ ಆಮ್ಲ ಕಡಿಮೆ ಆಗತ್ತೆ. ಅವಾಗ ಮುಂಚೆನೆ ಹೇಳಿದಂಗೆ ಇದಕ್ಕೆ ಕಾರ್ಬನ್ ಸೆಕ್ವೆಸ್ಟರಿಂಗ್ ಅಂತ ಹೇಳ್ತೀವಿ. ಅಂದರೆ ನಾವು ಉಸಿರಾಡಿದಾಗ ಬಿಡೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಈ ಮರಗಳಿಂದ ಹೀರ್ಕೊಳತ್ವೆ. ಈ ಕಾಡುಗಳು ಜಾಸ್ತಿಯಾದಾಗ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಕಾಡು ಪ್ರಾಣಿಗಳು ಜಾಸ್ತಿ ಆದರೆ ಅವಾಗ ನಮಗೆ ಟೂರಿಸಮ್ ಜಾಸ್ತಿ ಆಗುತ್ತೆ. ಅಂದರೆ ಜಾಸ್ತಿ ಜನ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮ ದೇಶಕ್ಕೆ ಟೂರ್ ಮಾಡೋಕ್ಕೆ ಸರಿ ಹೋಗುತ್ತೆ. ಯಾಕೆಂದರೆ ನಮ್ಮ ದೇಶದಲ್ಲಿರೋ ವೈವಿಧ್ಯತೆ ಇನ್ನು ಯಾವ ದೇಶದಲ್ಲೂ ಇಲ್ಲ. ಅದೊಂದೇ ಅಲ್ಲ, ನಾವು ಮರಗಳನ್ನು ಬೆಳೆಸಿದ್ರೆ ಮಳೆ ಜಾಸ್ತಿ ಆಗುತ್ತೆ, ಇದರಿಂದ ನೀರಿನ ಅಭಾವ ಕಡಿಮೆ ಆಗುತ್ತೆ. ಒಂದು ದೊಡ್ಡ ಎನ್ ಜಿ ಓ ಇದೆ, FES ಅಂತ, ಅವರು ಗ್ರಾಮ ಪಂಚಾಯಿತಿಗಳ ಸುತ್ತ ಖರಾಬ್ ಲ್ಯಾಂಡ್ ಆಗಲಿ ಅಥವಾ ಗೋಮಾಳ ಆಗಲಿ ಇದನ್ನು ತೆಗೆದುಕೊಂಡು ಗ್ರಾಮ ಪಂಚಾಯಿತಿಗಳಿಗೆ ಪಾಠ ಹೇಳಿಕೊಟ್ಟು ಸುತ್ತಮುತ್ತಲಿನ ಜಾಗದಲ್ಲಿ ಬೇಕಾದಷ್ಟು ಮರಗಳನ್ನು ಬೆಳೆಸ್ತಾರೆ ಹಾಗೂ ಚೆಕ್ ಡ್ಯಾಮ್ಗಳನ್ನು ಬೆಳೆಸ್ತಾರೆ. ಹಾಕ್ತಾರೆ. ಇದು ಹೇಗೆ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ತಂತ್ರಜ್ಞಾನ ಹೇಗೆ ಉಪಯೋಗಿಸ್ಬೋದು ಅಂದರೆ, ಇದಕ್ಕೆ ಹೇಳ್ತೀವಿ ಟೆಕ್ನಾಲಜಿಗಳಿದೆ. ಒಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತ, GIS ಮ್ಯಾಪಿಂಗ್ ಟೆಕ್ನಾಲಜಿ, ಮತ್ತು ಮುಂಚೆ ಹೇಳ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಈ ಭೂಮಿಗಳಲ್ಲಿ ನಾವು ರಿಮೋಟ್ ಸೆನ್ಸಿಂಗ್ ಅಥವಾ GIS ಮ್ಯಾಪ್ ಮಾಡೋದ್ರಿಂದ ಏನು ಗೊತ್ತಾಗುತ್ತೆ ಅಂದರೆ, ಯಾವ ಅರಣ್ಯಗಳಲ್ಲಿ ಯಾವ ಸ್ಥಿತಿ ಇದೆ ಅನ್ನೋದು ಗೊತ್ತಾಗತ್ತೆ. ಅದೊಂದೇ ಅಲ್ಲ, ನಮ್ಮ ಬೇರೆ ಬೇರೆ ಜನಗಳು ಭೂಮಿ ಕಬಳಿಕೆಯನ್ನು ಹೇಗೆ ಮಾಡ್ತಾ ಇದ್ದಾರೆ, ಅದನ್ನು ಹೇಗೆ ತಪ್ಪಿಸ್ಬೋದು. ಇದಕ್ಕೆ ಸ್ಯಾಟಲೈಟ್ ಇಮೇಜಿಂಗ್ ಅಂತ ಹೇಳ್ತೀವಿ, ಅಥವಾ ಬಾಹ್ಯಾಕಾಶದಿಂದ ಫೋಟೋಗ್ರಾಫ್ ಮಾಡಿ ಯಾವ ಭೂಮಿನ ಯಾರು ಕಬಳಿಸ್ತಾ ಇದ್ದಾರೆ, ಯಾವ ಭೂಮಿನಲ್ಲಿ ಎಷ್ಟು ಕಾಡಿದೆ, ಇದನ್ನೆಲ್ಲ ತಿಳ್ಕೊಬೋದು. ಇದಕ್ಕೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಅದನ್ನು ಸಹ ಉಪಯೋಗಿಸ್ಬೋದು. ಗ್ರಾಮ ಪಂಚಾಯಿತಿ ಏನು ಮಾಡ್ಬೋದು ಈ ಪರಿಸ್ಥಿತಿನಲ್ಲಿ? ಅರಣ್ಯ, ಜಲಮೂಲ, ಪವಿತ್ರ ತೋಪುಗಳು ಅಂದರೆ ದೇವರ ಕಾಡುಗಳು, ಇವನ್ನೆಲ್ಲ ಕಾಪಾಡಬೇಕು. ಇದಕ್ಕೆ ಟೆಕ್ನಾಲಜಿ ಉಪಯೋಗಿಸ್ಬಿಟ್ಟು ಅಸೆಟ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅದನ್ನು ಮ್ಯಾನೇಜ್ ಮಾಡ್ಬೋದು. ಹಾಗೆಯೇ ಅಕ್ರಮ ಮರ ಕಡಿಯುವಿಕೆ ಮತ್ತು ರೆಸಾರ್ಟ್ ಮಾಡ್ಕೋತಾರಲ್ಲ ಅದನ್ನು ತಪ್ಪಿಸ್ಬೋದು, ಬೇಟೆ ಆಡಿಸೋದು ಇದೆಲ್ಲ ತಪ್ಪಿಸ್ಬೇಕು. ಇದಕ್ಕೆ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಉಪಯೋಗಿಸಿ ನಿಯಮಗಳನ್ನು ತಯಾರಿಸ್ಬೋದು ಗ್ರಾಮ ಪಂಚಾಯಿತಿಗಳು. ಅದೊಂದೇ ಅಲ್ಲ, ಗ್ರಾಮ ಸಭೆಗಳಲ್ಲಿ ಜನರಿಗೆ GIS ಮ್ಯಾಪಿಂಗ್ ಹೇಗೆ ಉಪಯೋಗಿಸೋದು ಈ ಅವೇರ್ನೆಸ್ ಸಹ ತರ್ಬೋದು. ಬಹಳ ಮುಖ್ಯ ಏನು ಅಂದರೆ, ನಮ್ಮ ಭೂಮಿ ಅಂದರೆ ಮಣ್ಣು. ಮಣ್ಣು ಇರೋದ್ರಿಂದನೇ ನಮಗೆ ಆಹಾರ ಸಿಗೋದು. ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಈಗ 40-50 ವರ್ಷದ ಹಿಂದೆ ನಾವು ಹಳ್ಳಿಗಳ ಕಡೆ ಹೋದರೆ ಅವರೆಕಾಳು ಸೊಗಡು ಸುಂದರ ವಾಸನೆ ಬರ್ತಾ ಇತ್ತು, ಹೌದಾ? ಡಿಸೆಂಬರ್ ತಿಂಗಳಲ್ಲಿ ಆ ಕಡೆ ಹೋದರೆ ಮಂಜು ಕಟ್ಟಿರೋದು, ಆ ಇದರಲ್ಲಿ ಅವರೆಕಾಳಿನ ಸೊಗಡು ಗಾಳಿನಲ್ಲಿ ತೇಲ್ಕೊಂಡು ಬರೋದು. ಈಗ ಆ ಅವರೆಕಾಳು ಸೊಗಡು ಹೊರಟೋಗಿದೆ. ಈಗ ಜೂನ್ ಜುಲೈನಲ್ಲಿ ಸಹ ಅವರೆಕಾಳು ಮಾರಕ್ಕೆ ಶುರು ಮಾಡಿದ್ದಾರೆ. ಯಾಕೆ? ರಾಸಾಯನಿಕ ಗೊಬ್ಬರ ಉಪಯೋಗಿಸಿ. ಅಂದರೆ ನಮ್ಮ ಮಣ್ಣಿನ ಸಾರಾಂಶ ಕಡಿಮೆ ಆಗಿ ರಾಸಾಯನಿಕ ಗೊಬ್ಬರ ಹಾಕಿ ಆ ಮಣ್ಣನ್ನು ಉಪಯೋಗಿಸಿ ನಾವು ತಯಾರಿಸ್ತಾ ಇದ್ದೀವಿ ತರಕಾರಿಗಳನ್ನು ಮತ್ತು ಆಹಾರಗಳನ್ನು. ಇದನ್ನು ತಪ್ಪಿಸ್ಬೇಕು. ಇದಕ್ಕೆ ಸೇವ್ ದ ಸಾಯಿಲ್ ಅಂದರೆ ಮಣ್ಣು ಸಂರಕ್ಷಿಸಿ ಅನ್ನೋ ಆಂದೋಲನನ ಶುರು ಮಾಡಿಕೊಂಡಿದ್ದಾರೆ. ನಮ್ಮ ಕರ್ನಾಟಕದವರೇ ಆದ ಜಗ್ಗಿ ವಾಸುದೇವ್ ಪ್ರಪಂಚದ ಎಲ್ಲ ಕಡೆ ಓಡಾಡಿ ಹೇಗೆ ನಮ್ಮ ಭೂಮಿ ಮೇಲಿನ ಮಣ್ಣನ್ನು ಸಂರಕ್ಷಿಸಬೇಕು ಅನ್ನೋ ವಿಷಯನ ಮಾತಾಡಿದ್ದಾರೆ. ಯಾಕೆಂದರೆ ಒಂದು ಮಣ್ಣಲ್ಲಿ ಇದಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಇದು ಬೇಕೇ ಬೇಕು. ಈ ಅವರೆಕಾಳಿನ ಸೊಗಡು ಈ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಬಂದಿದ್ದು. ಒಂದು ಚಮಚ ನಾವು ಮಣ್ಣು ತಗೊಂಡ್ರೆ ಅದರಲ್ಲಿ ಎಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಅಂದರೆ ಕೋಟ್ಯಾಂತರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಅಂದರೆ, ಒಂದು ಚಮಚದ ಮಣ್ಣಿನಲ್ಲಿ ಪ್ರಪಂಚದ ಜನಸಂಖ್ಯೆಗಿಂತ ಜಾಸ್ತಿ ಇರುವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ. ಇದನ್ನು ನಾವು ಎಲ್ಲ ಗ್ರಾಮ ಪಂಚಾಯಿತಿ ಪ್ರಜೆಗಳಿಗೆ ತಿಳಿಸಿ ಈ ಆ ಮಣ್ಣನ್ನು ಹೇಗೆ ಸಂರಕ್ಷಿಸಬೇಕು ಅನ್ನೋ ವಿಷಯನ ಅವರಿಗೆ ಮನದಟ್ಟು ಮಾಡಬೇಕು. ಮರಗಳಿಂದ ನಮಗೆ ಶುದ್ಧ ಗಾಳಿ ಸಹ ಸಿಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ಗರ್ಭಿಣಿ ಹೆಂಗಸರಿಗೆ ಬೆಳಗಾಗೆದ್ದು ಆಲದ ಮರದ ಕೆಳಗೆ ಪ್ರದಕ್ಷಿಣೆ ಹಾಕಿ ಅಂತ ಹೇಳೋರು. ಯಾಕೆ ಅಂದರೆ ಆ ಬೆಳಗಿನ ಜಾವ ಆಲದ ಮರ ಕೆಳಗೆ ಜಾಸ್ತಿ ಆಮ್ಲಜನಕ ಅಂದರೆ ಆಕ್ಸಿಜನ್ ಇರುತ್ತೆ, ಇದರಿಂದ ಗರ್ಭಿಣಿಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಈ ಥರ ನಾವು ನಮ್ಮ ತಿಳುವಳಿಕೆನ ಎಲ್ಲರಿಗೂ ತಿಳಿಸ್ಬೇಕು. ಇದು ಗ್ರಾಮ ಪಂಚಾಯಿತಿ ಜನರಿಗೆ ಅವೇರ್ನೆಸ್ ಕೊಡಬೇಕು. ಗ್ರಾಮ ಪಂಚಾಯಿತಿಯವರು ಇನ್ನೇನು ಮಾಡಬಹುದು ಅಂತ ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳಿದೆ. ಒಂದು ಮಹಾತ್ಮ ಗಾಂಧಿ NREGA ಇದೆ, ಹಾಗೆಯೇ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂತ ಇದೆ, ಇಂಟಿಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ, ಸಮಗ್ರ ಜಲನಯನ ನಿರ್ವಹಣಾ ಕಾರ್ಯಕ್ರಮ ಅಂತ ಇದೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ, ಗ್ರೀನ್ ಇಂಡಿಯಾ ಮಿಷನ್, ಸಾಮಾಜಿಕ ಅರಣ್ಯ ಯೋಜನೆ, ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮ, ರಾಷ್ಟ್ರೀಯ ಬಿದಿರು ಮಿಷನ್, ಹಾಗೆಯೇ ಸಂಬಂಧಿತ ರಾಜ್ಯಗಳ ಪ್ರಾಯೋಜಿತ ಯೋಜನೆಗಳು ಸಹ ಇದೆ. ಇದನ್ನೆಲ್ಲ ಉಪಯೋಗಿಸಿ ನಮ್ಮ

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
5: ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಲ್ಲಿಕೆಯಾದ 2 ವರದಿಗಳ ಕುರಿತು ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ಈ ಸರಣಿ ಕಾರ್ಯಕ್ರಮದ 25ನೇ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಸ್ತೂರಿ ರಂಗನ್ ಸಮಿತಿಯು ನೀಡಿದ ವರದಿಯ ವಿವಿಧ ಅಧ್ಯಾಯಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ಪಡೆದೆವು. ಈ ಸಂಚಿಕೆಯಲ್ಲಿ ವರದಿಯ 2ನೇ ಅಧ್ಯಾಯದಲ್ಲಿ ಪಶ್ಚಿಮ ಘಟ್ಟಗಳ ಭಾಗಿದಾರರು, ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮಾಧವ ಗಾಡ್ಗೀಲ್ ವರದಿಗೆ ನೀಡಿದ ಅಭಿಪ್ರಾಯಗಳು ಹಾಗೂ ಕಸ್ತೂರಿ ರಂಗನ್ ಸಮಿತಿಯ ಪ್ರಶ್ನಾವಳಿಗೆ ನೀಡಿದ ಉತ್ತರಗಳು ಮತ್ತು ಅವುಗಳ ವಿಶ್ಲೇಷಣೆಯನ್ನು ತಿಳಿಯೋಣ. ಮಾಧವ ಗಾಡ್ಗೀಲ್ ವರದಿಗೆ ವರದಿಯನ್ನು ಒಪ್ಪದೇ ಇರೋದಕ್ಕೆ ಮುಖ್ಯವಾದ ಕಾರಣ ಅದರಲ್ಲಿದ್ದಂಥ ಕೆಲವು ಅಂಶಗಳು ಸಚಿವಾಲಯಗಳಿಗೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಒಪ್ಪಿಗೆ ಆಗದೇ ಇದ್ದಿದ್ದು. ಹಾಗಾಗಿ ಅವರು ಏನು ಈ ಮಾಧವ ಗಾಡ್ಗೀಲ್ ವರದಿಗೆ ಯಾವ ರೀತಿ ನಕಾರಾತ್ಮಕವಾದ ಅಭಿಪ್ರಾಯಗಳನ್ನು ನೀಡಿದ್ದಾರೆ ಅದನ್ನು ನಾವು ತಿಳಿಯೋಣ. ಅಧ್ಯಾಯ 2.2ರಲ್ಲಿ ಭಾಗಿದಾರರು ನೀಡಿದ ಅಭಿಪ್ರಾಯಗಳ ವಿಶ್ಲೇಷಣೆ ಇದೆ. ಈ ಹಿಂದೆ ಹೇಳಿದಂತೆ ವಿವಿಧ ಭಾಗಿದಾರರಿಂದ 1756 ಅಭಿಪ್ರಾಯಗಳು ಕಸ್ತೂರಿ ರಂಗನ್ ಸಮಿತಿಗೆ ಸಲ್ಲಿಕೆಯಾದವು. ಈ ಅಭಿಪ್ರಾಯಗಳು ಮಾಧವ ಗಾಡ್ಗೀಲ್ ವರದಿಯ ಕುರಿತು ಸಲ್ಲಿಕೆಯಾದಂಥದ್ದು. ಇವುಗಳನ್ನು ಮಾಧವ ಗಾಡ್ಗೀಲ್ ವರದಿಯ ಪರವಾಗಿ ಮತ್ತು ವಿರೋಧವಾಗಿ ಎಂದು 2 ಭಾಗಗಳನ್ನಾಗಿ ವಿಂಗಡಿಸಲಾಯಿತು. 80% ಅಭಿಪ್ರಾಯಗಳು ಮಾಧವ ಗಾಡ್ಗೀಲ್ ವರದಿಯ ಶಿಫಾರಸ್ಸು ಮತ್ತು ಅದನ್ನು ತಯಾರಿಸಲು ಬಳಸಿದ ಕಾರ್ಯವಿಧಾನಗಳ ಕುರಿತು ಅಸಮಾಧಾನ ಅಥವಾ ಕಳವಳ ವ್ಯಕ್ತಪಡಿಸಿದ್ದವು. ಈ ಕಳವಳಗಳು 6 ವಿಷಯಗಳ ಕುರಿತಾಗಿದ್ದವು. 1, ಪರಿಸರ ಸೂಕ್ಷ್ಮ ವಲಯಗಳ ವರ್ಗೀಕರಣ, ಅಂದರೆ ಯಾವ್ಯಾವ ವಲಯಗಳನ್ನು ಇದು ಪರಿಸರ ಸೂಕ್ಷ್ಮ ವಲಯ 1, 2, 3 ಅಂತ ವರ್ಗೀಕರಣ ಮಾಡಿದ್ರಲ್ಲ ತಾಲೂಕವಾರು, ಇದು ಸರಿಯಾಗಿಲ್ಲ ಅನ್ನೋ ಒಂದು ಅಸಮಾಧಾನ ಬಹಳಷ್ಟು ಭಾಗಿದಾರರಲ್ಲಿ ಇತ್ತು. 2, ನಿರ್ದಿಷ್ಟ ಯೋಜನೆಗಳ ಕುರಿತು ನೀಡಿದ ಗಡುವು, ಅಂದರೆ ಈ ಕೆಲವು ಕೈಗಾರಿಕೆಗಳನ್ನಾಗಲಿ ಯೋಜನೆಗಳನ್ನಾಗಲಿ ಇದು ನಿಲ್ಲಿಸಬೇಕು, ಕ್ರಮೇಣವಾಗಿ ಹಂತ ಹಂತವಾಗಿ ಇದನ್ನು ನಿಲ್ಲಿಸಬೇಕು ಅನ್ನೋ ಒಂದು ಬೇರೆ ಬೇರೆ ಯೋಜನೆಗಳಿಗೆ ಬೇರೆ ಬೇರೆ ಗಡುವನ್ನು ಮತ್ತು ಬೇರೆ ಬೇರೆ ವಲಯಗಳಲ್ಲಿ ನೀಡಿತ್ತು ವರದಿ. ಅದರ ಕುರಿತು ಸಹ ಭಾಳಷ್ಟು ಅಸಮಾಧಾನ ಇತ್ತು.

ಸಿಂಧುದುರ್ಗದಲ್ಲಿ ಗಣಿಗಾರಿಕೆ, ಗೋವಾ ರಾಜ್ಯದಲ್ಲಿ ಗಣಿಗಾರಿಕೆ, ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ರಚನೆ ಮತ್ತು ಸಾಮಾನ್ಯವಾದ ಆಕ್ಷೇಪಗಳು ಅಂದರೆ ಜನರಲ್, ಇವುಗಳಲ್ಲಿ ಗೋವಾ ಮತ್ತು ಸಿಂಧುದುರ್ಗದಲ್ಲಿ ಗಣಿಗಾರಿಕೆಗೆ ವಿಧಿಸಿದ ಗಡುವು ಮತ್ತು ಪರಿಸರ ಸೂಕ್ಷ್ಮ ವಲಯ ವಿಂಗಡಣೆಯ ಕುರಿತು ಅತಿ ಹೆಚ್ಚು ಆಕ್ಷೇಪಗಳು ವ್ಯಕ್ತವಾಗಿದ್ದವು. ಇದಲ್ಲದೆ ಕಸ್ತೂರಿ ರಂಗನ್ ಸಮಿತಿಯ ರಚನೆಯ ನಂತರ 145 ಅಭಿಪ್ರಾಯಗಳು ಸಹ ಮತ್ತೆ ಭಾಗಿದಾರರಿಂದ ಸಲ್ಲಿಕೆಯಾದವು. ಇವುಗಳಲ್ಲಿ ಶೇಕಡ 30 ಅಭಿಪ್ರಾಯಗಳು ಮಾಧವ್ ಗಾಡ್ಗೀಲ್ ವರದಿಯ ಪರವಾಗಿದ್ದರೆ, ಶೇಕಡ 70 ಅಭಿಪ್ರಾಯಗಳು ಈ ವರದಿಯ ಶಿಫಾರಸು ಅಪ್ರಾಯೋಗಿಕ ಎಂದು ತಿಳಿಸಿದವು. ಒಟ್ಟಾರೆಯಾಗಿ ಏನು ಹೇಳುತ್ತೆ ಅಂತಂದರೆ, ಈ ಮಾಧವ್ ಗಾಡ್ಗೀಲ್ ವರದಿಯ ಕುರಿತು ಶೇಕಡ 80 ಅಭಿಪ್ರಾಯಗಳು, ಅಂದರೆ 108 ಜನ ಇದು ಬೇಡ, ಇದು ಸರಿ ಇಲ್ಲ, ಬೇರೆ ಬೇರೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದು ಬೇಡ ಅನ್ನೋ ಅಭಿಪ್ರಾಯ ಕೊಟ್ಟಿದ್ದಾರೆ. ಕೇವಲ ಶೇಕಡ 20 ಭಾಗಿದಾರರು ಮಾತ್ರ ಇದು ಒಳ್ಳೆಯದು, ಇದು ಒಪ್ಪಬಹುದು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಈಗ ಅಧ್ಯಾಯ 2.3 ರಾಜ್ಯ ಸರ್ಕಾರಗಳು ನೀಡಿದ ಅಭಿಪ್ರಾಯಗಳು ಏನು ಅನ್ನೋದು ತಿಳಿಸಿದ್ದಾರೆ, ಅದನ್ನು ನೋಡೋಣ. ರಾಜ್ಯ ಸರ್ಕಾರಗಳು ನೀಡಿದ ಅಭಿಪ್ರಾಯಗಳನ್ನು ಈ ವಿಷಯಗಳ ಆಧಾರಿತವಾಗಿ ವಿಂಗಡಣೆ ಮಾಡಲಾಯಿತು. ಗಣಿಗಾರಿಕೆ, ಕಲ್ಲು ಮತ್ತು ಮರಳು ಗಣಿಗಾರಿಕೆ, ಭೂಬಳಕೆ, ಸಾರಿಗೆ, ವಾಯು ಮತ್ತು ಜಲವಿದ್ಯುತ್ ಯೋಜನೆಗಳು, ಕೃಷಿ, ನದಿ ತಿರುವು ಯೋಜನೆಗಳು, ಮಾಲಿನ್ಯಕಾರಕ ಕೈಗಾರಿಕೆಗಳು, ಪ್ರವಾಸ, ಟೂರಿಸಂ, ಸರ್ಕಾರಿ ಮತ್ತು ಖಾಸಗಿ ಭೂಮಿಗಳಲ್ಲಿ ಅರಣ್ಯೀಕರಣ, ಜೀವ ವೈವಿಧ್ಯತೆ, ತ್ಯಾಜ್ಯ ವಿಲೇವಾರಿ, ಪಶುಸಂಗೋಪನೆ ವಲಯ ಅಭಿವೃದ್ಧಿ, ಹಸಿರು ಕಟ್ಟಡಗಳು ಮತ್ತು ಕುಲಾಂತರಿ ಜೀವಿಗಳು ಅಂದರೆ GMC, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್, ಇದೆಲ್ಲ ವಿಚಾರವಾಗಿ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ಥರದ ಅಭಿಪ್ರಾಯಗಳನ್ನು ನೀಡಿದ್ದಾರೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ. ಈ ರಾಜ್ಯ ಸರ್ಕಾರಗಳು ನೀಡಿದಂಥ ಎಲ್ಲ ಅಭಿಪ್ರಾಯಗಳು ಅಂದರೆ 6 ಸ್ಟೇಕ್ ಹೋಲ್ಡರ್ಸ್ ಏನಿದ್ರು ಇವರೆಲ್ಲ ನೀಡಿದಂಥ ಅಭಿಪ್ರಾಯಗಳ ಒಂದು ಸಂಗ್ರಹ, ಬಹಳ ದೀರ್ಘವಾದ ಉತ್ತರಗಳು. ಆ ಸಂಗ್ರಹ ಏನು ಅಂತಂದರೆ ಹೀಗಿದೆ. 1, ಸಮಾಜೋ ಆರ್ಥಿಕ ಅಂದರೆ ಸೋಷಿಯೋ ಇಕನಾಮಿಕ್ ಅಭಿವೃದ್ಧಿ, ಜನರ ವಿರೋಧದಿಂದ ಉಂಟಾಗಬಹುದಾದ ಕಾನೂನು ಮತ್ತು ಸುರಕ್ಷತೆ ಸಮಸ್ಯೆಗಳು ಅಂದರೆ ಲಾ ಆರ್ಡರ್, ಅಂದರೆ ಇದನ್ನು ನಾವು ಜಾರಿಗೆ ತಂದುಬಿಟ್ರೆ ಕಸ್ತೂರಿ ರಂಗನ್ ವರದಿನ, ನಮ್ಮ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಇದು ಕಷ್ಟ ನಮಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅನ್ನೋ ಒಂದು ಅಭಿಪ್ರಾಯ ಕೊಟ್ಟಂಥದ್ದು, ಜನರ ಜೀವನೋಪಾಯಕ್ಕೆ ಧಕ್ಕೆ ಮುಂತಾದ ಕಾರಣಗಳಿಂದ ಪರಿಸರ ಸೂಕ್ಷ್ಮ ವಲಯ 1 ಗಣಿಗಾರಿಕೆ ಪೂರ್ಣ ನಿಷೇಧದ ಒಪ್ಪಿಗೆ ಇಲ್ಲ ಅಂತ ಕೆಲವು ರಾಜ್ಯಗಳು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಪಶ್ಚಿಮ ಘಟ್ಟಗಳಲ್ಲಿ ಗಣಿಗಾರಿಕೆಗೆ ಪೂರ್ತಿ ನಿಷೇಧ ಈಗಾಗಲೇ ಜಾರಿ ಇರೋದ್ರಿಂದ ಇದು ನಮಗೆ ಸಮಸ್ಯೆ ಇಲ್ಲ ಅಂತ ಕರ್ನಾಟಕ ರಾಜ್ಯ ಹೇಳಿದೆ. 2, ಪರಿಸರಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಮರಳು ಮತ್ತು ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಬೇಕೆಂದು ಮಹಾರಾಷ್ಟ್ರ, ಕೇರಳ ಮತ್ತು ಗುಜರಾತ್ ರಾಜ್ಯಗಳು ಅಭಿಪ್ರಾಯಪಟ್ಟಿವೆ. ನಾವು ಏನೇನು ಬೇಕೋ ಅದೆಲ್ಲ ಮೆಷರ್ಮೆಂಟ್ ತಗೊಳ್ತೀವಿ, ಪರಿಸರಕ್ಕೆ ಯಾವುದೇ ಹಾನಿ ಮಾಡೋದಿಲ್ಲ, ಆ ರೀತಿಯಾಗಿ ನಾವು ಈ ಮರಳು ಮತ್ತು ಕಲ್ಲು ಗಣಿಗಾರಿಕೆನ ಪರಿಸರ ಸೂಕ್ಷ್ಮ ವಲಯ 1 ಮಾಡಲಿಕ್ಕೆ ಅನುಮತಿ ನೀಡಬಹುದು, ನೀಡಿ ಅಂತ ಈ 3 ರಾಜ್ಯಗಳು ಹೇಳಿದೆ. 3, ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಭೂಬಳಕೆ ಬದಲಾವಣೆ ನಿಷೇಧ, ವಿಶೇಷ ಆರ್ಥಿಕ ವಲಯ ನಿರ್ಮಾಣ, ಹೊಸ ಗಿರಿಧಾಮಗಳ ನಿರ್ಮಾಣಗಳಿಗೆ ನಿಷೇಧವನ್ನು ಮಹಾರಾಷ್ಟ್ರ ಸರ್ಕಾರವು ನಿರಾಕರಿಸಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾರಾಷ್ಟ್ರ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶ ಅಂದರೆ ಸಹ್ಯಾದ್ರಿ ಶ್ರೇಣಿ ಏನಿದೆ ಇಲ್ಲಿ ಈಗಾಗಲೇ ಸಾಕಷ್ಟು ರೆಸಾರ್ಟ್ಗಳು, ಗಿರಿಧಾಮಗಳು, ರೆಸಾರ್ಟ್ ಅಂತ ಹೇಳ್ಬೋದು, ಅದು ಈಗಾಗಲೇ ಇದೆ. ಅದರಿಂದ ಸರ್ಕಾರಕ್ಕೆ ಸಾಕಷ್ಟು ವರಮಾನವೂ ಸಹ ಇದೆ.
ಹೊಸ ಗಿರಿಧಾಮಗಳನ್ನು, ಖಾಸಗಿ ಗಿರಿಧಾಮಗಳನ್ನು ಮಾಡುವಂಥ ಪ್ರಸ್ತಾವನೆಗಳು ಸಹ ಸರ್ಕಾರದ ಮುಂದಿದೆ. ಅಂತಹ ಸಂದರ್ಭದಲ್ಲಿ ಈ ಪ್ರದೇಶಗಳಲ್ಲಿ ಹೊಸ ಗಿರಿಧಾಮಗಳನ್ನು ನಿರ್ಮಾಣ ಮಾಡಬಾರದು ಅಂತ ಮಾಧವ್ ಗಾಡ್ಗಿಲ್ ವರದಿ ಹೇಳಿದೆ. ಹಾಗೆಯೇ ಈ ಜಾಗದಲ್ಲಿ ಭೂಬಳಕೆ ಬದಲಾವಣೆ ನಿಷೇಧ, ಅಂದರೆ ಇಲ್ಲಿ ಕಾಡಿದೆ, ಕಾಡನ್ನು ಕಡಿದು ನಾವು ಕಟ್ಟಡಗಳನ್ನು ಕಟ್ತೀವಿ, ರಸ್ತೆಗಳನ್ನು ಮಾಡ್ತೀವಿ ಅನ್ನೋದು, ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್, ಇದು SEZ, ಇದನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಸ್ತಾವನೆಗಳು ಸರ್ಕಾರದ ಮುಂದಿದೆ. ಇದನ್ನು ಮಾಡಬಾರ್ದು ಅಂತ ವರದಿ ಹೇಳಿದರೆ ಅದು ನಮಗೆ ಒಪ್ಪಿಗೆ ಆಗೋದಿಲ್ಲ ಅಂತ ಮಹಾರಾಷ್ಟ್ರ ಸರ್ಕಾರ ಭಾಳ ಮುಖ್ಯವಾಗಿ ಇದು ಹೇಳಿದೆ. ನಾಲ್ಕನೆಯ ಅಭಿಪ್ರಾಯ, ಮಹಾರಾಷ್ಟ್ರ, ಕೇರಳ ಮತ್ತು ಗುಜರಾತ್ ಸರ್ಕಾರಗಳು ಪಶ್ಚಿಮ ಘಟ್ಟಗಳಲ್ಲಿ ಸಾರಿಗೆ ಸೌಕರ್ಯಗಳಿಗೆ ಮಿತಿ ಹೇರಿಕೆಗೆ ಒಪ್ಪಿಗೆ ಸೂಚಿಸಿಲ್ಲ. ಅಂದರೆ ಬೇರಿಂಗ್ ಕೆಪ್ಯಾಸಿಟಿ ನೋಡಿ ಪಶ್ಚಿಮ ಘಟ್ಟಗಳಲ್ಲಿ ರಸ್ತೆಗಳನ್ನು ಮಾಡೋದು, ಹೊಸ ರಸ್ತೆಗಳನ್ನು ಮಾಡೋದು, ಇದರ ಬಗ್ಗೆ ಒಂದು ನಿಷೇಧವನ್ನು ಮಾಧವ್ ಗಾಡ್ಗಿಲ್ ವರದಿ ಹೇಳಿತ್ತು. ಇದರ ಬಗ್ಗೆ ನಾವು ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಇದು ಈ ಮೂರು ರಾಜ್ಯಗಳಿಗೆ ಒಪ್ಪಿಗೆ ಆಗಿಲ್ಲ. ಐದನೇದು, ಮಹಾರಾಷ್ಟ್ರ, ಕೇರಳ ಮತ್ತು ಗುಜರಾತ್ ರಾಜ್ಯಗಳು ಪರಿಸರ ಸ್ನೇಹಿ ಸೌರ ಮತ್ತು ಗಾಳಿ ವಿದ್ಯುತ್ ಯೋಜನೆಗಳನ್ನು ಜಾರಿಗೊಳಿಸಲು ಅನುಮತಿ ಇರಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿವೆ. ಮಾಧವ್ ಗಾಡ್ಗಿಲ್ ವರದಿನಲ್ಲಿ ಪರಿಸರ ಸೂಕ್ಷ್ಮ ವಲಯ ಒಂದರಲ್ಲಿ ಈ ಸೌರಶಕ್ತಿ ವಿದ್ಯುತ್ ಉತ್ಪಾದನೆ, ಗಾಳಿ ವಿದ್ಯುತ್ ಯೋಜನೆಗಳು, ಇದರ ಕುರಿತು ಸಹ ನಿಷೇಧ ಇತ್ತು. ಯಾಕೆಂದರೆ ಅಲ್ಲಿ ಏನೂ ಮಾಡಬಾರ್ದು, ನೀವು ಎಷ್ಟೇ ಅದನ್ನು ಪರಿಸರ ಸ್ನೇಹಿ ಅಂತ ಹೇಳಿದರೂ ಸಹ ಈ ಘಟಕಗಳ ನಿರ್ಮಾಣಕ್ಕೆ ಮತ್ತು ಅದರ ನಿರ್ವಹಣೆಗೆ ನಾವು ರಸ್ತೆಗಳನ್ನು ಮಾಡಬೇಕಾಗತ್ತೆ, ಜನಗಳನ್ನು ಅಲ್ಲಿ ಇಡಬೇಕಾಗತ್ತೆ, ಹೀಗೆ ಇಂಥ ಚಟುವಟಿಕೆಗಳಿಂದ ಪರಿಸರಕ್ಕೆ ಹಾನಿ ಬರ್ತದೆ. ಆಮೇಲೆ ಅಲ್ಲಿ ತಯಾರಾದಂಥ ವಿದ್ಯುತ್ತನ್ನು ಸಾಗಾಣಿಕೆ ಮಾಡಲಿಕ್ಕೆ ವಿದ್ಯುತ್ ಮಾರ್ಗಗಳನ್ನು ಎಳಿಬೇಕಾಗ್ತದೆ, ಹಾಗಾಗಿ ಇಂಥದ್ದನ್ನು ಮಾಡಬಾರ್ದು ಅಂತ ಹೇಳಿತ್ತು. ಆದರೆ ಈ ಮೂರು ಸರ್ಕಾರಗಳು, ಮಹಾರಾಷ್ಟ್ರ, ಕೇರಳ ಮತ್ತು ಗುಜರಾತ್ ಸರ್ಕಾರಗಳು, ಇದು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾವೆ. ಆರನೇದು, ಹೊಸ ವಿದ್ಯುತ್ ಜಲವಿದ್ಯುತ್ ಯೋಜನೆಗಳಿಗೆ ಹಾಕಿರುವ ಷರತ್ತುಗಳಿಗೆ ಕೇರಳ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳು ಒಪ್ಪಿಗೆ ಇಲ್ಲವೆಂದು ತಿಳಿಸಿವೆ. ಬೇರೆ ಬೇರೆ ವಲಯಗಳಲ್ಲಿ ಗಾಡ್ಗಿಲ್ ವರದಿ ಯಾವ ಯಾವ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆಗಳನ್ನು ಹಾಕಬಹುದು, ಎಲ್ಲಿ ಎಷ್ಟಕ್ಕಿಂತ ಮೀರಬಾರ್ದು ಅನ್ನೋ ಒಂದಿಷ್ಟು ನಿಷೇಧಗಳನ್ನು ಹೇಳಿತ್ತು. ಇದು ಸಹ ನಮಗೆ ಒಪ್ಪಿಗೆ ಇಲ್ಲ ಅಂತ ಈ ಮೂರು ರಾಜ್ಯಗಳು ತಿಳಿಸಿವೆ. ಏಳು, ಕರ್ನಾಟಕ ರಾಜ್ಯವು ಪಶ್ಚಿಮ ಘಟ್ಟಗಳಲ್ಲಿ ಹೊಸ ಜಲವಿದ್ಯುತ್ ಯೋಜನೆಗಳನ್ನು ಜಾರಿ ಮಾಡುವಾಗ ಮಾಧವ ಗಾಡ್ಗಿಲ್ ವರದಿಯ ಶಿಫಾರಸುಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಾಗಿ ತಿಳಿಸಿದೆ. ಜಲಾಶಯಗಳ ಎತ್ತರದ ಮೇಲಿನ ಮಿತಿ, ಈಗಿರುವ ಜಲಾಶಯಗಳನ್ನು ಬರಿದು ಮಾಡಿ ಅದನ್ನು ಖಾಲಿ ಮಾಡಿ ಅದನ್ನು ಡಿಸ್ಮ್ಯಾಂಟಲ್ ಮಾಡೋದು, ಹಾಗೂ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳನ್ನು ಮುಚ್ಚುವುದಕ್ಕೆ ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಗುಜರಾತ್ ರಾಜ್ಯಗಳು ಭಾರೀ ವಿರೋಧ ವ್ಯಕ್ತಪಡಿಸಿವೆ. ಇದರಲ್ಲಿ ಕರ್ನಾಟಕ ಸರ್ಕಾರ ಒಂದೇ, ನಾವು ಈಗ ಇರುವ ಯೋಜನೆಗಳನ್ನು ಬಿಟ್ಬಿಡಿ, ಹೊಸದನ್ನು ಮಾಡಬೇಕಾದ್ರೆ ನಾವು ಮಾಧವ್ ಗಾಡ್ಗಿಲ್ ವರದಿ ಶಿಫಾರಸನ್ನು ಅದರ ಪ್ರಕಾರನೇ ನಾವು ಮಾಡ್ತೀವಿ ಅಂತ ಹೇಳಿದ್ದಾವೆ. ಆದರೆ ನಾಲ್ಕು ರಾಜ್ಯಗಳು, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಗುಜರಾತ್ ರಾಜ್ಯಗಳು, ಏನು ಮಾಧವ್ ಗಾಡ್ಗಿಲ್ ವರದಿನಲ್ಲಿ ಹೇಳಿತ್ತಲ್ಲ, ಡ್ಯಾಮಿನ ಎತ್ತರಗಳು, ಬೇರೆ ಬೇರೆ ವಲಯಗಳಲ್ಲಿ ಎಷ್ಟು ಎತ್ತರದ ಡ್ಯಾಮ್ಗಳನ್ನು ಕಟ್ಟಬಹುದು ಅಂತ, ಅದು ಮತ್ತು ಈಗಾಗಲೇ ಇರುವಂಥ ಕೆಲವು ಜಲಾಶಯಗಳಂದರೆ ಈ ಮಿತಿಗಿಂತ ಮೀರಿದ್ದಂಥದ್ದನ್ನು ಕ್ರಮೇಣವಾಗಿ ಅದನ್ನು ನೀರನ್ನು ಖಾಲಿ ಮಾಡಿ ಡಿಸ್ಮ್ಯಾಂಟಲ್ ಮಾಡೋದು, ಅಥವಾ ಉಷ್ಣ ಸ್ಥಾವರ ಇದ್ದರೆ ಅದನ್ನು ಮುಚ್ಚೋದು, ಇದಕ್ಕೆ ಖಂಡಿತವಾಗಿ ನಾವು ಒಪ್ಪೋದಿಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾವೆ. ಒಂದು ಜಲಾನಯನ ಪ್ರದೇಶದಿಂದ ಇನ್ನೊಂದು ಜಲಾನಯನ ಪ್ರದೇಶಕ್ಕೆ ನೀರು ಹರಿಸುವುದನ್ನು ನಿಷೇಧಿಸುವ ಮಾಧವ್ ಗಾಡ್ಗಿಲ್ ವರದಿಯ ಶಿಫಾರಸು ನೀರಿನ ಕುರಿತು ಈಗಿರುವ ನಮ್ಮ ನೀತಿಗಳಿಗೆ ವಿರುದ್ಧವಾದುದು. ನೀರು ಹೆಚ್ಚಿರುವ ಪ್ರದೇಶದಿಂದ ಕಡಿಮೆ ನೀರು ಇರುವ ಪ್ರದೇಶಗಳಿಗೆ ಹರಿಸುವುದು ಅವಶ್ಯಕವಾಗಿದೆ. ಆದ್ದರಿಂದ ಈ ಶಿಫಾರಸನ್ನು ಖಂಡಿತವಾಗಿ ಒಪ್ಪಲಾಗದು ಎಂದು ಮಹಾರಾಷ್ಟ್ರ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ತಿಳಿಸಿವೆ. ಅಂದರೆ ಇಂಟರ್ ಬೇಸಿನ್
ವಾಟರ್ ಟ್ರಾನ್ಸ್ಫರ್ ಅಂತ ಏನು ಹೇಳ್ತೀವಿ ಅಂತರ್ಜಲಾನೇನ.

0: ಪ್ರದೇಶಗಳಿಗೆ ನೀರು ವರ್ಗಾವಣೆ, ಒಂದು ನದಿಯ ಜಲಾನಯನ ಪ್ರದೇಶದಿಂದ ಇನ್ನೊಂದು ನದಿಯ ಜಲಾನಯನ ಪ್ರದೇಶಕ್ಕೆ ನೀರನ್ನು ತಿರುವು ಮಾಡುವಂಥದ್ದು, ಇದು ಮಾಡಬಾರ್ದು, ಇದು ಇಕಲಾಜಿಕಲಿ ಡಿಸಾಸ್ಟ್ರಸ್, ಇದರಿಂದ ಸಾಕಷ್ಟು ಥರದಲ್ಲಿ ಪರಿಸರಕ್ಕೆ ಧಕ್ಕೆ ಬರ್ತದೆ ಅನ್ನೋದನ್ನು ಮಾಧವ್ ಗಾಡ್ಗಿಲ್ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಈ ವರದಿನಲ್ಲಿ ಆ ಅಂಶವನ್ನು ಸೇರಿದರು. ಆದರೆ ನಮ್ಮ ಸರ್ಕಾರಗಳು, ಭಾಳ ಮುಖ್ಯವಾಗಿ ಮಹಾರಾಷ್ಟ್ರ, ಕೇರಳ ಮತ್ತು ತಮಿಳುನಾಡುಗಳು ಏನು ಹೇಳಿದೆ ಅಂತಂದರೆ, ಕೆಲವು ಕಡೆ ತುಂಬ ನೀರಿರುತ್ತೆ, ಬಹಳಷ್ಟು ಮಳೆ ಆಗ್ತದೆ, ಇನ್ನೊಂದು ನಮ್ಮದೇ ರಾಜ್ಯದ ಇನ್ನೊಂದು ಪ್ರದೇಶದಲ್ಲಿ ಈ ರೀತಿ ನೀರು ಸಿಗೋದಿಲ್ಲ, ಅಲ್ಲಿಯೂ ಜನ ಇರ್ತಾರೆ, ಇಲ್ಲಿಯೂ ಜನ ಇರ್ತಾರೆ, ಒಂದು ಕಡೆ ಹೆಚ್ಚು ನೀರು ಇನ್ನೊಂದು ಕಡೆ ಕಡಿಮೆ ನೀರಿದ್ದಾಗ ಸಹಜವಾಗೇ ನಾವು ಹೆಚ್ಚು ನೀರಿರೋ ಪ್ರದೇಶದಿಂದ ಇನ್ನೊಂದು ಕಡೆಗೆ ನೀರನ್ನು ಹರಿಸಬೇಕಾಗ್ತದೆ. ನಮ್ಮ ಜಲನೀತಿಯಲ್ಲೂ ಸಹ ಇಂಥ ಪ್ರಸ್ತಾಪ ಇದೆ. ಹಾಗಾಗಿ ಈ ನಿಷೇಧ ನಮ್ಮ ಏನು ವಾಟರ್ ಪಾಲಿಸಿ ಇದೆ ಇದಕ್ಕೆ ವಿರುದ್ಧವಾಗಿದೆ, ಇದನ್ನು ನಾವು ಒಪ್ಪೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಇನ್ನೂ ಹಲವಾರು ಅಭಿಪ್ರಾಯಗಳು ವ್ಯಕ್ತಪಡಿಸಿವೆ ಇದೆ, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರವಾಗಿ ನೋಡೋಣ. ಎಲ್ರಿಗೂ ನಮಸ್ಕಾರ.
1: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ ಜೊತೆಗೆ ಇವತ್ತು ಬೆಂಗಳೂರಿನವರೇ ಆದಂತಹ ನಾಟಕಕಾರರಾದ ಶ್ರೀಯುತ ಪ್ರಭುದೇವ್ ಅವರು ನಮ್ ಜೊತೆಗಿದ್ದಾರೆ. ಇವರು ರೇಷ್ಮೆ ಇಲಾಖೆ ಮತ್ತೆ ಕೃಷಿ ಇಲಾಖೆಯಲ್ಲಿ ಸೇವೆಯನ್ನ 40 ವರ್ಷಗಳ ಕಾಲ ಕೃಷಿ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ. ಇದರ ಜೊತೆಗೆ ಹವ್ಯಾಸಿ ಕಲಾವಿದರಾಗಿ ಜೊತೆಗೆ ಸಾಕಷ್ಟು ನಾಟಕಗಳನ್ನ ಮಾಡಿದ್ದಾರೆ. ಈ ನಾಟಕದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದಾರೆ. ಹಾಗಾದ್ರೆ ಪ್ರಭುದೇವ್ ಅವರಿಗೆ ಈ ನಾಟಕದಲ್ಲಿ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಏನು, ಹಾಗೆ ಇವರ ಸ್ಫೂರ್ತಿ ಏನು, ಈ ಯಾವ್ಯಾವ ನಾಟಕಗಳಲ್ಲಿ ಭಾಗವಹಿಸಿದ್ರು, ಪಾತ್ರವನ್ನ ನಿರ್ವಹಿಸಿದ್ರು, ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ನಮಸ್ಕಾರ
6: ಸರ್. ಈ ರಂಗಭೂಮಿಗೆ ಬರ್ಲಿಕ್ಕೆ ನಿಮಗೆ ಏನ್ ಸ್ಫೂರ್ತಿ, ಹಾಗೆ ಯಾವಾಗಿಂದ ಈ ನಾಟಕಗಳನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ರಿ ಸರ್?
7: 1985 ನನಗೆ ಕೆಲಸ ಸಿಕ್ಕಿತ್ತು. ಆಗ ನನಗೆ ಈ ನಾಟಕಗಳನ್ನ ಆಡ್ಬೇಕು ಅಂತ ಹುಚ್ಚಿಟ್ಟು ನಾನೇ ಸ್ವತಂತ್ರವಾಗಿ ಆಗಿಂದ ನಾಟಕಗಳಲ್ಲಿ ಭಾಗವಹಿಸಿ ಪಾತ್ರ ಮಾಡ್ತಾ ಇದ್ರು ಮೇಡಮ್. ಈಗ ಕವಿಗೋಷ್ಠಿ ಅಂತ ಆನ್ಲೈನ್ ಅಲ್ಲಿ ಸುನಂದ ಸಾಹಿತ್ಯ ವೇದಿಕೆ ಅಂತ ನಡೆಸ್ತಾ ಇದ್ದೀವಿ ಮೇಡಮ್. ಅದನ್ನ ಈಗಾಗಲೇ ಸುಮಾರು 38-40 ವರ್ಷ ಆಯ್ತು ಅನ್ಕೊಳ್ಳಿ
6: ಸರ್.
7: ಈಗ ಅದು ಪ್ರಾರಂಭ ಆಗಿ ನಾನು ಮದುವೆ ಆದಾಗ ಶುರು ಮಾಡಿದ್ದೀನಿ. ಆಗ ನಮ್ಮ ಎರಡನೇ ಮಗ ಹುಟ್ಟಿದ, ಅದು ಅವನು ಕನ್ನಡ ರಾಜ್ಯೋತ್ಸವದ ತಿಂಗಳಲ್ಲಿ ಹುಟ್ಟಿದ, ಇಬ್ಬರು ಮಕ್ಕಳನ್ನು ಅವಾಗಲೇ ಹುಟ್ಟಿದ್ದು. ಆದ್ರಿಂದ ಆ ನೆನಪಲ್ಲಿ ನಾವು ಕವಿಗೋಷ್ಠಿ ಸ್ಟಾರ್ಟ್ ಮಾಡಿ ಇಂದವರೆಗೂ ನಡೀತಾನೆ ಇದೆ.
6: ಕವಿಗೋಷ್ಠಿಗಳನ್ನ ಮಾಡ್ತಾ ಇದ್ದೀರಾ ಆನ್ಲೈನ್ ಮೂಲಕ, ಹಾಗೆ ಸಾಹಿತ್ಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದೀರಾ ಅಂತ ತಿಳಿಸಿದ್ರಿ ಸರ್. ಹಾಗೆ ನಿಮ್ಗೆ ಈ ನಾಟಕಗಳನ್ನ ಮಾಡ್ಬೇಕು ಅಥವಾ ನಾಟಕದಲ್ಲಿ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಮೂಡಿದ್ದು ಹೇಗೆ ಸರ್? ಜೊತೆಗೆ ನಿಮ್ಮ ಈ ನಾಟಕದಲ್ಲಿ ಭಾಗವಹಿಸೋದಕ್ಕೆ ನಿಮ್ಗೆ ಯಾರು ಪ್ರೇರಣೆ ಅಂತ ಹೇಳ್ಬೋದಾ?
7: ನಾಟಕಗಳಲ್ಲಿ ಯಾವಾಗಿಂದ ಅಂತಂದ್ರೆ ನಮ್ಗೆ ಕಾಲೇಜ್ನಲ್ಲಿ ನಾಟಕ ಮಾಡ್ತಾ ಇದ್ರು, ಅಲ್ಲಿ ಯಾರಾದ್ರೂ ಸಿಕ್ಲಿಲ್ಲ ಅನ್ನ ಉಪಯೋಗಿಸ್ಕೊತಾ ಇದ್ರು. ನಾನು ಸ್ವಲ್ಪ ಸೀನಿಯರ್ ಆಗಿದ್ದೆ, ಸ್ವಲ್ಪ ಹೈಟು ಎಲ್ಲರಿಗಿಂತ ಪರವಾಗಿಲ್ಲ, ಸ್ವಲ್ಪ ಜೋರಾಗಿ ಕಾಣಿಸ್ತಾ ಇದೆ. ನನಗೆ ಅಲ್ಲಿ ಪಾತ್ರ ಕೊಡ್ತಾ ಇದ್ರು, ನಾನು ನನಗೆ ಹೆಂಗ್ ಮತ್ತ ಮಾಡ್ತಾ ಇದ್ದೆ, ಅದೇನು ಅವ್ರಿಗೆ ಇಷ್ಟ ಆಯ್ತು ನನ್ನ ಪಾತ್ರ. ಆಗ ಅವನೊಂದೇ ನಾಟಕಗಳಲ್ಲಿ ನನಗೆ ಅವಕಾಶ ಕೊಡ್ರು. ಈ ಸಾಮಾಜಿಕ ಪೌರಾಣಿಕ ಇಲ್ಲ, ಬರೀ ಸಾಮಾಜಿಕ ನಾಟಕಗಳು, ದೀಪಾವಳಿ ಅಂತ ನಾಟಕದ ಹೆಸರು, ರತ್ನ ಮಾಂಗಲ್ಯ ಅಂತ ಹೆಸರು, ಆಯ್ತಾ, ಇಂತ ಟಿಪ್ಪು ಸುಲ್ತಾನ್ ಅಂತ ನಾಟಕ, ಐತಿಹಾಸಿಕ ಇಂಥ ಇಂಥ ನಾಟಕಗಳಲ್ಲಿ ನನಗೆ ಅವಕಾಶ ಕೊಟ್ರು ಮೇಡಮ್. ಇದು ನಮ್ ತಂದೆ ನನಗೆ ಅವಾಗ ಬೆನ್ ತಟ್ಟಿ ಮಾಡಪ್ಪ ಅಂತ ಅವಾಗ ಅವಕಾಶ ಕೊಟ್ರು,
8: ಅವಾಗನೇ ಪ್ರೋತ್ಸಾಹ ಕೊಟ್ಟಿದ್ರು.
7: ಅವ್ರಿಗೆ ಅವ್ರು ಕೊಟ್ಟಿದ್ದೇ ನನಗೆ ಇದು ನನಗೆ ಫಸ್ಟ್.
8: ಓ, ನಾಟಕ ಮಾಡ್ಲಿಕ್ಕೆ ಎಲ್ಲ ಸ್ಫೂರ್ತಿ ನಿಮ್ ತಂದೆನೆ ಹಾಗಾದ್ರೆ?
7: ನಮ್ ತಂದೆನೇ, ಹೌದು. ಅವರು ಚೀಫ್ ಆಫೀಸರ್ ಆಗಿದ್ರು, ಚೀಫ್ ಆಫೀಸರ್ ಅಂತ ಅನ್ಬಿಟ್ಟು ಮುನ್ಸಿಪಲ್ ಆಫೀಸ್ ನಲ್ಲಿ ಮುಖ್ಯ ಅಧಿಕಾರಿ ಆಗಿದ್ರು. ಅವ್ರಿಗೂ ನಾಟಕದ ಹುಚ್ಚು ಮತ್ತೆ ಸ್ವಲ್ಪ ಅರ್ಹತೆ ಅದು ಇದು ಮಾಡ್ತಾ ಇದ್ರು ಅವರು, ಆರು ಮನೆ ಎಲ್ಲ ಬರ್ತಾ ಇದ್ರು. ಆಗ ಅದು ಅವ್ರ ಅಲ್ಲಿ ನಾನು ಕೂತ್ಕೊಂಡು ಅವ್ರ ಭಜನೆಗಳು ಹಾಡುಗಳು ಎಲ್ಲ ಕೇಳ್ತಾ ಇದ್ದೆ. ಆಗ ಮತ್ತೆ ಅವರು ಮತ್ತೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ರು, ರಾತ್ರಿ ಸಾಯಂಕಾಲದ ಹೊತ್ತು ಭಜನೆ ಮಾಡ್ತಾ ಇದ್ರು. ಅದನ್ನೆಲ್ಲ ಕೇಳಿ ಕೇಳಿ ಕೇಳಿ ನನಗೆ ಒಂಥರ ಹಾಡ್ಬೇಕು ಅಥವಾ ಒಂಥರ ಗಾನ ಕಿವಿ ಮೇಲೆ ಬಿದ್ದು ಬಿದ್ದು ಬಿದ್ದು ಒಂಥರ ನಾಟಕ ಅಂದ್ರೆ ಇಷ್ಟ ಪಡ್ತಾ ಇದ್ದೆ.
8: ಕಲಾವಿದರಾದಂತಹ ಪ್ರಭುದೇವ್ ಅವರಿಗೆ ಈ ನಾಟಕಗಳನ್ನ ಮಾಡೋದಕ್ಕೆ ಏನ್ ಸ್ಫೂರ್ತಿ, ಹಾಗೆ ಇವರ ತಂದೆಯವರು ಮಾಡ್ತಾ ಇದ್ದಂತಹ ನಾಟಕ ಇರ್ಬೋದು, ಹರಿಕತೆ, ಭಜನೆ, ಇವುಗಳಿಂದ ಸ್ಫೂರ್ತಿಯನ್ನ ಪಡೆದು ತಾವು ಕೂಡ ನಾಟಕದಲ್ಲಿ ಭಾಗವಹಿಸೋದಕ್ಕೆ ಅವರೇ ನಮ್ಮ ತಂದೆನೆ ಸ್ಫೂರ್ತಿ ಅನ್ನುವ ವಿಚಾರವನ್ನ ತಿಳಿಸಿದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದ್ ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಕಲಾವಿದರಾದ ಬೆಂಗಳೂರಿನವರೇ ಆದ ಶ್ರೀಯುತ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ರೇಷ್ಮೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ. ಜೊತೆಗೆ ರಂಗಭೂಮಿಯ ಜೊತೆ ಸಾಕಷ್ಟು ಒಡನಾಟವನ್ನ ಹೊಂದಿರುವಂತಹ ಪ್ರಭುದೇವ್ ಅವರು ಸಾಕಷ್ಟು ನಾಟಕಗಳನ್ನ ಮಾಡಿದ್ದಾರೆ, ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಸರ್, ತುಂಬಾ ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದ್ರ ಅಂತ ಹೇಳಿದ್ರಿ, ನೀವು ಮೊದಲು ಮಾಡಿದಂತಹ ನಾಟಕದಲ್ಲಿ ಯಾವ ಪಾತ್ರವನ್ನ ಮಾಡಿದ್ರಿ ಅಥವಾ ಯಾವ ನಾಟಕವನ್ನ ಮಾಡಿದ್ರಿ ಅಂತ ನೆನಪಿದೆಯಾ ಸರ್?
4: ಮೊದಲ ನಾಟಕ ನಾನು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದು, ನಮ್ಮ ತಂದೆ ಜೊತೆ ಸೇರ್ಕೊಂಡು ಸಾಹುಕಾರ ಅಂತ ಒಂದು ನಾಟಕ ಇತ್ತು.
3: ಸರ್, ನೀವು ಸಾಮಾಜಿಕ ನಾಟಕಗಳನ್ನೇ ಜಾಸ್ತಿ ಮಾಡಿರೋದು ಅಲ್ವಾ?
4: ಹೌದೌದು ಹೌದು, ಐತಿಹಾಸಿಕ ಮಾಡಿದ್ದೀನಿ. ಯಾವ್ದೋ ಇದು ಯಕ್ಷವನಾಯಕ, ಮತ್ತೆ ಬೊಬ್ಬರು ವಾಹನ ಮಾಡಿರುವ.
3: ಹಾಗಾದ್ರೆ ಸರ್, ನಿಮ್ಗೆ ತುಂಬಾ ಇಷ್ಟವಾದಂತಹ ಪಾತ್ರ ಯಾವ್ದು ಅಂತ ಹೇಳ್ಬೋದಾ?
4: ನನಗೆ ಅಂದ್ರೆ ಯಕ್ಷವನಾಯಕ ತುಂಬಾ ಇಷ್ಟ ಇದೆ ನನಗೆ. ಆಮೇಲೆ ಬೊಬ್ಬರು ವಾಹನ ಇಷ್ಟ, ಅಲ್ಲ ಐತಿಹಾಸಿಕದಲ್ಲಿ ಅವೆಲ್ಲ. ಮತ್ತೆ ಈಗ ಮಾಡ್ತಲ್ಲ ಈಗ ಅಗಸ್ಟನ್ ಪಾತ್ರ ಆತನ ಅದಿಷ್ಟ, ಅಗಸನ್ ಪಾತ್ರ ಅದು ಇವತ್ತಿಗೂ ಮಾಡ್ತಾನೇ ಇರ್ತೀನಿ ಕವಿಗೋಷ್ಠಿಗಳಲ್ಲಿ.
3: ಕವಿಗೋಷ್ಠಿಗಳಲ್ಲಿ
4: ಹೌದು ಹೌದು. ಆಮೇಲೆ ಇನ್ನೊಂದು ಬಸವರಾಜು ಅಂತ ಇದೆ, ಬಸವರಾಜು ಡಬಲ್ ಆಕ್ಟಿಂಗ್ ಕೊಟ್ಟಿದ್ರ. ಅದ್ರಲ್ಲಿ ಡಬಲ್ ಆಕ್ಟಿಂಗ್ ಅಂದ್ರೆ ಅವನು ಮೀಸೆ ಬಸವರಾಜು ಅಂತ ಸ್ಮಗ್ಲರ್ ಜೈಲಿಂದ ತಪ್ಪಿಸ್ಕೊಂಡಿರ್ತಾನೆ. ಇನ್ನೊಬ್ಬ ಅವನ ತರ ಮೀಸೆ ಬಸವರಾಜು ಬ್ಯಾಂಕ್ ಅಲ್ಲಿ ಆಫೀಸರ್ ಆಗಿರ್ತಾನೆ, ಅದೇ ತರ ಇರ್ತಾನೆ. ಅಪ್ಪಲಿಸ್ತವರಿಗೆ ಡೌಟ್, ಇವನೇ ಅವನು ಜೈಲಿಂದ ತಪ್ಪಿಸ್ಕೊಂಡಿರೋದನ್ನ ಇವನ್ ವಾಚ್ ಮಾಡ್ತಾ ಇರ್ತಾನೆ ಪೊಲೀಸ್ನವರು. ಅದು ಕತೆ ಮನೆ ತಾನೆ ಮಾಡಿದೆ ನಾನು. ಫೈನ್ ಆಯ್ತು ನಾಟಕ, ಡಬಲ್ ಆಕ್ಟಿಂಗ್ ಬಹಳ ಇಷ್ಟ ಎಲ್ಲರಿಗೂ
3: ಇಷ್ಟ ಆಗುತ್ತೆ.
4: ಹೌದೌದೌದು.
3: ಸರ್, ನಾವು ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಅಥವಾ ಯಾವ್ದ್ರಲ್ಲೂ ತೊಡಸ್ಕೊಳ್ಳೋದಕ್ಕೆ ಮನೆಯವರ ಸಹಕಾರ, ಪ್ರೋತ್ಸಾಹ, ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ನಿಮ್ಗೆ ಮನೆಯವರ ಸಹಕಾರ, ಸಪೋರ್ಟ್ ಎಲ್ಲ ಇದೆಯಾ ಸರ್?
4: ನಮ್ಮ ಮಿಸಸ್ MA ಆಗಿದೆ, ಅವ್ರದ್ದು
3: ಸಪೋರ್ಟ್ ಮಾಡ್ತಾರೆ.
4: ಮಾಡ್ತಾರೆ ಅವ್ರ ಅವ್ರ ಹೆಸರೇ ಈಗ ನಾನು ಸುನಂದ ಸಾಹಿತ್ಯ ವೇದಿಕೆ ಅಂತ ನಡೆಸ್ತಾ ಇರೋದು ಮೇಡಮ್. ನಮ್ಮ ಮಕ್ಕಳು ಒಬ್ನು ಡಾಕ್ಟರೇಟ್ ತಗೊಂಡು ಕೆನಡಾದಲ್ಲಿ ಇದ್ದಾನೆ,
3: ಕೆನಡಾದಲ್ಲಿ
4: ಅಲ್ಲಿ ಸೈಂಟಿಸ್ಟ್ ಆಗಿದ್ದಾನೆ ಒಬ್ಬ ಬೊಮ್ಮಗ ಚಿಕ್ಕವನು. ದೊಡ್ಡವನು ಇದೆ ಲೆಕ್ಚರ್ ಆಗಿದ್ದಾನೆ, ಕೆಮಿಸ್ಟ್ರಿ ಲೆಕ್ಚರ್ ಅಂತ ಇದೆ ಕೋಲಾರ ಹತ್ರದ ಕೋಲಾರ. ಡೈಲಿ ಅಪಾಯಿಂಟ್ಮೆಂಟ್ ಮಾಡ್ತಾನೆ, ಮನೆಯಲ್ಲೇ ಇದ್ದಾನೆ, ಬೆಂಗಳೂರಿಂದ ಇದನ್ನ ಹೊಸ. ನನಗೆ ಆರ್ ಮನೆ ಬರ್ತಾರೆ ಬಂದು ಕೂತ್ಕೊಂಡು ನನ್ ಮುಂದೆ, ಅಂದ್ರೆ ನಾನು ಆಡಿದ್ರೆ ಆಡ್ಬೇಕು ಅಂತ ಆಡ್ತಾರೆ. ನಾನು ಆಡಿದ್ರೆ ಅವ್ರು ಆರು ಮನೆ ಬರ್ತಾನೆ ನನ್ನ ದೊಡ್ಡ ಮಗ, ಅವನಿಗೆ ಎಲ್ಲಾ ಓದ್ಯನ್ನು ಉಡ್ತಾನೆ ಎಲ್ಲ ಮೇಡಮ್.
3: ಮಕ್ಕಳಿಗೂ ಈ ಸಾಹಿತ್ಯ ನಾಟಕದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಹಾಗಾದ್ರೆ?
4: ಹೌದೌದು ಹೌದು, ತುಂಬಾ ಮಕ್ಕಳಿಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿಯ, ಮತ್ತೆ ಹಾಡುಗಳು ಅದು ಎಲ್ಲ ತರನು ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆ ಮೇಡಮ್. ಇಬ್ಬರಿಗೂ ಮದುವೆ ಆಗಿದೆ ಪರವಾಗಿಲ್ಲ.
3: ಸರ್, ಹಿಂದಿನ ಕಾಲದಲ್ಲಿ ಆಡ್ತಾ ಇರುವಂತಹ ನಾಟಕಕ್ಕೂ ಇವಾಗಿನ ನಾಟಕಕ್ಕೂ ಏನೆಲ್ಲ ಡಿಫ್ರೆನ್ಸ್ ಇದೆ ಸರ್, ವ್ಯತ್ಯಾಸಗಳಿದೆ?
4: ಆಗಿನ ಕಾಲದ ನಾಟಕಕ್ಕೆ ಒಂಥರ ರಾಗವಾಗಿ ಹೇಳ್ಬೇಕು, ಗಂಟೆ ಕಟ್ಲೆ ಮಾತಾಡ್ಬೇಕು, ಅವೆಲ್ಲ ಇತ್ತು. ಈಗಿನ ಕಾಲದ ನಾಟಕಗಳಲ್ಲಿ ಜಾಸ್ತಿ ಮಾತಾಡಬಾರ್ದು, ಪಂಚ್ ಪಂಚ್ ಅಂತ ನೋಡ್ರಿ, ಬರೀ ಎರಡನೇ ಆತರ ಅವಸರ ಜಾಸ್ತಿ ಈಗ. ಈಗ ಅವಾಗ ನಿಧಾನಕ್ಕೆ ಗಂಟೆ ಗಟ್ಟಲೆ 12 ಗಂಟೆ 1 ಗಂಟೆ ಬೆಳಗಿನ ಜಾವ ಬೆಳಕರೆ ಅವ್ರಿಗೆ ಮಾಡ್ತಾ ಇದ್ವಿ ನಾಟಕ ಅಂದ್ರೆ. ನಾನು ಕೆಸ ಸೇರಿದ್ನಲ್ಲ ಆ ಊರಿನಲ್ಲಿ ನಾಟಕ ಅಂತ ಸೇರ್ಕೊಂಡ್ರೆ ನಾನು ರಾತ್ರಿ 10 ವರೆ ಸ್ಟಾರ್ಟ್ ಆಯ್ತು ಅಂದ್ರೆ 3-4 ಗಂಟೆ ಮುಗಿತಾ ಇತ್ತು ಬೆಳಗಿನ ಜಾವ.
3: ಅಂದ್ರೆ
4: ಆಗಿನ ಕಾಲದ ಹಿಂದಿನ ಕಾಲದಲ್ಲಿ ನಮ್ಗೆ ತುಂಬಾ ಇದು ಟೈಮ್ ಕೊಡ್ತಾ ಇದ್ರು. ಈಗ ಟೈಮ್ ಕೊಡಲ್ಲ, 10 ನಿಮಿಷ ಕಾಲ, 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ಅಷ್ಟೇ. ಅದಕ್ಕೆ ನಾವು ಕವಿಗೋಷ್ಠಿಗಳಲ್ಲಿ 1/2 ಗಂಟೆ 3/4 ಗಂಟೆ ನಾಟಕಗಳು ಮಾಡ್ತಾ ಇದ್ವಿ ಮೇಡಮ್. ಈಗ
3: ಆ ಕಾಲದ ನಾಟಕಗಳು ಬರೀ ಮನರಂಜನೆಗಷ್ಟೇ ಇತ್ತು ಅಥವಾ ಜನರಿಗೆ ಏನಾದ್ರೂ ಅರಿವು ಮೂಡಿಸೋದು ಅಥವಾ ಮಾಹಿತಿ ಕೊಡೋದು ಆತರ ಇತ್ತಿತ್ತು?
4: ಆಗಿನ ಕಾಲದ ನಾಟಕಗಳಲ್ಲಿ ಒಂದ್ ಏನಾದ್ರೂ ನೀತಿ ಇರ್ತಾ ಇತ್ತು, ನೀತಿ. ಈಗಿನ ಕಾಲದಲ್ಲಿ ನೀತಿ ಜೊತೆಗೆ ಹಾಸ್ಯ ಗರ್ಭಿತವಾಗಿ ಇರುವಂತಹ ನಾಟಕಗಳು ಈಗೆಲ್ಲ. ಆಗಿನ ಕಾಲದಲ್ಲಿ ನೀತಿ ಇತ್ತು, ಎಲ್ಲಾ ತರ ನವರಸ ಭರಿತವಾಗಿದ್ವು ಆಗಿನ ಕಾಲದಲ್ಲಿ. ಈಗ ಯಾವ್ದೋ ಒಂದು ರಸ, ಒಂದು ಹಾಸ್ಯ, ಯಾವ್ದೋ ಒಂದು ಭಯಾನಕ ಕ್ರೈಮು ಈ ತರ ಈಗೆಲ್ಲ. ಯಾವ್ದೋ ಒಂದು ರಸ ಇರುತ್ತೆ, ಅದನ್ನೇ ಮೇಜರ್ ಆಗಿ ತೋರಿಸ್ತಾರೆ ಮೇಡಮ್. ಈಗ
3: ನಾಟಕಕಾರರಾದಂತಹ ಶ್ರೀಯುತ ಪ್ರಭುದೇವ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದ್ ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಕಲಾವಿದರಾದ ಬೆಂಗಳೂರಿನವರೇ ಆದ ಶ್ರೀಯುತ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ರೇಷ್ಮೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿದ್ದಾರೆ. ಜೊತೆಗೆ ರಂಗಭೂಮಿಯ ಜೊತೆ ಸಾಕಷ್ಟು ಒಡನಾಟವನ್ನ ಹೊಂದಿರುವಂತಹ ಪ್ರಭುದೇವ್ ಅವರು ಸಾಕಷ್ಟು ನಾಟಕಗಳನ್ನ ಮಾಡಿದ್ದಾರೆ, ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಸರ್, ತುಂಬಾ ನಾಟಕಗಳಲ್ಲಿ ಅಭಿನಯಿಸಿದೀರಾ ಅಂತ ತಿಳಿಸಿದ್ರಲ್ಲ ಸರ್, ನಿಮ್ಗೆ ಏನಾದ್ರು ಅವಾರ್ಡ್ಗಳು ಬಂದಿದೆಯಾ ಸರ್? ಇನ್ ನಿಮ್ಮ ನಾಟಕವನ್ನ ಗುರುತಿಸಿ ಪುರಸ್ಕಾರ ಪ್ರೋತ್ಸಾಹವನ್ನ ನೀಡಿದ್ದಾರೆ.
5: ನೀವು ಬೇಕಾದಷ್ಟು ಸಕಲ ಕಲಾವಲ್ಲ ಬಂದ ಕೊಟ್ಟಿದ್ದಾರೆ ಮೇಡಮ್, ಆಯ್ತರಾ? ಆಮೇಲೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದಾರೆ, ಆಯ್ತರಾ? ಅದೇ ಏಕಪಾತ್ರ ಅಭಿನಯ ಚತುರ ಅಂತ ಕೊಟ್ಟಿದ್ದಾರೆ. ಆಮೇಲೆ ನಾಟಕ ರತ್ನ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿದ್ದಾರೆ ಮೇಡಮ್. ಬೇಕಾದಷ್ಟು
4: ಸರ್, ಇಷ್ಟು ವರ್ಷ ನಾಟಕಗಳನ್ನ ಮಾಡಿದಿರಲ್ಲ ಸರ್, ಅದ್ರಲ್ಲಿ ತುಂಬಾ ಇಷ್ಟವಾದಂತಹ ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಪಾತ್ರ ಯಾವ್ದು ಸರ್?
5: ಕೀಚಕ ವಧೆ ಅಂತ ಒಂದ್ ಮಾಡಿದ್ವಿ, ಅದು ಇಷ್ಟ ಮೇಡಮ್. ಅದ್ರಲ್ಲಿ ಕೀಚಕರ ಪಾತ್ರ ನಾನೇ ಮಾಡಿದೆ, ಆದ್ರಿಂದ ನಾನು ಕೀಚಕ ಆಗಿ ಮಾಡಿದೆ. ನನ್ನ ತಮ್ಮ ಭೀಮ ಆಗಿ ಮಾಡ್ದ, ನಮ್ಮ ಮಿಸ್ಸಸ್ ದ್ರೌಪದಿ ಆಗಿ ಮಾಡಿದ್ಲು. ಅಂದ್ರೆ ಅದು ಇವತ್ತು ಇಷ್ಟ ನನಗೆ. ಒಂದು ಹಾಡಲ್ಲ ಅದರಲ್ಲಿ, ಒಂದು ಸುಮ್ನೆ ಒಂದು ವೀರಾದ್ಯ ವೀರ ನಾನು, ನನ್ಗ್ಯಾರು ಸಮ ಇನ್ನು, ನನ್ನ ಹೆಸರು ಕೀಚಕ ಎಂದು ಯಾರಿಲ್ಲ ಯಾರು ಮುಂದು. ಹೋ ವೀರಾದ್ಯ ವೀರ ನಾನು, ವೀರಾದ್ಯ ವೀರ ನಾನು, ಕೆಕೆಯ ರಾಜಪುತ್ರ, ಮಾಳವಿಯ ಪ್ರೀತಿ ಪಾತ್ರ, ವಿರಾಟ ರಾಜ ನನ್ನ ಭಾವ, ಸೇನಾಧಿಪತಿ ನಾನವರ, ನೀನೀಗ ನನ್ನ ಪಾಲು, ನೀನೀಗ ನನ್ನ ಪಾಲು, ಬಾಬೇಗ ನನ್ನ ಬಳಿಗೆ, ನೀನು ಬಾಬೇಗ ನನ್ನ ಬಳಿಗೆ, ಕಮಲ ಹೋದನೆ ನಳಿನಾಕ್ಷಿ ನೀನು, ದಾಳಿಂಬದಂತದವಳೆ ಬಾರೆ, ಮೇನಕ ಊರು ಸೀರೆ, ಎಲ್ಲಾರು ನಿನ್ನ ಮುಂದೆ ಸಾಟಿ ಇಲ್ಲ. ವೀರಾದ್ಯ ವೀರ ನಾನು, ಇದು ಆ ಕಿಚ್ಕನ್ ಪತ್ರದಲ್ಲಿ ಒಂದು ಮಧ್ಯದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಮೇಡಮ್. ಹಾಡು ಹಾಡು ಅಕ್ಷರ ಪತ್ರ ಅಕ್ಷಾಂಜನಕ್ಕೆ ಬಲು ಸುಗಿಸ್ಕೊಂಡ ನಿನ್ನ ಸಾರ ಮಾಡಬಡ್ಡಿ ಮಗನೇ ಅಲ್ಲ, ನಿಚ್ಚಾಳು ಕತ್ತೆಗಳು ಒತ್ತಾ ಬಟ್ಟೆ ಎತ್ತದು ಬಡದು ಬಡದು ಹೋಗಿ ಅಕ್ಷಾನ ನಾನು, ಅಕ್ಷಾಂಜನಕ್ಕೆ ಬಲು ಸುಗಿಸ್ಕೊಂಡ ನಿನ್ನ ಸಾರ ಮಾಡಬಡ್ಡಿ ಮಗನೇ ಅಲ್ಲ. ಇದು ಅಕ್ಷರ ಮಾಡ್ತಾ ಇದ್ವಿ.
4: ಇದು ಸಾಮಾಜಿಕ ಪಾತ್ರದಲ್ಲಿ ಅಗಸನ ಪಾತ್ರವನ್ನ ಕೂಡ ಮಾಡ್ತಾ ಇದ್ರಿ. ಹಾಗೆ ಸರ್, ಬೀದಿ ನಾಟಕಗಳೆಲ್ಲ ಇತ್ತಿತ್ತಲ್ಲ, ಈ ಬೀದಿ ನಾಟಕಗಳನ್ನ ಕೂಡ ನೀವು ಮಾಡಿದ್ದೀರಾ?
5: ಬೀದಿ ನಾಟಕದು ಅಯ್ಯೋ, ಅದು 3,000 ನಾಟಕ ಮಾಡಿದ್ವಿ.
4: ಬೀದಿ ನಾಟಕಗಳು
5: ಅದು ನಮ್ ಕೈ ಬರ್ಸ್ತಾ ಇದ್ರು ಹಾಡುಗಳು. ನಾನೇ ಬರಿತಾ ಇದ್ದೆ, ನಾನ ಒಂದು 500 ಹಾಡು ಬರ್ದಿದ್ದೀರಾ? ಈಗ ಒಂದ್ ಹಾಡು ಹಾಡ್ತೀನಿ
4: ಬೀದಿ ನಾಟಕದ. ಇದು
5: ಬೀದಿ ನಾಟಕದು. ಅರಿವಿನ ಬದುಕು ಚಂದ, ಅಕ್ಷರ ಕಲಿಯೋ ಚಿನ್ನ, ನನಗೆ ಎಂದೆಂದಿಗೂ ಕಲಿಯುವ ಬದುಕು ಚಂದ, ನನಗೆ ಎಂದೆಂದಿಗೂ ಕಲಿಯುವ ಬದುಕು ಚಂದ, ಅರಿಯದೆ ನಾನು ಅಕ್ಷರ ಕಲಿಯದೆ ಬದುಕಲಿ ನೊಂದು ಹೋದೆ, ನೆಮ್ಮದಿ ನೀಡುವ ಸಾಕ್ಷರನಾಗು ಸಾಕ್ಷರನಾಗು, ಅರಿವಿನ ಬದುಕು ಚಂದ, ಅಕ್ಷರ ಕಲಿಯೋ ಚಿನ್ನ, ನನಗೆ ಎಂದೆಂದಿಗೂ ಕಲಿಯುವ ಬದುಕು ಚಂದ, ನನಗೆ ಎಂದೆಂದಿಗೂ ಸಾಕ್ಷರ ಬದುಕು ಚಂದ. ಬಾಡಿ ಹೋದ ಹೂವಿನಂತೆ, ಅಜ್ಞಾನಿಯ ಜೀವನ ಜೇನಿನ ಗೂಡಿನಂತೆ ಸುಜ್ಞಾನಿಯ ಸಾಗರ. ಬಾಡಿ ಹೋದ ಹೂವಿನಂತೆ, ಅಜ್ಞಾನಿಯ ಜೀವನ ಜೇನಿನ ಗೂಡಿನಂತೆ ಸುಜ್ಞಾನಿಯ ಸಾಗರ. ಕಲಿಕೆಯ ಆಗರ ಅರಿವಿನ ಬದುಕು ಚಂದ. ಈ ತರ
4: ಸರ್, ನಾಟಕಕ್ಕೂ ಮತ್ತು ಬೀದಿ ನಾಟಕಗಳಿಗೂ ಏನ್ ವ್ಯತ್ಯಾಸ ಇರುತ್ತೆ ಸರ್?
5: ಬೀದಿ ನಾಟಕಕ್ಕೆ ನಮ್ ಎದುರಿಗೆ ಅವ್ರ ಈ ಜನಗಳ ಈ ಮಧ್ಯದಲ್ಲಿ ಸೇರ್ಕೊಂಡು ನಾವು ಅಭಿನಯ ಮಾಡಿ ತೋರಿಸ್ತಾನೆ ಇರ್ತೀವಿ. ನಾಟಕ ಅಂದ್ರೆ ಅಲ್ಲಿ ಒಂದು ಸ್ಟೇಜ್ ಇರುತ್ತೆ, ವೇದಿಕೆ ಒಳಗೆ ಮಾಡ್ತೀವಿ. ಇದು ಜನಗಳ ಮಧ್ಯದಲ್ಲೇ ಸೇರ್ಕೊಂಡ್ಬಿಡ್ತೀವಿ. ಬೀದಿ ನಾಟಕ ಬೀದಿಯಲ್ಲಿ ಕುಣಿಬೇಕು ನಾವು, ಕುಣಿತಾ ಆಡ್ಬೇಕು, ಆಡ್ಬೇಕು, ಕುಣ್ಕೊಂಡು ಮಾಡ್ಬೇಕು ಮೇಡಮ್. ನಾವು ಎಷ್ಟೆಲ್ಲ ಹಾಡುಗಳು ಅವಾಗ ಅದರಲ್ಲಿ ಜನಕ್ಕೆ ಅರಿವು ಮೂಡಿಸ್ತಾ ಇರ್ತೀವಿ ನಾವು. ಸಾಕ್ಷರ ಗೀತೆ ಅಂತ ನಾವು ಈಗ ಬರ್ದಲ್ಲ ಹೇಳ್ದಲ್ಲ, ಈ ತರ ನಾವು ಬರೆದು ಆಡಿಸ್ತೀವಿ.
4: ಸರಿ, ನಾಟಕಗಳ ಜೊತೆಗೆ ನೀವು ಹಾಡುಗಳನ್ನ ಕೂಡ ರಚನೆ ಮಾಡ್ತೀರಾ?
5: ಹಾಡುಗಳ ರಚನೆ ಮಾಡ್ಕೊಂಡು ಅವ್ರ ಜೊತೆನೆ ಇದ್ದೆ. ನಮ್ಗೆ ಅವ್ರೇನ್ ದುಡ್ಡು ಗಿಡಿಯಲ್ಲ, ನಮ್ಗೆ ಊಟ ಕೊಡೋರು ಅಷ್ಟೇ, ಊಟ.
4: ಆದ್ರೂ ಕೂಡ ನಾಟಕಗಳಲ್ಲಿ ಭಾಗವಹಿಸ್ಬೇಕು, ನಾಟಕ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ
5: ಇಂಟ್ರೆಸ್ಟ್ ಇತ್ತು. ಅದರಿಂದ ನಾನು ಮಾಡ್ತಾ ಇದ್ದೆ ಮೇಡಮ್.
4: ಒಂದು ಕಲಾ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದೀರಾ?
5: ಮಾಡ್ತಾ ಇದ್ದೆ. ಒಂದು ಡೈಲಾಗ್ ಹೇಳ್ಬೇಕಾ? ಈ ಹೆಚ್ಚಮ್ಮ ನಾಯ್ಕಂದು, ಹೆಚ್ಚಮ್ಮ ನಾಯ್ಕಂದು ಕನ್ನಡಿಗರ ಬಗ್ಗೆ ಅವನಿಗೆ ಬೇಜಾರಾಗಿರ್ತದೆ. ಆಗ ಅವನೊಂಥರ ನೋಡ್ಬಿಟ್ಟು ಬೇಸರ ಆಗಿ ಹೇಳ್ತಾನೆ, ಹೇಳ ಮಾತು ಮೇಡಮ್. ಕನ್ನಡಿಗರು ಕೈ ಮುರಿದು ಕುಳಿತರು, ಯಾವ ನಗರ ವಿಶ್ವವಿಖ್ಯಾತವಾಗಿ ಶತ್ರುಗಳ ಪ್ರವೇಶಕ್ಕೆ ದುರ್ಗಮ ಎನಿಸಿತ್ತು, ಯಾವ ನಗರ ಬಂಗಾರ ಮಳೆ ಕರೆಯುವ ಕುಬೇರರ ಅಲಕಾವತಿಯಿಂದ ಮಿರಿಸಿತ್ತು, ಯಾವ ನಗರ ಸುಖ ಸಂಪತ್ತು ಸೌಭಾಗ್ಯಗಳನ್ನು ಕೂಡಿ ಮೆರೆಯುತ್ತಿದ್ದಿತು, ಯಾವ ನಗರ ಪಿತೃವನಂತೆ ಪರ್ವತಗಳಿಂದಲೂ, ಯಾವ ನಗರ ತಾಯಿಯಂತೆ ತಾಳಿಕೋಟೆಯಿಂದಲೂ, ಪುತ್ರರಂತೆ ಪವಿತ್ರರಾದ ಪಾಳೆಗಾರರಿಂದಲೂ ರಕ್ಷಿಸಲ್ಪಟ್ಟು ದಿಗ್ವಿಗಂತ ವಿಶ್ರಾಂತಿ ಕೀರ್ತಿಯನ್ನು ಪಡೆದಿತ್ತು, ಯಾವ ನಗರ ಉಗ್ರ ನರಸಿಂಹ ಕಡ್ಲೆಕಾಳು ಗಣಪ ಸಾಸಿವೆ ಗಣಪ ವಿರೂಪಾಕ್ಷ ಆದಿ ದೇವಾಲಯಗಳಿಂದ ಕೂಡಿ ಯಾತ್ರಿಕರ ಹೃದಯ ದೇಗುಲ ಜಪ ಎನಿಸಿತ್ತು, ಯಾವ ನಗರ ಸೀತಾರಾಮರ ಪಾದ ಧೂಳಿಯಿಂದ ಪವಿತ್ರ ಎನಿಸಿತ್ತು, ಯಾವ ನಗರ ನಂದನ ವನಾದಿಗಳನ್ನು ನಾಚಿಸುವಂತೆ ಉದ್ಯಾನವನಗಳಿಂದ ಮನೋಹರ ಪಂಪಾದಿ ಸರೋವರಗಳಿಂದ ರಾರಾಜಿಸುತ್ತಾ ಹೆಸರಿಗನುಗುಣವಾಗಿ ವಿಜಯನಗರ ವಿಜಯನಗರ ಎಂದು ವಿಖ್ಯಾತಿ ಪ್ರತಿಯಿತು. ಅಂತಹ ವಿಜಯನಗರವಿದ್ದು ಅಮಾನುಷವಾಗಿದೆ. ರಜ ಬೀದಿಗಳು ರಾಹುಕೃತವಾಗಿದೆ. ರಣರಂಗದಲ್ಲಿ ದೇವರ ವಿಗ್ರಹಗಳನ್ನು ಬಂಡಯವನ್ನು ತುಳಿದು ಮುರಿದು ಹಾಳು ಮಾಡಿದ್ದಾರೆ. ನನ್ನ ನೋಡಲಾರೆ, ನನ್ನ ಕಣ್ಣಾಲುಗಳು ತಿರುಗುತ್ತಿವೆ, ರಕ್ತವು ಕುದಿಯುತ್ತಿದೆ, ಕೈಕಾಲು ಕಂಪಿಸುತ್ತಿದೆ ತಿರುವೆಂಕಟ. ಅಷ್ಟರಲ್ಲಿ ಅವನು, ಒಡೆಯರೆ ಸೇರಿಸಿಕೊಳ್ಳಿ, ಕಳೆದು ಹೋದಕ್ಕೆ ಚಿಂತಿಸಿ ಒಳವೇನು, ವೀರ ಶಿರೋಮಣಿಗಾದ ನೀವೇ ಹೀಗಾದರೆ ನಮ್ಮಂತವರ ಗತಿಯೇನು ಅಂತಾರೆ. ಆಗ, ಇಲ್ಲ ತಿರುವೆಂಕಟ, ನನಗೆ ಆ ದೃಶ್ಯವನ್ನು ನೋಡಲು ಬೇಸರವಾಗುತ್ತದೆ, ಬೇಸರವಾಗುತ್ತದೆ. ನೋಡು, ಇನ್ನೆಲ್ಲಿ ವಿರೂಪಾಕ್ಷ ನಮ್ಮ ಮನೆ ಕೇಳದೆ ಯವನರ ಮನೆ ಆತನಿಗೆ ಕೇಳಿಸಿದು. ಕಡಿಕತ ಇಲ್ಲ ಆತನಿಗೆ, ನಮ್ಮ ಸೇವೆ ಆತನಿಗೆ ರುಚಿಸಲಿಲ್ಲ, ಹಿಂದುಗಳ ತಲೆಗಳು ಉರುಳುತ್ತಿರುವುದು ಅವನಿಗೆ ಗೋಚರಿಸಲಿಲ್ಲ. ಇವನು ಉಗ್ರ ನರಸಿಂಹನೋ? ಚಿ, ಹೇರಿ ನರಸಿಂಹ, ಪುಂಡ ಯವನರು ನಿನ್ನ ಕೈಕಾಲುಗಳನ್ನು ತುಂಡು ತುಂಡಾಗಿ ಕತ್ತರಿಸುತ್ತಿದ್ದ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಲಿಲ್ಲ, ಮತ್ತಾರನ್ನು ರಕ್ಷಿಸಬಲಿಯೋ? ದುಷ್ಟ ಶಿಕ್ಷಕರಂತೆ, ಶಿಷ್ಟ ರಕ್ಷಕರಂತೆ. ಗೋಪೂಜೆ ಮಾಡಿದವರು ರಾಜ್ಯವನ್ನು ನೀಗಿದರು, ಗೋಹತ್ಯೆ ಮಾಡಿದವರು ರಾಜ್ಯವನ್ನು ಆಳಿದರು. ಅಯ್ಯೋ ತಿರುವೆಂಕಟ, ದೇವರು ಎಂಬ ಮಾತು ಸುಳ್ಳಾಯ್ತೆ. ದೇವರು ಎಲ್ಲಿರುವ, ಎಲ್ಲಿರುವ ದೇವರು, ಎಲ್ಲಿರುವ ದೇವರು?
4: ಸರ್, ನಾಟಕದ ಹಾಡುಗಳನ್ನ ಹಾಗೆ ನಾಟಕದ ಡೈಲಾಗ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಈ ವಯಸ್ಸಿನಲ್ಲಿಯೂ ಕೂಡ ನಿಮ್ಗಿರುವಂತಹ ಎನರ್ಜಿಯನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್. ಹಾಗೆ ನಿಮ್ ಜೊತೆ ಮಾತುಕತೆನ ಮುಂದುವರಿಸ್ತೀನಿ. ಇನ್ನಷ್ಟು ನಿಮ್ಮ ರಂಗಭೂಮಿಯ ಪಯಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ

0: ಸಂಪುಟವನ್ನ ಹೊಂದಿರುವಂತಹ ಪ್ರಭುದೇವ್ ಅವರು ಸಾಕಷ್ಟು ನಾಟಕಗಳನ್ನ ಮಾಡಿದ್ದಾರೆ, ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಈ ವಯಸ್ಸಿನಲ್ಲಿಯೂ ಇಷ್ಟೊಂದು ಎನರ್ಜಿ ಶಕ್ತಿ ಬರೋದಕ್ಕೆ ಕಾರಣ ಏನು ಸರ್, ಸ್ಫೂರ್ತಿ ಏನು ಸರ್?
1: ನೀವ್ ಹೇಳಿದಾಗೆ ರಾಜ್ಕುಮಾರ್ ಬಗ್ಗೆ ನನಗೆ ತುಂಬಾ ಪ್ರೀತಿ ಮೇಡಮ್. ರಾಜ್ಕುಮಾರ್ ನಮ್ ತಂದೆ ಅವ್ರ ಜೊತೆ ಮಾಡ್ತಾ ಇದ್ರು ಅಂದ್ರೆ ಸೇರಬೇಕು ಅಂತ ಹುಚ್ಚ ಅವರಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಶೂಟಿಂಗ್. ಆಗ ನಾನು ರಾಜ್ಕುಮಾರ್ ನ ಬೆನ್ನು ಮುಟ್ಟೋದು, ಬೆನ್ನು ಮೈ ಎಲ್ಲ.
0: ಓ, ನಿಮ್ ತಂದೆಯವರು ರಾಜ್ಕುಮಾರ್ ಜೊತೆ ನಟಿಸಿದಾರ?
1: ಹೋ, ನಟಿಸಿದಾರೆ. ನಾನು ರಾಜ್ಕುಮಾರ್ ಬೆನ್ನು ಮುಟ್ಟೋದು, ಬೆನ್ನು. ಆಗ ನಮ್ಗೊಂಥರ ಶಕ್ತಿ ನೋಡಿ, ಅದೇನೋ ಗೊತ್ತಿಲ್ಲ.
0: ಹತ್ರದಿಂದ ನೋಡಿದೀರ ಹಾಗಾದ್ರೆ?
1: ಥ್ಯಾಂಕ್ಸ್ ಕೊಟ್ಟಿದ್ರಿ ಮೇಡಮ್ ಅವ್ರಿಗೆ. ಅವರು ನಾನಿಂದ ಮನೆಯಲ್ಲ ಶೂಟಿಂಗ್ ನಡೀತಾ ಇತ್ತು, ಗಾಡಿ ಮೇಲೆ ಬರ್ತಾ ಇದ್ರು, ಗಾಡಿ 22 ನಂಬರ್ ಬೈಕು. ನಾನು ಅಡ್ಡಾಕ್ಬಿಟ್ಟೆ, ಕೈ ಅಡ್ಡಾಕ್ಬಿಟ್ಟೆ. ಆಗ ನಿಲ್ಸ್ಬಿಟ್ಟು ಥ್ಯಾಂಕ್ಸ್ ಕೊಟ್ಟು, ಮರಿ ಚೆನ್ನಾಗಿದ್ಯಾ ಅಂತ ಎಷ್ಟು ಚೆನ್ನಾಗಿ ನನ್ಗೆ ಮುಚ್ಕೊಟ್ಬಿಡೋರು ಮೇಡಮ್. ಆತರ ಅವರು ರಾಜ್ಕುಮಾರ್ ಕಂಡ್ರೆ ತುಂಬಾ ಪ್ರೀತಿ ಮೇಡಮ್,
0: ತುಂಬಾ ಪ್ರೀತಿ.
1: ಅವರು ಮತ್ತೆ ಗಿರಿಜಾ ಲೋಕೇಶ್ ಅವ್ರ ನಾಟಕದಲ್ಲಿ ಅವರು ರಾಜ್ಕುಮಾರು ಹೆಚ್ಚ ಮನಾಯಕ ಮಾಡಿದ್ರ, ಅಲ್ಲಿ ಮಾಡೋದ್ ಬಂದಿದ್ರು ಅವರು. ಆಗ ಇವ್ರು ಗಿರಿಜಾ ಲೋಕೇಶ್ ಅದರಲ್ಲಿ ಡ್ಯಾನ್ಸರ್ ನಮ್ ತಂದೆನೂ ಅವ್ರ ಜೊತೆ ಮಾಡಿದ್ರು ನೋಡೋದು ನಾಟಕನ. ಏನೋ ಒಂಥರ ದೇವರು ನೋಡ್ದಂಗೆ ನಂಗೆ ಅವ್ರನ್ನೆಲ್ಲ ನೋಡಿದ್ರು ಮೇಡಮ್.
0: ಸರ್, ಈಗ ಹಿಂದಿನ ಕಾಲದ ಪಾತ್ರಗಳೆಲ್ಲ ಡೈಲಾಗ್ಗಳು ತುಂಬಾ ಇತ್ತು, ಪೇಜ್ ಗಟ್ಲೆ ಇರ್ತಿತ್ತು, ಅದನ್ನೆಲ್ಲ ಹೇಗ್ ಪ್ರಾಕ್ಟೀಸ್ ಮಾಡ್ತಿದ್ರು ಸರ್?
1: ಅಯ್ಯೋ, ನಮ್ಗೆ ನಮ್ ಮೇಸ್ತಿದ್ರು ಮೇಡಮ್ ನಾಟಕದ ಬೆಸ್ಟ್. ನಾವೇನು ಅವ್ರ ಪುಸ್ತಕ ಇಟ್ಕೊಂಡಿದ್ರು ಆಯ್ತಾ, ಅವರು ಬಾಯಲ್ಲಿ ಹೇಳ್ತಾ ಇದ್ರು, ಬರೀ ಬಾಯಲ್ಲೇ ಹೇಳ್ತಾರೆ ಅವರು. ನಮಗೆ ಪಡ್ಕೊಂಡು ಹೋಗಿ ನಾವು ಕಲಿತಾ ಇದ್ವಿ, ಗಂಟೆ ಗಟ್ಟಲೆ ಡೈಲಾಗು. ನಮಗೆ ಅದನ್ನ ಜ್ಞಾಪಕ ಇಟ್ಕೊಳಕ್ ಆಗ್ತಿರ್ಲಿಲ್ಲ, ಆದ್ರೆ ಹೇಳ್ಬೇಕಾಗಿತ್ತು, ಹೇಳ್ತಾ ಇದ್ವಿ ನಾವು. ಆಮೇಲೆ ಮೆತ್ತಿಗೆಳಂಗಿಲ್ಲ, ಈಗ ನಾನು ಕೂಗ್ತಾ ಇದ್ದೀನಿ ನೋಡ್ರಿ, ಅದೇ ತರ ಕೂಗ್ಬೇಕು, ಜೋರಾಗಿ ಗಂಟೆ ಕಿತ್ತೋಗ್ಬೇಕು. ಆಗ ಮೈಕ್ಗಳು ಕಮ್ಮಿ, ಸೌಂಡ್ ಮೈಕ್ ಎಲ್ಲ ಕಮ್ಮಿ, ಈ ಬರೀ ಬಾಯಿನ ಜೋರಾಗಿ ಕೂಗ್ಬೇಕು.
0: ಓ, ಅವಾಗೆಲ್ಲ ಮೈಕ್ ಎಲ್ಲ ಇರ್ತಿರ್ಲಿಲ್ಲ, ನೀವೇ ಜೋರಾಗಿ ಹೇಳ್ಬೇಕಿತ್ತು ಡೈಲಾಗ್ಗಳನ್ನ ಎಲ್ಲರಿಗೂ ಕೇಳೋ ಹಾಗೆ.
1: ಏನಾದ್ರೂ ಜೋರಾಗಿ ಕೂಗ್ಲಿಲ್ಲ ಅಂದ್ರೆ ನಮ್ಗೆ ನಾಟಕದಲ್ಲಿ ನೀನ್ ಬೇಡಪ್ಪ ಅನ್ಬಿಡ್ತಾ ಇದ್ರು ಮೇಡಮ್,
0: ಬೇಡ ಅಂತಿದ್ರು.
1: ಅದಕ್ಕೆ ಅದು ಇದೊಂದು ಯಾವ್ದು ಅರ್ಜುನ್ ಒಂದು ಬಬ್ರುಹನೊಂದು ರಾಜ್ಕುಮಾರ್ ಜೊತೆ ಮಾಡಿದ್ದು, ಅದನ್ನ ಹೇಳ
0: ಹೇಳಿ.
1: ಮಾತು ಮಾತಿಗೆ ನನ್ ಮಗ ಅಂತ ಯಾಕೆ ಬಗುರ್ತೀಯ, ಹೋಗಿ ನಿಮ್ ತಾಯಿನ ಕೇಳು, ನಿನ್ನ ಜನ್ಮಕ್ಕೆ ಕಾರಣರಾದ ನಿನ್ನ ಅಪ್ಪ ಯಾರು ಅಂತ. ಇದೇ ಮಾತನ್ನ ಯಾರಾದ್ರೂ ಆಡಿದ್ರೆ ಅವ್ರ ಹೃದಯನ ಬಗ್ಗೆ ರಣ ಚೆಂಡಿಗೆ ಔಷಣ ನೀಡ್ತಾ ಇದೆ. ಆದ್ರೆ ನೀವು ಹಿರಿಯರು, ಶ್ರೀಕೃಷ್ಣನ ಪರಮಾಪ್ತರು, ಆ ಗೌರವದಿಂದ ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮ್ಮ ತಾಯಿ ಅಗ್ನಿಷ್ಠೆ ಪವಿತ್ರಳು, ನಿಮ್ಮ ದರ್ಶನಕ್ಕಾಗಿ ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲಿ ಇರುವ ಅವರ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ದಯಮಾಡಿ ನನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನು ಕರುಣಿಸಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ. ಕಿ ದೂರ ಸರಿಯೋದು, ನಿನ್ನ ಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ, ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲನ್ನು ಎಗಲಿಗೇರಿಸಿದಾಗ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ರಾಜ್ಯಗೆಟ್ಟ ಹೇಳಿ ಅಂತ ನನ್ನ ಕೈ ಕಾಲು ಹಿಡಿಯಬೇಕಾದರೆ ನೀನು ಜಾರಣೆಯ ಮಗನೇ ಇರಬೇಕು. ಆ ಜಾರಣೆಯ ಮಗ ಬೋರ್ಗರಲ್ಲಿ ಹುಕ್ಕಿ ಹರಿಯುತ್ತಿರುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಉರಿಯುತ್ತಿರುವ ಕಾಳಗಿಚ್ಚನ್ನು ಕಾಲಿನಿಂದ ಮೆಟ್ಟಿ ಅಡಗಿಸಬಲ್ಲೆ, ಬರಸೆಲ್ಲ ಮಿಂಚಿನ ಬರಿ ಮುಷ್ಟಿಯಲ್ಲಿ ಹಿರಿಯಬಲ್ಲೆ. ಆದರೆ ಅರ್ಜುನ, ಈ ಮಾತ್ರ ನಿನ್ನನೇನು ಮಾತ್ರ ಸಹಿಸಲಾರೆ ಅರ್ಜುನ. ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ, ಮಾತೃ ದೇವತೆಯ ಪಾವಿತ್ರಕ್ಕೆ ಮಸಿ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನೇ ಉರಿಗಣ್ಣನ್ನು ತೆರೆಯಲಿ, ತ್ರಿವಿಕ್ರಮನೆ ಅಡ್ಡವರಲಿ, ಸುದರ್ಶನನೇ ಎದುರಾಗಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ನೀಡಿ ನಿನ್ನ ರುಂಡ ಮುಂಡುಗಳನ್ನು ಕತ್ತರಿಸಿ ಶೆಂಡಾಡದಿದ್ದರೆ ನಾನು ಚಿತ್ರಾಂಗದೆಯ ಮಗ ಬೊಬ್ಬರು ವಾಹನನೇ ಅಲ್ಲ, ಬೊಬ್ಬರು ವಾಹನನೇ ಅಲ್ಲ. ಚೆನ್ನಾಗಿದೆ ಮೇಡಮ್,
0: ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಡೈಲಾಗ್ ಅನ್ನ. ಹಾಗೆ ನಿಮ್ಮ ಈ ಇಳಿ ವಯಸ್ಸಿನಲ್ಲಿ ಕೂಡ ಇಷ್ಟೊಂದು ಎನರ್ಜಿ, ನಿಮ್ಮ ಈ ಒಂದು ಉತ್ಸಾಹನ ಕಂಡು ತುಂಬಾ ಖುಷಿ ಆಯ್ತು ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಸರ್, ನಿಮ್ಮನ್ನ ನೋಡಿದಾಗ, ನಿಮ್ಮ ಮಾತನ್ನ ಕೇಳಿದಾಗ ನನ್ಗನ್ಸುತ್ತೆ ವಯಸ್ಸು ದೇಹಕ್ಕೆ ವಿನಃ ಮನಸ್ಸಿಗಲ್ಲ ಅನ್ನುವಂತ ಒಂದು ಮಾತನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಸರ್.
1: ಹೌದು, ನನಗೆ ಇನ್ನ ಹುಚ್ಚು ಮೇಡಮ್, ಇನ್ನೂ ಇನ್ನೆಷ್ಟು ಸಹ ಬದುಕಿದೀವೋ ನಾವು ಅಲ್ವಾ, ಅದಕ್ಕೆ ಚೆನ್ನಾಗಿ ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು ನಾವು, ಸುಮ್ಮನೆ ಮಾತ್ರ ಇರಬಾರ್ದು. ನನ್ನ ಮಗ ಅವ್ನು ನೋಡ್ರಿ, ಅವ್ನು ಫಾರಿನಲ್ಲಿ, ಅವ್ನು ಫೋನ್ ಮಾಡ್ತಾ ಇದ್ರೆ ಹತ್ತು ಹೊತ್ತು, ಪಪ್ಪ ಏನ್ ಮಾಡ್ತಾ ಇದ್ದೀರಿ, ನಾಟಕ ಮಾಡ್ತಾ ಇದ್ದೀರಾ, ಕವಿಗೋಷ್ಠಿ ಮಾಡ್ತಾ ಇದ್ದೀರಾ ಅಂತ ಫೋನ್ ಮಾಡ್ತಾರೆ ಮೇಡಮ್.
0: ಹಾಗೆ ಸರ್, ಇಂದಿನ ಮಕ್ಕಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?

0: ಸರ್, ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್?
1: ಇಂದಿನ ಮಕ್ಕಳಿಗೆ ದೊಡ್ಡವರು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳ್ತೀನಿ. ಆ ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು ಅಂತೀನಿ. ಆಯ್ತಾ, ದೊಡ್ಡವ್ರಿಗೆ ನಮಸ್ಕಾರ, ದಿನ ಡೈಲಿ ಅವ್ರಿಗೆ ನಮಸ್ಕಾರ ಹಾಕ್ರಿ ಅಂತ ಹೇಳ್ತೀನಿ. ಅವರು ನಿಮ್ಮನ್ನ ಅರಸಿದ್ರೆ ನಿಮ್ಗೆ ಕೋಟಿ ಫಲಾಪ ಅಂತ ಹೇಳ್ತೀನಿ ಮೇಡಮ್. ಯಾವಾಗ್ಲು ದೊಡ್ಡ ಹಿರಿಯರ ಆಶೀರ್ವಾದ ನಮಗಿರ್ಬೇಕು ಮೇಡಮ್. ದೊಡ್ಡವ್ರನ್ನ ನಾವು ಇದು ಟೀಟ್ ಮಾಡಬಾರ್ದು, ಗೊತ್ತಾಯ್ತಲ್ಲ, ತೀಜಾವಧೆ ಮಾಡಬಾರ್ದು. ಅವ್ರಿಗೆ ಗೌರವ ಕೊಡ್ಬೇಕು ಮೇಡಮ್. ಅವ್ರನ್ನ ತಲೆ ಅವ್ರನ್ನ ನಾವು ಗೌರವ ಕೊಟ್ರೆ ನಮ್ಗೆ ಇದು ದೇವ್ರು ಒಳ್ಳೇದ್ ಮಾಡ್ತಾರೆ ಮೇಡಮ್. ಇನ್ನೊಂದ್ ಆಡ್ರೆ ಬಿಡ್ಲಾ?
2: ಹಾ ಸರ್, ಇನ್ನೊಂದ್.
1: ನಾನು ಹುಟ್ಟಿದ ಚೀನಾದಲ್ಲಿ, ಬೆಳೆದ್ದು ಇಂಡಿಯಾದಲ್ಲಿ, ಮದುವೆ ಕಾಶ್ಮೀರದಲ್ಲಿ, ನಮ್ಮ ಒಳಗೊಳಾಂಧ್ರದಲ್ಲಿ, ನಮ್ಮ ಬೊರಯ್ಯ ಸಾಹೇಬ್ರು, ನಮ್ಮ ಚಂದ್ರಶೇಖರಪ್ಪ ಸಾಹೇಬ್ರು, ನಮ್ಮ ಕುಮಾರ ಸುಬ್ರಹ್ಮಣ್ಯ ಸಾಹೇಬ್ರು, ಇವರೆಲ್ಲರೂ ಕಂಡವ್ರೆ ನನ್ನ. ನಾನು ಹುಟ್ಟಿಚ್ಚಿನದಲ್ಲಿ, ನಾನು ಹುಟ್ಟಿಚ್ಚಿನದಲ್ಲಿ, ಬೆಳೆದು ಇಂಡಿಯಾದಲ್ಲಿ, ಮದುವೆ ಕಾಶ್ಮೀರದಲ್ಲಿ, ನಮ್ಮ ಒಳಗೊಳಾಂಧ್ರದಲ್ಲಿ, ನಮ್ಮ ಬೊರಯ್ಯ ಸಾಹೇಬ್ರು, ನಮ್ಮ ಚಂದ್ರಶೇಖರಪ್ಪ ಸಾಹೇಬ್ರು, ಇವರೆಲ್ಲ ಕಂಡವ್ರೆ ನನ್ನ. ಆಮೇಲೆ ಬಂದಿವ್ನಿ ನಾ ಮುಂದೆ, ನಾನ್ ನಿಮ್ ಮುಂದೆ ನಿಂತಿವ್ನಿ, ನಾನು ಕರ್ನಾಟಕ ಗೂಡು, ನಾನ್ ಸಿ ಎಸ್ ಆರ್ ಗೂಡು, ನಾ ಸಿ ಎಸ್ ಆರ್ ಗೂಡು, ನಾನ್ ಸಿ ಎಸ್ ಆರ್ ಗೂಡು, ನಮ್ಮ ಮಂದಿನ ತಿಮ್ಮನ ಹನ್ನೊಂದು ದೊಡ್ಡ ಮಗ ಸದೀರ್ಘ ಸಿ ಎಸ್ ಆರ್ ಗೂಡು, ಇದನ್ನ ಹಾಡಕ್ ಬದ್ದೆ ಬಾಯ್ ಬಿಡೋನು, ಬೆಪ್ ನನ್ ಮಗ ಸಿ ಎಸ್ ಆರ್ ಗೂಡು, ಸೀನು ಎತ್ನು ಆರ್ನು ಗೂಡು, ಎಣ್ಣೆ ರಂಗಿನ ಕಡ್ಡಿ ಸೊಪ್ಪು, ಎಂ ಫಾರಂ ಎಂ ಫೈವ್ ಫಾರಂ ಸೊಪ್ಪು, ಎಸ್ 34 ಎಸ್ 56 ಕಡೆಗೆ ವಿ 1 ಸೊಪ್ಪು ತಿಂದು ರಾಮನಗರಕ್ಕೆ ಬಂದೆ. ಬೆಂಗಳೂರು ಮೈಸೂರು ರೋಡು ಪಿಕ್ಚರ್ ಟಾಕಿಸಿದ್ರು, ರೇಷ್ಮೆ ಗೂಡಿನ ಮಾರ್ಕೆಟ್ ನಲ್ಲಿ ತಪ್ಪಿಗೆ ಬಂದು ಕುಂತಿದ್ದೆ. ಅಲ್ಲೇ ನಿಂತಿದ್ದ ರೈತರು ನನ್ನ ನೋಡಿ ಬಾಯಿ ಮೇಲೆ ಬಿಟ್ಟಿಟ್ಕೊಂಡು ನನ್ ಮೇಲೆ ಮೈ ಮೇಲೆ ಕೈ ಹಾಕ್ಬಿಟ್ಟು ಕೇಳ್ತಾರಲ್ರಿ, ನೀನ್ ಯಾರೋ, ನೀನ್ ಯಾವ ಊರು? ನಾನು ಸಿ ಎಸ್ ಆರ್ ಗೂಡು, ನಾನ್ ಸಿ ಎಸ್ ಆರ್ ಗೂಡು, ನಾನ್ ಸಿ ಎಸ್ ಆರ್ ಗೂಡು, ನಾನ್ ಸಿ ಎಸ್ ಆರ್ ಗೂಡು. ಕೂಡ್ಲೆ ಅಲ್ಲಿ ಸಾಹೇಬ್ರು ನನ್ ನೋಡಿ ಕೇಳ್ತಾರಲ್ರಿ, ನನ್ ಸರ್ವಿಸ್ 30 ವರ್ಷ, ನಾನ್ ನೋಡಿದ ಗೂಡು 20 ಜಾತಿ, ನಾನ್ ಮಾಡಿದ್ಕೆ ಸಹ 20 ಮಾರ್ಕೆಟು, ಇಲ್ಲಿ ಬಂದು ನೋಡಿದ್ರೆ ನೀನ್ ಯಾವ ಸಿ ಎಸ್ ಆರ್ ಗೂಡು, ನೀನ್ ಯಾವ ಸಿ ಎಸ್ ಆರ್ ಗೂಡು ಅಂದ್ರೆ ಸಿ ಎಸ್ ಆರ್ ಗೂಡು ಅಂತ ಇದೆ ಮೇಡಮ್. ಅದನ್ನ ಪ್ರಚಾರ ಮಾಡ್ಬೇಕು ನಾವು ರೈತರಿಗೆ ಬೆಳಿರಿ ಅಂತ. ಅವಾಗ ಈ ಆಡ್ನ ಬರ್ದು ಅಲ್ಲಿ ಆಡ್ತಾ ಇದ್ದೆ ರೈತರ ಹತ್ರ. ಬಿಳಿ ಗೂಡು ಅದು ಜಾತಿ, ಒಂದು ಹೊಸ ಜಾತಿ.
0: ಓಕೆ ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ರಂಗಭೂಮಿಯ ನಿಮ್ಮ ಪಯಣದ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದಿರಿ. ಧನ್ಯವಾದಗಳು ಸರ್ ನಿಮ್ಗೆ.
1: ನಮಸ್ಕಾರ. ನಮಸ್ಕಾರ.
0: ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದ ಕೃಷಿ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಯುತ ಪ್ರಭುದೇವ್ ಅವರು ಭಾಗವಹಿಸಿ ರಂಗಭೂಮಿಯ ಕುರಿತು, ಹಾಗೆ ರಂಗಭೂಮಿಯಲ್ಲಿ ಇವರಿಗಿರುವಂತಹ ಆಸಕ್ತಿ, ಇವರು ಸಾಕಷ್ಟು ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ, 100ಕ್ಕೂ ಹೆಚ್ಚು ನಾಟಕಗಳಲ್ಲಿ ಭಾಗವಹಿಸುವ ಮೂಲಕ, ಜೊತೆಗೆ ಬೀದಿ ನಾಟಕಗಳನ್ನ ಕೂಡ ಮಾಡುವ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಹಾಡುಗಳನ್ನ ಇವರೇ ರಚನೆಯನ್ನ ಮಾಡಿ ಹಾಡುಗಳನ್ನ ಕೂಡ ಬೀದಿ ನಾಟಕಗಳಲ್ಲಿ ಪ್ರದರ್ಶನವನ್ನ ಮಾಡ್ತಾ, ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ರಂಗಭೂಮಿಯ ಜೊತೆ ಇವರ ನಂಟನ್ನ ಕೇಳಿದಾಗ ತುಂಬಾ ಖುಷಿಯಾಗುತ್ತೆ. ಹಾಗೆ ಇವರ ಈ ಒಂದು ಪಯಣ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ, ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ, ಹಾಗೆ ಜಾನಪದ ಕಾರ್ಯಕ್ರಮವನ್ನ ಆಲಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂದದ ಅರಮನೆ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇನ್ನು ನಿನ್ನ ಅಗಲಿರಲಾರೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನ ಪಿ ಜಯಚಂದ್ರನ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಅವರ ಒಂದು ನಟನೆಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿ ಭಾನುವಾರ ಸಂಜೆ 4:30 ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂಥ ಭಾವ ಬಾನುಲಿ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂಥ ಚಿತ್ರಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀಲ ಗಗನ್ಸೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಹಸ್ರತ್ ಜೈಪುರಿ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಶಂಕರ್ ಜೈಕಿಶನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂಥ ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂತರಾಳ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಮರೆಯಲಾರ ಸಂಸ್ಕೃತಿ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6 ಗಂಟೆ 10 ನಿಮಿಷಕ್ಕೆ ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಪ್ರತಿದಿನ ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೌರವ ಚಿತ್ರದ ಒಂದು ಗೀತೆಯತ್ತ ಸಾಗೋಣ. ಅದುವೇ ಎಲ್ಎನ್ ಶಾಸ್ತ್ರಿ ಹಾಗೂ ಕುಸುಮ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1999 ತೆರೆ ಕಂಡಿರುವಂಥ ವರ್ಷ. ಹಾಗೆ ಬಿಸಿ ಪಾಟೀಲ್ ಹಾಗೂ ಪ್ರೇಮ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ನಿಮ್ಮ ಕೃಷಿ ನಮ್ಮ ಖುಷಿ ಎನ್ನುವಂಥ ಒಂದು ಸುಂದರವಾದಂಥ ಕಾರ್ಯಕ್ರಮ. ಅದುವೇ ನಮ್ಮ ಆರ್ ಜೆ ಶ್ರೀಧರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.
1: ಇಳ್ಗಲ್ ಸೀರೆ ಉಟ್ಕೊಂಡು ಮೊಣಕ

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂತರಾಳ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಮರೆಯಲಾರ ಸಂಸ್ಕೃತಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂಥ ಅರುಣೋದಯ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜನನಾಯಕ ಚಿತ್ರದ ಗೀತೆಯತ್ತ ಸಾಗೋಣ. ವೀರಾದಿ ವೀರಕಾಣಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಪಣಿ ರಾಮಚಂದ್ರ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1988 ತೆರೆ ಕಂಡಿರುವಂತಹ ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಅರ್ಪಿತಾ ಅವರು ನಡೆಸಿಕೊಡುವಂತಹ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದಾರಾ ಬೇಂದ್ರೆ ಅವರ ಒಂದು ಗೀತೆಯನ್ನು ಕೇಳೋಣ. ಬಂಗಾರ ತೀರ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಸಿ ಅಶ್ವಥ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಮಧುರವಾದಂಥ ಕಾರ್ಯಕ್ರಮವನ್ನು ಆರ್ ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ದಾರಾ ಬೇಂದ್ರೆ ಗೀತೆಯತ್ತ ಸಾಗೋಣ.
1: ಮಧುರ ತೀರದ ಕರೆ, ಕನ್ನಡ ಕವಿಗಳನ್ನು ಬಿಡದೇ ಕಾಡುವ ಆಧ್ಯಾತ್ಮದ ಆಹ್ವಾನದ ಸಂಕೇತ. ಈ ಅತೀಂದ್ರಿಯ ಸೆಳೆತ ಬೇಂದ್ರೆಯವರ ಕಾವ್ಯಗಳಲ್ಲಿ ಕಂಡುಬರುವ ಪ್ರಧಾನ ಅಂಶ. ದಿವ್ಯ ಗಳಿಗೆಯೊಂದು ಪ್ರಾಪ್ತವಾದಾಗ ಮನುಷ್ಯ ಜೀವ ಇದಕ್ಕೆ ಓಗೊಡಲೇಬೇಕಾಗುತ್ತದೆ. ಇಂಥ ಕರೆ ಬಂದಾಗ ಉಂಟಾಗುವ ಮನೋಸ್ಪಂದನಗಳು ಬಂಗಾರ ನೀರ ಎಂಬ ಕವಿತೆಯಲ್ಲಿ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತವಾಗಿದೆ.

ಪ್ರೀತಿಯು ಶತ್ರು ಬಂದರೆ ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮೂರ ಹಮ್ಮೀರ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಆಸೆಯು ಮುಂದೆ ಮುಂದೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಮನು ಹಾಗೂ ಮಂಜುಳ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಹಾಗೆ ಇದು ಅಂಬರೀಷ್ ಹಾಗೂ ಸುಮನ್ ರಂಗನಾಥ್ ಅವರ ಒಂದು ಅಮೋಘವಾದಂತಹ ನಟನೆಯ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ ಆರ್ಜೆಸ್ ನೇರ ಫೋನಿನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆರ್ಜೆಸ್ಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾನು ನಿನ್ನ ಪ್ರೀತಿಸುವೆ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡಿಗರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ಸಂಜೆ 4:30 ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂತ ಭಾವ ಬಾನುಲಿ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತ ಗೀತೆಯತ್ತ ಸಾಗೋಣ.

0: संबंध।
1: ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಜಯ ಚಿತ್ರದ ಒಂದು ಗೀತೆಯತ್ತ ಸಾಗೋಣ. ಮಾತಿಗ್ ಮೊದಲು ನೋಟಿನ್ ಕಂತೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ, ಮಲೇಷಿಯಾ ವಾಸುದೇವನ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ದೊಡ್ಡರಂಗೇಗೌಡರ ಒಂದು ಗೀತೆಯನ್ನ ಕೇಳೋಣ. ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಮುರುಳಿ ಹಾಗೂ ಸಂಧ್ಯಾ ಅವರ ಒಂದು ನಟನೆಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತಹ ವಚನ ವಿಹಾರ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಕನ್ನಡೋ ಫ್ಯಾಷನ್ ಬಾಲಿ. ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ನನ್ನವಳು ನನ್ನವಳು ಎನ್ನುವಂತಹ ಒಂದು KS ನರಸಿಂಹಸ್ವಾಮಿಗಳ ಒಂದು ರಚನೆಯ ಒಂದು ಭಾವಗೀತೆ, ಅದುವೇ ಸಿ ಅಶ್ವಥ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ವಿವಿಧ ಗೀತೆಗಳು ಪ್ರಸಾರವಾಗ್ತಾ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ರಂಗಗೀತೆ, ಹೀಗೆ 10 ಗೀತೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ. ಪ್ರತಿ ಶುಕ್ರವಾರ ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಾಗಿಯ ಕನಸು ಎನ್ನುವಂಥ ಒಂದು ಚಿತ್ರದ ಗೀತೆ, ಯಾಕೋ ಪೋರಾ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಅರ್ಪಿತಾ ಅವರು ನಡೆಸಿಕೊಡುವಂತಹ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಸ್ತೋತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಿನ್ನಾರಿ ಮುತ್ತ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 9:30 ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳನ್ನು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
4: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಪ್ರತಿ ಭಾನುವಾರ ರಾತ್ರಿ 9:30 ನಮ್ಮ ಒಂದು ವಾಹಿನಿಯಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸ್ತಾ ಇರಬಹುದು. ಇದೀಗ ಪರದೇಸಿಯೋಕ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ, ಅದುವೇ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕಲ್ಯಾಣ್ಜಿ ಆನಂದ್ಜಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಇದು 1965 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜಬ್ ತಕ್ ರಹೇ ತನ್ ಮೀ ಜಿಯಾ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಮಜ್ರು ಸುಲ್ತಾನ್ಪುರಿ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಧರ್ಮೇಂದ್ರ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಒಂದು ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಮ್ ಡಮ್ ಡಿಗಾ ಡಿಗಾ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಮುಖೇಶ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಕಲ್ಯಾಣ್ಜಿ ಆನಂದ್ಜಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂಥ ಗೀತೆ, ಅದುವೇ ನಮ್ಮ ಕನ್ನಡ ನಾಡಿನ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಲಕರೆ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಬಂಗ್ಲಿ ಕಿ ಪೀಚೆ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ, ಅದು ಆರ್ ಡಿ ಬರ್ಮನ್ ಬರೆದಿರುವಂತಹ ಒಂದು ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತೆರೆ ಮೇರೆ ಬೀಚುಮೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆಯನ್ನು ಕೇಳೋಣ. ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1981 ತೆರೆ ಕಂಡಿರುವಂಥ ವರ್ಷದ ಕಮಲ ಹಾಸನ್ ಹಾಗೂ ರತಿ ಅಗ್ನಿಹೋತ್ರಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಡಬ್ಬುಲಿ ಬಜಾ ಎನ್ನುವಂಥ ಒಂದು ಮಧುರವಾದಂತಹ ಗೀತೆಯನ್ನು ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆಯನ್ನು ಕೇಳೋಣ. ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಶಿ ಕಪೂರ್ ಹಾಗೂ ಜಯಪ್ರದ ಅವರ ಒಂದು ಜೋಡಿಯ ಅಮೋಘವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಈ ಒಂದು ಮಧುರವಾದಂತಹ ಗೀತೆ ನಿಮಗಾಗಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ

ಹೊರ ಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಂದರವಾದಂತಹ ಹಿಂದಿ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೋಹಿ ಶಹರಿ ಬಾಬು ಎನ್ನುವಂತಹ ಒಂದು ಗೀತೆಯನ್ನ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸಮುದಾಯ ಬಾನುಲಿ ಪರವಸಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಉಡಿ ಜಬ್ಬು ಜಬ್ಬು ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಶಾಹಿರ್ ಲುಧಿಯಾನ್ವಿ ಅವರ ಒಂದು ರಚನೆಯ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಖಜರಾ ಕಾ ಮೊಹಬ್ಬತ್ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಶಂಷದ್ ಬೇಗಂ ಹಾಗೂ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಮಿತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೋರಿ ತೇರ ಗಾಮು ಬಡ ಪ್ಯಾರ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಕೆಜಿ ಯೇಸುದಾಸ್ ಅವರ ಒಂದು ಕಂಠಸಿರಿಯಲ್ಲಿ ರವೀಂದ್ರ ಜೈನ್ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಯ್ಯೋ ಅಯ್ಯೋ ಅಜ್ಜಜ್ಜಜ್ಜಜ್ಜೋ ಕಂಡು ಒಂದು ಕಡೆ ಹೆಣ್ಣು ಒಂದು ಕಡೆ ಮದುವೆಯಾಗುವುದು ಯಾವ ಕಡೆ ಅಯ್ಯೋ ಇವಳಿಂದ್ಲೆ ತಡ ಅಯ್ಯ ಅಯ್ಯ ಬಿಡ ಬಿಡ ಬಿಡ
1: ಏಯ್ ಹುಚ್ಚು ಹುಚ್ಚಾಗಿ ಹಾಡ್ಬೇಡ

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಇದಾಗದ ಕೆಲಸ, ಇದಾಗದ ಕೆಲಸ ಆಗದು.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣ

ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಖಂಡಿಸದೆ ಉಳಿಸುವೆ ಹೋಗೋ ಹೋ.

ಫಡಫಡ ಶಿಖಂಡಿಯಂದಡಿಗಡಿಗೆ ನುಡಿಯ ಬೇರೆಲೋ ಮೂಢ ಭಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಗೌತಣ ಬೀವ ಈ ಗಾಂಡೀವಿ ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ

ನಿರ್ಧರಿಸುವುದು ರಣರಂಗ, ಉಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶರಾಬಿ ಎನ್ನುವಂತಹ ಒಂದು ಹಿಂದಿ ಚಿತ್ರದ ಗೀತೆ. ಇದು ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅಂಜಾನ್ ಅವರ ಒಂದು ರಚನೆ, ಬಪ್ಪಿ ಲಹರಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಅಮಿತಾಬ್ ಬಚ್ಚನ್ ಹಾಗೂ ಜಯಪ್ರದಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜುಕ್ ಗಯಾ ಆಸ್ಮಾನ್ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಂಕರ್ ಜೈ ಕಿಶನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1968ರಲ್ಲಿ ತೆರೆ ಕಂಡಿರುವ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನಾಮಿಕ ಎನ್ನುವಂತಹ ಒಂದು ಹಿಂದಿ ಚಿತ್ರದ ಗೀತೆ. ಇದು 1973 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಮಜ್ರು ಸುಲ್ತಾನ್ ಪುರಿ ಅವರ ಒಂದು ಅಮೋಘವಾದಂತಹ ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸಂಜೀವ್ ಕುಮಾರ್ ಅವರ ಒಂದು ನಟನೆಯ ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ದೋಸ್ತೋ ಅಭಿ ಆಪ್ಕೆ ಸಾಮ್ನೆ ಹಮಾರೆ ದೋಸ್ತ್ ಶ್ರೀ ದೇವೇಂದ್ರ ದತ್ ಅಪ್ನಾ ಗೀತ್ ಪೇಶ್ ಕರೆಂಗೇ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಧರ್ಮ ಕರ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮುಖೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಮಜ್ರು ಸುಲ್ತಾನ್ಪುರಿ ಅವರ ಒಂದು ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರ 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಮ್ ಲಖನ್ ಚಿತ್ರದ ಒಂದು ಗೀತೆ, ಮನೋಹರ್ ಉದಾಸ್ ಹಾಗೂ ಅನುರಾಧ ಪದ್ವಾಳ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೋ ರಸ್ತೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1969 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೋ ರಸ್ತೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1969 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಾರ್ದು?

ಈ ನಮ್ಮ ಬಾನುಲಿ ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಶೋಲೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದು ಆರ್ ಡಿ ಬರ್ಮನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತುಮಾರಿ ಕಸಮ್ ಎನ್ನುವಂಥ ಒಂದು ಚಿತ್ರದ ಗೀತೆ. ಇದು ಮುಖೇಶ್ ಹಾಗೂ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1978 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜುದಾಯಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಜಿತೇಂದ್ರ ಹಾಗೂ ರೇಖಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಕ್ ದೂಜೆ ಕೇಳಿಯೇ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಮಲ ಹಾಸನ್ ಹಾಗೂ ರತಿ ಅಗ್ನಿಹೋತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
5: ತೈ ಯಾ ತೈ

ಪ್ರೀತಿ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಶಿಕಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕುಮಾರ್ ಸಾನು ಹಾಗೂ ಅನುರಾಧ ಪೊದ್ವಾಳ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಣಿ ಮಲ್ಲಿಕ್ ಅವರ ಒಂದು ಅಮೋಘವಾದಂತಹ ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಕ್ ದುಜಿ ಕೇಳಿ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಮಲ ಹಾಸನ್ ಹಾಗೂ ರತಿ ಅಗ್ನಿಹೋತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾನ್ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವರ್ ಅವರ ಒಂದು ರಚನೆ, ಕಲ್ಯಾಣ್ಜಿ ಆನಂದ್ಜಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಅಮಿತಾಭ್ ಬಚ್ಚನ್ ಹಾಗೂ ಜೀನಾ ತಮನ್ ಅವರ ಒಂದು ಜೋಡಿಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
7: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತನಯಾಪಿ ಪೂಜ್ಯ ಸರ್ವಂ ಯತೇವ ನಿಯಮೇನ ವಧನ್ವಯಾನಾಂ. ಆದ್ಯಸ್ನಗುಡೇರ್ವಗುಡಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಪಾತ್ರಂ ವಿಭಕ್ತ್ಯಾದಿ ಗುಣಾನ್ವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ ಮುನಿಂ ಲಕ್ಷ್ಮೀ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನು ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದ್ದವರೆನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂಡಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆ ವಸ

0: ಅಶರೀರವಾಣಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ, ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ, ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ, ದೇವಕಿಯ ಮುಂದಲೆಯ ಹಿಡಿದು ಧರಧರನೆ ಕಪ್ಪಳಿಸಿದ, ಕಂಠಕ್ಕೆ ಗುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ, ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ, ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ. ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ನಾರಾಯಣ ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನು ಅದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ. ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ. ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರ್ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕೀ ದೇವಿ. ಮಾಸ ಒಂದು ಎರಡು ಮೂರ್ ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ, ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ದಿಕ್ಕ ಸ್ವಾಮಿ, ಹೀಗಾಯಿತೆ. ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕು

ವಸುದೇವ ದೇವಕಿಯರೇ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳಿಯಲ್ಲಿರುವ ಮಗುವಿನ ಬಳಿಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೀಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಚಡ ಚಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂದ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೆ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ. ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರ ಅರ್ಥವೇನು ಎಂದು ಹಿಂಬದಿಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸಂಟದವರೆಗೂ ಬಂದಿದೆ. ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದೆರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಡದಲಂತೆ. ಕಾರಣ ಏನು ಅಂದರೆ

ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನಾಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ.

ಬಾಗಿಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡದಂತನ್ನು ಎದ್ರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ, ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ. ಈಗ ನೋಡ್ತೇನೆ ಮುದಾಗೆ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ. ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಣ, ಇದು ಒಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ, ನಿಷ್ಕರುಣಿಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆ ಕಂದ. ನನಗೆ ಖಂಡಗರೂಪಿಯಾದ ನಿನ್ನನ್ನು ನೋಡಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಥಟ್ಟನ ಮಾಯವಾಯಿತು. ಹಾರಿಗ ಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲ್ಲೆಲ್ಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡುತ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು. ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನ ಮಾಡಿದ ಕಂಸ ಯೋಚನೆ ಮಾಡಿದ. ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ಲವೇ. ಅಯ್ಯೋ, ಅನ್ಯಾಯವಾಗಿ ದಂಪತಿಗಳನ್ನು ನಾನು ಹಿಂಸೆ ಮಾಡಿದನಲ್ಲ. ದೇವಕಿ ವಸುದೇವರೇ, ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ, ಈಗ ಆ ಹಾರಿಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಯಲ್ಲಿ ಎಲ್ಲೆಲ್ಲಿ ಇರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರೆಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ, ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟು ಬಿಟ್ಟರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಲಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ. ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾದ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಡಿರು ತೋರಣ.

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ, ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತಾ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಬ್ಬರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ ಎದೆ ಮೇಲೆ. ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲು, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕಿಬಿಟ್ಟಿದ್ದಾರೆ, ನನ್ನ ಮಗು ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನಿದ್ದ ಏನೊಡೆಯ, ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎಂತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನು ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತನಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲಗುರುಗಳಾಗಿರ್ತಕ್ಕಂಥ ಗರ್ಗರು ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ. ರಾಮ ಕೃಷ್ಣ
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ಲವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರೋ ಅಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡಿಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಡತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು. ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಆ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳ್ಕೊಂಬ, ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯಾ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನು ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆಯೇ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ, ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಂಡುಬಿಟ್ಲು, ಸೊಸೆ ಕಸ ಗುಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ, ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೇಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಬಂದ್ಲು.
ಇವರೆಲ್ಲರೂ ಯಶೋದೆ ಮನೆಗೆ ಬಂದರು. ಯಶೋದೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಮುದುಕಿ. ಎಲ್ಲಿ ಆ ಕೃಷ್ಣ, ಎಲ್ಲಿದ್ದಾನೋ ಏನೋ ಅಮ್ಮ? ಯಶೋದಮ್ಮ ಕೇಳಿದ್ ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗೆಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ವೋ? ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಆ ಇಲ್ಲ ಇಲ್ಲ ಇದ್ದಾನೆ ಅಮ್ಮ, ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ, ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ. ಹಾಗಲ್ಲ, ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನು ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ ನಾರಾಯಣ.

ನಾರಾಯಣ ನಾರಾಯಣ, ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನ್ ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರನಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ ಅವನೇ ದೇವಕಿಯ ಗರ್ಭಸಂಭೂತನೋದವನೇ. ಗುರುಗಳೇ, ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವ ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನು ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೀಗ ತೊಂದರೆಯಾಗಿದೆ, ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೂ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತ. ಕೃಷ್ಣನನ್ನು ಕರೆತ ಎಂದರೆ ಆ ಅಕ್ರೂರ ಹೇಳಿದ, ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ಆ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನಾಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ. ಕಳುಹಿಸಿಕೊಡುವ ಆ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನೂ ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ದಡದಡನೆ ಓಡಿ ಬಂದವನು ಅಕ್ರೂರ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪೊತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದು

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನು ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವ ಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣನೆನಿಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ ಕೃಷ್ಣ. ಅಲ್ಲಿರ್ತಕ್ಕಂಥ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ ಕೃಷ್ಣ, ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದಿರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದೇ ಆದರೆ ನಾವಿರ್ಲಾರ್ವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ ತನ್ನ ಸಂಗಡಿಗರೊಂದಡಗೂಡಿ ಜಗದೊಡೆಯನಾದ ಕೃಷ್ಣ. ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು, ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗೆ ಅರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದೆಬಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲರೋಡಿ ಬಂದರು ಕಂಸ ಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೇ ಶಿವಧನುವನ್ನ ದುರುಳ. ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು. ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳಿದ ಭಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುವಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿಗರವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದರಂತೆ. ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬ ಆಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡೀರಿ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡೀರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರು ಎಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನು ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರನ್ನು ಎತ್ತಿ ಕುಟ್ಟಿದರು. ಕುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆಲಕುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾ ಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನು ಕರೆಸಿ ಅವನಿಗೆ ಮಥುರಾನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗ.

ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜುಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಂಡಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ.

0: ನೀರೇ ಇಲ್ವಲ್ಲಪ್ಪ?
1: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
0: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಓ, ಯಾವ್ದೋ ಮೆಸೇಜ್ ಬಂತು.
0: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
0: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11:00 ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.
5: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಲಿಂಗವಂತ ಧರ್ಮ, ಸಂಸ್ಕೃತಿ, ಸಾಹಿತ್ಯವು ಇಡೀ ಪ್ರಪಂಚದ ಜನತೆಯ ಬಾಳಿಗೆ ಬೆಳಕು ನೀಡುವಂಥದ್ದಾಗಿದೆ. ಶರಣರ ವಚನಗಳು ಅನುಭಾವದ ನುಡಿಗಳು. ಶರಣರ ಮಾತೆಂದರೆ ಜ್ಯೋತಿರ್ಲಿಂಗ. ಶರಣರು ಮನತೆರೆದು ಮಾತನಾಡಿದರೆ ಲಿಂಗವೇ ಕಾಣಬರುತ್ತದೆ. ಶರಣರ ವಚನಗಳೆಂದರೆ ಮಂತ್ರಗಳು. ಮಂತ್ರಗಳು ಮನದೊಳಗಿನ ಮಹದ ಜ್ಞಾನವನ್ನು ಕಳೆಯುವ ದಿವ್ಯ ಜ್ಯೋತಿಗಳಾಗಿವೆ. ದಿನನಿತ್ಯವೂ ಇಷ್ಟಲಿಂಗಾರ್ಚನೆಯಲ್ಲಿ ಬಸವಾದಿ ಶರಣರ ವಚನ ಮಂತ್ರಗಳನ್ನು ಅಳವಡಿಸಿಕೊಳ್ಳುವ ಸದುದ್ದೇಶದಿಂದ ಸವದಿ ಚಿತ್ತರಗಿ ಸಂಸ್ಥಾನ ಇಲಕಲ್ಲ ಮಠದ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಶಿವಯೋಗಿಗಳ ದಿವ್ಯಾನುಗ್ರಹದ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಅಶ್ವಿನಿ ಕ್ಯಾಸೆಟ್ ಅವರ ಸಹಕಾರದೊಂದಿಗೆ ತಮ್ಮೆಲ್ಲರಿಗಾಗಿ ಈ ಪ್ರಪ್ರಥಮ ಕಾಣಿಕೆಯನ್ನು ಅರ್ಪಿಸಲಾಗಿದೆ. ಕೇಳಿ ವಚನ ಮಂತ್ರ ಸ್ತುತಿಯನ್ನು. ಧ್ವನಿ ನೀಡಿ ನಿರ್ಮಿಸಿದವರು ಯರಗಟ್ಟಿಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಸ್ವಾಮಿಗಳು. ಸಹಕಾರ ಹಲಗೂರಿನ ಶ್ರೀ ಷಟ್ಸ್ಥಲ ಬ್ರಹ್ಮಿ ರೇಣುಕ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನಾ.

ಸಕಲ ಬ್ರಹ್ಮವೆನಗೆ ಬಸವಣ್ಣನೇ ಸರ್ವಾಚಾರ ಸಂಪತ್ತಾದನಾಗಿ ಬಸವಣ್ಣನ ಹಾಸಿಕೊಂಡು ಬಸವಣ್ಣನ ಹೊದ್ದುಕೊಂಡು ಬಸವಣ್ಣನ ತೊಂತಿಕೊಂಡು ಬಸವಣ್ಣನ ಧರಿಸಿಕೊಂಡು ಆನು ಬಸವಣ್ಣನ ಚಿದ್ಗರ್ಭದಲ್ಲಿ ಕುಳಿತು

ನಿಮಗೋ ಎನಗೋ ನಿಮ್ಮ ಶರಣರಿಗೋ ಬಸವಣ್ಣನೇ ದೇವರು. ಗುರುವಿಂಗಾದಡೆಯೋ ಬಸವಣ್ಣನೇ ಬೇಕೋ ಲಿಂಗಕ್ಕಾದಡೆ.

ಬೇಕು. ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು, ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು, ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣ

ಮರ್ತ್ಯಕ್ಕೆ ಜನಿಸಿದನಯ್ಯ ಕೂಡಲ ಚನ್ನ ಸಂಗನಲ್ಲಿ ಬಸವಣ್ಣನು. ಹೆಸರಿಡಬಾರದ ಘನತರ ಲಿಂಗವ ಹೆಸರಿಟ್ಟು ವಾಗ್ಮನ ಕಗೋಚರವಪ್ಪ ಲಿಂಗವ ವಾಕ್ಯಕ್ಕೆ ತಂದು ಅತ್ಯತಿಷ್ಟ ದಶಾಂಗುಲಂ ಎಂಬ ಲಿಂಗವ ಚಿತ್ತಕ್ಕೆ ತಂದು ಸುತ್ತಿರ್ದ ಮಾಯಾ ಪ್ರಪಂಚವ ಬಿಡಿಸಿದ ಬಸವಣ್ಣ, ಚಿತ್ತಶುದ್ಧನ ಮಾಡಿದ ಬಸವಣ್ಣ, ಮಲತ್ರಯಂಗಳ

ಹುಟ್ಟುವ ದೈವವ ಎಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವವ ಎಂತು ಸರಿ ಎಂಬೆನಯ್ಯ, ಅಂಜಿಕೆಯಾದರೆ ಹೂಳುವ ದೈವವ ಎಂತು ಸರಿ ಎಂಬೆ.

ಅಕಟ ಕಟ ಶಿವ ನಿನಗಿನಿತು ಕರುಣವಿಲ್ಲ, ಅಕಟ ಕಟ ಶಿವ ನಿನಗಿನಿತು ಕೃಪೆಯಿಲ್ಲ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ

ಪಸರಿಸಿದೆ ಅಯ್ಯ. ಪಶುವೇನ ಬಲ್ಲುದು ಹಸುರೆಂದೆಳೆಸುವುದು, ವಿಷಯರಹಿತನ ಮಾಡಿ ಭಕ್ತಿ ರಸವ ತಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲಹಯ್ಯ.

ಪಂಚಮ ಪುಷ್ಪ ಉಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷಷ್ಠಮ ಪುಷ್ಪ ಅನೃತವ ಮರೆತು ಸತ್ಯವ ನುಡಿಯಬಲ್ಲಡೆ ಸಪ್ತಮ ಪುಷ್ಪ ಸಕಲ ಪ್ರಪಂಚವಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ನಗರದ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸಂಗೀತ ಗುರುಗಳಾದ ಶ್ರೀಯುತ ವಿದ್ವಾನ್ ಅರುಣ್ ಕುಮಾರ್ ಅವರ ಗಾಯನ ಕೇಳಲಿದ್ದೀರಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಾಪಾಡು ತಾಯಿ ಆದಿ ಮಾಯೆ ಎನ್ನುವಂತ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ, ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಡಿ ಆಡ್ಯಾನೆ ರಂಗ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಆತ್ರೇಯ ಸಹೋದರಿಯರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ನಮ್ಮ ಒಂದು ವಾಹಿನಿಯಲ್ಲಿ ತಪ್ಪದೆ ಕೇಳಿ ಆನಂದಿಸಿ. ಅದು ಅರ್ಪಿತಾ ಅವರು ನಡೆಸಿಕೊಡುವಂಥ ಈ ಒಂದು ಕಾರ್ಯಕ್ರಮವನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಗಣಗಳೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹರಿ ಕುಣಿದ ನಮ್ಮ ಹರಿ ಕುಣಿದ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂಥ ಒಂದು ಕಾರ್ಯಕ್ರಮ, ಅದುವೇ ವಚನ ವಿಹಾರ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿದಿನ ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಇಂಥವನ ಹಂಗೆ ಮನಸ್ಸೋತನಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ರಾಯಚೂರು ಶೇಷಗಿರಿ ದಾಸ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ದಾಸರ ಪದವನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಶ್ವೇತಾ ಅವರು ನಡೆಸಿಕೊಡುವಂತಹ ಅರುಣೋದಯ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭಜನೆಯ ಮಾಡೋಣ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂಥ ಒಂದು ವಚನ ವಿಹಾರ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.